107.8 FM. Radio Siren 107.8 FM. Radio Siren. Iga app nalu kuda labhya.

107.8 FM Radio Saran. Iga app nalu kuda labhya.

0: You're listening to Radio Sarang, 107.8 FM.
1: Radio Sarang, 107.8 FM. Radio Sarang, Iga Apnalu Kuda Labhya.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
5: ಕೈ ಹಿಡಿದು ನಡೆಸೆನ್ನನು.
4: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ಘಟನೆ ಹೇಳ್ಬೇಕು ಇನ್ನೊಂದು ನಿಮಗೆ, ಸಚಿನ್ ತೆಂಡೂಲ್ಕರ್ ಬಗ್ಗೆ. ಇದನ್ನ ಪುಸ್ತಕದಲ್ಲಿ ಬರೆದ ದಾಖಲೆ ಆಗಿದೆ. ಪಿಚೇಟ್ ಅಂತ ಒಂದು ಪುಸ್ತಕ ಇದೆ, ನಮ್ಮ ಸಿಕ್ಕರೆ ಓದ್ಬೇಕು. ದೇವಿ ಪ್ರಸಾದ್ ಅಂತ ಬರೆದಿದ್ದ ನನ್ನ ಫ್ರೆಂಡ್, ನಾನೇ ಪುಸ್ತಕ ರಿಲೀಸ್ ಮಾಡಿದ್ದೆ ಅದನ್ನ, ಪಿಚೇಟ್ ಅಂತ. ಆತ ಏನ್ ಮಾಡಿದ್ದಾನೆ, ಕ್ರಿಕೆಟ್ ಮತ್ತು ಕಾರ್ಪೊರೇಟ್ ಲೈಫ್ ಎರಡು ಕಡೆನೂ ಒಳ್ಳೆಯವ್ರನ್ನ ತಂದು ಪುಸ್ತಕ ಬರೆದಿದ್ದಾರೆ ಪಿಚೇಟ್ ಅಂತ. ತೆಂಡೂಲ್ಕರ್ ರಿಟೈರ್ ಆಗೋದಕ್ಕಿಂತ ಒಂದೂವರೆ ವರ್ಷ ಮೊದಲು ಚೆನ್ನೈಗೆ ಹೋದ್ರು, ಮದ್ರಾಸ್ಗೆ ಹೋದ್ರು, ಯಾವುದೋ ಒಂದು ಸ್ಪಾನ್ಸರ್ಡ್ ಪ್ರೋಗ್ರಾಮ್ಗೆ. ಈತ ಅಂಬಾಸಡರ್ ಅಂತ ಹೋಗಿದ್ದಾರೆ. ಒಂದು ದೊಡ್ಡ ಹಾಲ್ ಅಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ. ಸುಮಾರು 2,000 ಜನ ಕೂತ್ಕೊಳ್ಳುವಂತ ಆಡಿಟೋರಿಯಂ, 3,000 ಜನ ಕೂತಿದ್ದಾರೆ. ತೆಂಡೂಲ್ಕರ್ ನೋಡ್ಬೇಕು ಬಂದಿದ್ದಾರೆ. ತೆಂಡೂಲ್ಕರ್ ರಿಮೈನ್ಡ್ ಆನ್ ಟಾಪ್ ಆಫ್ ದಿ ಚಾರ್ಟ್ ಫಾರ್ 24 ಲಾಂಗ್ ಇಯರ್ಸ್, ವರ್ಲ್ಡ್ಸ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಉಳಿದಂತ ಹುಡುಗ. ಅವ್ನು ನೋಡಕ್ ಬಂದಿದ್ದಾರೆ. ಇದ ಸ್ಟೇಜ್ ಮೇಲೆ ಕೂತಾಗ ಅವನ ಹಿಂದೆ ಅವನ ಫ್ರೆಂಡ್ ಬಂದು ಹೇಳಿದ್ನಂತೆ, ಸಚಿನ್ ಈಗ ನಡುವೆ ಪ್ಯಾಸೇಜ್ ಇದೆಯಲ್ಲ, ದಾರಿ ಇದೆಯಲ್ಲ, ಆಯಿಲ್ ಇದೆಯಲ್ಲ, ಕಡೆ ನೋಡು, ಲಾಸ್ಟ್ ಬಟ್ ಒನ್ ರೋದಲ್ಲಿ ಆ ಕಾಲ್ದಾರಿ ಆಯಿಲ್ ಪಕ್ಕದಲ್ಲಿ ಒಂದು ಸೀಟ್ ಕಾಣುತ್ತೆ ನೋಡಿದ್ಯಾ, ಹಿಂದಿನಿಂದ ಎರಡನೇ ಸಾಲು, ಅಲ್ಲೊಬ್ಬರು ಅಜ್ಜಿ ಕೂತಿದ್ದಾರೆ ನೋಡಿದ್ಯಾ ಅಂತ. ಹೀಗೆ ನೋಡಿದ ಸಚಿನ್, ಹಾ ಒಬ್ಬರು ಅಜ್ಜಿ ಕೂತಿದ್ದಾರೆ ಕನ್ನಡಕ ಹಾಕೊಂಡು. ಹೌದು, ಆಕೆ ಹೆಸರು ಪದ್ಮಾವತಿ ವೈದ್ಯನಾಥನ್, ಪದ್ಮಾವತಿ ವೈದ್ಯನಾಥನ್ ಅಂತ ಆಕೆ ಹೆಸರು. ಆಕೆಗೆ 86 ವರ್ಷ ವಯಸ್ಸು. ಆಕೆ ನೀನ್ ಎಷ್ಟು ಅಭಿಮಾನಿ ಇದ್ದಾಳೆ ಅಂದ್ರೆ, ನೀನ್ ಬೇರೆ ದೇಶದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಕೂಡ ಒಂದು ಮ್ಯಾಚು ತಪ್ಸ್ಕೊಳ್ಳಾರದೆ ನೋಡಿ ನೋಡಿ ನೀನ್ ಏನೇನು ರೆಕಾರ್ಡ್ ಮಾಡಿದ್ಯೋ ಡೈರಿಯಲ್ಲಿ ಬರೆದಿಟ್ಕೋತಾಳೆ. ನಿನ್ ಬಗ್ಗೆ ತುಂಬಾ ಪ್ರೀತಿ. ನಿನ್ ನೋಡೋದಕ್ಕೆ 100 ಕಿಲೋಮೀಟರ್ ದೂರಿಂದ ಬಂದಿದ್ದಾಳೆ ಆಕೆ, 86 ವರ್ಷ ಬಂದಿದ್ದಾಳೆ. ಆಗ ಏನ್ ಮಾಡ್ಬೇಕು ತೆಂಡೂಲ್ಕರ್? ಅಂತವ್ರು 100,000 ಜನ ಇರ್ಬೇಕು ಭಾರತದಲ್ಲಿ ಆತನ ಪೂಜಾ ವರ್ಷಿಪ್ ಮಾಡುವಂತವ್ರು. ಈತ ಏನ್ ಮಾಡ್ದ ಅಂದ್ರೆ, ಆ ಪ್ರೆಸಿಡೆಂಟ್ಗೆ 1 ನಿಮಿಷ ಅಂತ ಹೇಳಿ ತಕ್ಕನೆ ಎದ್ದ, ಎದ್ಬಿಟ್ಟು ಸ್ಟೇಜ್ ಮೇಲೆ ಇಳಿದ, ಕೆಳಗಡೆ ಓಡಿದ, ನಡು ಪ್ಯಾಸೇಜ್ ಅಲ್ಲಿ ಓಡ್ಕೊಂಡು ಹೋದ. ಎಲ್ರು ಅಂದ್ರೆ ಎಲ್ಲಿ ಹೋಗ್ತಾನೆ ಇವನು, ಅವ್ನು ನೋಡಕ್ ಬಂದಿದ್ದಾರೆ, ಇವ್ನು ಹೊರಗೆ ಹೋಗ್ಬಿಟ್ರೆ ಏನ್ ಮಾಡೋದು ಇವನು. ಓಡ್ಕೊಂಡು ಹೋಗಿ ಸೀದಾ ಆಕೆ ಮುಂದೆ ನಿಂತ್ಕೊಂಡ್ಬಿಟ್ಟ, ಕೈ ಮುಗಿದು, ಅಮ್ಮ ನಾನು ತುಂಬಾ ಪ್ರೀತಿ ಮಾಡ್ತೀರಂತೆ, ನನಗೆ ಗೊತ್ತಾಯ್ತು, ನಿಮ್ಮಂತ ಹಿರಿಯರಿಂದಾನೆ ನಾನು ಆಡ್ತಾ ಇರೋದು, ಚೆನ್ನಾಗಿ ಆಡ್ತಿರೋದು, ಪ್ಲೀಸ್ ಬ್ಲೆಸ್ ಮೀ, ನನ್ನ ಆಶೀರ್ವಾದ ಮಾಡಿ ಅಂತ ಕೇಳಿದಂತೆ. ಅಜ್ಜಿಗೆ ಏನ್ ಹೇಳ್ಬೇಕು ಅಂತ ತೋಚ್ತಾ ಇಲ್ಲ, ಎದ್ದು ನಿಂತ್ಕೊಂಡ್ಬಿಟ್ಲು, ಕಣ್ಣಲ್ಲಿ ನೀರು ಬಂದಿದೆ. ಆಕೆ ಹೇಳ್ದಂತ, ಸಚಿನ್ ನನಗೆ 3 ಜನ ಮೊಮ್ಮಕ್ಕಳಿದ್ದಾರಪ್ಪ, ನೀನು 4ನೇದವನು, ನೀನು ಆಟ ನೋಡಿದ್ದೀನಿ ಕರೆಕ್ಟು, ಎಲ್ಲ ಕರೆಕ್ಟು, ಆದ್ರೆ ಮುಂದೆ ಹಿಂಗೆ ನಿಂತ್ಕೋತಿ ಬಂದು ನನಗೊಂದು ಕಲ್ಪನೆ ಇರಲಿಲ್ಲಲ್ಲೋ ಮಾರಾಯ, ಎಲ್ಲೋ ಸ್ಟೇಜ್ ಮೇಲೆ ನೋಡ್ತೀನಿ ಅನ್ಕೊಂಡಿದ್ದೆ, ಮುಂದೆ ಬಂದ್ಬಿಟ್ಟಿದ್ದೀನಿ ನೀನು. ನಾನು 50 ವರ್ಷದಿಂದ ಒಂದು ಗಣಪತಿ ವಿಗ್ರಹ ಪೂಜೆ ಮಾಡ್ತಾ ಇದ್ದೀನಿ, ಅದು ನಿನಗೆ ಕೊಡ್ಬೇಕು ಅಂತ ಆಸೆ ಇತ್ತು. ಯಾಕೆ ಕೊಡೋದು ನಿನಗೆ, ಎಲ್ಲ ಹತ್ರದಂಗೆ ಕೂತಿದ್ಯಾ ನೀನು, ಈಗ ಬಂದಿದೆಯಲ್ಲ ಕೊಟ್ಬಿಡ್ತೀನಿ ಅಂತಗೋ ಅಂತ ಹೇಳಿ ತನ್ನ ಚೀಲದಿಂದ ಒಂದು ಗಣಪತಿ, ಹಿತ್ತಾಳೆ ಗಣಪತಿ, ಗಣಪತಿ ಬಗ್ಗೆ ವಿಶ್ವಾಸ ತೆಂಡೂಲ್ಕರ್, ಆ ಗಣಪತಿ ವಿಗ್ರಹ ಕೊಟ್ಲಂತೆ. ಕೊಟ್ಟಮೇಲೆ ತೆಂಡೂಲ್ಕರ್ ಏನ್ ಮಾಡಿದ ಅನ್ನೋದು ಬಹಳ ಅದ್ಭುತ. ಆ ಪುಸ್ತಕದಲ್ಲಿ ಬರೆದಿದ್ದ, ಆ ಗಣಪತಿ ಇಸ್ಕೊಂಡ, ತನ್ನ ಶೂಸ್ ಬಿಚ್ಚಿದ, ಮೊಣಕಾಲು ಊರಿ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ, ಅಮ್ಮ ಎಲ್ಲಿವರೆಗೂ ನಿಮ್ಮಂತವ್ರು ಹರಿಸ್ತಾ ಇರ್ತಿರೋ ಅಲ್ಲಿವರೆಗೂ ನಾ ಚೆನ್ನಾಗಿ ಆಡ್ತೀನಿ ಅಂದ. 3,000 ಜನ ಎದ್ ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರು, ದಿಸ್ ಟೈಮ್ ನಾಟ್ ಫಾರ್ ದ ಸೆಂಚುರಿ, ದಿಸ್ ಟೈಮ್ ನಾಟ್ ಫಾರ್ ದ ಸೆಂಚುರಿ, ಸೆಂಚುರಿಗೋಸ್ಕರ ಚಪ್ಪಾಳೆ ಹೊಡೆದಿದ್ದಲ್ಲ. 24 ವರ್ಷ ಆ ಕ್ರಿಕೆಟ್ ಎತ್ತರದ ತುದಿಯಲ್ಲಿದ್ದಂತ ಹುಡುಗ ಅಜ್ಜಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನಲ್ಲ ಪಬ್ಲಿಕ್ ಆಗಿ, ಇದು ದಿಸ್ ಅ ಬ್ಯೂಟಿಫುಲ್ ಮೈಂಡ್. ನಿನ್ನ ಸ್ಥಾನ, ನಿನ್ನ ಪೊಸಿಷನ್ನು, ನಿನ್ನ ಗಳಿಕೆ, ಇದು ಯಾವುದು ಮುಖ್ಯ ಅಲ್ಲ. ಆ ಕ್ಷಣಕ್ಕೆ ನೀನು ಮಗುವಾಗಿ ಆಕೆ ತಾಲಿಗೆ ನಮಸ್ಕಾರ ಮಾಡಿದಾಗ ಯುವರ್ ಮೈಂಡ್ ಈಸ್ ಅ ಬ್ಯೂಟಿಫುಲ್ ಮೈಂಡ್.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಒಬ್ಬ ದಲೈಲಾಮ ಕೇಳಿದ್ರಂತೆ, ನಿಮ್ ಕೋಪ ಹೆಂಗ್ ತಡ್ಕೋತೀರಿ ಅಂತ. ಹೌದು, ಅಂದೇನ್ ಮಾಡ್ತೀರಿ ಅಂದ್ರು. ನಾನು ಗುರುಗಳ ಕಡೆಯಿಂದ ಕಲಿತೆ. ನಾನು ಏನ್ ಕಲ್ತ್ರಿ? ನನ್ನ ಗುರು ಒಬ್ಬ ಇದ್ದ, ಅವನ ಹಿಡ್ಕೊಂಡು ಚೈನಾಗ್ ಕರ್ಕೊಂಡು ಹೋದ್ರು. 16 ವರ್ಷ ಚಿತ್ರಹಿಂಸೆ ಕೊಟ್ರು ಅವನಿಗೆ. ಕಟಿಂಗ್ ಪ್ಲೈಯರ್ ಹಾಕಿ ಉಗುರೆಲ್ಲ ಕಿತ್ತಿದ್ರು. ಒಂದೊಂದೇ ಎಷ್ಟು ನೋವಾಗಿರ್ಬೇಕಲ್ಲಿ, ಕಾಲಿನ ನೋವುರು, ಕೈ ಉಗುರು ಕಿತ್ತಿ ಕಿತ್ತಿ ಹಾಕಿದ್ರು. ದಿನಾಲು ಕಾದು ಬರೆ ಕೊಡ್ಬೇಕು. ಚಿತ್ರಹಿಂಸೆ ಕೊಟ್ರು, ಊಟ ಇಲ್ಲ. 16 ವರ್ಷ ಇದ್ದಂತೆ ಅವನು. ದಲೈಲಾಮ ಗುರು ವಾಪಸ್ ಬಂದಲ್ಲೇ ದಲೈಲಾಮ ಕೇಳಿದ್ರಂತೆ, 16 ವರ್ಷ ಇದ್ರಲ್ಲ ಆ ಮನುಷ್ಯ ಚಿತ್ರಹಿಂಸೆ ಕೊಟ್ಟನಲ್ಲ, ದೇವನ ಪ್ರಾರ್ಥನೆ ಮಾಡ್ತಾನೆ ಇದ್ರಿ, ಏನ್ ಪ್ರಾರ್ಥನೆ ಮಾಡಿದ್ರಿ ನೀವು ಅಂತ ದಲೈಲಾಮ ಹೇಳೋರು. ಆ ಮಾತು ನನ್ಗೆ ಎಷ್ಟು ಉಳಿದು ಬಿಟ್ಟಿದೆ, ನನ್ನ ಮನಸ್ಸಲ್ಲಿ ಒಂದ್ ಅಂಶ ಬಂದ್ರು ಸಾಕು, ನನ್ನ ಜೀವನ ಸಾರ್ಥಕ ಆಯ್ತು ಅಂತ. ಆ ಗುರು ಏನ್ ಬೇಡ್ಕೋತಿದ್ದ ದೇವರಲ್ಲಿ ಅಂದ್ರೆ, ಭಗವಂತ ದಯವಿಟ್ಟು ನನ್ನ ಶಿಕ್ಷೆ ಕೊಡುವ ಮನುಷ್ಯನ ಬಗ್ಗೆ ನನ್ನ ಕೋಪ ಬರುವ ಹಂಗ್ ಮಾಡ್ಬೇಡಪ್ಪ ನನಗೆ ಅಂತ. ನೋಡಿ ಹೇಗಿದೆ ಅದು, ಶಿಕ್ಷೆ ಕೊಡೋನ್ ಶಾಪ ಕೊಡು ಅಂತಲ್ಲ, ಅವನ ಬಗ್ಗೆ ನನ್ನ ಮನಸ್ಸಲ್ಲಿ ಕೋಪ ಬರೋದಂಗ್ ನೋಡ್ಕೋ ಅಂತ ಕೇಳ್ಕೊಳ್ಳೋ. ದಿಸ್ ಇಸ್ ದಿ ಹೈಟ್ ಆಫ್ ಬ್ಯೂಟಿಫುಲ್ ಮೈಂಡ್ಸ್. ಇವರೆಲ್ಲ ಹಾಗಿರೋದ್ರಿಂದ ಐಕಾನ್ಸ್ ಆಗಿ ಕೂತಿದ್ದಾರೆ ಇವತ್ತು. ನಾನು ಯಾವಾಗ್ಲೂ ಹೇಳ್ತೇನೆ, ದೇರ್ ಇಸ್ ನೋ ವರ್ಲ್ಡ್, ದ ವರ್ಲ್ಡ್ ಈಸ್ ಸಿಂಪ್ಲಿ ನಾಟ್ ದೇರ್. ಎವ್ರಿಥಿಂಗ್ ವಿ ಸೀ ಈಸ್ ಥ್ರೂ ದ ಲೆನ್ಸ್ ಆಫ್ ಅವರ್ ಥಾಟ್ಸ್. ನಾವು ಕೇಳಿಲ್ವಾ, ಅಯ್ಯೋ ಜಗತ್ ಕೆಟ್ಟ ಹೋಗಿದೆ ಅನ್ನೋರು ಇದ್ದಾರೆ. ಜಗತ್ತೇನ್ರಿ, ಬಹಳ ಕೆಟ್ಟ ಹೋಗಿದೆ ಜಗತ್ತು. ಮೊದ್ಲು ಹೆಂಗಿತ್ತು, 20 ವರ್ಷದಿಂದ ಚೆನ್ನಾಗಿತ್ತು. ನಾವು ಯಾವಾಗ್ಲೂ ಪಾಸ್ಟ್ ಟೆನ್ಸ್ ಅಲ್ಲೇ ಇರೋ, ಜಗತ್ ಕೆಟ್ಟ ಹೋಗಿದೆ, ಏನೋ ಕೆಟ್ಟಿಲ್ಲ, ಜಗತ್ತೇ ಕೆಟ್ಟಿಲ್ಲ. ಬ್ಯೂಟಿಫುಲ್ ವರ್ಲ್ಡ್, ಲೈಫ್ ಈಸ್ ಬ್ಯೂಟಿಫುಲ್. ನನಗೆ ಇದಕ್ಕಿಂತ ಚೆನ್ನಾಗಿರೋ ಜಗತ್ತಿದೆ ಅಂತ ಅನ್ಸೋದೇ ಇಲ್ಲ, ಇನ್ ಸ್ಪೈಟ್ ಆಫ್ ಕೊರೋನಾ. ನೋಡಿ, ಕೊರೋನಾ ಬಂದಾಗ ಮನೇಲಿ ಕೂತ್ ಊಟ ಮಾಡ್ತೀವಲ್ರಿ, ಜೊತೆಗೆ ಎಲ್ಲರೂ ಸೇರಿ ಕೂತಿದ್ವಿ. ಮೊದಲು ಎಂದಾದ್ರು ಎಲ್ಲಕ್ಕೂ ತರಟೆ ಹೊಡ್ತೀವಿ, ಎಲ್ರಿಗೂ ಸಿನಿಮಾ ನೋಡ್ತೀವಿ. ಈಗ ಅವಕಾಶ ಅಲ್ವಾ ಅದು, ಸಂಬಂಧಗಳು ಗಟ್ಟಿ ಆಗ್ತಾ ಇದ್ದವು ಒಂದಕ್ಕೊಂದು. ಇಟ್ ಡಿಪೆಂಡ್ಸ್ ಆನ್ ಹೌ ಯು ಸಿ. ಅದಕ್ಕೆ ಹೇಳುದು, ಎವ್ರಿಥಿಂಗ್ ಅಂಡ್ ಎವ್ರಿ ಒನ್ ವಿ ಸಿ ವಿ ವ್ಯೂ ಥ್ರೂ ದ ಲೆನ್ಸ್ ಆಫ್ ಅವರ್ ಥಾಟ್ಸ್. ಎಲ್ಲರೂ ನಮ್ಮ ಕಣ್ಣಿನ ಮೂಲಕ ಅಲ್ಲ ಕಣ್ಣು ನೋಡಲ್ಲ, ನಾವು ಮನಸ್ಸಿನ ಮೂಲಕನೇ ನೋಡೋದು. ಒಬ್ಬ ಮನುಷ್ಯ ಸಡನ್ ಆಗಿ ವಿಲನ್ ಅಂತ ಆಗ್ತಾನೆ. ನೀವು ಆಫೀಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, ಹೊಸದಾಗ ಒಬ್ರು ಯಾರೋ ಬರ್ತಾರೆ ಆಫೀಸಿಗೆ ಸೇರ್ಕೋತಾರೆ, ಒಬ್ರು ಹೇಳ್ತಾರೆ ನೋಡಿ ಅವ್ರು ಚೆನ್ನಾಗಿದ್ದಾರೆ, ದೋಸ್ತಿ ಮಾಡ್ಕೋತಾರೆ ಒಬ್ರು ಯಾರೋ ಹೊಸಬ್ರನ್ನ, ಅವ್ರು ಚೆನ್ನಾಗಿದ್ದಾರೆ, ಇವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ನೀವು ಅಂತ ಹೇಳ್ತಾರೆ. ಹೇಳಿದಾಗ ಆತನ ರಿಯಾಕ್ಷನ್ ಹೆಂಗಿರುತ್ತೆ, ಆತನ ಮೈಂಡ್ ಅಲ್ಲಿ ಪ್ರಿಪೇರ್ ಆಗ್ಬಿಡ್ತೀ ಈಗ, ಇವ್ರು ಒಳ್ಳೆಯವರು ಇವ್ರು ಸ್ವಲ್ಪ ಸರಿ ಇಲ್ಲ ಅಂತ. ಆ ಸರಿ ಇಲ್ಲ ಅಂದವ್ರು ಬಂದಾಗ ಅವ್ರ ಜೊತೆಗೆ ಅಷ್ಟಕ್ಕಷ್ಟೇ ಮಾತಾಡ್ತಾನೆ, ಜಾಸ್ತಿ ಮಾತಾಡೋದು, ಯಾಕಂದ್ರೆ ಹೇಳ್ಬಿಟ್ಟಿದ್ದಾರಲ್ಲ ಡೇಂಜರ್ ಅದು ಮೊದಲು. ಆದ್ರಿಂದ ಐ ಡೀಲ್ ವಿತ್ ಪೀಪಲ್, ಮತ್ತೊಬ್ಬರ ಹತ್ರ ಹಂಚಿಕೊಳ್ಳೋದು ಮಾಡೋದೆಲ್ಲ ನನ್ನ ಮನಸ್ಸಿನ ವಿಚಾರಗಳ ಹಾಗೆ ಮಾಡ್ಕೊಳ್ಳೋದು. ನಾವು ಹೌ ವಿ ಸಿ ಅವರ್ ಸೆಲ್ಸ್, ನಾವು ಯಾರು, ನಮ್ಮ ಬಗ್ಗೆ ಅಭಿಪ್ರಾಯ ಏನಿದೆ ಅಲ್ವಾ, ನನ್ನ ಬಗ್ಗೆ ನನ್ನ ಅಭಿಪ್ರಾಯ ಏನಿದೆ. ನಾನು ಬಹಳ ದೊಡ್ಡ ಸಮರ್ಥ ಅಂತ ತಿಳ್ಕೊಂಡಿದ್ದೀನಿ, ನಾನು ಸಮರ್ಥ ಅಲ್ಲ, ನಾನು ತಿಳ್ಕೊಂಡಂಗಿದೆ ಅದು. ವಾಟ್ ಐ ಥಿಂಕ್ ಅಬೌಟ್ ದ ಮೀನಿಂಗ್ ಆಫ್ ಲೈಫ್, ಲೈಫ್ಗೆ ಏನ್ ಅರ್ಥ ಇದೆಯಾ, ಓಹಂ ಕುತಾಯತ ಅಂತ ಶಂಕರಾಚಾರ್ಯ ಕೇಳಿದ್ರು. ವಾಟ್ ಈಸ್ ಮೈ ಪರ್ಸೆಪ್ಷನ್ ಆಫ್ ಡೆತ್, ಸಾವಂದ್ರೆ ಏನು. ಟ್ಯಾಗೋರ್ ಹೇಳ್ತಾರೆ ಬಹಳ ಚಂದ, ಡೆತ್ ಮೈ ಫ್ರೆಂಡ್ ಐ ಆಮ್ ವೇಟಿಂಗ್ ಫಾರ್ ಯು ಅಟ್ ದ ಡೋರ್ ಸ್ಟೆಪ್ ಅಂತ. ಟ್ಯಾಗೋರ್ ಅವರಿಗೆ ಸ್ನೇಹಿತ ಆಗ್ಬಿಟ್ಟ ಸಾವು ಅಂದ್ರೆ. ಇನ್ ಕೆಲವ್ರು ಸಾವು ಅಂದ್ರೆ ಭಯ, ಯಮ ಬಂದ ಅಂತ. ಇಟ್ ಡಿಪೆಂಡ್ಸ್ ಆನ್ ಹೌ ವಿ ಸಿ. ನಮ್ಮ ನಂಬಿಕೆಗಳಾಗ್ಲಿ, ನನ್ನ ದೈವದ ಬಗ್ಗೆ ನಂಬಿಕೆ, ದೇವರ ಬಗ್ಗೆ ನಂಬಿಕೆ ಆಗ್ಲಿ, ಡಾರ್ಕ್ನೆಸ್ ಅಂಡ್ ಬ್ಯೂಟಿ ಆರ್ ಆಲ್ ಡಿಟರ್ಮೈನ್ಡ್ ಬೈ ದಿ ಮೈಂಡ್.

0: என் அமிர்த் சோமேஸ்வர் ரேடியோ ஸ்டார் அங்கு பல கேண்டது சந்தோஷப்படையிலே
1: கண்டொடே பல தூப்பே நாளெனு கிரிஞ்சிடித்தின மாணிகோ இத்தே தூதக ஒப்ப பாடின பத்தை இதல கல கல
2: நம்ம ஆபீஸ்ல ஹுடுக கெலச மாட்டிதே நான் பிரின்சிபல் ஆகிதாக ஆபீஸ் ஸ்டாஃப் கிளர்க் ஹுடுக ஒப்ப ஹுடுகின் பிரீத்தி மாடி மதுவே ஆதா ಹುಡುಗ ಬಹಳ ಚಂದ ಹುಡುಗ ಸುಂದರ ಹುಡುಗ ನೋಡಕ್ ಬಹಳ ಚಂದ ಬಣ್ಣ ಅವನ್ ಎತ್ತರ ಬಹಳ ಚೆನ್ನಾಗಿದೆ ಹೀರೋ ಇದ್ದಂಗಿದ್ದ ಅವನು ಆದ್ರೆ ಆ ಹುಡುಗಿ ಕಪ್ಪೋ ಕಪ್ಪು ಕಲ್ಪನೆ ಮಾಡಕ್ ಸಾಧ್ಯ ಎಲ್ರು ಕೇಳು ಇಂಥ ಹುಡುಗಿನ ಹೆಂಗ್ ಮದುವೆ ಆದ್ರಿ ಅವನು ಇಂಥ ಚಂದ ಹುಡುಗ ಅವನ ಹೆಂಗ್ ಯಾಕೆ ಹೆಂಗ್ ಮದುವೆ ಆದ ಯಾಕೆಂದ್ರೆ ನೀವ್ ಹೆಂಗ್ ತಲೆ ಕೆಡಿಸ್ಕೋತೀರಿ ಅವನ ಚಂದ ಕಾಣಿಸಿದ್ರೆ ಸಾಕಲ್ಲ ನಿಮಗ್ ಕಾಣಿಸ್ಲಿಲ್ಲ ಬಿಡಿ ಅವನ್ ಚಂದ ಕಾಣಿಸಿರ್ಬೇಕು ಅದಕ್ಕೆ ಮದುವೆ ಆಗಿದ್ದಾನ ಅವನು ಅದಕ್ಕೆ ಬ್ಯೂಟಿ ಇಸ್ ಇನ್ ದಿ ಐ ಆಫ್ ದಿ ಬಿಹೋಲ್ಡರ್ ಪ್ರೀತಿ ಚಂದ ಅನ್ನೋದು ನಾನು ನೋಡೋದ್ರ ಮೇಲಿದೆ ಕೆಲವು ಆರ್ಕಿಡ್ ಹೂ ಕಂಡ್ರೆ ಆಗಲ್ಲ ರೀ ಇದೇನ್ರಿ ಹೂ ಮುಳು ಮುಳ್ಳು ಅಂತಾರೆ ಇನ್ ಕೆಲವು ಕಾಯ್ದು ಇಟ್ಕೋತಾರ ಆರ್ಕಿಡ್ ಬ್ಯೂಟಿಫುಲ್ ಫ್ಲವರ್ ಅಂತ ಅದಕ್ಕೆ ನಾ ಹೇಳೋದು ಸೆನ್ಸ್ ಆಫ್ ಬ್ಯೂಟಿ ಈಸ್ ಡಿಟರ್ಮಿನ್ಡ್ ಬೈ ದಿ ಸ್ಟೈಲ್ ಆಫ್ ದ ಮೈಂಡ್ ನನ್ನ ಮನಸ್ಸಿನ ಹೇಗೆ ತೀರ್ಮಾನ ಮಾಡ್ಕೊಂಡಿದ್ದೇನೋ ಹಾಗೆ ಬ್ಯೂಟಿ ಏನು ಗೊತ್ತಾಗುತ್ತೆ ಅವರ್ ಮೈಂಡ್ ಈಸ್ ಅ ಗ್ರೇಟೆಸ್ಟ್ ಟ್ರೆಜರ್ ದ ಗ್ರೇಟೆಸ್ಟ್ ಟ್ರೆಜರ್ಸ್ ದಟ್ ವಿ ಹ್ಯಾವ್ ಈಸ್ ಅವರ್ ಮೈಂಡ್ ದ ಮೋಸ್ಟ್ ಪವರ್ಫುಲ್ ಚೇಂಜ್ ದ ವೇ ಆಫ್ ಚೇಂಜಿಂಗ್ ಅವರ್ ಲೈಫ್ ಈಸ್ ಟು ಚೇಂಜ್ ಅವರ್ ಮೈಂಡ್ ನಮ್ಮ ಬದುಕನ್ನು ಬದಲಾಯಿಸ್ಕೋಬೇಕಾದ್ರೆ ನಮ್ಮ ಮನಸ್ಸನ್ನು ಬದಲಾಯಿಸ್ಕೋಬೇಕು ಅದಕ್ಕೆ ಬರದೆ ನಾನು ವೆನ್ ಯು ಬ್ಯೂಟಿಫೈ ಅವರ್ ಮೈಂಡ್ ವಿ ನಾಟ್ ಓನ್ಲಿ ಬ್ಯೂಟಿಫೈ ಅವರ್ ವರ್ಲ್ಡ್ ಅವರ್ ಲೈಫ್ ವಿ ಬ್ಯೂಟಿಫೈ ದ ಹೋಲ್ ವರ್ಲ್ಡ್ ಅಲ್ವಾ ನಾನು ಕನ್ನಡಕ್ಕೆ ಹಾಕ್ಕೊಂಡ್ರೆ ಆ ಬಣ್ಣನೇ ಕಾಣಿಸೋದಲ್ವಾ ಹಸಿರು ಕನ್ನಡಕ್ಕೆ ಹಾಕ್ಕೊಂಡ್ರೆ ಹಸಿರೇ ಕಾಣಿಸುತ್ತೆ ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡ್ರೆ ಕಪ್ಪು ಕಾಣಿಸುತ್ತೆ ಪ್ರೀತಿ ಕನ್ನಡಕ್ಕೆ ಹಾಕ್ಕೊಂಡ್ರೆ ಬರೀ ಪ್ರೀತಿನೇ ಕಾಣಿಸುತ್ತೆ ನಾವು ಯಾವ ಕನ್ನಡಕ್ಕೆ ಹಾಕ್ಕೋಬೇಕು ನೋಡ್ಬೇಕು ಪ್ರೀತಿ ಇದ್ದು ಅಂತಃಕರಣದ್ದು ಕನ್ನಡಕ್ಕೆ ಹಾಕೊಂಡ್ರೆ ಎಷ್ಟು ಚಂದ ಕಾಣುತ್ತೆ ಗೊತ್ತಾ ಜಗತ್ತು ಅದ್ಭುತ ಜಗತ್ತು ಐ ಆಮ್ ಶೋರ್ ಯು ಹ್ಯಾವ್ ಸೀನ್ ದಿ ವಾಚ್ ದ ಮೂವಿ ಅದು ಬ್ಯೂಟಿಫುಲ್ ಲೈಫ್ ಅಂತ ಎ ಬ್ಯೂಟಿಫುಲ್ ಲೈಫ್ ಅಂತ ಆಸ್ಕರ್ ಅವಾರ್ಡ್ ಬಂದಿದ್ದ ಸಿನಿಮಾ ನೋಡಿಲ್ದೆ ಹೋದ್ರೆ ದಯವಿಟ್ಟು ನೋಡಿ ಕೊರೋನಾ ಟೈಮಲ್ಲಿ ಎ ಬ್ಯೂಟಿಫುಲ್ ಮೈಂಡ್ ಅಂತ ಆಸ್ಕರ್ ಅವಾರ್ಡ್ ಬಂತು ಅದಕ್ಕೆ ಬೇಸಿಕಲಿ ಆ ಜೂದು ಮತ್ತು ಜರ್ಮನ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಬಗ್ಗೆ ಒಬ್ಬ ಜೂ ಜರ್ಮನ್ ಹುಡುಗಿನ ಮದುವೆ ಆಗ್ತಾನೆ ಈ ಜರ್ಮನ್ ಸೈನಿಕರೆಲ್ಲ ಬಂದು ಅವ್ನು ಎಳ್ಕೊಂಡು ಹೋಗ್ತಾರೆ ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಹಾಕ್ತಾರೆ ಹೆಂಡತಿ ಒಂದ್ ಕಡೆ ಹೋಗ್ತಾಳೆ ಮಗ ಒಂದ್ ಕಡೆ ಹೋಗ್ತಾನೆ ಮಗ ಅಪ್ಪನ ಕಡೆ ಹೋಗ್ತಾನೆ ಆ ಪುಟ್ ಹುಡುಗನ್ ಕರ್ಕೊಂಡು ಹ್ಯಾ ಕಾಪಾಡ್ಕೋತಾನ ಅವ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿ ಅಂತ ಮಗು ಇದೆ ಅಂತ ತೋರಿಸ್ಲಾರ್ದಂಗೆ ಅಲ್ಲೇ ಇಟ್ಟುಕೊಂಡು ತನ್ನ ಪಾಲಿನ ಊಟ ಅವನಿಗೆ ಕೊಟ್ಟು ತಾನು ಉಪವಾಸ ಮಾಡಿ ಇರ್ತಾನೆ ಅಂಡ್ ಮಗುಗೆ ಯಾವಾಗಲೂ ಪಾಸಿಟಿವ್ ಆಗಿ ಹೇಳ್ತಿರ್ತಾನೆ ವೆರಿ ವೆರಿ ಪಾಸಿಟಿವ್ ಕೊನೆಗೆ ಅವನಿದಾನೆ ಅಂತ ಗೊತ್ತಾದ್ಮೇಲೆ ಅವ್ನು ಗುಂಡು ಹಾಕಿ ಕೊಂದ್ಬಿಡ್ತಾರೆ ಅಪ್ಪನ ಅವ್ನ್ ಕರ್ಕು ಫೈರಿಂಗ್ ಸ್ಕ್ವಾಡ್ ಮುಂದೆ ಕರ್ಕೊಂಡು ಹೋಗ್ಬೇಕಾದ್ರೆ ಕೂಡ ಆ ಮಗ ಅಲ್ಲಿ ಕೂತಿರ್ತೆ ಸಲ್ಯೂಟ್ ಮಾಡ್ತಾನೆ ಯೋ ಯು ಆರ್ ಗೋಯಿಂಗ್ ಟು ಬಿ ದ ಗ್ರೇಟ್ ಮ್ಯಾನ್ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ಹೋಗಿ ಫೈರಿಂಗ್ ಸ್ಕ್ವಾಡ್ ಮುಂದೆ ಹೋಗಿ ಸತ್ತೋಗ್ತಾನೆ ಆ ಹುಡುಗ ಹೇಳ್ತಾನೆ ದಿ ಗ್ರೇಟೆಸ್ಟ್ ಗಿಫ್ಟ್ ಮೈ ಫಾದರ್ ಗಿವ್ ಮೀ ವಾಸ್ ದಿಸ್ ಪಾಸಿಟಿವ್ ಆಟಿಟ್ಯೂಡ್ ಸಾಯೋದಕ್ಕಿಂತ ಒಂದ್ ನಿಮಿಷ ಮೊದಲು ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಅನ್ನಲ್ರಿ ಅವನು ನಾವು ತರುಣರಾಗಿದ್ದಾಗ ಎನರ್ಜಿ ಇದೆ ಜಗತ್ತನ್ನು ಗೆಲ್ಲಬಹುದು ಅಂತ ಶಕ್ತಿ ಇದೆ ಅಯ್ಯೋ ಲೈಫ್ ಈಸ್ ಸೋ ಬೋರಿಂಗ್ ಲೈಫ್ ಈಸ್ ಸೋ ಬ್ಯಾಡ್ ಯಾಕೆ ಅದಕ್ಕೆ ಹೇಳ್ತೇನೆ ಓನ್ಲಿ ವೆನ್ ಯು ವೇರ್ ದಿ ಸ್ಪೆಕ್ಟಕಲ್ ಆಫ್ ಬ್ಯೂಟಿ ಇನ್ ಯುವರ್ ಐಸ್ ವರ್ಲ್ಡ್ ಲುಕ್ಸ್ ಬ್ಯೂಟಿಫುಲ್ ಅದಕ್ಕೆ ಬ್ಯೂಟಿಫೈ ಅವರ್ ಮೈಂಡ್ ಯು ಬ್ಯೂಟಿಫೈ ದಿ ವರ್ಲ್ಡ್

0: ಹಾಯ್, ಯಾನಿಗನ್ ರಕ್ಷಿತ್ ಶೆಟ್ಟಿ, ನೀವು ಕೇಳೊಂದುಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ಎಷ್ಟೋ ಸಲ ಅನಿಸಿಲ್ವಾ ಇನ್ನೇನ್ ಆಗಲ್ಲ, ಇದು ಮುಗಿತು, ಇನ್ ಬೆಳವಣಿಗೆ ಆಗಲ್ಲ, ಸಾಕು, ಡೆಡ್ ಸಿಚುವೇಶನ್ಸ್. ಆಗ ನೋಡಿ ಎಂತೆಂಥ ಪಾಸಿಬಿಲಿಟೀಸ್ ಬಂದ್ಬಿಡ್ತಾರೆ. ಒಂದು ಅರುಣಿಮಾ ಸಿನ್ಹಾ ಸಾಲ್ದ ನಮ್ಮ ಕಣ್ಣು ಮುಂದೆ ಇರೋದಕ್ಕೆ, ಒಂದು ವಿಲ್ಮಾ ರೊಡಾಲ್ಫ್ ಸಾಲ್ದ. ಅರುಣಿಮಾ ಸಿನ್ಹಾ ಬಗ್ಗೆ ತಾವು ಕೇಳಿರ್ಬೇಕು, ನನಗೆ ಚೆನ್ನಾಗಿ ಪರಿಚಯ ಇರೋ ಹೆಣ್ಮಗಳು, 32-33 ವರ್ಷ ಹುಡುಗಿ. ಈಗ ಆಕೆ ಉತ್ತರ ಪ್ರದೇಶದಲ್ಲಿ ವಾಲಿಬಾಲ್ ಪ್ಲೇಯರ್, ಎ ಬ್ಯೂಟಿಫುಲ್ ಟಾಲ್ ಗರ್ಲ್. ನ್ಯಾಷನಲ್ ಚಾಂಪಿಯನ್ ಆಗಬೇಕು, ನ್ಯಾಷನಲ್ ಪ್ಲೇಯರ್ ಆಗಬೇಕು ಅಂತ ವಾಲಿಬಾಲ್ ಆಡಕ್ಕೆ ಹೋಗ್ತಿದ್ದು. ನೋಡಿ ಹ್ಯಾಗ್ ಸಿಚುವೇಶನ್ ಬರ್ತದೆ. ಇಫ್ ಯುವರ್ ಮೈಂಡ್ ಈಸ್ ಬ್ಯೂಟಿಫುಲ್, ಯು ಕ್ಯಾನ್ ಕಾಂಕರ್ ಎನಿಥಿಂಗ್ ಅಂತ ಹೇಳ್ಬೇಕು ನಾನು. ಆ ಹುಡುಗಿ ಟ್ರೈನಲ್ಲಿ ಹೋಗ್ತಾ ಇದ್ಲಂತೆ. ಆ ಟ್ರೈನ್ ಕಂಪಾರ್ಟ್ಮೆಂಟ್ ಜಾಸ್ತಿ ಜನ ಇಲ್ಲ, ಒಬ್ಬಳೇ ಹುಡುಗಿಗೆ. ಒಂದು 4-5 ಜನ ಲಫಂಗರು ಸೇರ್ಕೊಂಡ್ಬಿಟ್ರು ಒಳಗಡೆ. ಆಕೆ ಕೈಯಲ್ಲಿ ಬ್ಯಾಗ್ ಕಿತ್ಕೋಬೇಕು ಅಂತ, ಆಕೆನು ಸ್ಪೋರ್ಟ್ಸ್ ಮನ್ ಅಲ್ವ, ಕೊಡ್ಲಿಲ್ಲ, ಹೋರಾಡಿದ್ವಿ. ಆ 4 ಜನ ಚಂಡಾಲರು ಆಕೆ ಎಳ್ಕೊಂಡು ಹೋಗಿ, ಜೋರಾಗಿ ಹೋಗ್ತಿರುವಂತ ಟ್ರೈನ್ ಆಕೆ ಬ್ಯಾಗ್ ಕಿತ್ಕೊಂಡು ಆ ಟ್ರೈನ್ ಎಂದು ತಳ್ಳಿಬಿಟ್ರು ಹೊರಗಡೆ. ಆ 120 ಕಿಲೋಮೀಟರ್ ಸ್ಪೀಡ್ ಹೋಗ್ತಿರುವಂತ ಟ್ರೈನ್ ಎಂದು ತಳ್ಳಿದ್ರೆ ಅಷ್ಟು ದೂರ ಹೋಗ್ಬಿದ್ಲು ಆಕೆ ಹುಡುಗಿ. ಆಕೆ ಬಿದ್ದದ್ದು ಎಲ್ಲಿ, ಇನ್ನೊಂದು ಪ್ಯಾರಲಲ್ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದು. ಆಕೆ ದುರ್ದೈವ ನೋಡಿ, ಹಾರಿ ಬಿದ್ದಿದ್ದಾಳೆ. ಆ ಜಲ್ಲಿಯ ಕಲ್ಲು ಎಲ್ಲ ಪೆಟ್ಟಾಗಿದೆ, ಗಾಯ ಆಗಿದೆ, ಹಳಿ ಮೇಲೆ ಬಿದ್ದಿದ್ದಾಳೆ. ಆ ಕಡೆ ಇನ್ನೊಂದು ಟ್ರೈನ್ ಬಂತು. ಆ ಕ್ಷಣದಲ್ಲಿ ಸರ್ಕೋಬೇಕು ಅಂತ ಸರ್ಕೊಂಡಿದ್ದಾಳೆ, ಆದ್ರೆ ಟ್ರೈನ್ ಆ ಎಡಗಾಲ ಮೇಲೆ ಹಾಯ್ದೋಯ್ತು. ಒಂದು ಕ್ಷಣ ವಿಚಾರ ಮಾಡಿ ಸರ್, ಹೆಂಗಾಗಿರುತ್ತೆ ಪರಿಸ್ಥಿತಿ ಅಂತ. ನಾವು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡ್ರೆ ಟ್ರೈನ್ ಬಂದ್ರೆ ಹೆಂಗ್ ಸರಿಬೇಕು ಅನ್ಸುತ್ತೆ, ಎದೆ ದಡ ದಡ ಅನ್ನತ್ತೆ. ಆ ಹಳಿ ಮೇಲೆ ಬಿದ್ದಂತ ಹುಡುಗಿ ಸರಿಯೋಕೆ ಆಗ್ತಾ ಇಲ್ಲ, ಕಾಲು ಮುರಿದು ಹೋಗಿದೆ. ಆ ಮುರಿದ ಕಾಲಿನ ಮೇಲೆ ಟ್ರೈನ್ ಹಾಯ್ದು ಹೋಯ್ತಲ್ಲ, ಮೊಳಕಾಲವರೆಗೂ ಕಾಲು ಕತ್ತರಿಸೋಯ್ತು. ಹೋಲ್ ನೈಟ್ ಶಿ ಬ್ಲೆಡ್, ಹೋಲ್ ನೈಟ್ ರಕ್ತ ಸೋರ್ ಹೋಗಿದೆ. ಬೆಳಿಗ್ಗೆ ರೈತರು ನೋಡ್ತಾರೆ, ಸತ್ತಿರ್ಬೇಕು ಹುಡುಗಿ ಅಂತ ನೋಡ್ತಾರೆ, ಸತ್ತಿಲ್ಲ, ಬದುಕಿದ್ದಾಳೆ. ಕರ್ಕೊಂಡಾಗ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟಲ್ ಅಲ್ಲಿ, ಭೋಪಾಲದಲ್ಲಿ ಏನೋ ಅಡ್ಮಿಟ್ ಮಾಡಿದ್ರು. ಸುಮಾರು 3 ತಿಂಗಳು ಅಲ್ಲಿದ್ಲು. ಗ್ಯಾಂಗ್ರೀನ್ ಆಯ್ತು, ತೊಡೆವರೆಗೂ ಕತ್ತರಿಸ್ಬಿಟ್ರು ಕಾಲು. ಇದೆಲ್ಲ ಒಳ್ಳೇದೇ ಆಗುದು ಜೀವನಕ್ಕೆ, ಎಷ್ಟು ಕಷ್ಟ ಅಲ್ವಾ. ಕಾಲಿಗೆ ಏನ್ ಮಾಡ್ಬೇಕು, ವಾಲಿಬಾಲ್ ಕ್ಯಾಪ್ಟನ್ ಆಗ್ಬೇಕು, ನ್ಯಾಷನಲ್ ಆಡ್ಬೇಕು ಅಂದಂತ ಹುಡುಗಿಗೆ ಕಾಲೇ ಇಲ್ಲ. ಈಗ ಕೊನೆ ಕರ್ಕೊಂಡೋಗಿ ಆರ್ಟಿಫಿಷಿಯಲ್ ಕಾಲ್ ಹಾಕಿದ್ರು, ಮರದ ಕಾಲು. ಅವ್ರು ಹೇಳಿದಂತೆ, ಕಾಲ್ ಹಾಕ್ತೀವಮ್ಮ, ಅದ್ರ ಹಾಗೆ ಕೂತ್ಕೊಂಡ್ರೆ ಅಡ್ಡಾಡ್ಬೇಕು ಸ್ವಲ್ಪ, ಸ್ಟೆಪ್ ಹತ್ತಿ ಇಳಿದು ಮಾಡು ಅಂತ. ಯಾಕೆಂದ್ರೆ ಹತ್ತೋದಾದ್ರೆ ಮನೆ ಹಿಂದೆ ಒಂದು ಗುಡ್ಡ ಇದೆ, ಗುಡ್ಡ ಹತ್ತಿ ಇಳೋಣ ಅಂತ. ದಿನ ಹತ್ತಿ ಹಿಡಿದು ಬಹಳ ನೋವಾಗೋದು, ಅದು ಸಾಫ್ಟ್ ಟಿಶ್ಯೂ ಗಾರ್ಡ್ ಆಗೋ ತನಕನೂ ನೋವು ಇರುತ್ತದೆ. ಆಕೆ ಒಂದ್ಸಲ ವಿಚಾರ ಮಾಡಿದ್ಲಂತೆ, ಹತ್ತೋದ್ ಹತ್ತಿನಿ, ಮನೆ ಹಿಂದಿನ ಗುಡ್ಡ ಯಾಕೆ ಹತ್ಬೇಕು, ಎವರೆಸ್ಟ್ ಹತ್ತಿ ಬಿಡೋಣ ಅಂತ. ಹೋಗಿ ಕೇಳ್ಕೊಂಡ್ಲು, ಆಗಲ್ಲಮ್ಮ ನಿನಗೆ, ಒಂದ್ ಎರಡು ಕಾಲ್ ಇದ್ರೆ ಆಗೋಲ್ಲ ನಮಗೆ, ಒಂದ್ ಕಾಲ್ ಹೆಂಗ್ ಬರ್ತೀಯ ನೀನು ಅಂತ ಎಲ್ಲರೂ ಬೇಡ ಅಂದ್ರು. ರತನ್ ಟಾಟಾ ಕಡೆ ಹೋದ್ರು, ಟಾಟಾ ಫೌಂಡೇಶನ್ ಅವ್ರು ದುಡ್ಡು ಕೊಟ್ಟು ಆಕೆ ಡೆಹ್ರಾಡೂನ್ ಹೋಗಿ ಮೌಂಟೇನಿಯರಿಂಗ್ ಕ್ಲಬ್ ಸೇರ್ಕೊಂಡು ಪ್ರಯತ್ನ ಮಾಡಿದ್ವಿ. ಆಕೆ ಹೇಳೋದನ್ನ ಕೇಳ್ಬೇಕು ಸರ್, ನನಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅವ್ರಿಗೆ ಹೇಳುವಾಗ. ಎರಡನೇ ಸಲ ಹತ್ತಬೇಕಾದ್ರೆ ಮೌಂಟ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಶುರು ಆಯ್ತು. ಹತ್ತಾ ಹೋದ್ಲು, ಮೇಲೆ ಕಾಣ್ತಾ ಇದೆ, ಇನ್ನು 200 ಮೀಟರ್ ಹೋದ್ರೆ ಮೌಂಟ್ ಎವರೆಸ್ಟ್ ಕಾಣುತ್ತೆ. ಆ ಹೊತ್ತಿಗೆ ಆಕೆ ಜೊತೆಗಿದ್ದವ್ರು ಹೇಳ್ತಿದ್ರು, ಯೋ ಅರುಣಿಮಾ ನಿನ್ ಕಾಲು ಏನಾಗಿದೆ ನೋಡು ಅಂತ ಕೂತ್ಕೊಂಡ್ರು. ನಿಮ್ಗೆ ಗೊತ್ತಿದೆ ಐಸ್ ಎಷ್ಟು ಆಳ ಇರುತ್ತೆ ಅಂತ. ಒಂದು ಕಾಲು ಊರ್ಬೇಕು, ಇನ್ನೊಂದು ಕಾಲು ಊರಿ ಎತ್ತಬೇಕಿದೆ, ಕಿತ್ಕೋಬೇಕಿದನ್ನ, ಮತ್ತೆ ಊರ್ಬೇಕು, ಹೀಗೆ ಹಾಗೆ ಹೋಗ್ಬೇಕು. ಆಕೆಗೆ ಗೊತ್ತೇ ಆಗಿಲ್ಲ, ಆ ಚಳಿಯಲ್ಲಿ ಮರಗಟ್ಟಿ ಬಿಟ್ಟಿದೆ ಮೈಯೆಲ್ಲ, ಈ ಕಾಲು ತಿರ್ಕೊಂಡ್ಬಿಟ್ಟಿದೆ. ಮರಗಟ್ಟಿದ ಕಾಲು, ಅದು ಮರದ ಕಾಲು ತಿರ್ಕೊಂಡು ಅದು ಚೂಪಾದ ಭಾಗ ತೊಡೆ ಚುಚ್ಚಿ ಚುಚ್ಚಿ ರಕ್ತ ಸೋರಿ ಇಡೀ ಪ್ಯಾಂಟ್ ಎಲ್ಲ ರಕ್ತ ಆಗ್ಬಿಟ್ಟಿದೆ. ಅವ್ರಂದ್ರಂತೆ, ಇಲ್ಲೇ ಇದ್ಬಿಟ್ಟು ಟೆಂಟ್ ಹಾಕೊಡ್ತೀವಿ ನಿನಗೆ, ನಾವು ಹೋಗಿ ಬರ್ತೀವಿ ಅಂತ. ಆಕೆ ಇಲ್ಲ ಇಲ್ಲ ಬರ್ತೀನಿ ನಾನು, ಒಂದು ಸರಿಯಾಗಿ ಹಾಕೊಂಡ್ಲು ವಸ್ತ್ರ ಗಿಸ್ತ್ರ ಕಟ್ಕೊಂಡ್ಲು. ನಾನು ಸತ್ರು ಅಲ್ಲೇ ಎವರೆಸ್ಟ್ ಮೇಲೆ ಸಾಯ್ಬೇಕು, ನಾನು ನನ್ನ ಜೀವನದ ಗುರಿ ಅದು. ಹತ್ತಿದ್ಲು ಮೌಂಟ್ ಎವರೆಸ್ಟ್, ಹತ್ತಿ ಅಲ್ಲಿ ಸ್ವಾಮಿ ವಿವೇಕಾನಂದರ ಫೋಟೋ, ರಾಮಕೃಷ್ಣರ ಫೋಟೋ, ತನ್ನ ದೇಶದ ಫ್ಲಾಗ್ ಎಲ್ಲ ಇಟ್ಟು ವಾಪಸ್ ಬಂದು. ಟುಡೇ ಶಿ ಈಸ್ ಅನ್ ಐಕಾನ್ ಫಾರ್ ಸೊಸೈಟಿ, ಅರುಣಿಮಾ ಸಿನ್ಹಾ ಅಂದ್ರೆ ಶಿ ಈಸ್ ಅ ಮಾಡೆಲ್ ಫಾರ್ ಮೆನಿ ಮೆನಿ ಯಂಗ್ ಪೀಪಲ್. ಒಂದು ಕಾಲ ಇಲ್ಲ, ಜೀವನದ ಗುರಿನೂ ತಪ್ಪೋಯ್ತಲ್ಲ, ನ್ಯಾಷನಲ್ ಆಡ್ಬೇಕು ಅಂದವಳು. ಅದಕ್ಕೆ ಹೇಳ್ತೀನಿ, ವಾಟ್ ಸೀಮ್ ಲೈಕ್ ಡೆಡ್ ಸಿಚುವೇಶನ್, ಸೀಮಿಂಗ್ಲಿ ವಂಡರ್ಫುಲ್ ಪಾಸಿಬಿಲಿಟೀಸ್ ಇನ್ವಿಟೇಷನ್ಸ್ ಕಮ್ ಔಟ್. ಅದು ಯಾವಾಗ, ನನ್ಗೆ ಆಶಾವಾದ ಇದ್ರೆ, ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ನೋಡೋಣ ಅಂತ ಮನಸ್ಸಿದ್ರೆ, ಇಟ್ ಕ್ಯಾನ್ ಬಿಕಮ್ ಬ್ಯೂಟಿಫುಲ್. ಅರುಣಿಮಾ ಸಿನ್ಹಾ, ವಿಲ್ಮಾ ರುಡಾಲ್ಫ್ ಇದೆಲ್ಲ ಆ ಜಾತಿಗೆ ಸೇರಿದವರೆಲ್ಲರೂ ಅದ್ಭುತ ಸಾಧನೆ ಮಾಡಿದಂತೆ.

0: ஹாய் நமஸ்கார, யார் நிக்கலாம் அர்ஜுன் காபிகார்ட்.
1: நமஸ்கார், யார் நிக்கலாம் விஜயகுமார் கொடியால் பயில் பாத்திருந்துள்ள
2: யானு லயன் கிஷோர் டிஷெட்டி லகுமி தண்ட குட்லா.
3: நமஸ்கார, யார் நிக்கலாம் தெலிக்கத பள்ளி தேவதாஸ் காபிகார்ட்.
4: நமஸ்கார, யார் நிக்கல தின குசந்தர் சின்ன விண்டி படேல் நிக்கிற கிளந்து பிளே 107.8 FM ரங்க ரங்கதா பதி.
5: ಎಷ್ಟೋ ಸಲ ಅಂತೀನಿ ನಾನು, ಬಹಳ ಚಂದ ಇರ್ತಾರೆ, ಗ್ರೇಟ್ ಫಿಸಿಕಲ್ ಬ್ಯೂಟಿ ವಿತ್ ಎ ಬೋರಿಂಗ್ ಮೈಂಡ್ ಈಸ್ ಬೋರಿಂಗ್ ಅಂತ ನಾನು ಹೇಳೋದು. ಎಷ್ಟೇ ಚಂದ ಇರಲಿ ದೇಹ, ಮನಸ್ಸು ಸರಿ ಇಲ್ಲದೆ ಹೋದ್ರೆ ಲೈಫ್ ಈಸ್ ಸೋ ಬೋರಿಂಗ್. ಒಳ್ಳೆ ದೇಹ ಇದ್ರೆ ಇಟ್ ಮೇ ಡ್ರಾ ಅಟೆನ್ಷನ್ ಅಷ್ಟೇ ಫಾರ್ ಸಮ್ ಟೈಮ್, ಬಟ್ ಕೆನಾಟ್ ಕೀಪ್ ಇಟ್ ಫಾರ್ ಲಾಂಗ್ ಟೈಮ್. ಈಗ ಸಿನಿಮಾ ಸ್ಟಾರ್ ಬರ್ತಾರೆ, ಓ ನೋಡ್ಬೇಕು ನೋಡ್ಬೇಕು ಅಂತ ಹೋಗ್ತಾರೆ, ನೋಡೋಕೆ ಎಷ್ಟು ಚಂದ ಇದ್ದಾಳೆ ಹುಡುಗಿ, ಅವಳಿಗೆ ಎಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ಕೋತೀರಿ. ಇಟ್ ಮೇ ಲುಕ್ ಅಪೀಲಿಂಗ್ ಬಟ್ ನಾಟ್ ಹೋಲ್ಡ್ ಯು ಫಾರ್ ಎ ಲಾಂಗ್ ಟೈಮ್. ಅದಕ್ಕೊಂದು ಬರೆದಿದ್ದೆ ನಾನು, ಇಫ್ ಯು ಲುಕ್ ಎಟ್ ಎ ಪ್ರೆಟಿ ವುಮನ್ ಆರ್ ಎ ಹ್ಯಾಂಡ್ಸಮ್ ಮ್ಯಾನ್ ಇಟ್ ಇಸ್ ನ್ಯಾಚುರಲ್ ದೇ ಫೈಂಡ್ ಅಪೀಲಿಂಗ್, ನ್ಯಾಚುರಲ್. ಬಟ್ ಇಫ್ ಎಕ್ಸ್ಟರ್ನಲ್ ಬ್ಯೂಟಿ ವಾಸ್ ಆಲ್ ದಟ್ ಈಸ್ ಇರ್ರೆಸಿಸ್ಟಿಬಲ್, ವೈ ವುಡ್ ದೇರ್ ಬಿ ಬ್ರೇಕ್ಅಪ್ಸ್ ಅಮಂಗ್ ಸ್ಟಾರ್ಸ್ ಲ್ಯುಮಿನರೀಸ್ ಅಂಡ್ ದಿ ವೆಲ್ ಎಂಡೋಡ್. ದೇಹದ ಬ್ಯೂಟಿನೇ ಕರೆಕ್ಟ್ ಅನ್ನೋದಾದ್ರೆ ಇಷ್ಟ್ಯಾಕೆ ಡೈವೋರ್ಸ್ ಆಗ್ಬೇಕ್ರಿ? ಚಂದದ ಹುಡುಗಿ ಚಂದ ಹುಡುಗ ಮದ್ವೆ ಆಗ ವರ್ಷದಲ್ಲಿ ಮೂರು ಸಲ ಡೈವೋರ್ಸ್ ಬರೋ ಪರಿಸ್ಥಿತಿ ಅದು. ನನಗೆ ಯಾರೋ ಕೇಳಿದ್ರು ಒಬ್ರು, ಎಷ್ಟು ಮದುವೆ ಆಗಿ ಎಷ್ಟು ದಿವಸ ಆಯ್ತು ಅಂತ. ನಾನು ಹೇಳಿದೆ 35 ವರ್ಷ ಆಯ್ತಪ್ಪ ಅಂದ್ರು. ವಿತ್ ದ ಸೇಮ್ ಲೇಡಿ ಅಂದ್ರು. ಹೌದಪ್ಪ, ನಮ್ಮಲ್ಲಿ ಅದು ಆನ್ಯುವಲ್ ಪ್ರೋಗ್ರಾಮ್ ಅಲ್ಲ, ವಿ ಮ್ಯಾರಿ ಒನ್ಸ್ ಇನ್ ಎ ವೇ. ಎಲಿಜಬೆತ್ ಟೇಲರ್, ಆ ಕ್ಲಿಯೋಪಾತ್ರ ಸಿನಿಮಾದಲ್ಲಿ, ಶಿ ಮ್ಯಾರಿಡ್ 8 ಟೈಮ್ಸ್ ಅಂಡ್ 7 ಮೆನ್. ಶಿ ಮ್ಯಾರಿಡ್ ರಿಚರ್ಡ್ ಬರ್ಟನ್ ಟ್ವೈಸ್. ಯಾಕೆ ನಾ ಯಾಕೆ ಅಷ್ಟೇ ಎಕ್ಸ್ಟರ್ನಲ್ ಬ್ಯೂಟಿನೇ ಮುಖ್ಯ ಆಗೋದಾಗಿದ್ರೆ ವೈ ವುಡ್ ದೇರ್ ಬಿ ಪ್ರಾಬ್ಲಮ್ಸ್ ಲೈಕ್ ದಿಸ್ ಅಂದ್ರೆ, ಒಂದು ಕ್ಲಿಯರ್ ಆಗುತ್ತೆ, ಎಕ್ಸ್ಟರ್ನಲ್ ಬ್ಯೂಟಿ ಇಸ್ ಇಟ್ಸೆಲ್ಫ್ ನಾಟ್ ಇನಫ್. ಈಗ ನಾವು ಯಾರನ್ನ ಬಹಳ ಹ್ಯಾಂಡ್ಸಮ್ ಅಂಡ್ ಮೋಸ್ಟ್ ಬ್ಯೂಟಿಫುಲ್ ಅಂತೀವೋ ಅಲ್ಲಿ ಯಾಕೆ ಸೂಸೈಡ್ ಆಗಬೇಕು? ಇತ್ತೀಚೆಗೆ ಆದ ಘಟನೆ ನಾನು ಹೆಸರು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ವೈ ಶುಡ್ ದೇರ್ ಬಿ ಸೂಸೈಡ್? ಆತ್ಮಹತ್ಯೆ ಮಾಡ್ಕೋಬೇಕು ಯಾಕೆ? ಇಫ್ ಬ್ಯೂಟಿ ಇಸ್ ದ ಓನ್ಲಿ ಥಿಂಗ್ ಇಂಪಾರ್ಟೆಂಟ್ ಅಂದ್ರೆ ಎಕ್ಸ್ಟರ್ನಲ್ ಬ್ಯೂಟಿ ಇಸ್ ನಾಟ್ ಇಂಪಾರ್ಟೆಂಟ್. ಇಟ್ ಮೇ ಬಿ ಇಂಪಾರ್ಟೆಂಟ್ ಆಲ್ ರೈಟ್, ಬಟ್ ನಾಟ್ ವೆರಿ ಇಂಪಾರ್ಟೆಂಟ್. ಅದರಿಂದ ಬ್ಯೂಟಿ ಆಫ್ ದ ಮೈಂಡ್ ಇಸ್ ನಾಟ್ ಇಕ್ವೇಟೆಡ್ ಟು ಬ್ಯೂಟಿ ಆಫ್ ದಿ ಬಾಡಿ. ಎ ಬ್ಯೂಟಿಫುಲ್ ಮೈಂಡ್ ಇಸ್ ಮನಿ ಅಡ್ರೆಸ್ ಲಿಪ್ಸ್ ಅಂತ. ಬೇರೆ ಬೇರೆ ಅಡ್ರೆಸ್ ಇದೆ ಅದಕ್ಕೆ, ಬೇರೆ ಬೇರೆ ಕಾರಣಗಳಿಂದ ಬ್ಯೂಟಿಫುಲ್ ಆಗತ್ತೆ ಮನಸ್ಸು. ನಾನು ತುಂಬಾ ಹೇಳೋದಿಲ್ಲ, ಒಂದು 5 ಗುಣಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ. ಈ 5 ಗುಣಗಳು ಮಾತ್ರ ಮನಸ್ಸನ್ನು ಸಾಧ್ಯ ಇದ್ದಷ್ಟು ಮಟ್ಟಿಗೆ ಬ್ಯೂಟಿಫುಲ್ ಆಗಿ ಮಾಡ್ತಾರೆ.

0: You're listening to Radio Sarang. 107.8 FM.
1: The best qualities that a beautiful mind has are these qualities: passion, calmness, gratefulness, caring, and forgiveness. You are the gunagala in that order. Nanu bhala mukhya anisuthe. Modale the passion. ಮಾಡಲೇಬೇಕು ಅಂತ ಹಠ ಇದೆಯಲ್ಲ, ಸಾಧನೆ ಮಾಡಬೇಕು ಅಂತ ಹಠ ಇದೆಯಲ್ಲ, ದಟ್ಸ್ ಮೋರ್ ಇಂಪಾರ್ಟೆಂಟ್ ಟು ಮೀ, ಪ್ಯಾಷನ್. ಆ ಸ್ಟೀವ್ ಜಾಬ್ಸ್ ಚೆನ್ನಾಗಿ ಹೇಳ್ತಾರೆ, ದಿ ಓನ್ಲಿ ವೇ ಟು ಡೂ ಗ್ರೇಟ್ ವರ್ಕ್ ಈಸ್ ಟು ಲವ್ ವಾಟ್ ಯು ಡೂ. ಯಾರೋ ಕೆಲಸ, ಯಾವುದೇ ಕೆಲಸ ಇರಲಿ, ನಾನು ಪ್ರೀತಿಯಿಂದ ಮಾಡೋದಾದ್ರೆ ತುಂಬ ಚೆನ್ನಾಗಾಗತ್ತೆ ಕೆಲಸ. ಅದಕ್ಕೆ ಫೇಮಸ್ ಕೊಟೇಷನ್ ಇದೆಯಲ್ಲ, ಬಿ ದ ಕಾಬ್ಲರ್ ಬಟ್ ಬಿ ದ ಬೆಸ್ಟ್ ಕಾಬ್ಲರ್ ದ ವರ್ಲ್ಡ್ ರಿಸ್ಪೆಕ್ಟ್ಸ್. ಮಾಡೋ ಕೆಲಸವನ್ನು ಪ್ರೀತಿಯಿಂದ ಮಾಡೋಣ. ಯಾರು ಪ್ರೀತಿಯಿಂದ ಕೆಲಸ ಮಾಡ್ತಾರೋ ಅವ್ರು ಯಾವಾಗಲೂ ಖುಷಿಯಾಗಿರ್ತಾರೆ, ಸಂತೋಷವಾಗಿಯೇ ಇರ್ತಾರೆ. ಅದರಿಂದ ಆ ಪ್ಯಾಷನ್ ಇದೆಯಲ್ಲ, ದಟ್ಸ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ವಿ ಹ್ಯಾವ್. ಇದು ಬಹಳ ಮುಖ್ಯವಾದ ಮಾತು. ಪೀಪಲ್ ವಿತ್ ಬ್ಯೂಟಿಫುಲ್ ಮೈಂಡ್ ಅಬ್ಸಲ್ಯೂಟ್ಲಿ ಲವ್ ಮಾಡೋದಿಲ್ಲ, ಅದರಿಂದಾನೇ ಸಂತೋಷ ಪಡೋದವರು, ಭಾರಿ ಸಂತೋಷ ಪಡ್ತಾರೆ ಅವರು, ಯಾವಾಗಲೂ ಖುಷಿಯಾಗಿರ್ತಾರೆ. ಕೆಲವ್ರು ನೋಡಿ, ಚಪ್ಪಲಿ ಹೊಲಿಯೋರು ಇರಲಿ, ಅಂಗಡಿಯಲ್ಲಿ ಕೆಲಸ ಮಾಡೋರಿರ್ಲಿ, ಯಾರು ಪ್ರೀತಿಯಿಂದ ಕೆಲಸ ಮಾಡ್ತಾರೋ. ನಮ್ಮ ಕಾಲೇಜಲ್ಲಿ ಒಬ್ಬ ನರಸಿಂಹಮೂರ್ತಿ ಅಂತ ಹುಡುಗಿದ್ದ, ನಾನು ಪ್ರಿನ್ಸಿಪಲ್ ಆಗಿದ್ದಾಗ ಅವನು ಕಂಪ್ಯೂಟರ್ ಲ್ಯಾಬ್ ಅಟೆಂಡರ್. ಅವನ ಕೆಲಸ ಕಂಪ್ಯೂಟರ್ ಲ್ಯಾಬ್ ನೀಟಾಗಿ ಇಟ್ಕೊಳ್ಳೋದು. ಆ ಹುಡುಗನಿಗೆ ಎಂತ ಅಬ್ಸೆಷನ್ ಇತ್ತು ಅಂತ ನಾವು ಪ್ರತಿ ವರ್ಷ ಒಂದು ಅವಾರ್ಡ್ ಕೊಡ್ತಿದ್ವಿ, ದ ಬೆಸ್ಟ್ ಎಂಪ್ಲಾಯಿ ಆಫ್ ದ ಕಾಲೇಜ್ ಅಂತ ಕೊಟ್ಟಾಗ ಪ್ರತಿ ಸಲ ಇವನಿಗೆ ಬರೋದು. ಏನು ಸ್ಪೆಷಲ್ ಅಂದ್ರೆ, ಅವನು ಕಂಪ್ಯೂಟರ್ ದಿನಕ್ಕೊಂದು 20 ಸಲ ವರ್ಷವನು, ಬೇಕಾಗಿಲ್ಲ 1 ಸಲ ವರ್ಷ ಸಾಕಾಗಿತ್ತು. ಅವನು ಯಾವಾಗಲೂ ಪ್ಯಾಂಟಲ್ಲಿ ಈ ಕಡೆ ಒಂದು ಈ ಕಡೆ ಒಂದು 2 ಹ್ಯಾಂಕರ್ ಚಿಪ್ ಇಟ್ಕೊಂಡು ಹೋಗ್ತಾ ಬರ್ತಾ ವರ್ಸೋದು, ನೆಲ ಮೇಲೆ ಒಂಚೂರು ಧೂಳು ಕಾಣಿಸಿದ್ರು ವರ್ಸೋದು, ಯಾರು ಬಂದ್ರು ಬಂದು ಕೊಡ್ತೀನಿ ಅನ್ನೋದು. ಒಂದು ಕಂಪ್ಯೂಟರ್ ಕೆಟ್ಟಿದೆ ಅಂತ ಇಲ್ಲ, ಯಾಕೆ ಅವನು ಹುಚ್ಚದು ಅದು ಮಾಡಬೇಕು ಅಂತ, ಈ ಎಂಜಾಯ್ ಡೂಯಿಂಗ್ ಇಟ್. ಆದ್ರಿಂದ ನರಸಿಂಹಮೂರ್ತಿ ಒಂದು ಲೈಕ್ಡ್ ಬೈ ಎವ್ರಿಬಡಿ. ನಿಮ್ಮ ಆಫೀಸಲ್ಲೇ ನೋಡಿ, ಕೆಲವರು ಇರ್ತಾರೆ ಕೆಲಸ ಹೇಳೋದು ಬೇಕಾಗಿಲ್ಲ, ಅವ್ರು ತಾವೇ ಮಾಡಿ ಇಟ್ಬಿಡ್ತಾರೆ ಬೇಕಾಗ್ತದೆ ಅಂತ. ಇನ್ನು ಕೆಲವರು ಹೇಳಿದ್ರು ಮಾತ್ರ ಮಾಡ್ತಾರೆ, ಬಹಳಷ್ಟು ಜನ ಹೇಳಿದ್ರು ಮಾಡಲ್ಲ. ಅವರು ನೌಕರಿ ಮಾಡೋರು, ನೌಕರಿ ಮಾಡೋರ ಕಡೆಯಿಂದ ಉದ್ಧಾರ ಆಗಲ್ಲ, ಆ ಖುಷಿಯಾಗಿ ಪ್ರೀತಿಯಿಂದ ಮಾಡೋರಿಂದ ಆಗುವಂಥದ್ದು. ಅದು ಕೆಲಸ ಅಂತ ಅನಿಸೋದೇ ಇಲ್ಲ, ಆ ಜೀವನದ ಉದ್ದೇಶ ಆಗ್ಬಿಡುತ್ತೆ.

8 times and 7 men. She married Richard Burton twice. ಯಾಕೆ ಯಾಕೆ ಅಷ್ಟೇ ಎಕ್ಸ್ಟರ್ನಲ್ ಬ್ಯೂಟಿನೇ ಮುಖ್ಯ ಆಗೋದಾಗಿದ್ರೆ ವೈ ವುಡ್ ದೇರ್ ಬಿ ಪ್ರಾಬ್ಲಮ್ಸ್ ಲೈಕ್ ದಿಸ್ ಅಂದ್ರೆ ಒಂದು ಕ್ಲಿಯರ್ ಆಗುತ್ತೆ ಎಕ್ಸ್ಟರ್ನಲ್ ಬ್ಯೂಟಿ ಇಸ್ ಇಟ್ ಸೆಲ್ಫ್ ನಾಟ್ ಇನಫ್ ಈಗ ನಾವು ಯಾರು ಬಹಳ ಹ್ಯಾಂಡ್ಸಮ್ ಅಂಡ್ ಮೋಸ್ಟ್ ಬ್ಯೂಟಿಫುಲ್ ಅಂತೀವೋ ಅಲ್ಲಿ ಯಾಕೆ ಸೂಸೈಡ್ ಆಗಬೇಕು ಇತ್ತೀಚೆಗೆ ಆದ ಘಟನೆ ನನ್ನ ಹೆಸರು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ವೈ ಶುಡ್ ದರ್ ಬಿ ಸ್ಯೂಸೈಡ್ ಆತ್ಮಹತ್ಯೆ ಮಾಡ್ಕೋಬೇಕು ಯಾಕೆ ಇಫ್ ಬ್ಯೂಟಿ ಇಸ್ ದ ಓನ್ಲಿ ಥಿಂಗ್ ಇಂಪಾರ್ಟೆಂಟ್ ಅಂದ್ರೆ ಎಕ್ಸ್ಟರ್ನಲ್ ಬ್ಯೂಟಿ ಇಸ್ ನಾಟ್ ಇಂಪಾರ್ಟೆಂಟ್ ಇಟ್ ಮೇ ಬಿ ಇಂಪಾರ್ಟೆಂಟ್ ಆಲ್ ರೈಟ್ ಬಟ್ ನಾಟ್ ವೆರಿ ಇಂಪಾರ್ಟೆಂಟ್ ಅದರಿಂದ ಬ್ಯೂಟಿ ಆಫ್ ದ ಮೈಂಡ್ ಇಸ್ ನಾಟ್ ಈಕ್ವೇಟೆಡ್ ಟು ಬ್ಯೂಟಿ ಆಫ್ ದಿ ಬಾಡಿ ಎ ಬ್ಯೂಟಿಫುಲ್ ಮೈಂಡ್ ಇಸ್ ಮನಿ ಅಡ್ರೆಸ್ ಲಿಪ್ಸ್ ಅಂತ ಬೇರೆ ಬೇರೆ ಅಡ್ರೆಸ್ ಇದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದ ಬ್ಯೂಟಿಫುಲ್ ಆಗುತ್ತೆ ಮನಸ್ಸು ನಾನು ತುಂಬಾ ಹೇಳೋದಿಲ್ಲ ಒಂದು 5 ಗುಣಗಳನ್ನು

0: You're listening to Radio Sarang, 107.8 FM.
1: The best qualities that a beautiful mind has are these qualities: passion, calmness, gratefulness, caring, and forgiveness. You are the gunagala in that order. Nanu bhala mukhya anisuthe. Modle the passion. ಮಾಡಲೇಬೇಕು ಅಂತ ಹಠ ಇದೆಯಲ್ಲ, ಸಾಧನೆ ಮಾಡಬೇಕು ಅಂತ ಹಠ ಇದೆಯಲ್ಲ, ದಟ್ಸ್ ಮೋರ್ ಇಂಪಾರ್ಟೆಂಟ್ ಟು ಮೀ, ಪ್ಯಾಷನ್. ಆ ಸ್ಟೀವ್ ಜಾಬ್ಸ್ ಚೆನ್ನಾಗಿ ಹೇಳ್ತಾರೆ, ದಿ ಓನ್ಲಿ ವೇ ಟು ಡೂ ಗ್ರೇಟ್ ವರ್ಕ್ ಈಸ್ ಟು ಲವ್ ವಾಟ್ ಯು ಡೂ. ಯಾರೋ ಕೆಲಸ, ಯಾವುದೇ ಕೆಲಸ ಇರಲಿ, ನಾನು ಪ್ರೀತಿಯಿಂದ ಮಾಡೋದಾದ್ರೆ ತುಂಬ ಚೆನ್ನಾಗಾಗುತ್ತೆ ಕೆಲಸ. ಅದಕ್ಕೆ ಫೇಮಸ್ ಕೊಟೇಶನ್ ಇದೆಯಲ್ಲ, ಬಿ ದ ಕಾಬ್ಲರ್ ಬಟ್ ಬಿ ದ ಬೆಸ್ಟ್ ಕಾಬ್ಲರ್ ದ ವರ್ಲ್ಡ್ ರಿಸ್ಪೆಕ್ಟ್ಸ್. ಮಾಡೋ ಕೆಲಸವನ್ನು ಪ್ರೀತಿಯಿಂದ ಮಾಡೋಣ. ಯಾರು ಪ್ರೀತಿಯಿಂದ ಕೆಲಸ ಮಾಡ್ತಾರೋ ಅವ್ರು ಯಾವಾಗಲೂ ಖುಷಿಯಾಗಿರ್ತಾರೆ, ಸಂತೋಷವಾಗಿಯೇ ಇರ್ತಾರೆ. ಅದರಿಂದ ಆ ಪ್ಯಾಷನ್ ಇದೆಯಲ್ಲ, ದಟ್ಸ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ವಿ ಹ್ಯಾವ್. ಇದು ಬಹಳ ಮುಖ್ಯವಾದ ಮಾತು. ಪೀಪಲ್ ವಿತ್ ಬ್ಯೂಟಿಫುಲ್ ಮೈಂಡ್ ಅಬ್ಸಲ್ಯೂಟ್ಲಿ ಲವ್ ವಾಟ್ ದಿ ಡೂ. ಅದರಿಂದಾನೇ ಸಂತೋಷ ಪಡೋದು, ಅವರು ಭಾರಿ ಸಂತೋಷ ಪಡ್ತಾರೆ, ಅವರು ಯಾವಾಗಲೂ ಖುಷಿಯಾಗಿರ್ತಾರೆ. ಕೆಲವ್ರು ನೋಡಿ, ಚಪ್ಪಲಿ ಹೊಲಿಯೋರು ಇರಲಿ, ಅಂಗಡಿಯಲ್ಲಿ ಕೆಲಸ ಮಾಡೋರು ಇರಲಿ, ಯಾರು ಪ್ರೀತಿಯಿಂದ ಕೆಲಸ ಮಾಡ್ತಾರೋ. ನಮ್ಮ ಕಾಲೇಜಲ್ಲಿ ಒಬ್ಬ ನರಸಿಂಹಮೂರ್ತಿ ಅಂತ ಹುಡುಗ ಇದ್ದ, ನಾನು ಪ್ರಿನ್ಸಿಪಲ್ ಆಗಿದ್ದಾಗ ಅವನು ಕಂಪ್ಯೂಟರ್ ಲ್ಯಾಬ್ ಅಟೆಂಡರ್. ಅವನ ಕೆಲಸ ಕಂಪ್ಯೂಟರ್ ಲ್ಯಾಬ್ ನೀಟಾಗಿ ಇಟ್ಕೊಳ್ಳೋದು. ಆ ಹುಡುಗನಿಗೆ ಎಂತ ಆಬ್ಸೆಷನ್ ಇತ್ತು ಅಂತ ನಾವು ಪ್ರತಿ ವರ್ಷ ಒಂದು ಅವಾರ್ಡ್ ಕೊಡ್ತಿದ್ವಿ, ದ ಬೆಸ್ಟ್ ಎಂಪ್ಲಾಯಿ ಆಫ್ ದ ಕಾಲೇಜ್ ಅಂತ ಕೊಟ್ಟಾಗ ಪ್ರತಿ ಸಲ ಇವನಿಗೆ ಬರೋದು. ಏನು ಸ್ಪೆಷಲ್ ಅಂದರೆ, ಅವನು ಕಂಪ್ಯೂಟರ್ ದಿನಕ್ಕೊಂದು 20 ಸಲ ವರ್ಷವು ಬೇಕಾಗಿಲ್ಲ, 1 ಸಲ ವರ್ಷಿದ್ರೆ ಸಾಕಾಗಿತ್ತು. ಅವನು ಯಾವಾಗಲೂ ಪ್ಯಾಂಟಲ್ಲಿ ಈ ಕಡೆ ಒಂದು ಈ ಕಡೆ ಒಂದು 2 ಹ್ಯಾಂಕರ್ಚಿಪ್ ಇಟ್ಕೊಂಡು ಹೋಗ್ತಾ ಬರ್ತಾ ಒರೆಸೋದು, ನೆಲದ ಮೇಲೆ ಒಂಚೂರು ಧೂಳು ಕಾಣಿಸಿದ್ರೆ ಒರೆಸೋದು, ಯಾರು ಬಂದ್ರು ಬಂದು ಕೊಡ್ತೀನಿ ಅನ್ನೋದು. ಒಂದು ಕಂಪ್ಯೂಟರ್ ಕೆಟ್ಟಿದೆ ಅಂತಿಲ್ಲ, ಯಾಕೆ ಅವನು ಹುಚ್ಚೋದು ಅದು ಮಾಡಬೇಕು ಅಂತ. ಈ ಎಂಜಾಯ್ ಡೂಯಿಂಗ್ ಇಟ್. ಆದ್ದರಿಂದ ನರಸಿಂಹಮೂರ್ತಿ ಒಂದು ಲೈಕ್ಡ್ ಬೈ ಎವ್ರಿಬಡಿ. ನಿಮ್ಮ ಆಫೀಸಲ್ಲೇ ನೋಡಿ, ಕೆಲವರು ಇರ್ತಾರೆ ಕೆಲಸ ಹೇಳೋದು ಬೇಕಾಗಿಲ್ಲ, ಅವ್ರು ತಾವೇ ಮಾಡಿ ಇಟ್ಬಿಡ್ತಾರೆ ಬೇಕಾಗ್ತದೆ ಅಂತ. ಇನ್ನು ಕೆಲವರು ಹೇಳಿದ್ರೆ ಮಾತ್ರ ಮಾಡ್ತಾರೆ, ಬಹಳಷ್ಟು ಜನ ಹೇಳಿದ್ರೂ ಮಾಡಲ್ಲ. ಅವರು ನೌಕರಿ ಮಾಡೋರು, ನೌಕರಿ ಮಾಡೋರ ಕಡೆಯಿಂದ ಉದ್ಧಾರ ಆಗಲ್ಲ. ಆ ಖುಷಿಯಾಗಿ ಪ್ರೀತಿಯಿಂದ ಮಾಡೋರಿಂದ ಆಗುವಂಥದ್ದು ಅದು ಕೆಲಸ ಅಂತ ಅನಿಸೋದೇ ಇಲ್ಲ, ಆ ಜೀವನದ ಉದ್ದೇಶ ಆಗ್ಬಿಡುತ್ತೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗೊನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾಹುತ್ತ. ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಮತ್ತೆ ಭೋಜನಕೂಟ ರಾಜಕಾರಣ, ಅತೃಪ್ತ ಶಾಸಕರಿಂದ ಆಗಸ್ಟ್ 13ಕ್ಕೆ ಸಭೆ, 20 ಹಿರಿಯ ಶಾಸಕರು ಭಾಗಿ, ಅನುದಾನ ಹೆಚ್ಚಳ ಸಹಿತ ಹಲವು ಬೇಡಿಕೆಯ ಬಗ್ಗೆ ಚರ್ಚೆ, ಒಂದು ಎರಡನೇ ಸಲ ಗೆದ್ದವರಿಂದಲೂ ಔತಣಕೂಟ ಸಭೆ ಎಂದಿದೆ ಒಂದು ಪ್ರಮುಖ ಸುದ್ದಿ. ಸಚಿವ ಸ್ಥಾನ ವಂಚಿತ ಅಂದಾಜು 15-20 ಮಂದಿ ಹಿರಿಯ ಶಾಸಕರು ಆಗಸ್ಟ್ 13ರಂದು ಬೆಂಗಳೂರಿನಲ್ಲಿ ಔತಣಕೂಟ ಸಭೆ ನಡೆಸಲು ನಿರ್ಧರಿಸಿದ್ದಾರೆ. ಈ ಮೂಲಕ ಕೆಲಕಾಲ ತಣ್ಣಗಾಗಿದ್ದ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಆರಂಭವಾಗಲಿದೆ. ಸಭೆಯಲ್ಲಿ ಈಗ ಸಚಿವ ಸ್ಥಾನ ವಂಚಿತ ಶಾಸಕರು ಕ್ಷೇತ್ರಕ್ಕೆ ಅನುದಾನ ಸಹಿತ ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಡ ಹೇರುವ ಸಾಧ್ಯತೆಗಳು ಕೂಡ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ಆಗಸ್ಟ್ 13ರಿಂದ ವಿಧಾನಮಂಡಲದ ಅಧಿವೇಶನದ ಆರಂಭವಾಗಲಿದೆ. ಆ ಸಂದರ್ಭದಲ್ಲಿ ಎಲ್ಲಾ ಶಾಸಕರು ಬೆಂಗಳೂರಿನಲ್ಲೇ ಇರುವುದರಿಂದ ಮುಂದಿನ ಗುರುವಾರ ರಾತ್ರಿ ಔತಣಕೂಟ ಸಭೆ ನಡೆಸಲು ಮುಂದಾಗಿದ್ದಾರೆ. ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರೆಲ್ಲರೂ ಈ ಸಭೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಗಳಿವೆ. ಕಳೆದ ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ನಂತರ 35-40 ಮಂದಿ ಶಾಸಕರು ಅಸಮಾಧಾನಗೊಂಡು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅವರೆಲ್ಲರೂ ಈಗ ಸರ್ಕಾರದ ಮೇಲೆ ಹೆಚ್ಚು ಅನುದಾನ ನೀಡುವುದು ಸಹಿತ ಕೆಲವು ಬೇಡಿಕೆಗಳನ್ನು ಮುಂದಿಡುವ ಸಾಧ್ಯತೆಗಳು ಕೂಡ ಇದೆ. ಒಂದು ಮತ್ತು ಎರಡನೇ ಸಲ ಗೆದ್ದಿರುವ ಶಾಸಕರು ಕೂಡ ಅಧಿವೇಶನದ ಸಂದರ್ಭದಲ್ಲೇ ಔತಣಕೂಟ ಸಭೆ ನಡೆಸುವ ಬಗ್ಗೆ ಮಾತುಕತೆ ನಡೆಸುತ್ತಿದ್ದಾರೆ. ಒಂದು ವೇಳೆ ಇವರು ಕೂಡ ಔತಣಕೂಟ ಸಭೆ ನಡೆಸಿದರೆ ಅಲ್ಲಿಗೆ ಆಡಳಿತ ಪಕ್ಷದಿಂದಲೇ ಔತಣಕೂಟದ ಹೆಸರಲ್ಲಿ ಸರಣಿ ಸಭೆಗಳು ನಡೆಯಲಿವೆ. ಸಹಜವಾಗಿ ಇದು ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಈ ಎಲ್ಲವನ್ನ ಸಿಎಂ ಹೇಗೆ ನಿಭಾಯಿಸುತ್ತಾರೆ ಎಂಬುದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಯಲ್ಲಿ ಕೃತಕ ಬುದ್ದಿಮತ್ತೆ ಸಹಿತ ಡಿಜಿಟಲ್ ಕಲಿಕೆಗೆ ಒತ್ತು ಕೊಡಲು ಮುಂದಾಗಿದೆ. ಆದರೆ ಪ್ರಸ್ತುತ ಪರಿಸ್ಥಿತಿ ಸಂಪೂರ್ಣ ಭಿನ್ನವಾಗಿದ್ದು ಸರ್ಕಾರ ಕೂಡಲೇ ಮೂಲಸೌಕರ್ಯ ಕಲ್ಪಿಸಲು ಗಮನಹರಿಸಬೇಕಿದೆ. ಸಾಮಾನ್ಯ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ ಹಾಗೂ ಆ ವಿಷಯವನ್ನು ಬೋಧಿಸಬೇಕಾದ ಶಿಕ್ಷಕರನ್ನು ಒದಗಿಸುತ್ತಿಲ್ಲ. ಕೆಪಿಎಸ್ ಶಾಲೆಗೆ ಕಂಪ್ಯೂಟರ್ ಕೊಡಲಾಗುತ್ತೆ, ಶಿಕ್ಷಕರನ್ನು ಮಾತ್ರ ಶಾಲೆಯವರೇ ನೇಮಿಸಿಕೊಂಡು ವೇತನ ಪಾವತಿಸಬೇಕು. ಕೆಲವು ಶಾಲೆಯಲ್ಲಿ ದಾನಿಗಳು, ಸಂಘ ಸಂಸ್ಥೆಗಳು ಕಂಪ್ಯೂಟರ್ ಅನ್ನು ನೀಡಿದ್ರೂ ಶಿಕ್ಷಕರಿಲ್ಲದ ಕಾರಣ ಮಕ್ಕಳಿಗೆ ಅವುಗಳ ಪ್ರಯೋಜನ ಸಿಗದಂತಾಗಿದೆ. ಎಲ್ಲಾ ಸರ್ಕಾರಿ ಶಾಲೆಯಲ್ಲಿ ಈ ಕಲಿಕಾ ಕೇಂದ್ರವನ್ನು ತೆರೆಯಬೇಕೆಂಬುದು ಸರ್ಕಾರದ ನಿರ್ದೇಶನ. ಕೃತಕ ಬುದ್ದಿಮತ್ತೆ ಆಧರಿಸಿ ಡಿಜಿಟಲ್ ಕಲಿಕೆಗೆ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಒತ್ತು ಕೊಡುತ್ತಿದೆ. ಪ್ರಸ್ತುತ 1ನೇ ತರಗತಿಯವರಿಂದಲೇ ಡಿಜಿಟಲ್ ಕಲಿಕೆಗೆ ಆರಂಭಿಸಲು ಯೋಜನೆ ರೂಪಿಸಿದೆ. ಈ ಬಗ್ಗೆ ಗಮನ ಹರಿಸಿದರೆ ಸರ್ಕಾರ ಎಲ್ಲ ಶಾಲೆಗೆ ಅಗತ್ಯದಷ್ಟು ಕಂಪ್ಯೂಟರ್ಗಳನ್ನು ಒದಗಿಸಿಲ್ಲ. ಕೆಲವು ಕಡೆ ದಾನಿಗಳು ನೀಡಿದರೂ ಸಮರ್ಪಕ ನಿರ್ವಹಣೆ ಇಲ್ಲ. ಇದರೊಂದಿಗೆ ಕಂಪ್ಯೂಟರ್ ವಿಷಯವನ್ನು ಬೋಧಿಸುವ ಶಿಕ್ಷಕರು ಕೂಡ ಇಲ್ಲ. ಪಿಎಂ ಶ್ರೀ ಶಾಲೆಗೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಕಂಪ್ಯೂಟರ್ ಹಾಗೂ ಕಂಪ್ಯೂಟರ್ ಶಿಕ್ಷಕರನ್ನು ನೇಮಿಸಲಾಗುತ್ತೆ. ಕರ್ನಾಟಕ ಪಬ್ಲಿಕ್ ಶಾಲೆಗೆ ರಾಜ್ಯ ಸರ್ಕಾರ ಕಂಪ್ಯೂಟರ್ ಒದಗಿಸುತ್ತೆ, ಆದರೆ ಶಿಕ್ಷಕರನ್ನ ಆಯಾ ಶಾಲೆಗಳೇ ನೇಮಿಸಿಕೊಂಡು ವೇತನ ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪ್ರಕರಣದ ಇಬ್ಬರು ಆರೋಪಿಗಳು ಪ್ರಕರಣದಲ್ಲಿ ತಮ್ಮನ್ನು ಮಾಫಿ ಸಾಕ್ಷಿಗಳನ್ನಾಗಿ ಪರಿಗಣಿಸುವಂತೆ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಪುರಸ್ಕರಿಸಿರುವ ಕೋರ್ಟ್ ವಿಚಾರಣೆಯನ್ನ ಆಗಸ್ಟ್ 10ಕ್ಕೆ ಮುಂದೂಡಿದೆ. ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್, 10ನೇ ಆರೋಪಿ ವಿನಯ್ ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ ಸಿಸಿಎಚ್ 59ನೇ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಮತ್ತೊಂದೆಡೆ 8ನೇ ಆರೋಪಿ ರವಿಶಂಕರ್ ಕೂಡ ಮಾಫಿ ಸಾಕ್ಷಿ ಹೇಳಿಕೆ ಕೊಡಲು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಆರೋಪಿಗಳ ಪರ ವಕೀಲರು ಅರ್ಜಿ ಸಲ್ಲಿಸಿದ ಬಳಿಕ ಪ್ರಾಸಿಕ್ಯೂಷನ್ ಪರ ವಾದ ಮಂಡಿಸಿದ ಸರ್ಕಾರಿ ಹಿರಿಯ ಅಭಿಯೋಜಕ ಪಿ ಪ್ರಸನ್ನಕುಮಾರ್ ಮೊದಲಿಗೆ ಆರೋಪಿ ಸಲ್ಲಿಸಿದ್ದ ಅರ್ಜಿ ಬಗ್ಗೆ ವಿಚಾರಣೆ ನಡೆಸಬೇಕು, ಪ್ರಾಸಿಕ್ಯೂಷನ್ಗೂ ಮಾಫಿ ಸಾಕ್ಷಿ ಸಹಾಯವಾಗಲಿದೆ ಎಂದರು. ದರ್ಶನ್ ಪರ ವಾದ ಮಂಡಿಸಿದ ವಕೀಲ ಹಶ್ಮತ್ ಪಾಷಾ ಕೇಳಿದ ಕೂಡಲೇ ಕ್ಷಮಾದಾನ ಕೊಡುವಂತಿಲ್ಲ, ಸಾಕ್ಷಿ ಹೇಳುತ್ತೇವೆ ಎಂದ ಕೂಡಲೇ ಆರೋಪಿಗೆ ಕ್ಷಮೆ ಕೊಡಲಾಗುವುದಿಲ್ಲ, ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರದು, ನ್ಯಾಯದ ಪರ ಇರಬೇಕು, ಪ್ರಕ್ರಿಯೆ ಲೋಪಗಳ ಬಗ್ಗೆ ಪ್ರಶ್ನಿಸುವ ಹಕ್ಕು ಆರೋಪಿಗಿದೆ ಎಂದು ವಾದ ಮಂಡಿಸಿದರು. ತಿರುಪಲ ತಿರುಪತಿಯ ವೆಂಕಟೇಶ್ವರ ದೇವಾಲಯದ ಲಡ್ಡು ಪ್ರಸಾದಕ್ಕೆ ಬಳಸುವ ತುಪ್ಪದಲ್ಲಿ ಕಲಬೆರಕೆಯಾಗಿದೆ ಎಂಬ ಪ್ರಕರಣದ ರೀತಿಯಲ್ಲೇ ಈಗ ಮತ್ತೊಂದು ಪ್ರಸಿದ್ಧ ದೇವಾಲಯ ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಯಲ್ಲೂ ತುಪ್ಪದ ಅವ್ಯವಹಾರ ನಡೆಸಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. 2025-26ನೇ ಮಂಡಲ ಮಕರ ಬಿಳಕು ಋತುವಿನಲ್ಲಿ ದೇಗುಲಕ್ಕೆ ಕೇರಳದ ಸರ್ಕಾರಿ ಹಾಲು ಸಹಕಾರ ಸಂಸ್ಥೆಯಾದ ಮಿಲ್ಮಾದಿಂದ ತುಪ್ಪ ಸರಬರಾಜು ಮಾಡಲಾಗಿದ್ದು ಈ ವಿತರಣೆಯಲ್ಲಿ ಅಕ್ರಮ ನಡೆದ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಕೇರಳ ಹೈಕೋರ್ಟ್ ವಿಚಕ್ಷಣ ದಳದಿಂದ ತನಿಖೆ ನಡೆಸುವಂತೆ ಆದೇಶಿಸಿದೆ. ತಮಿಳುನಾಡಿನ ಸಂಸ್ಥೆಯೊಂದು ಕೆಜಿಗೆ 375 ರೂಪಾಯಿನಂತೆ ತುಪ್ಪ ನೀಡಲು ಪ್ರಸ್ತಾವ ಸಲ್ಲಿಸಿದ್ರು. 515 ರೂಪಾಯಿ ನೀಡಿ ಮಿಲ್ಮಾದಿಂದಲೇ ತುಪ್ಪ ಖರೀದಿಸಲಾಗಿದೆ. ಇದರಿಂದಾಗಿ ದೇವಸ್ಥಾನ ಮಂಡಳಿಗೆ 3 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಆರೋಪಿಸಲಾಗಿತ್ತು. ಈ ವರದಿ ಬೆನ್ನಲ್ಲೇ ಸ್ವಯಂ ಪ್ರಕರಣವನ್ನು ದಾಖಲಿಸಿಕೊಂಡ ಕೇರಳ ಹೈಕೋರ್ಟ್ ಈ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿದೆ. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಲು ಸೂಚಿಸಿದೆ. ಇತ್ತ ಮಿಲ್ಮಾ ಸಂಸ್ಥೆ ತನ್ನ ವಿರುದ್ದದ ಆರೋಪಗಳನ್ನು ತಳ್ಳಿಹಾಕಿದ್ದು ನಮ್ಮಿಂದ ಪೂರೈಕೆಯಾದ ತುಪ್ಪದಲ್ಲಿ ಯಾವುದೇ ದೋಷವಿರಲಿಲ್ಲ ಎಂದು ತಿಳಿಸಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಗುರುವಾರ ಸಾಧಾರಣ ಮಳೆಯಾಗಿದೆ. ಸಂಜೆ ಬಳಿಕ ಮಳೆಯ ತೀವ್ರತೆ ಹೆಚ್ಚಿತ್ತು. ಮಂಗಳೂರಿನಲ್ಲಿ ಸಂಜೆಯವರೆಗೆ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣ ಇತ್ತು. ಪುತ್ತೂರು, ಉಪ್ಪಿನಂಗಡಿ, ಬೆಳ್ತಂಗಡಿ, ಧರ್ಮಸ್ಥಳ, ಉಜಿರೆ, ಮಡಂತ್ಯಾರು, ಕೊಕ್ಕಡ, ವೇಣೂರು, ಚಾರ್ಮಾಡಿ, ಗಡಪ, ಕಡಬ, ಕರಾಯ, ಸುಳ್ಯ, ಸುಬ್ರಹ್ಮಣ್ಯ, ಬಳ್ಳಾರೆ, ಕಲ್ಮಡ್ಕ, ಕಲ್ಮಕಾರು, ಬೆಟ್ಟಂಪಾಡಿ, ಕಲ್ಲಡ್ಕ, ಮಾಣಿ, ಬಂಟ್ವಾಳ, ಕನ್ಯಾನ, ವಿಟ್ಲ, ಮಾನಿಲ, ಮೂಡುಬಿದ್ರೆ, ಮುಲ್ಕಿ, ಸುರತ್ಕಲ್, ಉಳ್ಳಾಲ, ಮುಡಿಪು ಸಹಿತ ಜಿಲ್ಲೆಯಾದ್ಯಂತ ಸಾಧಾರಣ ಮಳೆಯಾಗಿದೆ. ಆಗಸ್ಟ್ 7ರಂದು ಕರಾವಳಿ ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಕರ್ನಾಟಕ ಭಾಗದ ಕೆಲವು ಕಡೆಯಲ್ಲಿ ದಿಢೀರ್ ನೆರೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಉಡುಪಿ ಜಿಲ್ಲೆಯಾದ್ಯಂತ ಗುರುವಾರ ಬೆಳಿಗ್ಗೆ ಸಾಧಾರಣ ಮಳೆಯಾಗಿದ್ದು ಬಳಿಕ ಮೋಡ ಬಿಸಿಲಿನ ವಾತಾವರಣ ಕಂಡುಬಂತು. ಗ್ರಾಮಾಂತರ ಕೆಲವೆಡೆ ಅಪರಾಹ್ನ ಸಾಮಾನ್ಯ ಮಳೆಯಾಗಿದೆ. ಸಂಜೆ ವೇಳೆ ಉಡುಪಿ, ಮಣಿಪಾಲ, ಪರ್ಕಳ, ಅತ್ರಾಡಿ, ಒಂತಿಬೆಟ್ಟು, ಹಿರಿಯಂಕಡ್ಕ, ಅಲಬೂರು, ಮಲ್ಪೆ, ಕಟಪಾಡಿ, ಉಚ್ಚಿಲ ಸಹಿತ ಕುಂದಾಪುರ, ಬೈಂದೂರು, ಬ್ರಹ್ಮಾವರ, ಕಾಪು, ಕುಂದಾಪುರ, ಹೆಬ್ರಿ, ಕಾರ್ಕಳ ತಾಲೂಕಿನಲ್ಲಿ ಸಾಧಾರಣ ಮಳೆಯಾಗಿದೆ. ಬುಧವಾರ ಬೈಂದೂರು ತಾಲೂಕು ಕಾಲ್ತೋಡು ಗ್ರಾಮದ ವಿನೋದ ಬಾಯ್, ಎಡ್ತೆರೆ ಗ್ರಾಮದ ಲಲಿತ, ಕಾಪು ತಾಲೂಕು ಪಡು ಗ್ರಾಮದ ರವೀಂದ್ರ ಅವರ ಮನೆಗಳಿಗೆ ಮಳೆಯಿಂದ ಭಾಗಶಃ ಹಾನಿ ಸಂಭವಿಸಿದೆ. ಇನ್ನು ಆಯುಷ್ಮಾನ್ ಯೋಜನೆಯನ್ನ ಎಪಿಎಲ್ ಕಾರ್ಡ್ದಾರರಿಗೂ ವಿಸ್ತರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಜತೆ ಚರ್ಚೆ ನಡೆದಿದ್ದು ಕ್ರಿಯಾ ಯೋಜನೆ ರೂಪಿಸುವ ಹಂತದಲ್ಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಅವರು ಹೇಳಿದರು. ಮಂಗಳೂರು ಮತ್ತು ಸುಳ್ಯದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಪಿಎಲ್ ಕಾರ್ಡ್ದಾರರು ಜನರಲ್ ವಾರ್ಡ್ ಮೂಲಕ ಬಿಪಿಎಲ್ಗೆ ಸೇರುವ ಸೇವೆ ಪಡೆಯಲು ಬಯಸಿದರೆ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಕ್ರಮ ವಹಿಸಲಾಗುವುದು ಎಂದರು. ರಾಜ್ಯದ ಆರೋಗ್ಯ ಇಲಾಖೆ ಅಡಿಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 1,000 ಸಿಬ್ಬಂದಿ ನೇಮಕ ಆಗಲಿದ್ದು ಅದರಲ್ಲಿ ನರ್ಸ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಾಸಿಸ್ಟ್ ಸಹಿತ ಹಲವು ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ. ಕೆಇಎ ಮೂಲಕ ಅದನ್ನು ಶೀಘ್ರದಲ್ಲೇ ಭರ್ತಿ ಮಾಡಲಾಗುತ್ತೆ. ಹೆಚ್ಚುವರಿ 3,500 ಹುದ್ದೆಗಳ ನೇಮಕಾತಿಗೂ ಅನುಮೋದನೆ ದೊರಕಿದ್ದು ಇದರ ನೇಮಕಾತಿಯನ್ನು ವಿಶೇಷ ರೀತಿಯಲ್ಲಿ ಮಾಡಲು ನಿಯಮಾವಳಿ ಮಾಡಲಾಗುತ್ತದೆ ಎಂದರು. ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಉತ್ತಮ ಆಂಬ್ಯುಲೆನ್ಸ್ ಸೇವೆ ನೀಡುವ ಉದ್ದೇಶ ಇಟ್ಟುಕೊಳ್ಳಲಾಗಿದೆ. ಗ್ರಾಮೀಣ ಭಾಗದಲ್ಲಿ 20 ನಿಮಿಷ, ನಗರ ಭಾಗದಲ್ಲಿ 15 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಸೇವೆ ಸಿಗುವಂತೆ ಮಾಡಲಾಗುವುದು. ದಟ್ಟಣೆ ಇರುವ ಜಾಗದಲ್ಲಿ ಬೈಕ್ ಆಂಬ್ಯುಲೆನ್ಸ್ ಜಾರಿಗೆ ತರಲಾಗುತ್ತಿದ್ದು 100 ಬೈಕ್ ಆಂಬ್ಯುಲೆನ್ಸ್ಗಳು ರಾಜ್ಯದಲ್ಲಿ ಶೀಘ್ರದಲ್ಲೇ ಕಾರ್ಯಾರಂಭಗೊಳ್ಳುತ್ತೆ. ಇದರ ಜೊತೆಗೆ 450 ಹೊಸ ಆಂಬ್ಯುಲೆನ್ಸ್ ಖರೀದಿ ಮಾಡಲಾಗುತ್ತಿದ್ದು ಈಗ ಇರುವ 750 ಆಂಬ್ಯುಲೆನ್ಸ್ಗಳನ್ನು ಮತ್ತಷ್ಟು ಸುಧಾರಣೆ ತರುವ ಕೆಲಸ ಮಾಡಲಿದ್ದೇವೆ. ಆಂಬ್ಯುಲೆನ್ಸ್ ಸೇವೆ ನೀಡಲು ತಡವಾರದ ದಂಡ ಹಾಕುವ ಕಾರ್ಯವನ್ನು ಮಾಡಲು ಕೂಡ ಷರತ್ತಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಎಂದರು. ಇನ್ನು ಮಂಗಳೂರಿನ ಸೂರಿಂಜಿ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ನಿಖಿಲ್ ವಾಲಿಬಾಲ್ ಆಡುತ್ತಿದ್ದಾಗಲೇ ಕುಸಿದು ಬಿದ್ದು ಮೃತಪಟ್ಟ ವಿಚಾರದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಯುಟಿ ಖಾದರ್, ಇದು ದುಃಖದ ವಿಚಾರ, ವೈದ್ಯಕೀಯ ಶಿಕ್ಷಣ ಸಚಿವರ ಜತೆಗೆ ಚರ್ಚೆ ನಡೆಸಿ ಬಳಿಕ ಹೃದಯ ತಜ್ಞರ ಸಮಿತಿ ರಚಿಸಿ ಇಂತಹ ಘಟನೆಗಳ ಕುರಿತು ವರದಿ ತರಿಸಿಕೊಳ್ಳಲಾಗುವುದು. ಈಗಾಗಲೇ ಶಾಲಾ ಮಟ್ಟದಲ್ಲಿ ಇಲಾಖೆಯ ಆರ್ಬಿಒಎಸ್ಕೆ ತಂಡ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಮಾಡುತ್ತಿದೆ ಎಂದು ತಿಳಿಸಿದರು. ಇನ್ನು ಆಹಾರಕ್ಕಾಗಿ ಪೀಡಿಸಿದ್ದ 2 ವರ್ಷದ ಪುತ್ರಿಯನ್ನು ಥಳಿಸಿ ಹತ್ಯೆಗೈದ ಆರೋಪ ಎದುರಿಸುತ್ತಿರುವ ಮಹಿಳೆಗೆ ಗುಜರಾತ್ ಉಚ್ಚ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಈ ಘಟನೆಯು ಹಸಿವು ಕೇವಲ ಆರ್ಥಿಕ ವಿಷಯವಲ್ಲ, ಬದಲಿಗೆ ಮಾನವನ ಘನತೆ, ನ್ಯಾಯ ಮತ್ತು ಆತ್ಮಸಾಕ್ಷಿಯ ವಿಷಯವಾಗಿದೆ ಎಂಬುದನ್ನು ಹೃದಯ ವಿದ್ರಾವಕವಾಗಿ ನೆನಪಿಸುವ ಸಂಗತಿಯಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಕಳೆದ ವಾರ ಹೊರಡಿಸಿದ ತನ್ನದೇ ಆದ ಆದೇಶದಲ್ಲಿ ನ್ಯಾಯಮೂರ್ತಿ ಹಸ್ಮುಖ್ ಡಿ ಸುತಾರ್ ಅವರ ಪೀಠ, ಹಸಿವಿನ ಕಾರಣದಿಂದಾಗಿ ತಾಯಿಯೊಬ್ಬಳು ಈ ಘೋರ ಕೃತ್ಯ ಎಸಗಿದ್ದಾಳೆ, ಇದು ಕೇವಲ ಒಬ್ಬ ವ್ಯಕ್ತಿಯ ತಪ್ಪಲ್ಲ, ಇಡೀ ಸಮಾಜದ ವೈಫಲ್ಯ, ಯಾವ ತಾಯಿ ಅಥವಾ ಮಗು ಕೂಡ ಹಸಿವಿನಿಂದ ಬಳಲಬಾರದು ಎಂದು ನ್ಯಾಯಾಲಯ ಹೇಳಿತು. ಇನ್ನು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007ಕ್ಕೆ ತಿದ್ದುಪಡಿ ತರುವ ಮಸೂದೆಯನ್ನು ಲೋಕಸಭೆಯು ಗುರುವಾರ ಅಂಗೀಕರಿಸಿದೆ. ಇದು ಯುಪಿಎ ಮತ್ತು ಇತರ ಸೂಚಿತ ಎಲೆಕ್ಟ್ರಾನಿಕ್ಸ್ ಪಾವತಿ ವಿಧಾನಗಳ ಮೂಲಕ ಮಾಡುವ ಪಾವತಿಗಳ ಮೇಲೆ ಶುಲ್ಕ ವಿಧಿಸಲು, ಬ್ಯಾಂಕುಗಳು ಮತ್ತು ಇತರ ಪಾವತಿ ಸೇವಾ ಪೂರೈಕೆದಾರರಿಗೆ ಅನುಮತಿ ನೀಡಲು ಸರ್ಕಾರಕ್ಕೆ ಅಧಿಕಾರ ನೀಡುತ್ತೆ. ಗದ್ದಲದ ನಡುವೆ ಯಾವುದೇ ಚರ್ಚೆ ಇಲ್ಲದೆ ಅಂಗೀಕರಿಸಲ್ಪಟ್ಟ ಈ ತಿದ್ದುಪಡಿ ಸೂಚಿತ ಎಲೆಕ್ಟ್ರಾನಿಕ್ ಪಾವತಿ ವಿಧಾನಗಳ ಮೇಲೆ ಬ್ಯಾಂಕುಗಳು ಪಾವತಿ ಸೇವಾ ಪೂರೈಕೆದಾರರು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ವಿಧಿಸುವುದನ್ನು ತಡೆಯುವ ಪ್ರಸ್ತುತ ಕಾನೂನು ನಿಯಮವನ್ನು ತೆಗೆದುಹಾಕಲು ಉದ್ದೇಶಿಸಿದೆ. ಆರ್ಟಿಜಿಎಸ್ ಮತ್ತು ನೆಫ್ಟ್ ಮೂಲಕ ನಡೆಯುವ ರಿಯಲ್ ಟೈಮ್ ಪಾವತಿಗಳು ಸೇವಾ ಶುಲ್ಕವನ್ನು ಆಕರ್ಷಿಸುತ್ತಿದೆಯಾದರೂ ಯುಪಿಐ ವಹಿವಾಟುಗಳು ಇಲ್ಲಿಯವರೆಗೆ ಅಂತಹ ಶುಲ್ಕಗಳಿಂದ ವಿನಾಯಿತಿ ಪಡೆದಿವೆ. ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆಗೆ ಪ್ರಸ್ತಾವಿಸಲಾದ ತಿದ್ದುಪಡಿ ಮಂಗಳವಾರ ಸದನದಲ್ಲಿ ಪರಿಚಯಿಸಲಾಗಿದ್ದ ತೆರಿಗೆ ಮತ್ತು ಇತರ ಕಾನೂನುಗಳ ವಿಧೇಯಕ 2026ರ ಭಾಗವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು 18,03,766 ಮತದಾರರ ಪೈಕಿ ಆಗಸ್ಟ್ 5ರವರೆಗೆ 18,03,766 ಎನ್ಯುಮರೇಷನ್ ಫಾರಂ ಹಂಚಿಕೆ ಮಾಡಲಾಗಿದೆ. 16,44,575 ಫಾರಂಗಳನ್ನು ಡಿಜಿಟೈಸ್ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ನಮೂನೆ ಡಿಜಿಟೈಸ್ ಮಾಡಿದ ವಿವರ ಕೊಟ್ಟಿದೆ. ಇನ್ನು ರಾಜ್ಯ ಸರ್ಕಾರ ಹೊಸ ಕಟ್ಟಡ ಪರವಾನಗಿ ಸಂಬಂಧಿಸಿ ಮಹಾನಗರ ಪಾಲಿಕೆ ಸೇರಿದಂತೆ ಎಲ್ಲ ಸ್ಥಳೀಯಾಡಳಿತ ಸಂಸ್ಥೆಯಲ್ಲಿ ಪರಿಚಯಿಸಿರುವ ಹೊಸ ತಂತ್ರಾಂಶ ನೋಂದಾಯಿತ ಇಂಜಿನಿಯರ್ಗಳನ್ನು ಪೇಚಿಗೆ ಸಿಲುಕಿಸಿದೆ. ಇದರಿಂದಾಗಿ ಬಡ ಕುಟುಂಬಗಳ ಮನೆ ಕಟ್ಟುವ ಕನಸಿಗೆ ಹಿನ್ನಡೆಯಾಗುತ್ತಿದ್ದು ಕಟ್ಟಡ ಪರವಾನಗಿ ಹರಸಾಹಸ ಪಡುವಂತಾಗಿದೆ ಎಂಬ ಆಕ್ಷೇಪಗಳು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಸೇರಿದಂತೆ ಎಲ್ಲ ಸ್ಥಳೀಯ ಸಂಸ್ಥೆಯಲ್ಲಿ ಕಟ್ಟಡ ಪರವಾನಗಿ ಪಡೆಯಲು ಉಪಯೋಗಿಸಲಾಗುತ್ತಿರುವ ನಿರ್ಮಾಣ 2 ತಂತ್ರಾಂಶದ ಜೊತೆಗೆ ಇನ್ನೂ ಸಮರ್ಪಕವಾಗಿ ಅಭಿವೃದ್ಧಿಪಡಿಸಲಾಗದ ಯುಎಲ್ಎಂಎಸ್ ಎಂಬ ಹೊಸ ತಂತ್ರಾಂಶವನ್ನು ಹೊಸ ಕಟ್ಟಡ ಪರವಾನಗಿ ಅರ್ಜಿ ಸಲ್ಲಿಕೆಗೆ ಒತ್ತಡ ಹೇರಲಾಗುತ್ತಿದೆ ಎಂಬ ಆಕ್ಷೇಪ ಇಂಜಿನಿಯರ್ಗಳಿಂದ ವ್ಯಕ್ತವಾಗಿದೆ. ಇದರಿಂದಾಗಿ ಮನೆ ನಿರ್ಮಾಣ ಬಯಸುವವರು ಮುಖ್ಯವಾಗಿ ಸಣ್ಣ ಪುಟ್ಟ ಸೈಟ್ಗಳಲ್ಲಿ ನಿರ್ಮಿಸುವ ಬಡವರು ಈ ಇಂಜಿನಿಯರ್ಗಳನ್ನೇ ಆಶ್ರಯಿಸಿದ್ದಾರೆ. ಕಟ್ಟಡ ಪರವಾನಗಿ ಪಡೆಯಲು ಒದ್ದಾಡುವಂತಾಗಿದೆ. 500 ಚದರ ಮೀಟರ್ ಕಡಿಮೆ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಿಸುವ ಉದ್ದೇಶ ಹೊಂದಿರುವವರು ತಮ್ಮ ನಿವೇಶನದ ದಾಖಲೆ ಪತ್ರೆ, ನೂತನ ಕಟ್ಟಡದ ನೀಲನಕ್ಷೆ ಸಹಿತ ತಮ್ಮ ಅಧಿಕೃತ ಇಂಜಿನಿಯರ್ಗಳ ಮೂಲಕ ನಗರಪಾಲಿಕೆಗೆ ಅರ್ಜಿ ಸಲ್ಲಿಸುತ್ತಾರೆ. ಹಿಂದೆ ನಿರ್ಮಾಣ 2 ತಂತ್ರಾಂಶದಡಿ ಈ ಅರ್ಜಿ ಸಲ್ಲಿಕೆಯನ್ನು ಸಲ್ಲಿಸಲಾಗುತ್ತಿತ್ತು. 2025ರ ಡಿಸೆಂಬರ್ನಿಂದ 10ರಿಂದ ಯುಎಲ್ಎಂಎಸ್ ಎಂಬ ತಂತ್ರಾಂಶ ಪರಿಚಯಿಸಲಾಗಿದ್ದು ಆ ತಂತ್ರಾಂಶದಲ್ಲಿ ಮಾತ್ರವೇ ಹೊಸ ಕಟ್ಟಡ ಪರವಾನಗಿ ಅರ್ಜಿ ಸಲ್ಲಿಸಲು ಒತ್ತಡ ಹೇರುತ್ತಿರುವುದರಿಂದ ಸಂಕಷ್ಟ ಎದುರಾಗಿದೆ ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ನೋಂದಾಯಿತ ಇಂಜಿನಿಯರ್ಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಯುಎಲ್ಎಂಎಸ್ನಲ್ಲಿ ರಿಜಿಸ್ಟ್ರೇಷನ್ಗೆ ಇಂಜಿನಿಯರ್ಗಳಿಗೆ ಸಮಸ್ಯೆಯಾಗುತ್ತಿರುವುದು ಗಮನಕ್ಕೆ ಬಂದಿದೆ. ವಿಶೇಷ ಸಂಧಾನದ ತಂತ್ರಾಂಶ ಇದಾಗಿರುವುದರಿಂದ ತಂತ್ರಾಂಶದ ಬಳಕೆ ಬಗ್ಗೆ ಇಂಜಿನಿಯರ್ಗಳಿಗೆ ತರಬೇತಿಯ ಅಗತ್ಯ ಕೂಡ ಇದೆ. 15 ದಿನದ ಒಳಗಡೆ ಈ ತಂತ್ರಾಂಶ ಬಳಕೆಯ ಬಗ್ಗೆ ಮಾಹಿತಿಯೊಂದಿಗೆ ಇಂಜಿನಿಯರ್ಗಳಿಗೆ ತರಬೇತಿ ಕೊಡಲು ನಿರ್ಧಾರ ಮಾಡಲಾಗಿದೆ. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳುತ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಷ್ಟು ಹೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತರ್. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿಯನ್ನು ಕೇಳ್ತಾ ಬಂದರೆ, ಇನ್ನು ಮುಂದೆ ನಮ್ಮ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಇದೀಗ ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 9 ಗಂಟೆಗೆ ಗಜಲ್ ಹಾಡುಗಳು ಪ್ರಸಾರ. 9:30ಕ್ಕೆ ಕನ್ನಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆನಂದ ಬಂಗೇರ ಅವರ ಮಾತುಗಳು ಪ್ರಸಾರ. 10 ಗಂಟೆಗೆ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸಿಲಾ ಅಮೀರ್ ಅಲಿ ಭಾಗವಹಿಸಲಿಕ್ಕಿದ್ದಾರೆ. 11 ಗಂಟೆಗೆ ಯಕ್ಷಗಾನ ಚತುರ್ಜನ್ಮ ಮೋಕ್ಷ ಭಾಗ 8. 11:30ಕ್ಕೆ ತುಳು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚೇಳಿಯಾರು ಅವರ ಮಾತುಗಳು ಪ್ರಸಾರವಾಗುತ್ತೆ. 3 ಗಂಟೆಗೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ. 4 ಗಂಟೆಗೆ ಮಾರ್ಗದರ್ಶಿ ಧ್ವನಿಮುದ್ರಿತ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ. 6 ಗಂಟೆಗೆ ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ. ರಾತ್ರಿ 8 ಗಂಟೆಗೆ ಯಕ್ಷಗಾನ ಮರುಪ್ರಸಾರ. ರಾತ್ರಿ 8:30ಕ್ಕೆ ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗರೆ, ಇದು ಇಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204499. ತಪ್ಪದೆ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.

0: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.
1: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡಿ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ಜೆ ಸೈಫ್ ಕುತ್ತಾರ್. ಇದೀಗ ಮೊದಲ ಗಜಲ್ ಹಾಡು ಜುಕ್ಕಿ ಜುಕ್ಕಿ ಸಿ ನಜರ್. ಹಾಡಿದವರು ಶ್ರೀ ಜಗಜಿತ್. ಸಾಹಿತ್ಯ ಕೈಫಿ ಅಜ್ಮಿ. ಸಂಗೀತ ನಿರ್ದೇಶನ ರಾಜುದಾಸ್.

ಜುಕ್ಕಿ ಜುಕ್ಕಿ ಸಿ ನಜರ್ ತುಂಬಾ ಅದ್ಭುತವಾದ ಅರ್ಥವತ್ತಾದ ಹಾಡನ್ನ ಕೇಳ್ತಾ ಬಂದ್ರಿ. ಇದೀಗ ಮುಂದಿನ ಗಜಲ್ ಹಾಡು ಏ ದಿಲ್ ಜೋ ಪ್ಯಾರ ಕಾ, ಹಾಡಿದವರು ಶ್ರೇಯ ಘೋಷಾಲ್, ಸಾಹಿತ್ಯ ಮನೋಜ್, ಸಂಗೀತ ನಿರ್ದೇಶನ ದೀಪಕ್ ಪಂಡಿತ್.

ಯೇ ದಿಲ್ ಜೋ ಪ್ಯಾರ್ ಕಾ ತುಂಬ ಸೊಗಸಾದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗಜಲ್ ಹಾಡನ್ನು ಕೇಳ್ತಾ ಬಂದಿರಿ. ಇನ್ನು ಮುಂದಿನ ಗಜಲ್ ಹಾಡು ನಿಕುಲೋನಾ ಬೇನಕ, ಹಾಡಿದವರು ಪಂಕಜು ದಾಸ್, ಸಾಹಿತ್ಯ ಮುಮ್ತಾಜ್ ರಶೀದ್, ಸಂಗೀತ ನಿರ್ದೇಶನ ಪಂಕಜು ದಾಸ್.

ಮುಂದಿನ ಗಜಲ್ ಹಾಡು ಚಂಪಾಯಿ ರಂಗಯಾರ್ ಆಜಾಯಿ. ಹಾಡಿದವರು ಶ್ರೇಯಾ ಘೋಷಾಲ್ ಮತ್ತು ಶಫ್ಕತ್ ಅಲಿ. ಸಾಹಿತ್ಯ ನವಾಬ್ ವಾಜೀದ್.

0: ಕೇಳುಗರೆ, ಇದು ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫ್ ಕುತ್ತಾರ್.
1: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ KMC ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.
2: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
3: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್ .gov.in ನಲ್ಲಿ.
1: ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ KMC ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.
2: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
3: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನೆಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
1: ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ KMC ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.

0: ಇದೀಗ ಕನ್ನಡ ಭಾಷೆಯಲ್ಲಿ ವೈದ್ಯ ವಿಜ್ಞಾನ ಮತ್ತು ವೈದ್ಯಕೀಯ ಕಲಿಕೆ ಎಂಬುದರ ಕುರಿತಾಗಿ ಪ್ರೊಫೆಸರ್ ಆನಂದ ಬಂಗೇರ ಇವರು ಕೆಎಸ್ ಹೆಗ್ಡೆ ಮೆಡಿಕಲ್ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ PhD ಮತ್ತು ಸ್ನಾತಕೋತ್ತರ ಮಾರ್ಗದರ್ಶಿಗಳು ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್ ಮಂಗಳೂರು ಮಂಗಳೂರು ಚಾಪ್ಟರ್ ಅಖಿಲ ಭಾರತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಗಳಿಸಿರುವ ಹುದ್ದೆ, ಇವರ ಪ್ರಸ್ತುತ ಸ್ಥಾನಮಾನಗಳು, ಪಡೆದ ಪ್ರಶಸ್ತಿಗಳು, ಮಾಡಿದ ಸಮುದಾಯಿಕ ಕಾರ್ಯಕ್ರಮಗಳು, ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅಸಂಖ್ಯಾತ, ಹೇಳುತ್ತಾ ಹೋದರೆ ಸಮಯ ಸಾಲದು. ಇಂತಹ ಅಗಾಧ ವ್ಯಕ್ತಿತ್ವ ಉಳ್ಳವರು ಇಂದಿನ ಈ ಉಪನ್ಯಾಸವನ್ನು ಸಂಪನ್ನಗೊಳಿಸಲಿದ್ದಾರೆ ಎನ್ನುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಮಹತ್ವದ ವಿಶಿಷ್ಟ ವಿಷಯದ ಬಗ್ಗೆ ತಮ್ಮ ಅಮೂಲ್ಯವಾದ ವಿಚಾರಧಾರೆಯನ್ನು ಹರಿಸಲು ಮಾತಿನ ಮಂಟಪಕ್ಕೆ ಗೌರವಾನ್ವಿತರಾದಂತಹ ಪ್ರೊಫೆಸರ್ ಆನಂದ ಬಂಗೇರ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ.
1: ಎಲ್ಲರಿಗೂ ನಮಸ್ಕಾರ. ಕನ್ನಡ ಭಾಷೆಯಲ್ಲಿ ವೈದ್ಯಕೀಯ ವಿಜ್ಞಾನ ಹಾಗೂ ವೈದ್ಯಕೀಯ ಕಲಿಕೆ ಅಂದರೆ ಕನ್ನಡದಲ್ಲಿ ಮೆಡಿಕಲ್ ಎಜುಕೇಷನ್ ಮತ್ತು ಮೆಡಿಕಲ್ ಟ್ರಾನ್ಸ್ಲೇಷನ್ಸ್, ಇದು ಸಾಧ್ಯವಿದೆಯಾ? ಸಾಧ್ಯವಿಲ್ಲದ್ರೆ ಯಾಕೆ ಸಾಧ್ಯವಿಲ್ಲ? ಸಾಧ್ಯವಿದ್ದರೆ ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಅಂಥೇಳಿ ನನ್ನ ಒಂದು ಎರಡು ನುಡಿಗಳನ್ನು ಹೇಳ್ತಾ ಇದ್ದೇನೆ. ಮೊದಲು ಒಂದು ಸಣ್ಣ ಸಂಭಾಷಣೆ, ಒಂದು ವೈದ್ಯರು ಒಂದು ರೋಗಿ ಅಥವಾ ರೋಗಿಯ ಸಂಬಂಧಿಕರೊಂದಿಗೆ ವೈದ್ಯರು ಹೇಗೆ ಸಂಭಾಷಣೆ ಮಾಡ್ತಾರೆ ಅಂಥೇಳಿ ನಾನೊಂದು ಹೇಳ್ತೇನೆ. ಒಂದು ವೈದ್ಯರು ಒಂದು ರೋಗಿಗೆ ಒಂದು ಶಸ್ತ್ರಚಿಕಿತ್ಸೆ ಅಗತ್ಯ ಇರ್ತದೆ, ಆವಾಗ ವೈದ್ಯರು ಬಂದು ವೈದ್ಯರ ರೋಗಿಯ ಮತ್ತು ರೋಗಿಯ ಸಂಬಂಧಿಕರಿಗೆ ಹೀಗೆ ಹೇಳ್ತಾರೆ, ನಿನಗೆ ಪ್ಯಾಂಕ್ರಿಯಾಸಿನ ಹೆಡ್ ಅಲ್ಲಿ ಒಂದು ಟ್ಯೂಮರ್ ಆಗಿದೆ, ಅದಕ್ಕೆ ವಿಪಲ್ಸ್ ಆಪರೇಷನ್ ಮಾಡಬೇಕಾಗ್ತದೆ, ಅದನ್ನು ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮುಖಾಂತರನೂ ಮಾಡಲು ಸಾಧ್ಯವಿದೆ, ಆಮೇಲೆ ಅದಕ್ಕೆ ಕೀಮೋಥೆರಪಿ ಕೊಡಬೇಕಾಗುತ್ತದೆ, ನಂತರ ರೇಡಿಯೋಥೆರಪಿಯೂ ಕೊಡಬೇಕಾಗುತ್ತದೆ, ಕಾಲಕಾಲಕ್ಕೆ ನೀನು ಫಾಲೋ ಅಪ್ಗೆ ಬರಬೇಕಾಗುತ್ತದೆ, ಸುಮಾರು ಸಮಯಗಳವರೆಗೆ ಈ ಟ್ರೀಟ್ಮೆಂಟು ನಡೀತದೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಿನಗೆ ಮೇಧೋಜೀರಕದ ತಲೆಯ ಅರ್ಬುದ ರೋಗ ಉಂಟಾಗಿದೆ, ನಿನಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ, ಇದನ್ನು ಉದರದರ್ಶಕ ಶಸ್ತ್ರಚಿಕಿತ್ಸೆಯಲ್ಲೂ ನೆರವೇರಿಸಲು ಸಾಧ್ಯವಿದೆ, ನಂತರ ರಾಸಾಯನಿಕ ಔಷಧ ನೀಡಬೇಕಾಗುತ್ತದೆ, ವಿಕಿರಣ ಚಿಕಿತ್ಸೆಯ ಅಗತ್ಯವೂ ಬೇಕಾಗಬಹುದು, ಇದು ಎಲ್ಲೆಡೆ ಸ್ಥಾನಾಂತರಗೊಂಡಿರುವುದರಿಂದ ಸುಮಾರು ಸಮಯದ ಚಿಕಿತ್ಸೆ ಬೇಕಾಗುತ್ತದೆ. ಈ ಎರಡು ಸಂವಾದಗಳಲ್ಲಿ ನಾವು ನೋಡ್ಕೊಳ್ಬೇಕಾದ್ದು ಏನಂತ ಹೇಳಿದರೆ, ಮೊದಲನೇದ್ದು ಎಲ್ಲ ಆಂಗ್ಲ ವೈದ್ಯಕೀಯ ಪದಗಳನ್ನು ಬಳಸಿದ್ದು, ಎರಡನೇದ್ದು ಸಂಪೂರ್ಣವಾಗಿ ಅನುವಾದಗೊಳಿಸಿ ಹೇಳಿರುವಂಥದ್ದು. ಎರಡೂ ಸಂವಾದಗಳಲ್ಲಿ ರೋಗಿಗೆ ಮನದಟ್ಟಾಗಿರುವ ಸಾಧ್ಯತೆ ಕಡಿಮೆ. ಇನ್ನೊಂದು ಕಾರಣ ಯಾಕೆ ಮನದಟ್ಟಾಗಿರುವುದಿಲ್ಲ ಅಂತ ಹೇಳಿದರೆ, ಒಂದು ಶಸ್ತ್ರಚಿಕಿತ್ಸೆ ಆಗಬೇಕು ಅಥವಾ ಒಂದು ನಿನಗೆ ಕ್ಯಾನ್ಸರ್ ಇನ್ನು ಅಂತ ಹೇಳಿದ ತಕ್ಷಣ ರೋಗಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಒಮ್ಮೆಲೆ ತಳಮಳವಾಗುವ ಸಾಧ್ಯತೆ ಜಾಸ್ತಿ. ಈ ಸ್ಥಿತಿಗೆ ಬಂದಾಗ ವೈದ್ಯರು ಏನು ಹೇಳಿದರೋ ಅದನ್ನು ಸ್ವೀಕರಿಸುವ ಮನೋಭಾವ ಅವರಿಗೆ ಇರುವುದಿಲ್ಲ. ಸೊ ನಾವು ಎಷ್ಟು ಮನದಟ್ಟಾಗಿ ಹೇಳಿದರೂ ಅವರಿಗೆ ಕಷ್ಟವೇ ಆಗ್ತದೆ. ಆದ್ದರಿಂದಾಗಿ ಇದನ್ನು ರೋಗಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಹೇಳಬೇಕಾದ್ದು ನಮ್ಮ ಸಂಪೂರ್ಣ ಕರ್ತವ್ಯ. ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದರೆ, ವೈದ್ಯರಿಗೆ ಇದನ್ನು ಸಂಪೂರ್ಣವಾಗಿ ತಿಳಿಸಿ ಹೇಳಲು ಯಾಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದರೆ, ಎಲ್ಲ ನಿಪುಣ ವೈದ್ಯರಿಗೆ ಸ್ಥಳೀಯ ಭಾಷೆ ಅಂದರೆ ನಮ್ಮಲ್ಲಿ ಕನ್ನಡ ಭಾಷೆಯ ಅಷ್ಟೊಂದು ಪರಿಜ್ಞಾನವಿರುವುದಿಲ್ಲ. ಎಲ್ಲರೂ ನಿಪುಣ ವೈದ್ಯರು ತುಂಬ ಕಾರ್ಯನಿರತರಾಗಿರ್ತಾರೆ. ಎಲ್ಲರಿಗೂ ಯಾರು ಜಾಸ್ತಿ ನಿಪುಣರಿರುತ್ತಾರೆ ಅವರೇ ಬೇಕು, ಸಾಧಾರಣ ವೈದ್ಯರು ಬೇಕಾಗೋದಿಲ್ಲ. ನಿಪುಣ ವೈದ್ಯರಿಗೆ ಈ ಸಮಯಾವಕಾಶವೂ ಇರುವುದಿಲ್ಲ. ಆಮೇಲೆ ಇದನ್ನು ಸ್ವೀಕರಿಸುವವರಿಗೆ ಅಂದರೆ ರೋಗಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಜ್ಞಾನ ಮಾಹಿತಿ ಈ ವೈದ್ಯ ವಿಜ್ಞಾನದ ಮಾಹಿತಿಯೇ ಇರುವುದಿಲ್ಲ. ಹಾಗಂದರೆ ಇದನ್ನು ಹಾಗೆ ಬಿಡುವುದಾ? ಇದಕ್ಕೇನಾದರೂ ಪರಿಹಾರ ಇದೆಯಾ? ಪರಿಹಾರ ಇದೆ. ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಸುಲಭ ಪದಗಳನ್ನು ಬಳಸಿ ಮಾಹಿತಿ, ಇಲ್ಲಿ ನಾನು ಹೇಳ್ತಾ ಇರೋದು ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಸುಲಭ ಪದಗಳನ್ನು ರೀತಿ ಮಾಹಿತಿ ನೀಡುವುದು, ಅದು ಒಂದನೇ ಕ್ರಮವಾದರೆ, ಎರಡನೇ ಕ್ರಮ ಅತಿ ಮುಖ್ಯವಾದ ಕ್ರಮ, ಸಮಗ್ರ ವೈದ್ಯಕೀಯ ಶಿಕ್ಷಣವನ್ನೇ ಕನ್ನಡದಲ್ಲಿ ನಡೆಸುವುದು. ಈ ಎರಡು ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡುವ. ಮೊದಲನೇದು, ವೈದ್ಯರು ಕನ್ನಡ ಅಥವಾ ಮಾತೃಭಾಷೆಯಲ್ಲಿ ಯಾಕೆ ಸಂಭಾಷಣೆ ನಡೆಸುತ್ತಿಲ್ಲ? ಒಂದು ಮುಖ್ಯವಾದ ಕಾರಣ ಏನಿರ್ಬೋದು ಅಂತೇಳಿ, ಸುಮಾರು ಜನರ ಹತ್ರ ಕನ್ನಡ ಪ್ರೇಮ ಕಡಿಮೆ. ಈ ನಮ್ಮ ಸಾಧಾರಣವಾಗಿ ನಮಗೆ ಕನ್ನಡ ಪ್ರೇಮ, ನಾವು ಬೇರೆ ರಾಜ್ಯಗಳಿಗೆ ಇದು ಮಾಡಿದ ಕಂಪೇರ್ ಮಾಡಿದರೆ, ನಾವು ಒಂದು ಪರೀಕ್ಷಕರಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೇವೆ. ಅಲ್ಲಿ ತಮಿಳುನಾಡಿಗೆ ಹೋದರೆ ನಮ್ಮ ಇಡೀ ಪರೀಕ್ಷಾ ಪದ್ಧತಿಯನ್ನೇ ಅವರು ಅನಧಿಕೃತವಾಗಿ ತಮಿಳಿನಲ್ಲಿ ನಡೆಸಿಬಿಡ್ತಾರೆ. ನಮಗೆ ಅಲ್ಲಿ ಹೇಗೆ ಪ್ರಶ್ನೆ ಕೇಳಬೇಕನ್ನೋ ಅವಕಾಶನೇ ಇರೋದಿಲ್ಲ. ಅಂದರೆ ಅವರ ಹತೋಟಿನೂ ಅಷ್ಟು ಇದೆ, ಅವರ ಭಾಷಾ ಪ್ರೇಮನೂ ಅಷ್ಟು ಇದೆ. ನಾವು ಆ ಥರ ಭಾಷಾ ಪ್ರೇಮ ಬೆಳೆಸಿಕೊಳ್ಳಬೇಕಾದ್ದು. ಕನ್ನಡ ಬರಹಗಳು ಬರಬೇಕು. ಕನ್ನಡ ವೈದ್ಯರು ಕನ್ನಡದಲ್ಲಿ ಬರಹಗಳನ್ನು ಬರಬೇಕು, ಕನ್ನಡ ಪುಸ್ತಕಗಳು ಬರಬೇಕು. ಪತ್ರಿಕಾ ಮಾಧ್ಯಮದ ಇದರಲ್ಲಿರೋದು ತುಂಬ ಮುಖ್ಯವಾಗಿದೆ. ಉದಯವಾಣಿಯಲ್ಲಿ ಅಥವಾ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಈ ಬರಹಗಳು ಬರ್ತಾ ಇದೆ. ಆದರೆ ಮುಖ್ಯವಾದ್ದು ಎಷ್ಟು ಜನ ಅದನ್ನು ಓದ್ತಾರೆ, ಅದು ಮುಖ್ಯವಾದ. ಯಾವಾಗಲೂ ಪ್ರತಿ ಆದಿತ್ಯವಾರ ದಿವಸ ಉಪಯುಕ್ತ ಮಾಹಿತಿಗಳು ಬರ್ತದೆ. ಅದು ಕೆಲವೊಮ್ಮೆ ಈ ಅವರು ಏನು ಬರೀತಾರೆ ಅದು ಒಂದು ಅನುವಾದೀಕರಣವೇ ಇರ್ತದೆ. ಆದ್ದರಿಂದಾಗಿ ಆ ಶಬ್ದಗಳು ಸ್ವಲ್ಪ ಅರ್ಥವಾಗದಿರಬಹುದು. ಆದರೂ ಜನ ಓದುವ ಹವ್ಯಾಸ ಇಟ್ಕೊಳ್ಬೇಕು. ನಮ್ಮಲ್ಲಿ ಈ ದಿಸೆಯಲ್ಲಿ ಪ್ರಯತ್ನಗಳು ಆಗಿದೆ. ನಮ್ಮಲ್ಲಿ ಎಷ್ಟೋ ಕನ್ನಡ ಬರಹಗಾರರಿದ್ದಾರೆ. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ನಿಮ್ಯಾನ್ಸ್ನ ನಿವೃತ್ತ ಪ್ರೊಫೆಸರ್, ಡಾಕ್ಟರ್ ಪಿ ಎಸ್ ಶಂಕರ್ ಕಲಬುರ್ಗಿ ಅವರು ಮೆಡಿಸಿನ್ ಪ್ರೊಫೆಸರ್, ಡಾಕ್ಟರ್ ಎಚ್ ಎಸ್ ಮೋಹನ್ ಶಿವಮೊಗ್ಗದವರು, ಡಾಕ್ಟರ್ ಥಟ್ ಅಂತ ಹೇಳಿ ಖ್ಯಾತಿಯ ನಾ ಸೋಮೇಶ್ವರ್ ಅವರು, ಇಂಥವರು ಪುಸ್ತಕಗಳನ್ನು ಬರೆದಿದ್ದಾರೆ, ಇದರ ಬಗ್ಗೆ ಪ್ರಯೋಗ ಮಾಡಿದ್ದಾರೆ. ನಮ್ಮ ಭಾರತೀಯ ವೈದ್ಯಕೀಯ ಸಂಘದಲ್ಲೂ ಕೂಡ ಇದರ ಬಗ್ಗೆ ಪ್ರಯತ್ನಗಳು ನಡೆದಿವೆ. ನಮ್ಮಲ್ಲಿ ಕನ್ನಡ ವೈದ್ಯ ಬರಹಗಾರರ ಸಂಘ ಅಂತೇಳಿದೆ. ಅದನ್ನು ಶುರು ಮಾಡಿದವರು ನಮ್ಮ ಮುಂದೆ ಇಲ್ಲಿದ್ದಾರೆ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರೇ ಇದನ್ನು ಶುರು ಮಾಡಿದ್ದಾರೆ. ಇದರ ಮುಖಾಂತರ ವೈದ್ಯಕೀಯ ಸಂಪದಗಳು, ಬೇರೆ ಬೇರೆ ಲೇಖನಗಳು ಬರ್ತಾ ಇದ್ದಾವೆ. ಅಂದರೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಜನರು ಇದರ ಪ್ರಯೋಜನ ಪಡೆಯಬೇಕು. ಸುಲಭವಾದ ಆಡುಭಾಷೆಯಲ್ಲಿರುವಂತಹ ಸಂವಾದಗಳು, ಬರಹಗಳು ಮತ್ತು ಪುಸ್ತಕಗಳು ಬರೀಬೇಕು. ನಾನು ಹೇಳಿದಾಗೆ ಓದುವ ಹವ್ಯಾಸವನ್ನು ಜನರು ಮೂಡಿಸಿಕೊಳ್ಬೇಕು. ಈಗ ಓದುವ ಹವ್ಯಾಸ ಬಹಳ ಕಡಿಮೆ, ಹಾಗಾದರೆ ಇದಕ್ಕೆ ಏನಾದರೂ ಸಮಾನಾಂತರವಾದಿಲ್ವಾ? ಇದೆ. ಈಗ ಸಾಮಾಜಿಕ ಜಾಲತಾಣದ ಯುಗ. ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಸಣ್ಣ ಸಣ್ಣ ಬರಹಗಳನ್ನು ಬರೀಬೋದು. ಉದ್ದ ಬರಹ ಬರೆದ್ರೆ ಯಾರು ಓದುವುದಿಲ್ಲ. ಚುಟುಕು ಬರಹಗಳನ್ನು ಬರೀಬೇಕು. ಯಾಕೆಂದರೆ ಇದು ಬಹಳ ಮುಖ್ಯವಾದ ಮಾಧ್ಯಮ. ಈಗ ಒಂದರಿಂದ ಒಬ್ಬರಿಗೆ ಬಹಳ ವೇಗವಾಗಿ ಇದು ಹರಡುತ್ತದೆ. ಇನ್ನು ಕೆಲವು ನನ್ನ ಅಭಿಪ್ರಾಯದ ಪ್ರಕಾರ ನಾನೀಗ ಒಂದು ಎರಡನೆಯ ರೀತಿಯ ಸಂಭಾಷಣೆ ನಾನು ಹೇಳಿದ ಹಾಗೆ, ನಾವು ಪೂರ್ಣವಾಗಿ ಅನುವಾದ ಮಾಡಿದರೆ ಅಂದರೆ ಕನ್ನಡ ಭಾಷೆಯ ಸಮೃದ್ಧಿ ಕಡಿಮೆ ಆಗಬಹುದು ಅಂತೇಳಿ. ಪೂರ್ಣವಾಗಿ ಅನುವಾದ ಮಾಡಿದರೆ ಅದು ಅರ್ಥವಾಗುವ ಸಾಧ್ಯತೆ ಕಡಿಮೆ. ಕೆಲವು ಪದಗಳು, ನಮ್ಮ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಪದಗಳು ನಮ್ಮಲ್ಲಿ ಆಡುಭಾಷೆಯಾಗಿ ಅದು ಆಮದು ಪದಗಳು ಅಂತೇಳಿ ಆಗಿಬಿಟ್ಟವೆ. ನಮಗೆ ಉದಾಹರಣೆ ಹೇಳಬೇಕಾದ್ರೆ, ನಾವು ಕಾರಿಗೆ ಕಾರ್ ಅಂತೇಳಿ ಹೇಳೋದು, ಬಸ್ಸಿಗೆ ಬಸ್ ಅಂತ ಹೇಳೋದು. ಬಸ್ಸಿಗೆ ನಾವು ಷಟ್ ಚಕ್ರ ವಾಹನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಹೇಳಿದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅದೇ ತರಹ ನಾವು ಕ್ಯಾನ್ಸರಿಗೆ ಕ್ಯಾನ್ಸರ್ ಅಂತ ಹೇಳಿದ್ರೇ ಒಳ್ಳೆಯದು. ಅರ್ಬುದ ರೋಗ ಅಂತ ಹೇಳಿದರೆ ಸುಮಾರು ಜನರಿಗೆ ಅರ್ಥವಾಗುವುದಿಲ್ಲ. ಹೌದು, ಇದನ್ನು ಚಾಲೆಂಜ್ ಮಾಡುವವರು ಇರ್ತಾರೆ. ಕನ್ನಡ ಭಾಷೆ ಒಂದು ಅದರ ಸಮೃದ್ಧಿತನ ಕಡಿಮೆಯಾಗುವುದಿಲ್ಲ ಅಂತೇಳಿ. ಹೌದು, ಆದರೆ ಈ ನಮ್ಮ ವೈದ್ಯಕೀಯ ಜ್ಞಾನವನ್ನು ಪಸರಿಸುವ ವಿಷಯದಲ್ಲಿ ಮುಖ್ಯ ಉದ್ದೇಶವಾಗಿರುವುದು ಜನರಿಗೆ ಆರೋಗ್ಯ ಮಾಹಿತಿ ನೀಡುವುದು. ಅದು ಮುಖ್ಯ. ಕನ್ನಡದ ಸಮೃದ್ಧಿಯ ಜತೆ ಜತೆಗೆ ಇದು ನಡೆದರೆ ನಮ್ಮ ಉದ್ದೇಶ ಏನಿದೆ ಅದು ಖಂಡಿತವಾಗಿಯೂ ಸಾಧಿಸಿದಾಗೆ ಆಗ್ತದೆ. ಇದರ ಲಾಭ ಏನು? ಸರಿಯಾದ ಚಿಕಿತ್ಸೆ ನೀಡಲು ಸಾಧ್ಯವಾಗ್ತದೆ. ಶಸ್ತ್ರಚಿಕಿತ್ಸೆಗೆ ಜನರನ್ನು ಒಪ್ಪಿಸುವುದು ಸಾಧ್ಯವಾಗ್ತದೆ. ಆಮೇಲೆ ರೋಗದ ತೀವ್ರತೆಯನ್ನು ಜನರಿಗೆ ಹೇಳಿಕೊಳ್ಳುವುದು ಸುಲಭವಾಗ್ತದೆ. ಎಷ್ಟೋ ಸಲ ಪೇಷಂಟ್ ತುಂಬ ಸೀರಿಯಸ್ ಆಗಿ ಇರ್ತದೆ, ಆದರೆ ಜನರಿಗೆ ಅದನ್ನು ಅರ್ಥ ಮಾಡಿ ಹೇಳಿಕೊಳ್ಳುವುದು ಬಹಳ ಕಷ್ಟವಾಗ್ತದೆ. ಹಾಗಾದರೆ ಕನ್ನಡದಲ್ಲಿ ಸಮಗ್ರ ವೈದ್ಯಕೀಯ ಶಿಕ್ಷಣ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಮೆಡಿಕಲ್ ಎಜುಕೇಷನ್, ಇದರ ಅಗತ್ಯತೆ ಏನಿದೆ, ಯಾಕೆ ಬೇಕು ಅಂತ ಹೇಳಿದ್ರೆ, ಈ ಪ್ರಾಥಮಿಕ ಹಂತ, ನಾನು ಪ್ರಾಥಮಿಕ ಹಂತ ಅಂತ ಹೇಳಿದೆ ಅಂತ ಹೇಳಿದ್ರೆ, ಮೆಡಿಕಲ್ ಎಜುಕೇಷನಿನ ಪ್ರೈಮರಿ ಮೊದಲನೇ ವರ್ಷ ಅಥವಾ ಎರಡನೇ ವರ್ಷಗಳಲ್ಲಿ. ಆವಾಗ ನಮಗೆ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ, ಆಮೇಲೆ ಜೀವರಸಾಯನಶಾಸ್ತ್ರ ಎರಡನೇ ಮತ್ತು ಮೂರನೇ ವರ್ಷದಲ್ಲಿ ವರ್ಷಗಳಲ್ಲಿ ರೋಗಶಾಸ್ತ್ರ ಮತ್ತು ಸಾಮಾನ್ಯ ವೈದ್ಯಕೀಯ ಶಾಸ್ತ್ರ, ಹೀಗೆ ಬೇರೆ ಬೇರೆ ಶಾಸ್ತ್ರಗಳಿರ್ತದೆ. ಈಗ ಮೊದಲನೆಯ ವರ್ಷದಲ್ಲಿಯೇ ಕನ್ನಡವನ್ನು ನಾವು ಬಳಸಿದರೆ ನಮ್ಮ ವೈದ್ಯರಿಗೆ ಕನ್ನಡ ಪ್ರಚಲಿತವಾಗಿ ಅವರ ಒಂದು ಜೀವನಾಡಿಯಾಗಿಯೇ ಇದ್ದರೆ ಆ ಈ ಸಂಭಾಷಣೆಗಳಲ್ಲಿ ಒಂದು ನೈಜತೆ ಇರ್ತದೆ, ಅದು ಅನುವಾದೀಕರಣ ಅಂತೇಳಿ ಆಗೋದಿಲ್ಲ, ನೈಜಕವೇ ಇರ್ತದೆ. ನಾವು ಹೇಳಿದ್ದು ತುಂಬ ಪರಿಣಾಮಕಾರಿಯಾಗಿರಬಹುದು. ಇದು ಈ ಥರ ಆದರೆ ಮುಖ್ಯವಾಗಿ ಈ ಗ್ರಾಮೀಣ ಜನರಲ್ಲಿ, ಅಂದರೆ ಇಂಗ್ಲೀಷ್ ಆಂಗ್ಲ ಭಾಷೆಯ ಜಾಸ್ತಿ ಇದು ಇಲ್ಲದವರಿಗೆ ಈ ವಿಷಯಗಳನ್ನು ತಿಳಿಸಿ ಹೇಳಲಿಕ್ಕೆ ತುಂಬ ಪ್ರಯೋಜನಕಾರಿ ಆಗ್ತದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಆಮೇಲೆ ನಮ್ಮ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಏನಿದ್ದಾವೆ, ಈ ಚುಚ್ಚುಮದ್ದು ನೀಡುವಂತಹ ಕಾರ್ಯಕ್ರಮಗಳು, ಗರ್ಭಿಣಿ ಸ್ತ್ರೀಯರನ್ನು ಅವರ ಆರೋಗ್ಯದ ಬಗ್ಗೆ ಇರುವ ಕಾರ್ಯ, ಈ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಿ ಹೇಳಲಿಕ್ಕೂ ಖಂಡಿತವಾಗಿಯೂ ಉಪಯೋಗವಾಗ್ತದೆ. ರೋಗಿಗಳೊಂದಿಗೆ ವೈದ್ಯರ ಸಂಬಂಧ ಅಂತ ಹೇಳಿದರೆ ಚೆನ್ನಾಗಿ ಸಂಬಂಧ ಚೆನ್ನಾಗಿ ಬೆಳೆದರೆ ಆವಾಗ ರೋಗಿಗಳ ವೈದ್ಯರ ಮೇಲೆ ತಪ್ಪು ಅಭಿಪ್ರಾಯ ಬರುವ ಸಾಧ್ಯತೆಯೂ ಕಡಿಮೆ ಆಗ್ತದೆ. ಹಾಗಾದರೆ ಇದು ಯಾಕೆ ಸದ್ಯಕ್ಕೆ ಯಾಕೆ ಸಾಧ್ಯವಾಗಲಿಲ್ಲ, ಈ ಕನ್ನಡದಲ್ಲೇ ವೈದ್ಯಕೀಯ ಶಿಕ್ಷಣ ಯಾಕೆ ಸಾಧ್ಯವಾಗಲಿಲ್ಲ? ಒಂದನೆಯದು, ಸಮಗ್ರ ಕನ್ನಡದಲ್ಲಿ ಸಮಗ್ರ ಪಠ್ಯಪುಸ್ತಕಗಳು ಈವರೆಗೆ ಇಲ್ಲ. ನಾನು ಹೇಳಿದ್ದು ಜೀವರಚನಾ ಅಂಗರಚನಾ ಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ ಇಂತಹದರಲ್ಲಿ ಸಮಗ್ರ ವೈದ್ಯಕೀಯ ಪುಸ್ತಕಗಳಿಲ್ಲ. ಇದನ್ನು ಮಾಡಲು ಪ್ರಯತ್ನ ಇನ್ನಷ್ಟೇ ಮಾಡಬೇಕಾಗಿದೆ. ಕನ್ನಡದ ಬೋಧಕರ ಕೊರತೆ, ಕನ್ನಡದಲ್ಲಿ ಜನರನ್ನು ಟೀಚರ್ಸ್ ಆಗಿ ಮಾಡುವಂಥದ್ದು ಸ್ವಲ್ಪ ಕಷ್ಟದ ಕೆಲಸ, ಅವರನ್ನು ಒಪ್ಪಿಸುವುದು ಕಷ್ಟದ ಕೆಲಸ. ಅವರನ್ನು ಒಪ್ಪಿಸಿದರೂ ಅವರು ಆಸಕ್ತಿಯಲ್ಲಿ ಬೋಧನೆ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೂ ಆಗುವುದಿಲ್ಲ. ಇನ್ನೊಂದು, ಕನ್ನಡ ಮಾಧ್ಯಮದ ಬಗ್ಗೆ ಕೀಳರಿಮೆ, ಅದು ಇರುವಂಥದ್ದೇ. ಒಂದು ಇಂಗ್ಲೀಷ್ ಜಾಸ್ತಿ ಕಲಿತವನಿಗೆ ಕನ್ನಡದ ಬಗ್ಗೆ ಸ್ವಲ್ಪ ಇರುವ ಸಾಧ್ಯತೆ ಯಾವಾಗಲೂ ಇರ್ತದೆ. ಇನ್ನು ಕೆಲವು ಪರ್ಯಾಯ ಪದಗಳು, ಅಷ್ಟು ಸುಲಭದಲ್ಲಿ ಅದಕ್ಕೆ ಪರ್ಯಾಯ ಪದಗಳನ್ನು ಹುಡುಕುವುದು ಕಷ್ಟ. ನಾನು ನಿಮಗೆ ಒಂದು ಉದಾಹರಣೆ ಹೇಳಬೇಕಾದ್ರೆ, ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿತಿದ್ದೇವೆ, ಹೃದಯದಲ್ಲಿ ಎರಡು ಹೃತ್ಕರಣಗಳಿವೆ, ಎರಡು ಹೃತ್ಕುಕ್ಷಿಗಳಿವೆ, ಒಂದು ದೊಡ್ಡ ಮಹಾ ಅಪಧಮನಿ ಇದೆ, ದೊಡ್ಡ ಮಹಾ ಅಭಿಧಮನಿ ಇದೆ. ಇದು ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ, ಹಾರ್ಟ್ನಲ್ಲಿ ನಾಲ್ಕು ಚೇಂಬರ್ಸ್ ಇದೆ, ಅದರ ಹೆಸರು ಎರಡು ಐಟ್ರಿಯಾ, ಎರಡು ವೆಂಟ್ರಿಕಲ್ಸ್, ಇನ್ಫೀರಿಯರ್ ವೀನಾ ಕವ, ಸುಪೀರಿಯರ್. ಇದಕ್ಕೆ ಈ ಶಬ್ದಗಳನ್ನು ಎಷ್ಟೋ ಮೊದಲೇ ಮಾಡಿದ್ದಾರೆ, ಆದರೆ ಜನರು ಅದನ್ನು ಅರ್ಥೈಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ. ಈ ಪದಗಳನ್ನು ಬಳಸಿ ನಾವು ರೋಗಿಗಳಿಗೆ ಹೇಳಿದರೆ ಅರ್ಥವಾಗುವ ಸಾಧ್ಯತೆ ಬಹಳ ಕಡಿಮೆ. ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ ಅಂತ ಹೇಳಿದರೆ, ನೀವು ಕನ್ನಡದಲ್ಲಿ ಶುರು ಮಾಡಿದರೆ ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ ಬರುವ ಸಾಧ್ಯತೆ. ನಮ್ಮ ಈಗ ಕನ್ನಡ ಶಾಲೆಗಳೇ ಮುಚ್ಚಿ ಕನ್ನಡ

ಶಾಲೆಗಳಲ್ಲಿ ಆಂಗ್ಲ ಮೀಡಿಯಂ ಶುರುವಾಗುವ ಸಂದರ್ಭದಲ್ಲಿ ಇದನ್ನು ನಾವು ಬಹಳ ಮುಖ್ಯವಾಗಿ ನಾವು ಯೋಚಿಸಬೇಕಾದಂತಹ ಅಗತ್ಯ. ಇನ್ನೊಂದು, ಜಾಗತಿಕ ಮಟ್ಟದಲ್ಲಿ ಆಂಗ್ಲ ಭಾಷೆ ಒಂದು ಅತ್ಯಂತ ಪ್ರಸ್ತುತವಾಗಿರುವಂತಹ ಭಾಷೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ನಮ್ಮ ಸಮ್ಮೇಳನಗಳು, ಕಾನ್ಫರೆನ್ಸ್ಗಳು ನಡೀತಾ ಇರೋದು ಆಂಗ್ಲ ಭಾಷೆಯಲ್ಲಿ, ಸಂವಾದಗಳು ಆಮೇಲೆ ಈ ಅಂತರ್ಜಾಲದಲ್ಲಿ ಇಂಟರ್ನೆಟ್ಟಲ್ಲಿ ಎಲ್ಲ ನಡೀತಾ ಇರೋದು ಆಂಗ್ಲ ಭಾಷೆಯಲ್ಲಿ. ನಮ್ಮದು ವೈದ್ಯಕೀಯ ಚಿಕಿತ್ಸೆ ಏನಿದೆ ಅದು ಸಂಶೋಧನೆ ಆಧಾರಿತ ಚಿಕಿತ್ಸೆ ಅಂತೇಳಿದರೆ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್. ಎವಿಡೆನ್ಸ್ ಇಲ್ಲದೆ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ. ನಾವೇನು ಸಂಶೋಧನೆ ಮಾಡಿದ್ದೇವೆ ಅದನ್ನು ಜನರಿಗೆ ತಿಳಿಸಬೇಕಾದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿಳಿಯಬೇಕಂತ ಹೇಳಿದರೆ ಅದಕ್ಕೆ ಸದ್ಯದ ಮಟ್ಟಿಗಂತೂ ಆಂಗ್ಲ ಭಾಷೆಯೇ ಒಂದು ಅದೊಂದು ದೊಡ್ಡ ತೊಡಕು. ಹಾಗೆ ಅಂತಾರಾಷ್ಟ್ರೀಯ ಆಂಗ್ಲ ಭಾಷೆಯ ಅಂತಾರಾಷ್ಟ್ರೀಯ ಪ್ರಭಾವ ಅಷ್ಟೊಂದಿದೆ. ಈಗ ಕನ್ನಡದಲ್ಲಿ ಅವನು ಮೆಡಿಕಲ್ ಎಜುಕೇಷನ್ ಮಾಡಿದರೆ ಅವನಿಗೆ ಉದ್ಯೋಗಾವಕಾಶ ಸಿಗಬಹುದಾ? ಕರ್ನಾಟಕದ ಇದರಲ್ಲಿ ಸಿಗಬಹುದು, ಆದರೆ ಕರ್ನಾಟಕದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಿವೆ, ಅಲ್ಲಿ ಏನು ತೊಂದರೆ? ನಾವು ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಸಿಲೆಕ್ಟ್ ಮಾಡುವಾಗ ನೀಟ್ ಪಿ ಜಿ ಎಕ್ಸಾಮ್ ಇದೆ, ಅಲ್ಲಿ ಏನು ಇದಕ್ಕೆ ಪರ್ಯಾಯ, ಏನು ಸೂತ್ರ, ಇಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಿ. ಅಂದರೆ ಬೇರೆ ದೇಶಗಳಲ್ಲಿ ಈ ಥರ ಪದ್ಧತಿ ಇಲ್ವಾ? ಇದೆ. ಜಪಾನ್, ರಷ್ಯಾ, ಚೀನಾ ಮುಂತಾದ ದೇಶಗಳಲ್ಲಿ ಅವರ ಭಾಷೆಯಲ್ಲಿ, ಜರ್ಮನಿ ಮುಂತಾದ ದೇಶಗಳಲ್ಲಿ ಅವರ ಭಾಷೆಯಲ್ಲಿ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ನಡೀತಾ ಇದೆ. ನಮ್ಮ ಭಾರತ ದೇಶದಲ್ಲಿಯೂ ಕೂಡ ರಾಷ್ಟ್ರಮಟ್ಟದಲ್ಲಿ ಒಂದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ದ್ವಿಭಾಷಾ ಪದ್ಧತಿಯಲ್ಲಿ ಅಂತ ಹೇಳಿದರೆ ಆಂಗ್ಲ ಭಾಷೆಯೂ ಇರಲಿ ಅಲ್ಲಿನ ರಾಜ್ಯ ಭಾಷೆನೂ ಇರಲಿ ಅಂತೇಳಿ ಮಾಡಿದ್ದಾರೆ. ಇದರಲ್ಲಿ ಕೂಡ ಏನಾಗ್ತದೆ ಅಂತೇಳಿದರೆ ಎರಡು ಭಾಷೆಗೆ ಅವಕಾಶ ಕೊಟ್ಟಾಗ ಸುಲಭವಾಗಿರುವಂತಹ ಆಂಗ್ಲ ಭಾಷೆಯಲ್ಲೇ ಜನರು ಆ ಕಡೆ ವಾಲುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ನಾವು ಎಲ್ಲದಕ್ಕೂ ತಯಾರಾಗಿರಬೇಕಾಗ್ತದೆ. ನಮ್ಮಿಂದ ಈಗ ಪಾಲಿಸಿ, ಕೇಂದ್ರ ಸರ್ಕಾರದ ಪಾಲಿಸಿ ಏನಿದೆ, ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ ಪಾಲಿಸಿ ಅಂತ ಹೇಳಿದ್ರೆ ಕನ್ನಡ ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಒತ್ತು ಬರುವ ಸಾಧ್ಯತೆ ಖಂಡಿತವಾಗಿ ಇದೆ. ತಮಿಳುನಾಡು, ನಮ್ಮ ಮಧ್ಯಪ್ರದೇಶದಲ್ಲಿ 2022 ಹಿಂದಿ ಮಾಧ್ಯಮದಲ್ಲಿ ಕನ್ನಡ ವೈದ್ಯಕೀಯ ಹಿಂದಿ ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಶುರು ಹಚ್ಚಿಬಿಟ್ಟಿದ್ದಾರೆ. ಅವರು ಆಲ್ರೆಡಿ ಶುರುವಾಗಿದೆ. ಅಲ್ಲಿ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಂದರೆ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ ಇಂಥ ಪಠ್ಯಪುಸ್ತಕಗಳು ಬಂದಾಗಿದೆ. ನಂತರದ ಪಠ್ಯಪುಸ್ತಕಗಳು ಬರುವ ಹಾದಿಯಲ್ಲಿದೆ. ಇನ್ನು ತಮಿಳುನಾಡಿನವರು ಕೂಡ ಇದನ್ನು ಶುರು ಮಾಡ್ತಾ ಇದ್ದಾರೆ. ತಮಿಳುನಾಡಿನವರ ನೀತಿ ಏನಂತ ಹೇಳಿದರೆ ಅವರು ನಮಗೆ ಸ್ವಾಯತ್ತತೆ ಬೇಕು ಅಂತೇಳಿ. ನಮ್ಮ ಕರ್ನಾಟಕದವರು ಸಾಧಾರಣ ಸದ್ಯದ ಕರ್ನಾಟಕ ಸರ್ಕಾರ ಕೂಡ ಅದೇ ಇದರಲ್ಲಿ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದರೆ, ಯಾವ ಸಂದರ್ಭದಲ್ಲಿ ನಾವು ಕನ್ನಡದಲ್ಲಿ ಶುರು ಮಾಡಬಾರ್ದು ಅಂಥೇಳಿ ಯೋಚನೆ ಬರುವ ಸಾಧ್ಯತೆ ಇರ್ತದೆ. ಆದ್ದರಿಂದಾಗಿ ನಾವು ಇದಕ್ಕೆ ತಯಾರಾಗಿರಬೇಕು ಅಂಥೇಳಿ ನಾನು ಹೇಳೋದು. ಬಹಳ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಜನಸಾಮಾನ್ಯರಿಗೆ ನಮ್ಮನ್ನು ಒಡಗೂಡಿ ಅಂತ ಹೇಳಿದರೆ ವೈದ್ಯರನ್ನು ಒಡಗೂಡಿ ಎಲ್ಲರಿಗೂ ನಮ್ಮ ಕನ್ನಡ ಪ್ರೇಮ ಬೆಳಿಬೇಕು. ಕನ್ನಡ ಎನ್ನಡ ಕೇನಡ ಅಂತ ಹೇಳಿದ್ರೆ ಆಗೋದಿಲ್ಲ. ಕನ್ನಡ ನಮ್ಮ ಭಾಷೆ. ನಾವು ತುಳು ಭಾಷಿಗರಾದರೂ ನಾವು ಕನ್ನಡವನ್ನು ಚೆನ್ನಾಗಿ ಅರ್ಥೈಸಿಕೊಂಡವರು, ಅದನ್ನು ಆಡುಭಾಷೆಯಾಗಿ ವ್ಯಾವಹಾರಿಕ ಭಾಷೆಯನ್ನಾದರೂ ಇಡುವವರು. ಆದ್ದರಿಂದಾಗಿ ಇಂಗ್ಲೀಷಿನ ಜೊತೆ ಜೊತೆಗೆ ಕನ್ನಡದ ಬೆಳವಣಿಗೆಗೆ ನಾವು ಪ್ರಯತ್ನಿಸಬೇಕು. ನಮ್ಮ ಆಗುವುದಿಲ್ಲ ಅಂತ ಹೇಳಿದ್ರೆ, ನಮ್ಮ ನಿಟ್ಟ ವಿಶ್ವವಿದ್ಯಾನಿಲಯದಲ್ಲಿ ಇದು ಒಂದು 15-20 ವರ್ಷಗಳಿಂದ ಇತ್ತೀಚೆಗೆ ಶುರುವಾದಂತಹ ವಿಶ್ವವಿದ್ಯಾನಿಲಯ. ಇಲ್ಲಿ ಕನ್ನಡದ ಕಾರ್ಯಕ್ರಮ ಅಂತೇಳಿ ಏನಿರಲಿಲ್ಲ. ಅಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ನನ್ನ ಒಂದು ಪ್ರಯತ್ನದಿಂದ ಅಂತೇಳಿ ನಾವು ಶುರು ಮಾಡಿದ್ದೇವೆ. ಅದು ಪ್ರತಿ ವರ್ಷವೂ ಈಗ ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ, ಧ್ವಜಾರೋಹಣ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಆಮೇಲೆ ನಮ್ಮ ಪೂರ್ವ ಉಪಕುಲಪತಿಗಳು ಕನ್ನಡ ತುಳು ಸಂಘ ಒಂದು ಶುರು ಮಾಡಬೇಕು ಅಂತೇಳಿ ಕೂಡ ಯೋಚನೆ ಮಾಡಿದ್ದಾರೆ ಅಂಥೇಳಿ. ನಾನು ಹೇಳುವುದೇನಂತ ಹೇಳಿದರೆ, ಯೋಚನೆ ಬೇಕು, ಪ್ರಯತ್ನ ಬೇಕು, ಅದನ್ನು ಮುಂದುವರಿಸುವಂತಹ ಒಂದು ಕಾರ್ಯಕ್ಷಮತೆ ನಮ್ಮಲ್ಲಿ ಬೇಕು. ಇದರಲ್ಲಿ ಜನಸಾಮಾನ್ಯರ ಕರ್ತವ್ಯವೂ ಇದೆ. ನಾನೀಗ ಅಲ್ಲಿ ಪುಸ್ತಕ ಭಂಡಾರಕ್ಕೆ ಹೋಗಿ ನೋಡಿದೆ, ಯಾವುದಾದರೂ ವೈದ್ಯಕೀಯ ಪುಸ್ತಕಗಳು ಇದೆಯಾ ಅಂತೇಳಿ. ಇಲ್ಲ, ಒಂದೂ ಇಲ್ಲ. ಕನ್ನಡ ವೈದ್ಯಕೀಯ ಪುಸ್ತಕಗಳು ಒಂದೂ ಕಾಣಲಿಲ್ಲ ನನಗೆ. ನನಗೆ ಕಾರಣ ತಿಳಿಯಿತು, ಯಾಕೆಂತ ಹೇಳಿದರೆ ಅದು ಅಲ್ಲಿ ಏನು ಸೇಲ್ ಆಗೋದಿಲ್ಲ. ಕನ್ನಡ ವೈದ್ಯಕೀಯ ಪುಸ್ತಕ ತಂದರೆ ಸೇಲ್ ಆಗೋದಿಲ್ಲ. ಆದ್ದರಿಂದಾಗಿ ಅವನು ತಂದು ಇಡುವುದಿಲ್ಲ. ನಾನು ಅವನಿಗೂ ಅವನ ಬಾಯಿಯಲ್ಲಿ ಅದು ಬರಲಿಲ್ಲ. ಆದರೆ ನನಗೆ

0: ಮಂತ್ರಗಾರರತ್ರ ಹೋಗ್ತಾನೆ, ಯಾಕೆಂದ್ರೆ ಅದು ಅವನಿಗೆ ಕಡಿಮೆ ಖರ್ಚಿನಲ್ಲಿ ಸುಲಭದಲ್ಲಿ ಆಗ್ತದೆ. ಅಲ್ಲಿ ಹೋಗಿ ಏನೂ ಪ್ರಯೋಜನವಿಲ್ಲ ಅಂತ ಹೇಳಿ ಕೊನೆಗೆ ವಾಪಸ್ ಬರುದು ಯಾವಾಗ ಅಂತ ಹೇಳಿದ್ರೆ, ಇನ್ನು ಇಲ್ಲಿ ವೈದ್ಯರ ಹತ್ರ ಬಂದ್ರೂ ಅವರು ಅದಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಬರ್ತಾನೆ. ಆದ್ದರಿಂದ ಹೀಗಾಗಬಾರದು. ನಾವು ಕನ್ನಡದ ಬಗ್ಗೆ, ವೈದ್ಯರು ಮತ್ತು ಜನಸಾಮಾನ್ಯರು ವೈದ್ಯಕೀಯ ಶಿಕ್ಷಣದ ಬಗ್ಗೆ ಆದಷ್ಟು ಅಭಿರುಚಿ ಬೆಳೆಸಿಕೊಳ್ಳಬೇಕು, ಕನ್ನಡವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಕಾರ್ಯಕ್ರಮದ ಈ ಸಮ್ಮೇಳನದ ಸಂಘಟಕರಿಗೆ ನನ್ನ ಅಭಾರಿತನವನ್ನು ನಾನು ತೋರಿಸಿ ನಾನು ವಿರಮಿಸುತ್ತೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ಮಾತೆ.
1: ಪ್ರೊಫೆಸರ್ ಆನಂದ ಬಂಗೇರ, ಧನ್ಯವಾದಗಳು. ಮಾನ್ಯರೇ, ಭಾಷೆಯ ಶಕ್ತಿ, ವೈದ್ಯಕೀಯ ಜ್ಞಾನದ ಅಗತ್ಯತೆ ಮತ್ತು ಭವಿಷ್ಯದ ದಿಕ್ಕು, ಇವು ನಾವು ಕಂಡದ್ದು, ನಮಗೆ ಮನಗಾಣಿದ್ದು, ಚಿಂತನೆಗೆ ಪ್ರೇರೇಪಿಸುವಂತಹ ಅಮೂಲ್ಯ ಮಾತುಗಳಿಗೆ ಧನ್ಯವಾದಗಳು.

ಸೋಮವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿದೆ. ಭಾಗವಹಿಸುವ ಅತಿಥಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ, ಸ್ತನ ಶಸ್ತ್ರಚಿಕಿತ್ಸಾ ತಜ್ಞೆ. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರೇಡಿಯೋ ಸಾರಂಗ್ 107.8 FM.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು, ಪ್ರತಿ ಶುಕ್ರವಾರ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಾ. ಬೇರೆ ಬೇರೆ ಕಾಯಿಲೆಗೆ ಸಂಬಂಧಪಟ್ಟು ತಜ್ಞ ವೈದ್ಯರುಗಳು ಅದರ ಬಗೆಗಿನ ಮಾಹಿತಿಯನ್ನು ನೀಡ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ, ಒಂದಿಷ್ಟು ಮಾಹಿತಿಯನ್ನು ನೀವು ಕೂಡ ಪಡೆದುಕೊಂಡಿದ್ದೀರಾ. ಹೀಗಿರುವಾಗ ಇವತ್ತಿನ ಹಲೋ ವೆನ್ಲಾಕ್ ನೇರ ಪ್ರಸಾರ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಸಮಯ ಇವತ್ತು. ರೇಡಿಯೋ ಸಾರಂಗ್ ಹಾಗೂ KMC ಹಾಸ್ಪಿಟಲ್ ಮಂಗಳೂರು ಇದರ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ಸ್ತನ ಶಸ್ತ್ರಚಿಕಿತ್ಸಾ ತಜ್ಞರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವವರು. ಕಳೆದ ಸರಿಸುಮಾರು 6 ವರ್ಷಗಳಿಂದ ವಿಶೇಷವಾಗಿ ಬ್ರೆಸ್ಟ್ ಆಂಕೊಲಾಜಿಸ್ಟ್ ಸರ್ಜರಿಯಾಗಿ ನಮ್ಮ ಮಂಗಳೂರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷ ಪರಿಣಿತಿಯನ್ನು ಪಡೆದವರಿದರಲ್ಲಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಏನು, ಅದಕ್ಕಿರುವಂಥ ಚಿಕಿತ್ಸೆಗಳು ಹೇಗೆ, ಹೇಗೆಲ್ಲ ಇದನ್ನು ಸರಿಪಡಿಸಿಕೊಳ್ಬಹುದು. ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋರೇ ಜಾಸ್ತಿ. ಯಾಕಂದರೆ ಕ್ಯಾನ್ಸರ್ ಅನ್ನುವಂಥ ರೋಗವೇ ಹೆದರಿಸುವಂತಹ ರೋಗ ನೋಡ್ಬೋದು ನೀವು.

0: ಸ್ತನದ ಶಸ್ತ್ರಚಿಕಿತ್ಸೆಗಳು ಹೇಗೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡುವುದಕ್ಕೆ ಬಸೀಲಾ ಅಮೀರ್ ಆಲಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಕೇಳೋಣ ಅವರ ಹತ್ರವೇ ಇದಕ್ಕೆಲ್ಲ ಯಾವ ರೀತಿಯ ಟ್ರೀಟ್ಮೆಂಟ್ಗಳೆಲ್ಲ ಇದೆ ಅಂತ ಹೇಳಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ, ಥ್ಯಾಂಕ್ ಯು.
0: ಹೇಗಿದ್ದೀರಾ?
1: ನಾನು ಹುಷಾರಾಗಿದ್ದೇನೆ.
0: ಆರಾಮ? ಓಕೆ. ಡಾಕ್ಟರ್ ಬಸೀಲಾ ಅಮೀರ್ ಆಲಿ ಅವರು ಮೂಲತಃ ಎಲ್ಲಿಯವರು?
1: ನಾನು ಮ್ಯಾಂಗ್ಳೂರಿನೇ. ನನ್ನ ಪಪ್ಪ ಮಲಯಾಳಿ ಮ್ಯಾಂಗ್ಳೂರ್ ಕೇರಳದಿಂದ, ನನ್ನ ಮಮ್ಮಿ ಮ್ಯಾಂಗ್ಳೂರಿಂದಲೇ. ನಾನು ನನ್ನನ್ನು ಮ್ಯಾಂಗ್ಳೂರಿನೇ ಹೇಳುದು.
0: ನಿಮ್ಮ ಎಜುಕೇಶನ್ ಎಲ್ಲ ಎಲ್ಲಿ ಆಯ್ತು?
1: ನನ್ನ ಎಜುಕೇಶನ್ ಮೋಸ್ಟ್ಲಿ ಮ್ಯಾಂಗ್ಳೂರಲ್ಲಿ ಆದದ್ದು. MBBS ವಾದಮುಲ್ಲಾದಲ್ಲಿ, ಸರ್ಜರಿ ಯನಪೋಯದಲ್ಲಿ, ಮತ್ತೆ ನಾ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆಯಲ್ಲಿ ಫೆಲೋಶಿಪ್ ಮಾಡಿ ಮತ್ತೆ ಅಲ್ಲಿ ಕೆಲಸ ಮಾಡಿ 4 ಇಯರ್ಸ್ ಆದ್ಮೇಲೆ ಮ್ಯಾಂಗ್ಳೂರಲ್ಲಿ ಈಗ ಇತ್ತೀಚೆಗೆ 2 ಇಯರ್ಸ್ ಆಗಿ KMC ಅಲ್ಲಿದ್ದೆ.
0: KMC ಅಲ್ಲಿ ಇದ್ದೀರಾ? ಓಕೆ. ಕೇಳಲ್ಪಟ್ಟಿದ್ದೇನೆಂದ್ರೆ ನೀವು ಒನ್ ಆಫ್ ದ ಬೆಸ್ಟ್ ಆಂಕೋಪ್ಲಾಸ್ಟಿಕ್ ಸರ್ಜರಿಯ ಒಂದು ಮಂಗಳೂರಲ್ಲಿ ಬೆಸ್ಟ್ ಅದರ ಬಗ್ಗೆ ಪರಿಣಿತಿಯನ್ನು ಪಡೆದಿದ್ದೀರಾ ಅಂತ. ಆಂಕೋಪ್ಲಾಸ್ಟಿಕ್ ಸರ್ಜರಿ ಅಂತ ಏನು ಹೇಳ್ತೇವಲ್ಲ ಇದಕ್ಕೆ, ಓಕೆ, ಅದರ ಬಗ್ಗೆ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗತ್ತೆ. ಏನಂದರೆ ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ಹೆಚ್ಚಿನವರಲ್ಲಿ ಏನಿದೆ ಅಂದರೆ ಒಂದು ಏಜ್ ಆದ ಮೇಲೆ ಬರುತ್ತೆ ಅಥವಾ 60-70 ಆದಮೇಲೆ ಬರುತ್ತೆ ಅಂತೆಲ್ಲ ತಲೆಯಲ್ಲೊಂದು ಇದೆ. ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ಏನು, ಯಾವ ಏಜಿನಿಂದ ಇದು ಶುರುವಾಗುತ್ತೆ ಅಂತ ಹೇಳಿ?
1: ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಆಗಿದೆ. ಬ್ರೆಸ್ಟ್ ಅಲ್ಲಿ ಬರುವ ಕ್ಯಾನ್ಸರ್ ಅನ್ನು ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅದರಲ್ಲಿ 2-3 ಟೈಪ್ಸ್ ಆಫ್ ಕ್ಯಾನ್ಸರ್ ಇದ್ದೇವೆ, ಬಟ್ ಮೋಸ್ಟ್ ಕಾಮನ್ ಆಗಿ ಇಂಟ್ರಾಡಕ್ಟಲ್ ಕಾರ್ಸಿನೋಮಾ ಅಂತ, ಅದೇ ಕ್ಯಾನ್ಸರ್ ಅಲ್ಲಿ ಕಾಮನೆಸ್ಟ್. ಅದು ನಾವು ಯೂಶಲಿ ಪೇಷಂಟ್ ಗಳು ನಮ್ಗೆ ಹೇಳ್ತೇವೆ, ನಾವು ಇಷ್ಟು ಯಂಗ್ ಇದ್ರೆ ಹೇಗೆ ಬರುದು ಅಂತ. ಸೊ ಇಂಡಿಯಾದಲ್ಲಿ ಮೀಡಿಯನ್ ಏಜ್ ನಾವು ಹೇಳುದು 45 ಅಂತ, ವೆಸ್ಟ್ ಅಲ್ಲಿ 55-60. ಸೊ ಇಂಡಿಯಾದಲ್ಲಿ ನಾವು 60-70 ಏಜ್ ದು ಮತ್ತೆ ಅಲ್ಲ ನೋಡುದು. 35-40 ಅಲ್ಲಿಯೇ ನಾವು ಸ್ವಲ್ಪ ಕೇರ್ಫುಲ್ ಆಗ್ತಾ ಇರಬೇಕು. ಅಂಡ್ 45 ಅಲ್ಲಿ ನಮ್ಮ ಮೀಡಿಯನ್ ಏಜ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ. ಅಂಡ್ ಆಲ್ಸೋ ನಮ್ಮಲ್ಲಿ ಯಂಗ್ ಪೇಷಂಟ್ಸ್ ಇದ್ದಾರೆ, 20-25 ಅಲ್ಲಿ ಸಹ ಇದ್ದಾರೆ. ಸೊ ಜಸ್ಟ್ ಬಿಕಾಸ್ ಯಂಗ್ ಇದೆ ಅಂತ ನಾವು ಬ್ರೆಸ್ಟ್ ಇದು ಸಿಂಪ್ಟಮ್ಸ್ ಅನ್ನು ಇಗ್ನೋರ್ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಜಾಗ್ರತೆ ಆಗಿರುವುದು ಬೆಟರ್. ನಮ್ಮ ಪಾಪ್ಯುಲೇಷನ್ ಅಲ್ಲಿ ಸ್ವಲ್ಪ ಯಂಗ್ ಏಜ್, 10 ಇಯರ್ಸ್ ಬಿಫೋರ್ ದ ವೆಸ್ಟರ್ನ್ ಪಾಪ್ಯುಲೇಷನ್ ಅಂತ ಹೇಳ್ತೇವೆ.
0: ಓಕೆ, ಅಷ್ಟು ಸಣ್ಣ ಏಜ್ ನಲ್ಲಿ ಬರುತ್ತೆ. ಏನು ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಇಷ್ಟೇ ಏಜ್ ಅಲ್ಲಿ ಬರಬೇಕು ಅಂತ ಹೇಳಿ. ಓಕೆ, ಈಗ ಇದರ ಒಂದು ಸಿಂಪ್ಟಮ್ಸ್ ಎಲ್ಲ ಇರುತ್ತೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದಾಗ ಯಾವುದೇ ಒಂದು ಕ್ಯಾನ್ಸರ್ ಆಗಿರ್ಬೋದು, ಸಿಂಪ್ಟಮ್ಸ್ ಗಳಿರುತ್ತೆ. ಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿರುವಂತಹ ಸಿಂಪ್ಟಮ್ಸ್ ಗಳು ಯಾವ್ದೆಲ್ಲ ಅಂತ.
1: ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಒಂದು ವೆರಿ ಕಾಮನ್ ಸಿಂಪ್ಟಮ್, ನಾವು ಯೂಶಲಿ ಇಗ್ನೋರ್ ಮಾಡಿ ಪೇಷಂಟ್ ನಮ್ಮ ಹತ್ರ ಬರುವ ಸಿಂಪ್ಟಮ್ ಬ್ರೆಸ್ಟ್ ಇದು ಗೆಡ್ಡೆ. ಗೆಡ್ಡೆ ಬರ್ತದೆ, ಅಂಡ್ ಅದರಲ್ಲಿ ನೋವು ಇರುವುದಿಲ್ಲ. ಅಂಡ್ ನೋವು ಇಲ್ಲದ ಕಾರಣ ಪೇಷಂಟ್ ಅದನ್ನು ಜಾಗ್ರತೆ ಮಾಡುವುದಿಲ್ಲ. ಸೊ ನೋವು ಇಲ್ಲದ ಗೆಡ್ಡೆಯನ್ನು ನಾವು ಮೋಸ್ಟ್ ಕಾಮನ್ ಆಗಿ ನಮ್ಮ ಹತ್ರ ಬಂದು ತೋರಿಸಬೇಕು ಅಂತ ಹೇಳ್ತೇವೆ. ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ 35-40 ಮೇಲೆ ಬರುವ ನೋವಿಲ್ಲದ ಗೆಡ್ಡೆ ಡೆಫಿನೆಟ್ಲಿ ಇವ್ಯಾಲ್ಯುವೇಟ್ ಮಾಡಬೇಕು. 15-20 ಅಲ್ಲಿ ಬಂದ ನೋವಿಲ್ಲದ ಗೆಡ್ಡೆ ಮೋಸ್ಟ್ ಲೈಕ್ಲಿ ಕ್ಯಾನ್ಸರ್ ಅಲ್ಲ, ಆದ್ರೂ ಸಹ ಡಾಕ್ಟರ್ ಹತ್ರ ಹೋಗಿ ಅದನ್ನು ಚಿಕಿತ್ಸೆ ಪಡಿಸಿ ಅದು ಕ್ಯಾನ್ಸರ್ ಅಲ್ಲ ಅಂತ ಪ್ರೂವ್ ಮಾಡಿ ಮತ್ತೆ ಅದನ್ನು ಫಾಲೋ ಅಪ್ ಅಲ್ಲಿ ಇಡಬಹುದು. ಬಟ್ 35-40 ಮೇಲೆ ಬರುವ ಗೆಡ್ಡೆ ಆಲ್ಮೋಸ್ಟ್ ಆಲ್ವೇಸ್ ನಾವು ಡಾಕ್ಟರ್ ಹತ್ರವೇ ಹೋಗಿ ಚಿಕಿತ್ಸೆ ಪಡಿಸಿ ಅದನ್ನು ಡಯಾಗ್ನೋಸ್ ಮಾಡಿಯೇ ಇಡುದು ಬೆಟರ್. ಸೊ ನೋವಿಲ್ಲದ ಗೆಡ್ಡೆ. ಮತ್ತೆ ನಿಪ್ಪಲಿಂದ ಏನಾದ್ರೂ ಡಿಸ್ಚಾರ್ಜ್ ಬಂದ್ರೆ, ಎಸ್ಪೆಷಲಿ ಬ್ಲಡ್ ಸ್ಟೈನ್ ಡಿಸ್ಚಾರ್ಜ್ ಬಂದ್ರೆ ಅದನ್ನು ಸಹ ನಾವು ಇವ್ಯಾಲ್ಯುಯೇಟ್ ಮಾಡಬೇಕು. ಅಂಡ್ ಆಲ್ಸೋ ಏನು

0: ಇನ್ನಷ್ಟು ಮಾತಾಡೋಣ. ಕೇಳುಗರೆ, ನಿಮಗೂ ಕೂಡ ಈ ಬಗೆಗಿನ ಪ್ರಶ್ನೆಗಳಿರ್ಬೋದು, ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಆಗಿರ್ಬೋದು ಅಥವಾ ಇದರ ಸರ್ಜರಿಗೆ ಸಂಬಂಧಪಟ್ಟ ಆಗಿರ್ಬೋದು, ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಾಗಿರ್ಬೋದು, ಏನಾದರೂ ಪ್ರಶ್ನೆಗಳಿದ್ರೆ 6364420499 ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಇನ್ನೊಂದು ವಿಚಾರ ಏನಂದ್ರೆ, ಈಗ ಒಂದು ಏನು ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಳ್ಳಿತ್ತು ಅಥವಾ ಒಂದು ಸಿಂಪ್ಟಮ್ಸ್ ಎಲ್ಲ ಹೇಳಿದ್ದೀರಾ, ಇದನ್ನು ಯಾವ ರೀತಿ ಅಂದರೆ ಸೆಲ್ಫ್ ಎಕ್ಸಾಮ್ ಕೂಡ ಮಾಡ್ಬೋದು ಅಂತ ಹೇಳ್ತೇವೆ, ಈ ಯಾವ ರೀತಿ ಸೆಲ್ಫ್ ಎಕ್ಸಾಮ್ ಮಾಡ್ಬೋದು ಅಂದರೆ ಸ್ವತಃ ಪರೀಕ್ಷೆ ಮಾಡುವಂಥದ್ದು ಹೇಗೆ ಅಂತ ಹೇಳಿ.
1: ಸೊ ನಾವು ಯಂಗ್ ಗರ್ಲ್ಸಿಗೆ ಆಲ್ಮೋಸ್ಟ್ ಬೈ ದ ಏಜ್ ಆಫ್ 20 ಸ್ವಂತವಾಗಿ ಎಕ್ಸಾಮಿನ್ ಮಾಡ್ಬೋದು ಅಂತ ಹೇಳ್ತೇವೆ. ಒನ್ಸ್ ಅ ಮಂತ್ ನಾವು ನಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಇದು ಎಂಡ್ ಅಲ್ಲಿ, ಸೊ 7 days ಆಫ್ಟರ್ ದ ಸ್ಟಾರ್ಟ್ ಆಫ್ ದ ಸೈಕಲ್ ಅಲ್ಲಿ ಸ್ವಂತವಾಗಿ ನಮ್ಮ ಫಿಂಗರ್ಸ್ ಅನ್ನು ಫ್ಲಾಟ್ ಇಟ್ಕೊಂಡು ಫುಲ್ ಬ್ರೆಸ್ಟ್ ಅನ್ನು ಜಸ್ಟ್ ಟಚ್ ಮಾಡಿ ನೋಡ್ಬೇಕು. ಬ್ರೆಸ್ಟ್ ಅನ್ನು ಪಿಂಚ್ ಮಾಡ್ಲಿಕ್ಕೆ ಮಾಡಬಾರ್ದು, ಆಗ ಎಲ್ಲ ಬ್ರೆಸ್ಟ್ ಟಿಶ್ಯೂಸ್ ಗೆಡ್ಡಿ ತರ ಫೀಲ್ ಆಗುತ್ತೆ. ಫ್ಲಾಟ್ ಇಟ್ಕೊಂಡು ಫುಲ್ ಆಗಿ ರಬ್ ಮಾಡಿ ನಾವು ಆಲ್ ದ ಕ್ವಾಡ್ರನ್ಸ್ ಆಫ್ ದ ಬ್ರೆಸ್ಟ್ ಅಂತ ಹೇಳ್ತೇವೆ, ರಬ್ ಮಾಡಿ ಸ್ವಲ್ಪ ಪ್ರೆಷರ್ ಇಟ್ಕೊಂಡು ನಿಪ್ಪಲಿಂದ ಬ್ಲಡ್ ಬರ್ತದೆ ಅಂತ ನೋಡ್ಬೋದು. ನಾವು ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ನಾವು ತೋರಿಸ್ತೇವೆ ಹೇಗೆ ಸೆಲ್ಫ್ ರೆಸ್ಟ್ ಎಕ್ಸಾಮಿನೇಷನ್ ಮಾಡುದು ಅಂತ. ಯಾರಿಗೆ ಕಲೀಲಿಕ್ಕೆ ಬೇಕಿದ್ರೆ ನಮ್ಮ ಹತ್ರ ಬಂದು ಸಹ ನಾವು ಈಸಿಯಾಗಿ ಕಲಿಸಿಕೊಡ್ಬೋದು, ತೋರಿಸಿದಾಗ ಅವರಿಗೆ ಈಸಿಯಾಗಿ ನಾವು ಹೇಳಿಕೊಡ್ಬೋದು. ಅಂಡ್ ಈ ಟೆಸ್ಟ್ ಅನ್ನು ಎರಡು ಬ್ರೆಸ್ಟ್ ಅನ್ನು ಮಾಡಬೇಕು. ನಿಮ್ಗೆ ಏನಾದ್ರೂ ಗೆಡ್ಡೆ ತರ ಫೀಲ್ ಆದ್ರೆ, ಎಸ್ಪೆಷಲಿ ಅದು ಪೇನ್ಲೆಸ್ ಗೆಡ್ಡೆ, ನ್ಯೂ ಆನ್ಸೆಟ್ ಗೆಡ್ಡೆ ಆದ್ರೆ ಡಾಕ್ಟರ್ ಹತ್ರ ಹೋಗಿ ಅವರಿಂದ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸಬಹುದು, ಮತ್ತೆ ಅವರು ಹೇಳುವ ಟೆಸ್ಟ್ ಮಾಡಿದ್ರೆ ಸಾಕು. ಇದು ಮಂತ್ಲಿ ಮಂತ್ಲಿ ನಾವು ರಿಪೀಟ್ ಮಾಡಿದ್ರೆ, ಏನಾದ್ರೂ ಹೊಸ ಗೆಡ್ಡೆ ಬಂದ್ರೆ ಒನ್ಸ್ ಅ ಮಂತೇ ನಮ್ಗೆ, ವಿದಿನ್ ಅ ಮಂತೇ ನಮ್ಗೆ ಗೊತ್ತಾಗುತ್ತೆ. ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ದು

0: ಅರ್ಲಿ ಮೆನೋಪಾಸ್ ಅರ್ಲಿ ಪೀರಿಯಡ್ಸ್ ಬಂದಿದೆ ಅಂತ ಹೇಳಿ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೇಕಂತ ಇಲ್ಲ. ಬಟ್ ಒಂದು ಪಾಪ್ಯುಲೇಷನ್ ಅನ್ನು ನಾವು ನೋಡಿದ್ರೆ ಅರ್ಲಿ ಅರ್ಲಿ ಪೀರಿಯಡ್ಸ್ ಬಂದ್ರೆ, ಲೇಟ್ ಮೆನೋಪಾಸ್ ಆದ್ರೆ, ಮದುವೆ ಲೇಟ್ ಆದ್ರೆ, ಮಕ್ಕಳು ಲೇಟ್ ಆದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡದಿದ್ರೆ, ಇದೆಲ್ಲ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಬಟ್ ನಾವು ತುಂಬಾ ಜನರು ಪೇಷಂಟ್ಸ್ ಅನ್ನು ಬೇಗ ಮದುವೆಯಾಗಿ ಸಹ ನೋಡಿದ್ದೇವೆ, ಬೇಗ ಮಕ್ಕಳಾಗಿ ಸಹ ನೋಡಿದ್ದೇವೆ, ಬ್ರೆಸ್ಟ್ ಫೀಡಿಂಗ್ ಮಾಡಿ ಸಹ ನೋಡಿದ್ದೇವೆ. ಸೊ ಯೂಶ್ವಲಿ ನಾವು ಪೇಷಂಟ್ಗೆ ಇದು ಮಾಡುದು ಒಳ್ಳೇದು ಅಂತ ಹೇಳ್ತೇವೆ, ಬಟ್ ಅದು 100% ಪ್ರೊಟೆಕ್ಷನ್ ಅಲ್ಲ. ಮಾಡಿ ನಾವು ರಿಸ್ಕ್ ಅನ್ನು ಕಮ್ಮಿ ಮಾಡಬಹುದು,
1: ಮಾಡ್ಬೋದು.
0: ಅಂಡ್ ಹಾಗೆ ಮಾಡದೇ ಇದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ನಾವು ಬೇಗ ಮದುವೆಯಾಗಿ ಬೇಗ

0: ಜನರಲಿ ಸಹ ವೆರಿ ಗುಡ್ ಫಾರ್ ದ ಮದರ್ ಅಂಡ್
1: ಈಗ ಬ್ರೆಸ್ಟ್ ಫೀಡಿಂಗ್ ವೀಕ್ ಕೂಡ ಆಗ್ತಾ ಇದೆ ಇವತ್ತಿಗೆ, ಅಂದ್ರೆ ಆಗಸ್ಟ್ 1ರಿಂದ 7ರವರೆಗೆ.
0: ಸೊ ಬ್ರೆಸ್ಟ್ ಫೀಡಿಂಗ್ ಇಂಪಾರ್ಟೆನ್ಸ್ ತುಂಬಾ ಇದೆ, ಮದರಿಗೆ ಸಹ ತುಂಬಾ ಇಂಪಾರ್ಟೆಂಟ್, ಬೇಬಿಗೆ ಎನಿವೇ ಎಲ್ಲರಿಗೆ ಗೊತ್ತಿದೆ ಬ್ರೆಸ್ಟ್ ಮಿಲ್ಕ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಸೊ ನಾನು ಮದರ್ದು ಹೆಲ್ತ್ ಇದು ಬಗ್ಗೆ ಸ್ವಲ್ಪ ಹೇಳ್ತೇನೆ. ಸೊ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಮದರ್ದು ಜನರಲ್ ಕ್ಯಾನ್ಸರ್ ರಿಸ್ಕ್ ಕಮ್ಮಿ ಆಗುತ್ತೆ ಅಂತ ನಮ್ಮ ಹತ್ರ ಪಾಪ್ಯುಲೇಷನ್ ಬೇಸ್ಡ್ ಸ್ಟಡೀಸ್ ಇದೆ. ಬಟ್ ನಾನು ಹೇಳಿದ್ದಲ್ಲಿ ಜಸ್ಟ್ ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಮಾಡಿದೆ ಅಂತ ಬ್ರೆಸ್ಟ್ ಕ್ಯಾನ್ಸರ್ 100% ಆಗುದಿಲ್ಲ ಅಲ್ಲ ಅಂತ. ಬಟ್ ಅರ್ಲಿ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡಿದಲ್ಲಿ, ಯಂಗರ್ ಏಜ್ ಅಲ್ಲಿ ನಾವು ಪ್ರೆಗ್ನೆಂಟ್ ಆಗಿ ನಾವು ಬ್ರೆಸ್ಟ್ ಫೀಡಿಂಗ್ ಕಂಪ್ಲೀಟ್ ಮಾಡಿದ್ರೆ ಸ್ವಲ್ಪ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕಮ್ಮಿ ಆಗುತ್ತೆ. ಸೊ ಮದರಿಗೆ ಸಹ ಬ್ರೆಸ್ಟ್ ಫೀಡಿಂಗ್ ಬೆನಿಫಿಟ್ ಇದೆ ಅಂತ ನಮ್ಮಲ್ಲಿ ಸ್ಟಡೀಸ್ ಇದೆ. ಅಂಡ್ ಅವರು ಪ್ರೂವ್ ಮಾಡಿದ್ದಾರೆ ಕಿ ಬ್ರೆಸ್ಟ್ ಫೀಡಿಂಗ್ ತುಂಬಾ ಬೆನಿಫಿಷಿಯಲ್ ಅಂತ.
1: ಈಗ ಫಾರ್ ಎಕ್ಸಾಂಪಲ್, ಈಗ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರುವಂತ ಟೈಮ್ಗಳಾಗಿರ್ಬೋದು, ಈಗ ಮಗು ಇದೆ ಅಂತ ಹೇಳಿ, ಆ ಸಂದರ್ಭದಲ್ಲಿ ಇಂತ ಏನಾದ್ರೂ ಕ್ಯಾನ್ಸರ್ಗಳು ಕಂಡು ಬಂತು ಅಂದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೋದು?
0: ಅದನ್ನು ನಾವು ಹೇಳುದು ಪ್ರೆಗ್ನೆನ್ಸಿ ಅಸೋಸಿಯೇಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ. ನಮ್ಗೆ ಸ್ವಲ್ಪ ಡಯಾಗ್ನೋಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಯಾಕೆಂದ್ರೆ ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿ ಬೇರೆ ತರದು ಗೆಡ್ಡೆ ಸಹ ಬರ್ತದೆ ಬ್ರೆಸ್ಟ್ ಅಲ್ಲಿ, ಮಿಲ್ಕಿದು ಗೆಡ್ಡೆ ಬರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಬ್ರೆಸ್ಟ್ ಸ್ವಲ್ಪ ಎನ್ಗಾರ್ಜ್ ಆಗುತ್ತೆ, ಸೊ ನಮ್ಗೆ ಈಸಿಲಿ ಪ್ಯಾಲ್ಪೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂಡ್ ಪೇಷಂಟ್ ಸ್ವಂತವಾಗಿ ಅನ್ನಿಸ್ತಾರೆ ಇದು ಪ್ರೆಗ್ನೆನ್ಸಿದು ಕಾರಣದಿಂದ ಬಂದಿರಬೇಕು ಅಂತ. ಸೊ ಅವರು ಡಾಕ್ಟರ್ ಹತ್ರ ಸಹ ಹೋಗುದಿಲ್ಲ. ಸೊ ನನ್ನ ಅಡ್ವೈಸ್ ಇರ್ತದೆ, ಯಾವುದೇ ಪ್ರೆಗ್ನೆನ್ಸಿಯಲ್ಲಿ ಬಂದ ಯಾವುದೇ ಹೊಸ ಗೆಡ್ಡೆಯನ್ನು ಡೆಫಿನೆಟ್ಲಿ ಗೈನಕಾಲಜಿಸ್ಟ್ಗೆ ಇನ್ಫಾರ್ಮ್ ಮಾಡಬೇಕು. ಒಂದು ಸ್ಕ್ಯಾನಿಂಗ್ ಮಾಡಿಸೋದು ಒಳ್ಳೆಯದು, ಒಂದು ಒಳ್ಳೆ ಸ್ಕ್ಯಾನ್ ಮಾಡಿದ್ರೆ ಸಹ ನಮಗೆ ಗೊತ್ತಾಗುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಬರುವ ಕ್ಯಾನ್ಸರ್ಸ್ ಅದೇ ಸೇಮ್ ಟೈಪ್ ಆಫ್ ಕ್ಯಾನ್ಸರ್ ಆಸ್ ನಾನ್ ಪ್ರೆಗ್ನೆನ್ಸಿ ರಿಲೇಟೆಡ್. ಖಾಲಿ ನಾವು ಅದನ್ನು ನೋಡುದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ, ಓನ್ಲಿ ಬಿಕಾಸ್ ಡಯಾಗ್ನೋಸ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲದಿದ್ರೆ ಇಟ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ ಆಸ್ ನಾರ್ಮಲ್ ಬ್ರೆಸ್ಟ್ ಕ್ಯಾನ್ಸರ್ಸ್, ಟ್ರೀಟ್ಮೆಂಟ್ಸ್ ಆರ್ ಎಕ್ಸಾಕ್ಟ್ಲಿ ಸೇಮ್. ಅಂಡ್ ಜಸ್ಟ್ ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಬಂದಿದೆ ಅಂತ ನಾವು ಅಬಾರ್ಷನ್ ಮಾಡ್ಬೇಕಂತ ಇಲ್ಲ, ನಮ್ಮಲ್ಲಿ ತುಂಬಾ ಟ್ರೀಟ್ಮೆಂಟ್ಸ್ ಇದೆ. ಬೇಬಿಯನ್ನು ಸಹ ಪ್ರೊಟೆಕ್ಟ್ ಮಾಡಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ನಮ್ಮಲ್ಲಿ ಡಿಫ್ರೆಂಟ್ ಟ್ರೈಮಿಸ್ಟರ್ಸ್ ಅಲ್ಲಿ ತೆಗೆಯುವಂತ ಟ್ರೀಟ್ಮೆಂಟ್ಸ್ ಇದೆ. ಅಂಡ್ ಬೇಬಿಯನ್ನು ಟರ್ಮ್ಗೆ ತೆಗೆದುಕೊಂಡು ಮತ್ತೆ ಬೇಬಿ ಡೆಲಿವರಿ ಮಾಡಿಸಿ ನಾವು ಬಾಕಿ ಟ್ರೀಟ್ಮೆಂಟ್ಸ್ ತಗೊಳ್ಬಹುದು. ಸೊ ಈಗ ಪ್ರೆಗ್ನೆನ್ಸಿಯಲ್ಲಿ ಬರುವ ಕ್ಯಾನ್ಸರ್ ಸಹ ಹೆದರ್ಬೇಕಂತ ಇಲ್ಲ. ನಮ್ಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಬೇಬಿಗೆ ಏನು ಎಫೆಕ್ಟ್ ಆಗುದಿಲ್ಲ. ನಮ್ಮಲ್ಲಿ ತುಂಬಾ ಪೇಷಂಟ್ಗಳು ಹುಷಾರಾಗಿ ಡೆಲಿವರ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದ್ದಾರೆ. ಓನ್ಲಿ ಥಿಂಗ್ ಇಸ್, ಒಮ್ಮೊಮ್ಮೆ ಫಸ್ಟ್ ಟ್ರೈಮಿಸ್ಟಲ್ಲಿ ಬಂದ್ರೆ ನಾವು ಹೇಳ್ತೇವೆ ಇನ್ ಕೇಸ್ ನಮ್ಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗದಿದ್ರೆ ನಾವು ಅವರ ಹತ್ರ ಕೇಳ್ತೇವೆ, ಸೇಫ್ ಇಲ್ಲದಿದ್ರೆ ನೀವು ಏನು ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅಂತ. ಇನ್ ಕೇಸ್ ಅವರು ಹೇಳಿದ್ರೆ ಅವರಿಗೆ ಟ್ರೈ ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ನಾವು ಸೇಫ್ ಇನ್ ಪ್ರೆಗ್ನೆನ್ಸಿ ಟೈಪ್ ಆಫ್ ಟ್ರೀಟ್ಮೆಂಟ್ ಮಾತ್ರ ಕೊಡೋದು.
1: ಓಕೆ, ಆ ಸಂದರ್ಭದಲ್ಲಿ ಈಗ ಮಗುವಿಗೆ ಏನು ಬ್ರೆಸ್ಟ್ ಫೀಡಿಂಗ್ ಮಾಡುವಂತ ಅವಶ್ಯಕತೆಗಳೆಲ್ಲ ಇರುತ್ತೆ, ಏನ್ ಮಾಡಬಹುದು ಅದರ ಬದಲಾಗಿ?
0: ಯೂಶುವಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಆ ಸೈಡ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡಿಸುದಿಲ್ಲ, ಬಿಕಾಸ್ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಬ್ರೆಸ್ಟ್ ಮಿಲ್ಕ್ ಎನಿವೇ ಕಮ್ಮಿ ಆಗುತ್ತೆ. ರೇಡಿಯೇಷನ್ ಕೊಟ್ರೆ ಆ ಸೈಡ್ ಇಂದ ಬ್ರೆಸ್ಟ್ ಮಿಲ್ಕ್ ಬರುದಿಲ್ಲ. ಬಟ್ ನಾವು ಬೇರೆ ಆ ಸಿಚುವೇಶನ್ಸ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ನಾವು ಆಲ್ಟರ್ನೇಟಿವ್ ನಾವು ಕೊಡ್ತೇವೆ.
1: ಓಕೆ, ಇಷ್ಟೆಲ್ಲ ಇದೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ಆದಷ್ಟು ಅದರ ಬಗ್ಗೆ ಜಾಗರೂಕತೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಆದರೂ ಕೂಡ ಅದಕ್ಕೆ ಒಂದಿಷ್ಟು ಟ್ರೀಟ್ಮೆಂಟ್ಗಳು ಈಗ ಇದೆ ಅಲ್ವಾ, ಹೆದರುವಂಥ ಅವಶ್ಯಕತೆಗಳು ಇಲ್ಲ. ಈಗ ಒಬ್ಬ ಮಹಿಳೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದಾಗ ಫ್ಯಾಮಿಲಿ ಸಪೋರ್ಟ್ ಹೇಗಿರಬೇಕು ಅಂತ, ಒಮ್ಮೆಗೆ ಅವಳು ಕುಗ್ಗಿ ಹೋಗ್ತಾಳೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ, ಏನ್ ಮಾಡುದು ಮುಂದೆ ಏನು ಅಂತ, ಫ್ಯಾಮಿಲಿ ಸಪೋರ್ಟ್ ಇದ್ದಾಗ ಅವಳು ಬೇಗ ಕ್ಯೂರ್ ಆಗ್ತಾಳೆ ಅಂತ, ಹೇಗಿರ್ಬೇಕು ಫ್ಯಾಮಿಲಿ ಸಪೋರ್ಟ್ ಅನ್ನುವಂತ?
0: ನಾವು ಯೂಶುವಲಿ ಹೇಳುದು ಡಾಕ್ಟರ್ಸ್ ಆಸ್ ಇಂಪಾರ್ಟೆಂಟ್ ಆಸ್ ಡಾಕ್ಟರ್ಸ್ ಅಂಡ್ ದೇ ಆರ್ ಸಪೋರ್ಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ನಮ್ಮ ಫ್ಯಾಮಿಲಿ ಸಪೋರ್ಟ್. ಒಂದು ಪೇಷಂಟ್ ನಾವು ನೋಡುವಾಗ ತುಂಬಾ ಸಪೋರ್ಟಿವ್ ಫ್ಯಾಮಿಲಿ, ಹಸ್ಬೆಂಡ್, ಪೇರೆಂಟ್ಸ್, ಇಲ್ಲದಿದ್ರೆ ಯಂಗ್ ಇದ್ರೆ ಪೇರೆಂಟ್ಸ್, ಇಲ್ಲದಿದ್ರೆ ಅವರ ಮಕ್ಕಳು, ಎಲ್ಡರ್ ಪೇಷಂಟ್ಸ್ ಇದ್ರೆ ಅವರ ಅಡಲ್ಟ್ ಚಿಲ್ಡ್ರನ್ ಬಂದು ತುಂಬಾ ಸಪೋರ್ಟ್ ಕೊಡುವ ಪೇಷಂಟ್ಸ್ ತುಂಬಾ ಬೇಗ ಹುಷಾರಾಗ್ತಾರೆ, ತುಂಬಾ ಖುಷಿ ಖುಷಿಯಾಗಿ ನಮ್ಮಿಂದ ಹೋಗ್ತಾರೆ. ಅವರಿಗೆ ಎಲೋನ್ ಅಂತ ಫೀಲ್ ಆದ್ರೆ, ಅವರಿಗೆ ಯಾರು ಇಲ್ಲ, ಅವರ ಹಸ್ಬೆಂಡ್ ಸಪೋರ್ಟ್ ಇಲ್ಲ, ಮಕ್ಕಳ ಸಪೋರ್ಟ್ ಇಲ್ಲ, ಇದ್ರ ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಂತಾದ್ರೆ ಅವರಿಗೆ ನಮ್ಮ ಇಷ್ಟು ಸ್ಟ್ರಾಂಗ್ ಟ್ರೀಟ್ಮೆಂಟ್ಸ್ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ಯಾವಾಗ್ಲೂ ಸ್ವಲ್ಪ ಪೇಷಂಟ್ಸ್ ಹತ್ರ ಮಾತಾಡ್ತೇವೆ, ಸ್ವಲ್ಪ ಫ್ಯಾಮಿಲಿ ರಿಲೇಟಿವ್ಸ್ ಹತ್ರ ಸಹ ನಾವು ಸ್ವಲ್ಪ ಕೌನ್ಸಿಲಿಂಗ್ ಕೊಡ್ತೇವೆ. ಯಾಕೆಂದ್ರೆ ನೆಕ್ಸ್ಟ್ ಮೇ ಬಿ 5-6 months ಅವರಿಗೆ ತುಂಬಾ ಕಷ್ಟ ಇರ್ಬೋದು, ಒಮ್ಮೊಮ್ಮೆ ಅವರಿಗೆ ಮೆಂಟಲಿ ಇಮೋಷನಲಿ ತುಂಬಾ ಡಲ್ ಆಗ್ಬೋದು. ಸೊ ಆ ಟೈಮಲ್ಲಿ ಫ್ಯಾಮಿಲಿದು ಸಪೋರ್ಟ್ ತುಂಬಾ ಯೂಸ್ಫುಲ್ ಆಗಿ ನಾವು ನೋಡ್ತೇವೆ. ಅಂಡ್ ಅವರು ಬೇಗ ರಿಕವರ್ ಆಗುದು ಮಾತ್ರ ಅಲ್ಲ, ಅವರು ನಾರ್ಮಲ್ ಲೈಫ್ಗೆ ಸಹ ಹಿಂದೆ ಹೋಗ್ಲಿಕ್ಕೆ, ಬ್ಯಾಕ್ ಟು ನಾರ್ಮಲ್ ಲೈಫ್ ಹೋಗ್ಬೇಕಿದ್ರೆ ಫ್ಯಾಮಿಲಿ ಸಪೋರ್ಟ್ ಇದ್ದವರು ತುಂಬಾ ಫಾಸ್ಟ್ ಆಗಿ ಹೋಗ್ತಾರೆ ಅಂತ ನಾವು ನೋಡಿದ್ದೇವೆ. ಸ್ಟಡೀಸ್ ಸಹ ಇದ್ದಾರೆ ಇದರ ಬಗ್ಗೆ. ಮೆಂಟಲಿ ಅವರು ತುಂಬಾ ಸ್ಟ್ರಾಂಗ್ ಇದ್ರೆ, ಫ್ಯಾಮಿಲಿ ಸಪೋರ್ಟ್ ತುಂಬಾ ಸ್ಟ್ರಾಂಗ್ ಇದ್ರೆ ಅವರ ಸರ್ವೈವಲ್ ಸಹ ಹುಷಾರಾಗಿ.

0: ಆಗ್ತದೆ.
1: ಇರ್ತಾರೆ. ಓಕೆ, ಇನ್ನೊಂದು ಡಾಕ್ಟರ್ ಏನಂದ್ರೆ, ಈಗ ನಾನು ತುಂಬ ಹತ್ತಿರದಿಂದ ನೋಡಿದಂಥವರು ಸಂಬಂಧಿಗಳು, ಒಂದು ಏನು ಬ್ರೆಸ್ಟ್ ಕ್ಯಾನ್ಸರ್ ಬಂದಿತ್ತು ಅವರಿಗೆ, ಕ್ಯೂರ್ ಆಯಿತು, ಒಂದು ವರ್ಷ ಆಯಿತು ಅಂತ ಅನಿಸುತ್ತೆ. ಕ್ಯೂರ್ ಆಗಿ ನಂತರ ಅವರ ಕೆಲಸಕ್ಕೆ ಅವರು ಹೋದರು, ಹೋದ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ತಲೆ ತಿರುಗಿ ಬಿದ್ದು, ಆಮೇಲೆ ಟೆಸ್ಟ್ ಮಾಡಬೇಕಾದ್ರೆ ಏನು ಹೇಳ್ತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, ಅದೆಲ್ಲ ಕ್ಲಿಯರ್ ಆಗಿತ್ತು, ಎಲ್ಲ ಅದಕ್ಕೆ ಬೇಕಾದ ಸರ್ಜರಿ ಎಲ್ಲ ಮಾಡಿ ಎಲ್ಲ ಕ್ಲಿಯರ್ ಆಗಿತ್ತು. ಅವರಲ್ಲಿ ಕೆಲಸಕ್ಕೆ ಹೋಗಬೇಕಾದ್ರೆ ಅಲ್ಲಿ ತಲೆ ತಿರುಗಿ ಬಿದ್ದರು ಅಂತ ಹೇಳಿ ಅವರನ್ನ ಟೆಸ್ಟ್ಗೆ ಕಳಿಸುವಾಗ ಅವರಿಗೆ ತಲೆಯಲ್ಲಿ ಕ್ಯಾನ್ಸರ್ ಆಗಿದೆ, ಬ್ರೈನ್ ಟ್ಯೂಮರ್ ಆಗಿದೆ ಏನೋ ಹೇಳ್ತಾ ಇದ್ರು. ಅದು ಮತ್ತೆ ಕಡಿಮೆ ಆಗೋದಕ್ಕೆ ಕೇಳಿಲ್ಲ, ಮತ್ತೆ ಅವರು ಡೆತ್ ಕೂಡ ಆದರು. ಈಗ ಅದು ಆ ರೀತಿ ಆಗುತ್ತಾ ಅಂತ ಎಲ್ಲಿಗೆಲ್ಲ ಯಾವೆಲ್ಲ ಇದಕ್ಕೆಲ್ಲ ಹೋಗುತ್ತೆ?
2: ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ ಅಲ್ಲಿ ಎಲ್ಲಿ ಸಹ ಹರಡುದಿಲ್ಲ, ಬಟ್ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಆಗುವಾಗ ನಾವು ಒಂದು ಫ್ಯೂ ಆರ್ಗನ್ಸ್ ಅನ್ನು ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡ್ತೇವೆ. ಅದರಲ್ಲಿ ನೀವು ಹೇಳಿದ ತರ ಬ್ರೈನ್ ಮೆಟ್ಸ್, ಲಂಗ್ಸ್ ಅಲ್ಲಿ ಬರುತ್ತೆ, ಲಿವರ್ ಅಲ್ಲಿ ಬರುತ್ತೆ, ಅಂಡ್ ಬೋನ್ಸ್ ಅಲ್ಲಿ ಬರುತ್ತೆ. ಸೊ ಸ್ಪೆಸಿಫಿಕ್ ಆಗಿ ನಾವು ಈ ಜಾಗವನ್ನೆಲ್ಲ ಚೆಕ್ ಮಾಡ್ತೇವೆ. ಯಂಗ್ ಪೇಷಂಟ್ಸ್ ಅಲ್ಲಿ ನಾವು ಓವರೀಸ್ ಸಹ ಚೆಕ್ ಮಾಡ್ತೇವೆ. ಸೊ ಯೂಶ್ವಲಿ ಈ 4-5 ಏರಿಯಾಸ್ ಅಲ್ಲಿ ಎಲ್ಲ ಕ್ಯಾನ್ಸರ್ಸ್, ನಾವು ಆಲ್ಮೋಸ್ಟ್ ಆಲ್ ಮೆಟಾಸ್ಟಸಿಸ್ ಸ್ಪ್ರೆಡ್ ಆಗುವ ಜಾಗ ಈ ಜಾಗ ಅಂತ ಹೇಳ್ತೇವೆ. ಬಟ್ ಬೇರೆ ಕಡೆಯಲ್ಲಿ ಸಹ ಬಂದದ್ದು ಇದೆ, ಅದು ನಾವು ಯೂಶ್ವಲಿ ಆ ಪೆಟ್ ಸ್ಕ್ಯಾನ್ ಮಾಡೋದ್ರಲ್ಲಿ ನಮಗೆ ಗೊತ್ತಾಗಿ ಬರುತ್ತೆ. ಏನಾದರೂ ಸಿಂಪ್ಟಮ್ಸ್ ಇದ್ರೆ ನಾವು ಆ ಜಾಗವನ್ನೇ ಸ್ಪೆಸಿಫಿಕ್ ಆಗಿ ಚೆಕ್ ಮಾಡ್ತೇವೆ. ಸೊ ಬ್ರೈನ್ ಅಲ್ಲಿ ಏನಾದರೂ ಹೆಡ್ ಏಕ್ ತರ ಫೀಲ್ ಆದ್ರೆ ನಾವು MRI ಬ್ರೈನ್ ಸಹ ಮಾಡ್ತೇವೆ. ಬ್ಯಾಕ್ ಪೇನ್ ತುಂಬಾ ಏನಾದರೂ ಇದ್ರೆ ನಾವು MRI ಸ್ಪೈನ್ ಸಹ ಮಾಡ್ತೇವೆ. ಸೊ ಸ್ಪೆಸಿಫಿಕ್ ಸಿಂಪ್ಟಮ್ಸ್ಗೆ ಸಹ ನಮ್ಮಲ್ಲಿ ಇಮೇಜಿಂಗ್ ಮೆಥಡ್ಸ್ ಅಂಡ್ ಡಯಾಗ್ನೋಸ್ ಮಾಡಲಿಕ್ಕೆ ನಮ್ಮ ಹತ್ರ ಮೆಥಡ್ಸ್ ಇದೆ. ಸೊ ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ನಾವು ಯೂಶ್ವಲಿ ಅದನ್ನು ಚೆಕ್ ಮಾಡುದಿಲ್ಲ, ಬಟ್ ಸ್ಟೇಜ್ 2 ಅಡ್ವಾನ್ಸ್, ಸ್ಟೇಜ್ 3 ಅಲ್ಲಿ ಎಲ್ಲ ಬಂದ್ರೆ ನಾವು ಯೂಶ್ವಲಿ ಚೆಕ್ ಮಾಡ್ತೇವೆ.
1: ಓಕೆ, ಅಂದ್ರೆ ಅದು ಆ ರೀತಿ ಆಗುವಾಗ ಅದಕ್ಕಿಂತ ಮುಂಚೆ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತಾ ಅಂತ ಹೇಳಿ?
2: ಯೂಶ್ವಲಿ ಕಾಣಿಸ್ಕೊಳ್ತೇವೆ. ಯೂಶ್ವಲಿ ನಾವು ಕ್ಯೂರ್ ಮಾಡಿದ್ರೆ ಸಿಂಪ್ಟಮ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಯೂಶ್ವಲಿ ಹರಡುದಿಲ್ಲ, ಬಟ್ ಏನಾದೊಂದು ವೇಳೆ ಹರಡಿದ್ರೆ ನಮ್ಗೆ ಅದನ್ನು ಸಹ ಟ್ರೀಟ್ ಮಾಡುವ ರೀತಿ ಇದೆ.
1: ಓಕೆ, ಇನ್ನೊಂದು ವಿಚಾರ ಕೇಳಬೇಕು ಡಾಕ್ಟರ್, ಈಗಾಗಲೇ ನಾವು ಮೆಮೊಗ್ರಫಿಯ ಬಗ್ಗೆ ನಾವು ಮಾತಾಡ್ತಿದ್ವಿ. ಈ ಮೆಮೊಗ್ರಫಿ ಅಂತ ಹೇಳಿದಾಗ ಮಂಗಳೂರಲ್ಲಿರುವಂಥ ಅಡ್ವಾನ್ಸ್ ಮೆಮೊಗ್ರಫಿಗಳೆಲ್ಲ ಯಾವುದೆಲ್ಲ ಇದೆ, ಎಲ್ಲೆಲ್ಲಿ ಇದೆ ಅಂತ ಹೇಳಿ?
2: ಸೊ ನಮ್ಮಲ್ಲಿ ಈಗ ಸ್ಟೇಟ್ ಆಫ್ ದಿ ಆರ್ಟ್ ಮೆಮೊಗ್ರಫಿ ಮೆಷಿನ್ ಇದೆ, KMC ಅಲ್ಲಿ ಇದೆ, ಅತ್ತಾವರ್ KMC ಅಲ್ಲಿ ಇದೆ, ಎಲ್ಲ ಮೆಡಿಕಲ್ ಕಾಲೇಜಸ್ ಅಲ್ಲಿ ವೆರಿ ಗುಡ್ ಮ್ಯಾಮೋಗ್ರಫಿ ಮೆಷಿನ್ಸ್ ಇದೆ. ಸೊ ಮ್ಯಾಂಗ್ಳೂರ್, ಆಕ್ಚುಲಿ ಮ್ಯಾಂಗ್ಳೂರ್ದು ಜನರು ತುಂಬಾ ಲಕ್ಕಿ ಇದ್ದಾರೆ ಬಿಕಾಸ್ ಆಫ್ ಇಷ್ಟು ಅಡ್ವಾನ್ಸಸ್. ನಾವು ಸ್ವಲ್ಪ ಚಿಕ್ಕ ಸಿಟಿ ಆದರೂ ಸಹ ನಮ್ಮ ಮೆಡಿಕಲ್ ಅಡ್ವಾನ್ಸಸ್ ಆಲ್ಮೋಸ್ಟ್ ಕಂಪೇರಬಲ್ ಟು ದ ಬಿಗ್ಗೆಸ್ಟ್ ಸಿಟೀಸ್ ಆಫ್ ಇಂಡಿಯಾ. ಸೊ ಆಲ್ಮೋಸ್ಟ್ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ಗೆ ಬೇಕಿದ್ದ ಎಲ್ಲ ಮ್ಯಾಮೋಗ್ರಫಿ ಮೆಷಿನ್, MRI ಮೆಷಿನ್ಸ್, ಪೆಟ್ ಸ್ಕ್ಯಾನ್ ಮೆಷಿನ್ಸ್ ಎಲ್ಲ ಮ್ಯಾಂಗ್ಳೂರಲ್ಲಿ ಅವೈಲೇಬಲ್. ಮುಂಚೆ ನಾವು ಪೇಷಂಟ್ಸ್ ಗಳನ್ನು ಹೊರಗೆ ಸೆಂಡ್ ಮಾಡ್ತಾ ಇದ್ರು, ಬಟ್ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ನಮ್ಗೆ ಎಲ್ಲಿ ಸಹ ಸೆಂಡ್ ಮಾಡ್ಬೇಕಂತ ಇಲ್ಲ, ನಮ್ಗೆ ಬೇಕಿದ್ದೆಲ್ಲ ಇಲ್ಲಿಯೇ ಅವೈಲೇಬಲ್ ಇದೆ. ಇನ್ಫ್ಯಾಕ್ಟ್ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ಸ್ ಗಳಿಗೆ ನಾವು ಕ್ಲಿಪ್ ಎಲ್ಲ ಹಾಕುವ ತರದ ಫೆಸಿಲಿಟೀಸ್ ಸಹ ಮ್ಯಾಂಗ್ಳೂರಲ್ಲಿ ಇದೆ. ಸೊ ಕ್ಲಿಪ್ ಹಾಕಿ ಮತ್ತೆ ಆ ಜಾಗವನ್ನು ಮಾತ್ರ ರಿಮೂವ್ ಮಾಡೋದು, ಅಷ್ಟು ಚಿಕ್ಕ ಜಾಗವನ್ನು ಸಹ ಕೈಯಲ್ಲಿ ಸಿಗದ ಕ್ಯಾನ್ಸರ್ಸ್ ಅನ್ನು ಸಹ ರಿಮೂವ್ ಮಾಡಲಿಕ್ಕೆ ಈಗ ಆಗುತ್ತೆ. ಅಷ್ಟೆಲ್ಲ ಅಡ್ವಾನ್ಸಸ್ ಮ್ಯಾಂಗ್ಳೂರಲ್ಲಿ ಈಗ ಅವೈಲೇಬಲ್ ಇದೆ.
1: ಓಕೆ, ಇನ್ನೊಂದು ವಿಚಾರ ಏನಂದ್ರೆ, ಈಗ ನೀವು ಸ್ಪೆಷಲಿ ಇದರಲ್ಲಿ ಇರುವಂತದ್ದು ಏನಂದ್ರೆ ಜನರಲ್ ಸರ್ಜರಿ ಕೂಡ ಮಾಡ್ತೀರಾ, ಅದರ ಜೊತೆಗೆ ಆಂಕೋಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡ್ತಿದ್ದೀರಾ. ಈಗ ಆಂಕೋಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನು, ಅದರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ, ಅದರ ಬಗ್ಗೆ ಏನ್ ಹೇಳ್ತೀರಾ ನೀವು?
2: ಸೊ ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಅನ್ನು ಬ್ರೆಸ್ಟ್ ಅನ್ನು ಸೇವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಇನ್ ಕೇಸ್ ರೆಸ್ಟ್ ಆಫ್ ದ ಬ್ರೆಸ್ಟ್ ಹೆಲ್ತಿ ಇದ್ರೆ ನಾವು ಬ್ರೆಸ್ಟ್ ಅನ್ನು ರಿಮೂವ್ ಮಾಡ್ಲಿಕ್ಕೆ ಇಷ್ಟಪಡುದಿಲ್ಲ. ಸೊ ಇನ್ ಕೇಸ್ ಹಾಗೆ ರೆಸ್ಟ್ ಆಫ್ ದ ಬ್ರೆಸ್ಟ್ ನಾರ್ಮಲ್ ಇದ್ರೆ ನಾವು ಆ ಜಾಗ ಕ್ಯಾನ್ಸರ್ ಇದ್ದ ಜಾಗ ಮಾತ್ರ ರಿಮೂವ್ ಮಾಡಿ ನಾವು ಬ್ರೆಸ್ಟ್ ಅನ್ನು ಕ್ಲೋಸ್, ನಾವು ಬ್ರೆಸ್ಟ್ ಅನ್ನು ಶೇಪ್ ಅಂಡ್ ಸೈಜ್ ಮ್ಯಾಚ್ ಮಾಡಿಕೊಂಡು ಕ್ಲೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಇನ್ ಕೇಸ್ ಸ್ವಲ್ಪ ಡಿಫೆಕ್ಟ್ ಜಾಸ್ತಿ ಇದ್ರೆ ನಮ್ಗೆ ಮ್ಯಾಚ್ ಸಿಗುದಿಲ್ಲ, ಸಿಮೆಟ್ರಿ ಸಿಗುದಿಲ್ಲ, ಹಾಗೇನಾದ್ರೂ ಇದ್ರೆ ನಾವು ಸ್ವಲ್ಪ ಪ್ಲಾಸ್ಟಿಕ್ ಸರ್ಜಿಕಲ್ ಪ್ರಿನ್ಸಿಪಲ್ಸ್ ಯೂಸ್ ಮಾಡಿ ಲೋಕಲ್ ಫ್ಲಾಪ್ಸ್ ಯೂಸ್ ಮಾಡಿ ಈ ಡಿಫೆಕ್ಟ್ ಅನ್ನು ಫಿಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದು ನಮ್ಮ ಟೈಪ್ ಆಫ್ ಟ್ರೈನಿಂಗ್ ಅಲ್ಲಿ ಆಂಕೋ ಸರ್ಜನೇ ಸ್ವಲ್ಪ ಪ್ಲಾಸ್ಟಿಕ್ ಸರ್ಜಿಕಲ್ ಟೆಕ್ನಿಕ್ಸ್ ಯೂಸ್ ಮಾಡಿ ಕ್ಯಾನ್ಸರ್ ಇದ್ದ ಪೇಷಂಟ್ ಗಳಿಗೆ ಮಾತ್ರ ನಾವು ರೀಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೇವೆ. ಸೊ ಅದನ್ನು ನಾವು ಆಂಕೋಪ್ಲಾಸ್ಟಿ ಅಂತ ಹೇಳುದು, ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಯೂಸ್ ಮಾಡುವ ಪ್ಲಾಸ್ಟಿಕ್ ಸರ್ಜರಿಯನ್ನು ಆಂಕೋಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತೇವೆ.
1: ಓಕೆ, ಕೆಲವರಿಗೆ ಹೇಗಿದೆ ಅಂದ್ರೆ ಬ್ರೆಸ್ಟ್ ಅನ್ನೇ ತೆಗೆದು ಬಿಡ್ತಾರೆ, ಮತ್ತೆ ಹೇಗೆ ಮುಂದೆ ಫ್ಯೂಚರ್ ಹೇಗೆ ಅನ್ನುವಂಥದ್ದೆಲ್ಲ ಪ್ರಶ್ನೆಗಳಿರುತ್ತೆ, ಆದ್ರೆ ಈಗ ಅಡ್ವಾನ್ಸ್ ಆಗಿದೆ
2: ಆಗಿದೆ. ಒಮ್ಮೊಮ್ಮೆ ಪೇಷಂಟ್ ಗಳಿಗೆ ಬ್ರೆಸ್ಟ್ ರಿಮೂವ್ ಮಾಡೋದೇ ಸೇಫ್ ಇರುತ್ತೆ, ಆದ್ರೂ ಸಹ ಮೋಸ್ಟ್ ಆಫ್ ದ ಪೇಷಂಟ್ಸ್ ಗಳಿಗೆ ನಾವು ಈಗ ಬ್ರೆಸ್ಟ್ ಅನ್ನು ಸೇವ್ ಮಾಡ್ಲಿಕ್ಕೆ ಆಗುತ್ತೆ. ಅವರಿಗೆ ನಾಟ್ ಜಸ್ಟ್ ಕ್ಯಾನ್ಸರ್ ಬಗ್ಗೆ ಸೇಫ್ಟಿ ಇರುತ್ತೆ, ಮುಂದೆ ಹೋಗಿ ಇಮೋಷನಲಿ ಸೈಕಲಾಜಿಕಲಿ ಸಹ ಅವರು ಬ್ರೆಸ್ಟ್ ಸೇವ್ ಮಾಡಿದ್ರೆ ಅವರು ಸ್ವಲ್ಪ ಬೆಟರ್ ಫೇರ್ ಮಾಡ್ತಾರೆ ಅಂತ ನಾವು ತುಂಬಾ ಸ್ಟಡೀಸ್ ಅಲ್ಲಿ ನಾವು ನೋಡಿದ್ದೇವೆ. ಸೊ ಈಗ ಲಾಸ್ಟ್ 50 ಇಯರ್ಸ್ ಅಲ್ಲಿ ನಮ್ಮ ಹತ್ರ ಸ್ಟಡೀಸ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಬ್ರೆಸ್ಟ್ ಸೇವ್ ಮಾಡೋದು ಸೇಫ್ ಅಂತ. ಮಲ್ಟಿಪಲ್ ಕಂಟ್ರೀಸ್ ಅಲ್ಲಿ ತುಂಬಾ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಪೇಷಂಟ್ಸ್ ಅಲ್ಲಿ ಸ್ಟಡೀಸ್ ಮಾಡಿ ಆ ಸೇಫ್ಟಿಯನ್ನು ಪ್ರೂವ್ ಮಾಡಿ ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಕಾನ್ಸರ್ವೇಷನ್ ಸರ್ಜರಿ ಅಂತ ಹೇಳ್ತೇವೆ, ಸೇವ್ ಮಾಡಿ ಮಾಡುವ ಸರ್ಜರಿ, ಅದರ ಸೇಫ್ಟಿ ಪ್ರೊಫೈಲ್ ನಾವು ಫುಲ್ ಆಗಿ ಪ್ರೂವ್ ಮಾಡಿದ್ದೇವೆ. ಸೊ ಈಗ ನಾವು ಅದೇ ಆಫರ್ ಮಾಡ್ತಾ ಇದ್ದೇವೆ ಮೋಸ್ಟ್ ಆಫ್ ದ ಎಲಿಜಿಬಲ್ ಪೇಷಂಟ್ಸ್ ಗಳಿಗೆ. ಇನ್ ಕೇಸ್ ಒಂದು ವೇಳೆ ಬ್ರೆಸ್ಟ್ ರಿಮೂವ್ ಮಾಡಲೇಬೇಕು ಅಂತಾದ್ರೆ ನಾವು ಪ್ಲಾಸ್ಟಿಕ್ ಸರ್ಜನ್ ಅನ್ನು ಇನ್ವಾಲ್ವ್ ಮಾಡಿ ರೀಕನ್ಸ್ಟ್ರಕ್ಟ್ ಅದು ಸಹ ಮಾಡ್ಲಿಕ್ಕೆ ಆಗುತ್ತೆ.
1: ಓಕೆ, ಒಬ್ರು ಕಾಲ್ ಅದಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ ನಮಸ್ತೆ ನಮಸ್ತೆ, ಮಾತಾಡಿ. ಓಕೆ ಹೇಳಿ ಹೇಳಿ, ನಿಮ್ಮ ಸ್ವರ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ, ಏನು ಸ್ವಲ್ಪ ಪ್ರಾಬ್ಲಮ್ ಇದೆಯಾ ಅಂತ ನೆಟ್ವರ್ಕ್ ಅಲ್ಲಿ? ಇಲ್ಲ, ಕರೆ ಮಾಡಬಹುದು, ಮತ್ತೊಮ್ಮೆ ಪ್ರಯತ್ನ ಪಡಿ, ಯಾಕಂದ್ರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರಬಹುದು. ಓಕೆ, ಹಲೋ, ಈಗ ಹೇಳಿ. ಓಕೆ ಓಕೆ, ಹೇಳಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ.
0: ನನ್ನ ಎರಡು ಪ್ರಶ್ನೆ ಇದೆ ಡಾಕ್ಟ್ರೆ.
2: ಹಾ ಹೇಳಿ.
0: ಇವಾಗ ಈಗ ಪಿರಿಯಡ್ಸ್ ಆಗಬಾರ್ದು ಅಂತ ನಮ್ಗೊಂದು ಫಂಕ್ಷನ್ ಇರ್ತದೆ,
2: ಹೌದು,
0: ದಿನಗಳಲ್ಲಿ ಆಗ್ಬೇಕು ಅಂತ ಹೇಳಿ,
2: ಹೌದು,
0: ನಾವೊಂದು ಇದು ಟ್ಯಾಬ್ಲೆಟ್ ತಕೊಂಡಿರ್ತೀವಿ,
2: ಹೌದು.
0: ಈಗ ನಾವು ಅದರಿಂದ ಟ್ಯಾಬ್ಲೆಟ್ ತಕೊಂಡಿದ್ರಿಂದ ಮತ್ತೆ ಏನಾದ್ರೂ ಮುಂದೆ ಏನಾದ್ರೂ ಎಲ್ಲಾದ್ರೂ ಆತರ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆಯಾ ಅಂತ ಒಂದು. ಇನ್ನೊಂದು ಏನ್ಸುತ್ತೆ ಅಂದ್ರೆ, ಇವಾಗ ಡೆಲಿವರಿ ಆಗ್ತದೆ, ಪಾಪ ಹೋಗ್ತದೆ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ವರ್ಷಗಳಿಂದನೇ ಉಂಟು, ನಮ್ಮ ನೇಬರ್ಸ್ ಎಲ್ಲ ಹಾಗೆ ಇದ್ದಾರೆ, ಕೆಲವರು ಬ್ರೆಸ್ಟ್ ಫೀಡೇ ಕೊಡಲ್ಲ, ಮಾಡಲ್ಲ ಮಗುವಿಗೆ, ಅದ್ರದ್ದು ಅಂದ ಚಂದ ಹೋಗ್ಬಿಟ್ಟು ಅವರದ್ದು ಸೇಫ್ ಹಾಳಾಗುತ್ತೆ ಹಾಗೆ ಹೀಗೆ ಅಂತೇಳಿ ಮಾಡ್ತಾರೆ. ಮುಂದೆ ಏನಾದ್ರೂ ಅಂತವರಿಗೆ ಚಾನ್ಸಸ್ ಇದೆಯಾ ಕ್ಯಾನ್ಸರ್ ಬರುವಂತದ್ದು? ನಾನು ರೇಡಿಯೋದಲ್ಲಿ ಕೇಳ್ತೇನೆ ಡಾಕ್ಟರ್.
1: ಓಕೆ ಓಕೆ, ಧನ್ಯವಾದಗಳು. ಎಸ್,
2: ಸೊ ಫಸ್ಟ್ ಕ್ವೆಶನ್ ಇದು ಆನ್ಸರ್. ನಾನು ಯೂಶಲಿ ಅಡ್ವೈಸ್ ಮಾಡೋದು, ಈಗಿದು ಏನಾದರೂ ಹಾರ್ಮೋನಲ್ ಟ್ಯಾಬ್ಲೆಟ್ ತೆಗೆದು ಪೀರಿಯಡ್ಸ್ ಅನ್ನು ಡಿಲೇ ಮಾಡಲಿಕ್ಕೆ ಇದ್ರೆ ಅದೊಂದು ಗೈನಕಾಲಜಿಸ್ಟ್ ಇದು ಅಡ್ವೈಸ್ ಅಲ್ಲಿ ತೆಗೆಯುವುದು ಸೇಫೆಸ್ಟ್. ಒಂದು ಎರಡು ಸಲ ತೆಗೆದ್ರಲ್ಲಿ ಕ್ಯಾನ್ಸರ್ ಆಗುವ ರಿಸ್ಕ್ ಏನು ಇರುವುದಿಲ್ಲ, ಆಗಾಗ ತೆಗಿಬಾರದು ಅಂತ ನಾವು ಹೇಳ್ತೇವೆ. ಬಟ್ ಇಲ್ಲದಿದ್ರೆ ಗೈನಕಾಲಜಿಸ್ಟ್ ಇದು ಸೇಫ್ಟಿ ನೋಡಿ ಅವರು ಕೊಡುದಾದ್ರೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಬರುವುದಿಲ್ಲ. ಸೊ ಅದು ಸೇಫ್ ಆಗಿರುತ್ತೆ. ಸ್ವಂತವಾಗಿ ಹೋಗಿ ಕೆಮಿಸ್ಟ್ ಇಂದ ಫಾರ್ಮಸಿಂದ ತೆಗೆದು ತೆಗಿಬಾರದು ಅಂತ ನಾವು ಹೇಳ್ತೇವೆ. ದಟ್ ಇಸ್ ಜಸ್ಟ್ ಬಿಕಾಸ್ ಅದರದ್ದು ಏನಾದರೂ ಕಾಂಪ್ಲಿಕೇಶನ್ ಆದರೆ ಗೈನಕಾಲಜಿಸ್ಟ್ಗೆ ಗೊತ್ತಿರಬೇಕು ಏನು ಕೊಟ್ಟದ್ದು ಅಂತ. ಸೊ ಅವರು ಟ್ರೀಟ್ ಮಾಡಲಿಕ್ಕೆ ಆಗುತ್ತೆ. ಸೆಕೆಂಡ್ ಕ್ವೆಶನ್ ಬ್ರೆಸ್ಟ್ ಫೀಡಿಂಗ್ದು ಬಗ್ಗೆ. ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇರೋದು ಅದು ಪೇಷೆಂಟ್ ಇದು ಆ ವುಮನ್ ಇದು ಇಚ್ಛೆ, ನಾವು ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮಾಡದೇ ಇದ್ದ ಕ್ಯಾನ್ಸರ್ ಬರುದು ಅಂತ ಅಲ್ಲ, ಬಟ್ ಮಾಡಿದ್ರೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ನಾವು ಹೇಳ್ತೀವಿ.
1: ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ವರ್ಕಿಂಗ್ ವುಮನ್ಗಳು ಅಂದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಮನೆಗೆ ಬರುವಂತದ್ದು, ಆ ಸಂದರ್ಭದಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡ್ಲಿಕ್ಕೆ ಚಾನ್ಸಸ್ ಗಳು ತುಂಬಾ ಕಡಿಮೆ. ಹಾಗಿರುವಾಗ ಆದಷ್ಟು ಮಾಡಿದ್ರೆ ಒಳ್ಳೇದು ಅಂತಲ್ವಾ?
2: ನಾವು ಯೂಶಲಿ ಅವರಿಗೆ ಹೇಳ್ತಾರೆ, ಹೇಳ್ತೇವೆ ಅವರು ಪಂಪ್ ಮಾಡಿ ಬ್ರೆಸ್ಟ್ ಮಿಲ್ಕ್ ಅನ್ನು ಸೇಫ್ ಆಗಿ ಸೇವ್ ಮಾಡಿದ್ರೆ ಸಹ ಅದರ ಇಂಪಾರ್ಟೆನ್ಸ್ ನಮಗೆ, ಅದರ ಸೇಫ್ಟಿ ಸಿಗತ್ತೆ. ಸೊ ನಾವು ಪೇಷಂಟ್ ಬಗ್ಗೆ ಸಹ ನೋಡ್ಬೇಕು, ಮದರ್ ಬಗ್ಗೆ ಸಹ, ಅವರಿಗೆ ಡಿಸ್ಕಂಫರ್ಟ್ ಆಗಬಾರ್ದು. ಸೊ ಅವರು ಬಿಸಿ ಇದ್ರೆ ಅವರು ಪಂಪ್ ಮಾಡಿ ಸೇವ್ ಮಾಡ್ಲಿ, ನಾವು ಅವರ ಮೇಲೆ ಪ್ರೆಷರ್ ಹಾಕಬಾರ್ದು. ಸೊ ಅವರ ಇಚ್ಛೆ ಸಹ ಇಂಪಾರ್ಟೆಂಟ್. ಬ್ರೆಸ್ಟ್ ಕ್ಯಾನ್ಸರ್ ಬರುದೇ ಇಲ್ಲ ಅಂತ ಸಹ ಇಲ್ಲ ಅಲ್ಲ. ಸೊ ಅವರಿಗೆ ಆಗುದಾದ್ರೆ ಮಾಡ್ಬೇಕು, ಅವರು ಮಾಡ್ಲಿಕ್ಕೆ
1: ಫೀಡಿಂಗ್ ಮಾಡದೇ ಇದ್ರೆ ಬರ್ತದೆ ಅನ್ನುವಂಥದ್ದು
2: ನಾವು ಅವರಿಗೆ ಹೆದರಿಸಬಾರ್ದು. ಅದು ಒಳ್ಳೆ, ಅದು ಸರಿ ಅಲ್ಲ. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಮಾಡಿದ ಎಷ್ಟು ಪೇಷಂಟ್ ಗಳಿಗೆ ಕ್ಯಾನ್ಸರ್ ಬಂದಿದೆ. ಸೊ ನಾವು ಯೂಶಲಿ ಹಾಗೆ ಫೋರ್ಸ್ ಮಾಡುದಿಲ್ಲ, ಮಾಡಿದ್ರೆ ಒಳ್ಳೇದು ಅಂತ ಅವರಿಗೆ ಅಡ್ವೈಸ್ ಮಾಡ್ತೀವಿ.
1: ಓಕೆ ಓಕೆ, ಅಮ್ಮಣ್ಣಿ ಅವರು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಅಂತ ಅನ್ಕೊಳ್ತಾ ಇದ್ದೇವೆ. ಡಾಕ್ಟರ್, ಆಗ್ಲೇ ನಾವು ಆಂಕೋಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ನಾವು ಮಾತಾಡ್ತಿದ್ವಿ. ಈಗ ಮಂಗಳೂರಲ್ಲಿ ರೇರ್ ಒಂದು ಸರ್ಜನ್ಗಳು ರೇರ್ ಅಂತ.
2: ಹೌದು, ಈ ಟೈಪ್ ಆಫ್ ಕ್ಯಾನ್ಸರ್ ಸರ್ಜನ್ಸ್ ರೇರ್, ಆಂಕೋಪ್ಲಾಸ್ಟಿಕ್ ಸರ್ಜನ್ಸ್, ಬಟ್ ಇದ್ದಾರೆ ನನ್ನ ತರನೇ ಇನ್ನು ಎರಡು ಜನರಿದ್ದಾರೆ. ಬಟ್ ನಾವು ಟ್ರೈ ಮಾಡ್ತಾ ಇದ್ದೇವೆ ಮಂಗಳೂರಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ. ಅಂಡ್ ನಾವು ಟ್ರೈ ಮಾಡ್ತಾ ಇದ್ದೇವೆ ವಿಮೆನ್ ನಾರ್ಮಲ್ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ ಸ್ವಲ್ಪ ಅರಿವು ಕೊಡ್ಲಿಕ್ಕೆ, ದರ್ ಅವರು ಹೆದರ್ಬಾರ್ದು, ಬ್ರೆಸ್ಟ್ ರಿಮೂವ್ ಮಾಡ್ತಾರೆ ಡಾಕ್ಟರ್ ಅಂತ ಅನಿಸ್ಬಾರ್ದು. ತುಂಬಾ ಜನರಿಗೆ ನಾವು ಟ್ರೈ ಮಾಡ್ತಾ ಇದ್ದೇವೆ ಹೇಳಲಿಕ್ಕೆ. ಈಗ ನಾವು ಅಗ್ರೆಸಿವ್ ಅಂಡ್ ಎಕ್ಸ್ಟೆನ್ಸಿವ್ ರಾಡಿಕಲ್ ಸರ್ಜರೀಸ್ ಮಾಡುದಿಲ್ಲ, ತುಂಬಾ ಸ್ಮಾಲ್ ಸರ್ಜರೀಸ್ ಅಲ್ಲಿ ಸೇಫ್ ಆಗಿ ಕ್ಯಾನ್ಸರ್ ರಿಮೂವ್ ಮಾಡಲಿಕ್ಕೆ ಆಗುದಾದ್ರೆ ವೆರಿ ಚಿಕ್ಕ ಸರ್ಜರಿಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಇನ್ ಕೇಸ್ ಬೇಕಿದ್ರೆ ಮಾತ್ರ ಆಂಕೋಪ್ಲಾಸ್ಟಿ ಮಾಡ್ತಾ ಇದ್ದೇವೆ, ಇಲ್ಲದಿದ್ರೆ ಖಾಲಿ ಆ ಲಂಪ್ ಅನ್ನು ಗೆಡ್ಡೆಯನ್ನು ಮಾತ್ರ ರಿಮೂವ್ ಮಾಡಿದ್ರೆ ಸಾಕು. ನಮ್ಮಲ್ಲಿ ಕಲಿಸುವಾಗ ಅವ್ರು ಹೇಳ್ತಾರೆ ಎಲ್ಲರಿಗೆ ಬೇಕಿದ್ದದಲ್ಲ ಇದು, ಖಾಲಿ ಒಂದು 15-20% ಜನರಿಗೆ ಬೇಕಾಗಬಹುದು. ಸೊ ಅದರಲ್ಲಿ ಟ್ರೈನಿಂಗ್ ನಾವು ಅವರು ನಮಗೆ ಕೊಟ್ಟಿದ್ದಾರೆ, ಬಟ್ ಮೆನಿ ಪೀಪಲ್ಗೆ ಅಷ್ಟು ಸಹ ಅವಶ್ಯಕತೆ ಇರುವುದಿಲ್ಲ. ನಾವು ಖಾಲಿ ಗೆಡ್ಡೆನ ರಿಮೂವ್ ಮಾಡಿ ಸಹ ಅಡ್ಜಸ್ಟ್ ಮಾಡಿ ಕ್ಲೋಸ್ ಮಾಡಬಹುದು.
1: ಇನ್ನೊಂದು ಏನಿದೆ ಅಂದ್ರೆ, ಈಗ ಕೆಲವರಲ್ಲಿ ಈಗ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಈಗ ಸರ್ಜರಿ ಮಾಡಬೇಕು, ಟ್ರೀಟ್ಮೆಂಟ್ ಆಗಬೇಕು, ಆಗ ಕೀಮೋ ಮಾಡ್ತಾರೆ, ತಲೆ ಕೂದಲೆಲ್ಲ ಹೋಗುತ್ತೆ, ನನ್ನ ಸೌಂದರ್ಯ ಹಾಳಾಗುತ್ತೆ ಅಂತದೊಂದು ತಲೆಯಲ್ಲಿ ಇರುತ್ತೆ. ಅಂದ್ರೆ ಪ್ರತಿ ಮಹಿಳೆಗೂ ಕೂಡ ಒಂದು ಏನು ಮಹಿಳೆ ಕೂದಲು ಅಂತ ಹೇಳಿದಾಗ ತುಂಬಾ ಆಸೆ ಪಡುವವರು, ಆ ಕೂದಲೆಲ್ಲ ಹೋಗುತ್ತೆ ಕೀಮೋ ಮಾಡಿದ್ರೆ ಹಾಗೆಲ್ಲ ಇರುತ್ತೆ, ಅದರ ಬಗ್ಗೆ ಏನ್ ಹೇಳ್ತೀರಾ?
2: ಸೊ ನಾನು ಜನರಲಿ ಪೇಷಂಟ್ ಗಳಿಗೆ ಹೇಳುದು ಹೋಗುವ ಕೂದಲು ಹಿಂದೆ ಬರುತ್ತೆ ಯಾವಾಗ್ಲೂ. ನಾವು ಯಾವಾಗ್ಲೂ ಒಂದು 1 ಇಯರ್ ಆಗಿ ಅವರನ್ನು ನೋಡಿದ್ರೆ ಅವರ ಕೂದಲು ಫುಲ್ ಆಗಿ ಹಿಂದೆ ಬರುತ್ತೆ. ನಾನು ಇನ್ನೊಂದು ಜನರಿಗೆ ಹೇಳುದು, ಎಲ್ಲರಿಗೆ ಕೀಮೋ ಬೇಕಾಗಬಹುದಂತ ಇಲ್ಲ, ಒಂದೊಂದು ಟೈಪ್ ಆಫ್ ಕ್ಯಾನ್ಸರ್ ಗಳಿಗೆ ಕೀಮೋ ಕೊಡುದಿಲ್ಲ ನಾವು. ಎಸ್ಪೆಷಲಿ ಸ್ವಲ್ಪ ಅವ್ರು ಓಲ್ಡರ್ ಏಜ್ ಗ್ರೂಪ್ ಇದ್ರೆ, ಹಾರ್ಮೋನ್ ಪಾಸಿಟಿವ್ ಕ್ಯಾನ್ಸರ್ ಇದ್ರೆ ಒಮ್ಮೊಮ್ಮೆ ಕೀಮೋ ಅವಾಯ್ಡ್ ಮಾಡಬಹುದು. ಸೊ ಕೀಮೋ ಬಗ್ಗೆ ಯೋಚಿಸಿ ಡಾಕ್ಟರ್ ಹತ್ರ ಹೋಗಬಾರ್ದು ಅಂತ ಅವರು ಹೆದರ್ಬಾರ್ದು. ಅಂಡ್ ಯಂಗ್ ಪೇಷಂಟ್ಸ್ ಗಳಿಗೆ ನಾವು ಆಲ್ಮೋಸ್ಟ್ ಆಲ್ವೇಸ್ ಕೀಮೋ ಕೊಡ್ತೇವೆ. ನಮ್ಮಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಒಂದು ಅವರ ಹೇರ್ ಅನ್ನೇ ಯೂಸ್ ಮಾಡಿ ನಾವು ವಿಗ್ ಮಾಡಿಸ್ತೇವೆ, ಅವರು ಅದು ಫುಲ್ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡಬಹುದು. ಇಲ್ಲದಿದ್ರೆ ಸ್ಕ್ಯಾಲ್ಪ್ ಕೂಲಿಂಗ್ ಮೆಥಡ್ಸ್ ಇದೆ, ಅದು ಎಲ್ಲಾ ಜಾಗದಲ್ಲಿ ಸಿಗುದಿಲ್ಲ, ಬಟ್ ಇದ್ರೆ ಅದು ಸಹ ಒಬ್ಬ 60-70% ಹೆಲ್ಪ್ ಆಗುತ್ತೆ. ಬಟ್ ಕೂದಲ್ ಹೋದ್ರೆ ಅದು ಹಿಂದೆ ಬರುತ್ತೆ. ಸೊ ಯೂಶಲಿ ಅದರ ಬಗ್ಗೆ ಯೋಚಿಸ್ಬೇಕಂತ ಇಲ್ಲ. ಬಾಕಿ ಎಲ್ಲ ಸೈಡ್ ಎಫೆಕ್ಟ್ಸ್ ಆಫ್ ಕೀಮೋಥೆರಪಿ ಸಹ ಇಲ್ಲ ಅಂತ ಅಲ್ಲ, ಕೀಮೋಥೆರಪಿ ತೆಗೀಲಿಕ್ಕೆ ಈಸಿ ಇದ್ದ ಮದ್ದಲ್ಲ, ಬಟ್ ಅದು ಹುಷಾರಾಗುತ್ತೆ.
1: ಹಾಗಾದ್ರೆ ಯಾವುದೇ ಟೆನ್ಷನ್ ಮಾಡಬೇಕಾಗಿಲ್ಲ, ಕೂದಲ ಹೋಗುತ್ತೆ ಮುಂದೆ ಏನು ಅನ್ನುವಂಥದ್ದು ಟೆನ್ಷನ್ ಮಾಡಬೇಕಾಗಿಲ್ಲ, ಆದರೆ ಮತ್ತೆ ಬರುತ್ತೆ ಅಂತಲ್ವಾ?
2: ಹೌದು.
1: ಓಕೆ ಡಾಕ್ಟರ್, ಇನ್ನಷ್ಟು ನಾವು ಮಾತಾಡುವ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅಥವಾ ಅದರ ಸರ್ಜರಿಯ ಬಗ್ಗೆ, ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ, ಒಂದು ಸಣ್ಣ ಬ್ರೇಕ್, ನಂತರ ಮಾತು ಮುಂದುವರಿಸುವ. ಕೇಳುಗರೆ, ನೀವು ಕೂಡ ಕರೆ ಮಾಡಬಹುದು, ನಿಮ್ಮಲ್ಲಿರುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅಥವಾ ಬ್ರೆಸ್ಟ್ನ ಸರ್ಜರಿ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರುವಂತಹ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಏನಿದೆ ಅದನ್ನು ಕ್ಯೂರ್ ಮಾಡಬಹುದಾ, ಗುಣಪಡಿಸಬಹುದಾ ಅನ್ನುವಂಥ ಪ್ರಶ್ನೆಗಳು ಎಷ್ಟೋ ಜನರಲ್ಲಿ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದಾಗ ಟೆನ್ಷನ್ ಮಾಡೋರು ಕೂಡ ಇದ್ದಾರೆ, ಚಿಂತೆ ಪಡೋರು ಕೂಡ ಇದ್ದಾರೆ. ಹಾಗಿರುವಾಗ ಅದೆಲ್ಲವೂ ಕ್ಯೂರ್ ಆಗುತ್ತೆ, ಯಾವ್ಯಾವ ಸ್ಟೇಜಲ್ಲಿದೆ ಕ್ಯೂರ್ ಆಗುತ್ತೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಬಸೀಲಾ ಅಮೀರ್ ಆಲಿ ಅವರು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಪ್ರಶ್ನೆಗಳನ್ನು ಕೇಳಬೇಕು ಅಂದಿದ್ರೆ 6364-2049-4949 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಇವತ್ತು ನಾವು ಸ್ತನ ಕ್ಯಾನ್ಸರ್ ಬಗ್ಗೆ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ದೇವೆ. ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಡಾಕ್ಟರ್ ಬಸೀಲಾ ಅಮೀರ್ ಅಲಿ ಅವರು ನಮ್ಮ ಜೊತೆ ಇದ್ದಾರೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಮಾತಾಡ್ತೇನೆ.
1: ಪೂರ್ಣಿಮಾ
0: ಸಾಲೆತ್ತೂರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ.
1: ನಮಸ್ತೆ ಡಾಕ್ಟ್ರೆ.
2: ನಮಸ್ತೆ.
1: ಇದೀಗ ಲೇಟ್ ಮ್ಯಾರೇಜ್ ಮತ್ತು ಲೇಟ್ ಪ್ರೆಗ್ನೆನ್ಸಿ ಎಲ್ಲ ಇದು ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಅಂತ ಹೇಳ್ತಾರೆ ಅಲ್ಲ, ಹೆಚ್ಚಿನವ್ರು ಹೇಳ್ತಾರೆ ಇದಿಷ್ಟು ಸತ್ಯ ಅಂತ. ಮತ್ತೊಂದು, ಒಂದು ಮದ್ದೆಲ್ಲ ತಗೊಂಡು ಕ್ಯಾನ್ಸರ್ ಕ್ಯೂರ್ ಆದ ನಂತರ ವಾಪಸ್ ಬರುವ ಚಾನ್ಸಸ್ ಇದೆ ಅಂತ ರೇಡಿಯೋದಲ್ಲಿ ಕೇಳ್ತೀನಿ.
2: ಧನ್ಯವಾದ. ಸೊ ನಾವು ಯೂಶ್ವಲಿ ಪಾಪ್ಯುಲೇಷನ್ ಬೇಸ್ಡ್ ಸ್ಟಡೀಸ್ ಅಲ್ಲಿ ಅಂದ್ರೆ ತುಂಬಾ ಜನರನ್ನು ಒಟ್ಟಿಗೆ ಹಾಕಿ ನಾವು ನೋಡಿದ್ರೆ ಸ್ವಲ್ಪ ಲೇಟ್ ಮ್ಯಾರೇಜ್ ಲೇಟ್ ಪ್ರೆಗ್ನೆನ್ಸಿ ಆದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ತೇವೆ. ಬಟ್ ಅದು ಒಂದು ಪೇಷಂಟ್ ಅಲ್ಲಿ ನೋಡುವಾಗ ನಾವು ಹೇಳುದಿಲ್ಲ ಜಸ್ಟ್ ನಿಮ್ಗೆ ಲೇಟ್ ಮ್ಯಾರೇಜ್ ಆದ ಕಾರಣ ಬಂದದ್ದು. ಯಾಕೆಂದ್ರೆ ತುಂಬಾ ಅರ್ಲಿ ಮ್ಯಾರೇಜ್ ಆದವರು, ತುಂಬಾ ಅರ್ಲಿ ಪ್ರೆಗ್ನೆನ್ಸಿ ಆದವರು, ತುಂಬಾ ಬ್ರೆಸ್ಟ್ ಫೀಡಿಂಗ್ ಮಾಡಿದವರಿಗೆ ಸಹ ಬರ್ತದೆ. ಸೊ ಅದೇ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳುದಿಲ್ಲ, ನಾವು ಹೆದರಿಸುದಿಲ್ಲ ಪೇಷಂಟ್ ಗಳನ್ನು. ಈಗ ತುಂಬಾ ಕಾಮನ್ ಆಗಿದೆ ಲೇಟ್ ಮ್ಯಾರೇಜ್ ಮತ್ತೆ ಲೇಟ್ ಪ್ರೆಗ್ನೆನ್ಸಿ. ಸೊ ಅದಕ್ಕೆ ನೀವು ಬೇಗಲೇ ಮದುವೆ ಮಾಡಬೇಕು ಅಂತ ಹೇಳುದಿಲ್ಲ. ಖಾಲಿ ಹಾಗೆ ಆಗಿದ್ರೆ ನಿಮ್ಮಲ್ಲಿ ರಿಸ್ಕ್ ಮೇ ಬಿ ಸ್ವಲ್ಪ ಜಾಸ್ತಿ ಇರಬಹುದು. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಸ್ಕ್ರೀನಿಂಗ್ ಎಲ್ಲ ಹೋಗಿ, ಏನಾದರೂ ಇದ್ರೆ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳ್ತೇವೆ. ಸೆಕೆಂಡ್ ಕ್ವೆಶ್ಚನ್, ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ ಮಾಡಿ ಮದ್ದೆಲ್ಲ ತೆಗೆದ ಮೇಲೆ ಇನ್ನೊಂದ್ಸತಿ ಹಿಂದೆ ಬರುದಾ ಅಂತ ಒಂದು ಕಷ್ಟ ಇದ್ದ ಕ್ವೆಶ್ಚನ್ ಆನ್ಸರ್ ಮಾಡಲಿಕ್ಕೆ. ನಾವು ಪೇಷಂಟ್ಗಳಿಗೆ ಕ್ಯೂರ್ ಅಂತ ಹೇಳ್ತೇವೆ, ಆದರೂ ಸಹ ನಾವು ಪೇಷಂಟ್ ಅನ್ನು ಎವ್ರಿ 3 months ಫಸ್ಟಲ್ಲಿ ಎವ್ರಿ 3 months ಕರಿತೇವೆ, ಮತ್ತೆ ಎವ್ರಿ 6 months ಕರಿತೇವೆ, ಮತ್ತೆ ವರ್ಷಕ್ಕೊಮ್ಮೆ ಕರಿತೇವೆ. ಆಲ್ಮೋಸ್ಟ್ 20-30 years ನಾವು ಅವರನ್ನು ನೋಡ್ತಾ ಇರ್ತೇವೆ. ಅದು ಜಸ್ಟ್ ಬಿಕಾಸ್ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಸಿಸ್ಟಮಿಕ್ ಡಿಸೀಸ್. ಬ್ರೆಸ್ಟ್ ಅಲ್ಲಿ ಮತ್ತೆ ಲಿಂಫ್ ನೋಡ್ಸ್ ಅನ್ನು ನಾವು ರಿಮೂವ್ ಮಾಡಿದ್ರು ಸಹ ನಾವು ಕೀಮೋಥೆರಪಿ ಎಲ್ಲ ಕೊಟ್ಟು ಫುಲ್ ಬಾಡಿಯನ್ನು, ಇಲ್ಲದಿದ್ರೆ ಟ್ಯಾಬ್ಲೆಟ್ ಆಂಟಿ ಹಾರ್ಮೋನ್ ಟ್ಯಾಬ್ಲೆಟ್ ಕೊಟ್ಟು ಫುಲ್ ಬಾಡಿಯನ್ನು ಟ್ರೀಟ್ ಮಾಡ್ತೇವೆ. ಆದ್ರೂ ಸಹ 1-2 cells ಏನಾದ್ರೂ ಉಳಿದಿದ್ರೆ ಅದು ಎಲ್ಲಿಯಾದ್ರೂ ಹೋಗಿ ಹರಡಿ ಇನ್ನೊಂದು ಜಾಗವನ್ನು ಅದು ಅಟ್ಯಾಚ್ ಆಗಿ ಗ್ರೋ ಆಗಬಹುದು ಅಂತ ರಿಸ್ಕ್ ಇದೆ. ಅದಕ್ಕಾಗಿ ನಾವು ಪೇಷಂಟ್ ಅನ್ನು ಆಗಾಗ ಕರೆಯೋದು. ಅದು ಅರ್ಲಿ ಸ್ಟೇಜ್ ಅಲ್ಲಿ ಬಂದ್ರೆ ಆ ರಿಸ್ಕ್ 1-2%, ವೆರಿ ಅರ್ಲಿ ಸ್ಟೇಜ್. ಮತ್ತೆ ಆ ರಿಸ್ಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ನಾವು ಎಷ್ಟು ಬೇಗ ನಾವು ಅದನ್ನು ಗುಣಪಡಿಸ್ತೇವೆ, ಕಂಡುಹಿಡಿತೇವೆ, ಅದರ ಮೇಲೆ ಡಿಪೆಂಡೆಂಟ್ ಯೂಶ್ವಲಿ. ಅಂಡ್ ಒಮ್ಮೊಮ್ಮೆ ಅದು ಬಯಾಲಜಿ, ಟ್ಯೂಮರ್ ಬಯಾಲಜಿ ಇದು ಮೇಲೆ ಡಿಪೆಂಡೆಂಟ್. ಒಂದೊಂದು ಕ್ಯಾನ್ಸರೇ ಇರೋದು ಅಷ್ಟು ಅಗ್ರೆಸಿವ್, ಎಸ್ಪೆಷಲಿ ವೆರಿ ಯಂಗ್ ಪೇಷಂಟ್ಸ್ ಅಲ್ಲಿ ಬಂದ್ರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಬೇಕು. ಅಂಡ್ ಕ್ಯೂರ್ ಆಗಿದೆ ಅಂತ ಹೇಳಿ ನಾವು ಪೇಷಂಟ್ ಅನ್ನು ಬಿಡುವುದಿಲ್ಲ. ನಾವು ಆಗಾಗ ಅವರನ್ನು ನೋಡ್ತಾ ಇರ್ತೇವೆ. ಏನಾದರೂ ಫ್ರೆಶ್ ಸಿಂಪ್ಟಮ್ಸ್ ಬಂದರೆ ನಾವು ಅದನ್ನು ಟೆಸ್ಟ್ ಮಾಡ್ತೇವೆ. ಯಾಕೆಂದ್ರೆ ಜಸ್ಟ್ ಬಿಕಾಸ್ ಹಿಂದೆ ಬಂದಿದೆ ಅಂತ ಅವರಿಗೆ ಜೀವಕ್ಕೆ ಅಪಾಯ ಇರಬೇಕಂತ ಇಲ್ಲ. ಅದನ್ನು ಸಹ ಇನ್ನೊಂದ್ಸತಿ ನಾವು ಟ್ರೀಟ್ ಮಾಡಬಹುದು.
0: ಓಕೆ, ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್, ಜಯಪ್ರಕಾಶ್ ಶೇಖರ್ ಮಾತಾಡೋದು.
0: ಜಯಪ್ರಕಾಶ್ ಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ.
3: ಧನ್ಯವಾದ ಮೇಡಮ್. ಡಾಕ್ಟರ್ ನಮಸ್ತೆ.
2: ನಮಸ್ತೆ
3: ಡಾಕ್ಟರ್. ನೀವು ಮಾತಾಡ್ತಾ ಅವೇರ್ ಮಾಡ್ತಾ ಇದ್ದೇವೆ ಅಂತ ಹೇಳಿದಿರಿ.
2: ಹೌದು.
3: ಯಾವ ರೀತಿಯಲ್ಲಿ ಅವೇರ್ ಮಾಡ್ತಾ ಇದ್ದೀರಿ, ಜನಸಾಮಾನ್ಯರನ್ನು ತಲುಪ್ತದ ಅಂತೇಳಿ ಒಂದು ಪ್ರಶ್ನೆ.
2: ಹೌದು.
3: ಮತ್ತು ವಿಗ್ನ ಬಗ್ಗೆ ಮಾತಾಡಿದ್ರಿ, ವಿಗ್.
2: ಹೌದು.
3: ಏರ್ ಡೊನೇಷನ್ ನ ಮಹತ್ವ, ಯಾಕೆ ಏರ್ ಡೊನೇಷನ್ ಮಾಡ್ಬೇಕು ಮತ್ತೆ ಯಾರು ಮಾಡಬಹುದು ಅಂತೇಳಿ ಆ ಬಗ್ಗೆ ಮಾಹಿತಿ ಬೇಕಿತ್ತು ಮೇಡಮ್. ರೇಡಿಯೋದಲ್ಲಿ ಉತ್ತರ ಕೇಳ್ತೇನೆ.
0: ಧನ್ಯವಾದಗಳು. ಧನ್ಯವಾದಗಳು.
2: ಥ್ಯಾಂಕ್ ಯು. ಒಬ್ಬರು ಗಂಡಸರು ಹೀಗೆ ಕೇಳುವಾಗ ಸಹ ಖುಷಿ ಆಗುತ್ತೆ. ಅಂಡ್ ಅವೇರ್ನೆಸ್ ಬಗ್ಗೆ ಸಹ ಅವರಿಗೆ ಗೊತ್ತಿರಬೇಕಾದ್ರೆ ಅದು ಸಹ ಒಂದು ಒಳ್ಳೆ ಕ್ವೆಶ್ಚನ್. ನಾವು ಟ್ರೈ ಮಾಡ್ತೇವೆ ಆದಷ್ಟು ಅವೇರ್ನೆಸ್ ಟಾಕ್ಸ್ ಮಾಡಲಿಕ್ಕೆ. ಇದು ನಮಗೆ ಆಲ್ಮೋಸ್ಟ್ ಮಂತ್ಲಿ ನಾವು 3-4 times ನಾವು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ತುಂಬಾ ಈಸಿಯಾಗಿ ಡಯಾಗ್ನೋಸ್ ಮಾಡಲಿಕ್ಕೆ ಆಗುವ ಕ್ಯಾನ್ಸರ್, ಆದರೂ ಸಹ ಪೇಷಂಟ್ಗಳು ನಮ್ಮ ಹತ್ರ ಲೇಟ್ ಆಗಿ ಬರ್ತಾರೆ. ಸೊ ನಮ್ಮ ಅವೇರ್ನೆಸ್ ಟಾಕ್ಸ್ ನಾವು ಯೂಶ್ವಲಿ ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ, ರೇಡಿಯೋದಲ್ಲಿ, ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಂಡ್ ಯೂಟ್ಯೂಬ್

0: ವಿಡಿಯೋಸಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ.
1: ಹ್ಮ್
0: ಮೇ ಬಿ ಅದು ಸೇಮ್ ಜನರಿಗೆ ತಲುಪುತ್ತದೆ. ನಾವು ಇಚ್ಛೆ ಪಡುವ ಜನರು ಸ್ವಲ್ಪ ಔಟ್ಸ್ಕರ್ಟ್ಸ್ ಅಲ್ಲಿ ಇರ್ತಾರೆ. ಸೊ ನಾವು ಅಲ್ಲಿ ಹೋಗಿ ಸಹ ಮಾತಾಡಿದ್ದು ಉಂಟು. ನಾವು ವಿಲೇಜಸ್ಗೆ ಹೋಗ್ತೇವೆ, ಅಲ್ಲಿದು ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಮಾತಾಡ್ತೇವೆ. ನನಗೆ ನನ್ನ ಪ್ರಕಾರ ಟೀಚರ್ಸ್ಗಳಿಗೆ ಹೇಳಿದ್ರೆ ಅವರು ತುಂಬಾ ಜನರಿಗೆ ಅವರು ಹೋಗಿ ಹೇಳ್ತಾರೆ. ಸೊ ನಾವು ಟೀಚರ್ಸ್ಗಳಿಗೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತೇವೆ. ನಾವು ಹಾಗೆ ಫಿಸಿಕಲ್ ಆಗಿ ಹೋಗುವಾಗ ಸೆಲ್ಫ್ ರೆಸ್ಟ್ ಎಕ್ಸಾಮಿನೇಷನ್ ಹೇಗೆ ಮಾಡುದು ಅಂತ ಒಂದು ಮಾಡೆಲ್ ಯೂಸ್ ಮಾಡಿ ಅವರಿಗೆ ಕಲಿಸ್ತೇವೆ. ಸೊ ಅದು ಸಹ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಜನರು ಬಂದು ನಮಗೆ ಮತ್ತೆ ಕೇಳ್ತಾರೆ ಹೇಗೆ ಮಾಡುದು ನಮ್ಗೆ ತೋರಿಸಿ ಅಂತ. ಸೊ ನಾವು ಆ ಮಾಡೆಲ್ ಅಲ್ಲಿ ಅವರಿಗೆ ತೋರಿಸ್ಲಿಕ್ಕೆ ಮಾಡ್ತೇವೆ. ಸೆಕೆಂಡ್ ಕ್ವೆಶನ್ ವಿಗ್ಸ್ ಇದು ಬಗ್ಗೆ ಅದು ತುಂಬಾ ಯೂಸ್ಫುಲ್ ಆದ ಕ್ವೆಶನ್, ಯಾಕಂದ್ರೆ ಇಂಡಿಯಾದಲ್ಲಿ ನಾವು ಎಷ್ಟು ಹೇರ್ ಡೊನೇಟ್ ಮಾಡ್ತಾರೆ ಅಲ್ಲ. ಸೊ ಅದು ನಾವು ಹೇಳಿದ್ರೆ ಅದರಿಂದ ವಿಗ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹೇರ್ ಅನ್ನು ಕಲೆಕ್ಟ್ ಮಾಡಿ ವಿಗ್ ಮೇಕರಿಗೆ ಕೊಟ್ರೆ ಅವರು ವಿಗ್ ಅನ್ನು ಮಾಡಿಸ್ತಾರೆ. ಸೊ ಡೊನೇಟ್ ಮಾಡುವ ಹೇರ್ ಅನ್ನು ಕಲೆಕ್ಟ್ ಮಾಡಿ ಕೊಡುವುದು ಇದೆ. ನೀವು ಯೂಶಲಿ ಟೆಂಪಲ್ಸ್ ಅಲ್ಲಿ ನೋಡಿದ್ರೆ ಹೇರ್ ಡೊನೇಷನ್ ಅಂತ ಒಂದು ಸೈಡ್ ಇದೆ. ಸೊ ಅಲ್ಲಿ ಅವರು ಶೇವ್ ಮಾಡಿ ಆ ಹೇರ್ ಅನ್ನು ಯೂಸ್ ಮಾಡ್ತಾರೆ. ಅಂಡ್ ಮ್ಯಾಂಗ್ಳೂರಲ್ಲಿಯೇ ತುಂಬಾ ಜನರಿದ್ದಾರೆ ನಮ್ಗೆ ವಿಗ್ಸ್ ಮಾಡಿ ಕೊಡುದು. ಸೊ ನಮ್ಮ ಹತ್ರ ವಿಗ್ ಮೇಕರ್ಸ್ ನಂಬರ್ಸ್ ಇದೆ. ಸೊ ನಾವು ಪೇಷಂಟ್ ಗಳಿಗೆ ಅವರ ನಂಬರ್ಸ್ ಕೊಡ್ತೇವೆ. ಅಂಡ್ ಅವರು ಕೀಮೋ ಸ್ಟಾರ್ಟ್ ಮಾಡುವ ಮುಂಚೆನೆ ಐದರ್ ಅವರ ಸ್ವಂತ ಹೇರ್ ಇಂದ ವಿಗ್ ಮಾಡಿಸ್ತಾರೆ, ಇಲ್ಲದಿದ್ರೆ ನ್ಯಾಚುರಲ್ ಹೇರ್ ಇಂದ ವಿಗ್ ಮಾಡಿಸ್ತಾರೆ. ತುಂಬಾ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಗ ಕೀಮೋದು ಇಫೆಕ್ಟ್ ಅವರಿಗೆ ಅಷ್ಟು ಗೊತ್ತಾಗುದಿಲ್ಲ. ಹೇರ್ ಹೋಗುವ ಮುಂಚೆನೆ ಅವರು ಶೇವ್ ಮಾಡ್ತಾರೆ ಅಂಡ್ ಈ ವಿಗ್ ಅನ್ನು ಯೂಸ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಇಂಟರ್ನಲ್ ಸಿಂಪ್ಟಮ್ಸ್ ಇರ್ತದೆ, ಬಟ್ ಅಟ್ ಲೀಸ್ಟ್ ಎಕ್ಸ್ಟರ್ನಲಿ ಕಾಣ್ತಾ ಇಲ್ಲ. ಹಾಗೇನೆ ಐಬ್ರೋಸ್ ಸಹ ಟ್ಯಾಟೂ ಮಾಡುವವರು ಈಗ ಮ್ಯಾಂಗ್ಳೂರ್ ಅಲ್ಲಿ ಇದ್ದಾರೆ. ಸೊ ತುಂಬಾ ಹೆಲ್ಪ್ ಆಗ್ತಾ ಉಂಟು. ನಾವು ಸಹ ಅದನ್ನು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.
1: ಓಕೆ, ಒಳ್ಳೆ ವಿಚಾರ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ, ಅದಕ್ಕೆ ಉತ್ತರವನ್ನ ಕೂಡ ನೀವು ನೀಡಿದ್ದೀರಾ. ಇನ್ನೊಂದು ಡಾಕ್ಟರ್ ಏನಂದ್ರೆ, ಈಗ ನಾವು ಲೈಫ್ ಸ್ಟೈಲ್ಗಳು ಅಥವಾ ಎಕ್ಸಸೈಸ್ಗಳು ಯಂಗ್ ಏಜ್ ಅಲ್ಲಿ ಈಗ ಏನು ಯುವತಿಯರಿಗೆ ಹೇಳುವಂಥದ್ದು ಅಥವಾ ಅವರ ಪೇರೆಂಟ್ಸ್ಗಳಿಗೆ ಹೇಳುವಂಥದ್ದು, ಈ ತರ ಒಂದು ಅಡ್ವೈಸ್ ಅನ್ನೆಲ್ಲ ಏನ್ ಹೇಳ್ತೀರಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವರಿಗೆ?
0: ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನಾನು ಹೇಳಿದ ತರ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ನಾವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ನಾ ತುಂಬಾ ಜನರಿಗೆ ಇಂಪಾರ್ಟೆನ್ಸ್ ಆಫ್ ಹೆಲ್ತಿ ಡಯಟ್ ಅಂಡ್ ಎಕ್ಸಸೈಸ್ ಅಂಡ್ ಬಾಡಿ ವೇಟ್ ಅನ್ನು ಕಂಟ್ರೋಲ್ ಅಲ್ಲಿ ಇಡುದು. ಯಾಕೆಂದ್ರೆ ಪೀರಿಯಡ್ಸ್ ಮುಗಿದ್ಮೇಲೆ, ಮೆನೋಪಾಸ್ ಆದ್ಮೇಲೆ ನಮ್ಮ ಓವರೀಸ್ ಫಂಕ್ಷನ್ ಅಲ್ಲಿ ಇರುವುದಿಲ್ಲ. ಬಟ್ ನಮ್ಮಲ್ಲಿ ತುಂಬಾ ಫ್ಯಾಟ್ ಸೆಲ್ಸ್ ಇದ್ರೆ ಆ ಫ್ಯಾಟ್ ಸೆಲ್ಸ್ ಅಲ್ಲಿ ಎಲ್ಲ ಹಾರ್ಮೋನ್ ಗ್ರೋ ಆಗ್ಲಿಕ್ಕೆ ಆಗುತ್ತೆ. ಸೊ ತುಂಬಾ ವೇಟ್ ಜಾಸ್ತಿ ಇದ್ದವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಅದು ಒಂದು ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಸೊ ನಾವು ಅದು ವೆರಿ ಮಾಡಿಫೈಯಬಲ್, ನಾವು ಸ್ವಲ್ಪ ಕೇರ್ ತಗೊಂಡ್ರೆ ನಮ್ಮ ವೇಟ್ ಅನ್ನು ಕಂಟ್ರೋಲ್ ಅಲ್ಲಿ ಇಡಬಹುದು. ಸೊ ನಾವು ಪೇಷಂಟ್ ಗಳಿಗೆ ಹೇಳ್ತೇವೆ, ನೀವು ಸ್ವಲ್ಪ ಡಯಟ್ ಅನ್ನು ಕಂಟ್ರೋಲ್ ಮಾಡಿ, ವೇಟ್ ಅನ್ನು ಕಂಟ್ರೋಲ್ ಮಾಡಿ, 30-40 minutes ಅ ಡೇ ಮಿನಿಮಮ್ 5 days a week ಅನ್ನು ಎಕ್ಸಸೈಸ್ ಮಾಡಬೇಕು. ಈ ಎಕ್ಸಸೈಸ್ ನೀವು ಯಾವುದೇ ಇಷ್ಟಪಡ್ತಾರೆ ಆ ಟೈಪ್ ಆಫ್ ಎಕ್ಸಸೈಸ್ ಮಾಡಬಹುದು. ಯೋಗ ಮೆಡಿಟೇಷನ್ ಅಲ್ಲಿ ತುಂಬಾ ಬೆನಿಫಿಟ್ ಇದೆ. ಯೋಗ ಸ್ಟಡಿ ಅಂತ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಇದೆ. ಯೋಗ ಮಾಡುವವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಅಲ್ಲಿ ಯೋಗ ಮಾಡಿದ್ರೆ ಸರ್ವೈವಲ್ ಬೆನಿಫಿಟ್ ಇದೆ. ಅದು ತುಂಬಾ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಅಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ, ನಾನು ಓದಿದ ಜಾಗದಿಂದ ಬಂದ ಸ್ಟಡಿ. ಸೊ ಅದರ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಗುತ್ತೆ. ಸೊ ಯೋಗ ಯಾರು ಸಹ ಮಾಡಬಹುದು, ಎಲ್ಲಿ ಸಹ ಮಾಡಬಹುದು. ಇಂಡಿಯಾದಲ್ಲಿ ಅದೊಂದು ವೆರಿ ಗುಡ್ ಎಕ್ಸಸೈಸ್ ಆಗಿದೆ. ಅಂಡ್ ಅಲಾಂಗ್ ವಿತ್ ದಟ್, ನೋ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್. ಅನ್ಫಾರ್ಚುನೇಟ್ಲಿ ನಾವು ಇಂಡಿಯಾ ಆಸ್ ಅ ಕಂಟ್ರಿ ನಾವು ಪ್ರೋಗ್ರೆಸ್ ಆಗುವಾಗ ಮೋರ್ ಅಂಡ್ ಮೋರ್ ಪೀಪಲ್ ವೆಸ್ಟರ್ನ್ ಹ್ಯಾಬಿಟ್ಸ್ ಅನ್ನು ಅಡಾಪ್ಟ್ ಮಾಡ್ತಾರೆ. ಒಬ್ಬೊಬ್ಬರು ವೆರಿ ಇಂಡಿಯನ್ ಜನರು ಬೀಡಿ ಸಹ ಸೇರ್ತಾರೆ, ತಂಬಾಕು ಸಹ ತಿಂತಾರೆ. ಸೊ ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ನಾವು ಹೇಳ್ತೇವೆ. ಅಂಡ್ ಇನ್ನೊಂದು ಸ್ಲೀಪ್ ಅಂಡ್ ಸ್ಟ್ರೆಸ್ ಲೆವೆಲ್ಸ್, ಇದು ಸಹ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಹೇಳ್ತೇವೆ. ನಾವು ಯಾರಿಗೂ ಲೈಫಲ್ಲಿ ಸ್ಟ್ರೆಸ್ ಇಲ್ಲದೇ ಇರುವುದಿಲ್ಲ, ಎಲ್ಲರಿಗೂ ಇರ್ತದೆ. ಅದನ್ನು ಮ್ಯಾನೇಜ್ ಮಾಡುವ ರೀತಿ ಪ್ರಕಾರ ನಾವು ನೋಡ್ಕೊಳ್ಬೇಕು. ಅದರಲ್ಲಿ ಸಹ ನಮ್ಮ ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ಲೀಪ್ ಇಸ್ ಅ ವೆರಿ ಗುಡ್ ಫ್ಯಾಕ್ಟರ್. ನಾವು ಒಳ್ಳೆಯಾಗಿ ಸ್ಲೀಪ್ ಮಾಡ್ಲಿಕ್ಕೆ ಆಗುದಾದ್ರೆ ನಮ್ಮ ತುಂಬಾ ಹಾರ್ಮೋನ್ಸ್ ಬಾಡಿಯಲ್ಲಿ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಸೊ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ದಟ್ ಆಲ್ಸೋ. ಸೊ ಯಂಗ್ ಗರ್ಲ್ಸ್ ಗೆ ನಾನು ಅದು ಯಂಗ್ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಅಡ್ವೈಸ್ ಮಾಡ್ತೇನೆ, ನಿಮ್ಮ ಲೈಫ್ ಸ್ಟೈಲ್ ಅನ್ನು ಸ್ವಲ್ಪ ಜಾಗೃತವಾಗಿ ಈ ಏಜ್ ಅಲ್ಲಿ ಮಾಡಿದ್ರೆ ಮುಂದೆ ಹೋಗಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಲ್ಸೋ ಹೀಗೆ ಮಾಡಿ ಸಹ ಕ್ಯಾನ್ಸರ್ ಬಂದ್ರೆ ಒಂದು ವೀಕ್ ಅಂಡ್ ಇಲ್ ಪೇಷಂಟ್ ಅನ್ನು ಟ್ರೀಟ್ ಮಾಡ್ಲಿಕ್ಕೆ ನಮ್ಗೆ ಕಷ್ಟ. ಸ್ಟ್ರಾಂಗ್ ಅಂಡ್ ಹೆಲ್ತಿ ಪೇಷಂಟ್ ನಮ್ಮ ಹತ್ರ ಬಂದ್ರೆ ನಾವು ಕೊಡುವ ಸ್ಟ್ರಾಂಗ್ ಟ್ರೀಟ್ಮೆಂಟ್ ಎಲ್ಲ ಅವರು ತಡ್ಕೊಳ್ಬಹುದು. ಸೊ ಅದರದ್ದು ಸಹ ಒಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ. ನಮ್ಗೆ ಎಷ್ಟು ಹೆಲ್ತಿ ಪೇಷಂಟ್ ಸಿಗ್ತಾರೆ ಟ್ರೀಟ್ ಮಾಡ್ಲಿಕ್ಕೆ, ನಾವು ಅಷ್ಟು ಈಸಿಯಾಗಿ ಅವರನ್ನು ಟ್ರೀಟ್ ಮಾಡಿ ಹುಷಾರು ಪಡಿಸ್ಕೊಳ್ಬಹುದು.
1: ಓಕೆ, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಆಗ್ಲೇ ಮಾತಾಡ್ತಿದ್ವಿ ನಾವು ಫ್ಯಾಮಿಲಿ ಸಪೋರ್ಟ್ ಬೇಕು ಅದರೆಲ್ಲ ಬಗ್ಗೆ ಮಾತಾಡ್ತಿದ್ವಿ, ಆ ಪ್ರಶ್ನೆಯನ್ನು ಕೇಳ್ತೇನೆ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ನಮಸ್ತೆ, ನಾನು ಕುಸುಮಾಕರ್ ಕೊಟ್ಟಾರದಿಂದ.
1: ಕುಸುಮಾಕರ್ ಕೊಟ್ಟಾರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿ.
2: ನಮಸ್ತೆ.
0: ನಮಸ್ತೆ.
2: ನಾವು ಇಲ್ಲಿ ಕಾರ್ಯಕ್ರಮ ಕೇಳ್ತಾ ಇದ್ದೆ, ನಂಗೊಂದು ನೆನಪಾಯ್ತು, ತುಂಬಾ ವರ್ಷದ ಮುಂಚೆ ಅವರೀಗ ತೀರಿವಾದ್ರು.
0: ಹೌದು.
2: ಹಾಗೆ ಕ್ಯಾನ್ಸರ್ ಆಗಿತ್ತ ಅವರಿಗೆ ಭಾಗದಲ್ಲಿ.
0: ಹೌದು.
2: ಆಮೇಲೆ ಅವರು ಆಗ ಮದ್ದು ಅಷ್ಟು ಇದ್ರಿಲ್ಲ, ಟೆಕ್ನಿಕ್ ಎಲ್ಲ ಇರ್ಲಿಲ್ಲ ಏನ, ಮತ್ತೆ ಅದಕ್ಕೆ ಕರೆಂಟ್ ಎಲ್ಲ ಕೊಟ್ಟು ಆ ಭಾಗವನ್ನು ತೆಗೆದ್ರು, ಇನ್ನೊಂದಕ್ಕೆ ಬಂತು, ಅದನ್ನು ತೆಗೆದ್ರು, ಸಂಪೂರ್ಣ ಗುಣ ಆಯ್ತು. ಮತ್ತೆ ಆಮೇಲೆ ಒಂದು ವರ್ಷದ ನಂತರ ಕಂಕುಳದ ಅಡಿಯಲ್ಲಿ ಬಂತು ಕ್ಯಾನ್ಸರ್ ಹೇಳಿದ್ರೆ, ಮತ್ತೆ ಅದಕ್ಕೆ ಮದ್ದೆಲ್ಲ ಆಗದೆ ಅಲ್ಲಿ ಕರೆಂಟ್ ಎಲ್ಲ ಕೊಟ್ಟು ಕೊಟ್ಟಿದ್ರು, ಹಾಗೆ ಅದು ಜಾಗದಿಂದ ಜಾಗ ಹರಡ್ತದ ಈಗ ಹಾಗೆಲ್ಲ ಉಂಟಾ ಅಂತ ಪ್ರಶ್ನೆ. ಒಂದು ಹೆದರಿಕೆ ಆಗುದಕ್ಕೆ ರೇಡಿಯೋದಲ್ಲಿ
1: ಕೇಳ್ತೇನೆ. ಧನ್ಯವಾದಗಳು.
0: ಅದು ಒಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಕ್ಯಾನ್ಸರ್ ಒಂದು ಜಾಗದಿಂದ ಒಂದು ಜಾಗ ಹರಡುವ ಟೈಪ್ ಆಫ್ ಡಿಸೀಸ್ ಕ್ಯಾನ್ಸರ್. ಇದು ಮೀನಿಂಗೇ ಕ್ರ್ಯಾಬ್ ಅಂತ, ಇದು ಇಂಗ್ಲಿಷ್ ವರ್ಡ್. ಅದು ಕ್ರ್ಯಾಬ್, ಇದು ಕಾಲ್ ಇದೆಯಲ್ಲ, ಹಾಗೆ ಅದು ಹರಡ್ಲಿಕ್ಕೆ ಟ್ರೈ ಮಾಡ್ತದೆ. ನಾವು ಎಷ್ಟು ಬೇಗ ಅದನ್ನು
1: ಕ್ರ್ಯಾಬ್ ಇದು ಬಾಡಿ ಅಲ್ಲ,
0: ನಾವು ಎಷ್ಟು ಬೇಗ ಅದನ್ನು ಫುಲ್ ಆಗಿ ರಿಮೂವ್ ಮಾಡ್ಲಿಕ್ಕೆ ಸಕ್ಸಸ್ಫುಲ್ ಆಗ್ತೇವೆ, ಅಷ್ಟು ಬೇಗ ಅದರ ಸ್ಪ್ರೆಡ್ ಆಗುವ ಚಾನ್ಸಸ್ ಕಮ್ಮಿ ಆಗುತ್ತೆ. ಒಮ್ಮೊಮ್ಮೆ ಒಂದು ಜಾಗದಿಂದ ಒಂದು ಜಾಗ ಹೋಗುವುದಿದೆ, ಏನಾದ್ರೂ ಒಂದು ಜಾಗ ಹೊಸ ಜಾಗದಲ್ಲಿ ಬಂದ್ರೆ ನಾವು ಆ ಜಾಗವನ್ನು ಸಹ ಟ್ರೀಟ್ ಮಾಡ್ಬೇಕು. ಸೊ ಒಂದು ಬ್ರೆಸ್ಟ್ ಅಲ್ಲಿ ಬಂದು ಇನ್ನೊಂದು ಬ್ರೆಸ್ಟ್ ಗೆ ಹೋದ್ರೆ ನಾವು ಎರಡು ಬ್ರೆಸ್ಟ್ ಅನ್ನು ಸಹ ಟ್ರೀಟ್ ಮಾಡ್ಬೇಕು. ಎನಿವೇ ಒಂದು ಬ್ರೆಸ್ಟ್ ರಿಮೂವ್ ಇಲ್ಲದಿದ್ರೆ ಟ್ರೀಟ್ ಆಗಿರ್ತದೆ, ಸೆಕೆಂಡ್ ಬ್ರೆಸ್ಟ್ ಗೆ ಬಂದ್ರೆ ಆ ಬ್ರೆಸ್ಟ್ ಅನ್ನು ಸಹ ಟ್ರೀಟ್ ಮಾಡ್ಬೇಕು. ಕಂಕುಣಕ್ಕೆ ಹೋದ್ರೆ ಅದನ್ನು ಸಹ ಟ್ರೀಟ್ ಮಾಡ್ಬೇಕು. ಬೇರೆ ಎಲ್ಲಿ ಹೋದ್ರೂ ಸಹ ಟ್ರೀಟ್ ಮಾಡುವ ತರ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಒಮ್ಮೊಮ್ಮೆ ಪೇಷಂಟ್ ಗಳಿಗೆ ಹುಷಾರ್ ಇಲ್ಲದೆ ಆಗುತ್ತೆ ಈ ಕ್ಯಾನ್ಸರ್ ಸ್ಪ್ರೆಡ್ ಆಗುದರಲ್ಲಿ, ಅದು ಒಂದು ಸ್ಟೇಜ್ ಬಂದ ಮೇಲೆ ನಾವು ಸರ್ಜರಿ ಸ್ಟಾಪ್ ಮಾಡ್ತೇವೆ ಅಂಡ್ ಮೆಡಿಕಲಿ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ.
1: ಓಕೆ, ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ನಮಸ್ತೆ.
1: ನಮಸ್ತೆ. ರತ್ನ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ.
0: ನಮಸ್ತೆ. ಥ್ಯಾಂಕ್ ಯು.
1: ಓಕೆ, ಏನೋ ಪ್ರಶ್ನೆ ಇದೆಯಾ? ಇಲ್ವಾ?
0: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.
1: ಥ್ಯಾಂಕ್ ಯು. ಓಕೆ, ಇನ್ನೊಂದು ಡಾಕ್ಟರ್ ಆಗ್ಲೇ ಹೇಳ್ತಾ ಇದ್ದೆ, ಈಗ ಮಹಿಳೆಯರು ಇದರ ಬಗ್ಗೆ ಎಲ್ಲ ಹೇಳ್ಕೊಳ್ಳೋಕೆ ನಾಚಿಕೆ ಪಡ್ತಾರೆ ಅಥವಾ ಒಂದಿಷ್ಟು ಭಯ ಪಡ್ತಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಈಗ
0: ಇದೊಂದು ಟಾಪಿಕ್ ನಾನು ತುಂಬಾ ಟೈಮ್ಸ್ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವುದೇ ಮಹಿಳೆಗೆ ಏನೇ ಸಿಂಪ್ಟಮ್ ಇದ್ರು ಸಹ ಅವರಿಗೆ ಭಯ ಪಡಬಾರ್ದು, ನಾಚಿಕೆ ಡೆಫಿನೆಟ್ಲಿ ಪಡಬಾರ್ದು. ಸ್ತನ ಅಂದ್ರೆ ನಮ್ಗೆ ನಮ್ಮ ಬಾಡಿದು ಒಂದು ಪಾರ್ಟ್, ಅದರಲ್ಲಿ ನಾಚಿಕೆ ಏನು ಇರ್ಲಿಕ್ಕೆ ಇಲ್ಲ. ಅದೊಂದು ಲೈಫ್ ಕೊಡುವ ಒಂದು ಬಾಡಿ ಪಾರ್ಟ್, ಮಕ್ಕಳಿಗೆ ನರಿಶ್ಮೆಂಟ್ ಕೊಡುವ ಒಂದು ಬಾಡಿ ಪಾರ್ಟ್. ನಾವು ಆದಷ್ಟು ಬೇಗ ಅದನ್ನು ಬಾಡಿ ಪಾರ್ಟ್ ತರ ಕನ್ಸಿಡರ್ ಮಾಡಬೇಕು, ನಾಚಿಗೆದು ಪಾರ್ಟ್ ತರ ನಾವು ಕನ್ಸಿಡರ್ ಮಾಡಬಾರ್ದು. ಏನೇ ಸಿಂಪ್ಟಮ್ ಅದರಲ್ಲಿ ಬಂದ್ರೆ ಏನು ನಾಚಿಗೆ ಇಲ್ಲದೆ ನಮ್ಮ ಹತ್ರ ಬರ್ಲಿಕ್ಕೆ ಅವರಿಗೆ ಈಸಿಯಾಗಿ ಫೀಲ್ ಆಗ್ಬೇಕು. ಈ ನಮ್ಮ ಟೈಪ್ ಆಫ್ ಸಿಟೀಸ್, ನಮ್ಮ ಟೈಪ್ ಆಫ್ ಊರಲ್ಲಿ ಮೇ ಬಿ ಅವರಿಗೆ ಜೆನ್ಸಿಗೆ ತೋರಿಸ್ಲಿಕ್ಕೆ ನಾಚಿಗೆ ಆಗುತ್ತೆ. ನಾನು ಸಹ ಹೇಳ್ತೇನೆ, ಜೆನ್ಸಿಗೆ ಡಾಕ್ಟರ್ ಆದ್ರೂ ಸಹ ಏನು ತೊಂದರೆ ಇಲ್ಲ ಅಲ್ಲ, ಇದು ನಮ್ಮ ಹೆಲ್ತ್ ಇದು ಬಗ್ಗೆ. ಲೇಡೀಸ್ ಡಾಕ್ಟರ್ ತುಂಬಾ ಜನರಿದ್ದಾರೆ, ನಿಮ್ಗೆ ಅದರ ಆಕ್ಸೆಸ್ ಇಲ್ಲದಿದ್ರೆ ಜೆನ್ಸಿಗೆ ಸಹ ತೋರಿಸಿದ್ರಲ್ಲಿ ನೀವು ನಾಚಿಗೆ ಪಡಬಾರ್ದು. ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ತೋರಿಸದೇ ಇರುವುದು ಅಷ್ಟು ಡೇಂಜರ್ ಇರುವಾಗ ನೀವು ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ನಾಚಿಗೆ ಪಡಬಾರ್ದು. ಅಂಡ್ ಅದಕ್ಕಿಂತ ಜಾಸ್ತಿ ಐ ಥಿಂಕ್ ನಾವು ನಮ್ಮ ಮಕ್ಕಳು

0: ಗೆ ಆಂಟೀಸಿಗೆ ಹೇಳಿಕೊಡುದಾದ್ರೆ ನಾನೆಲ್ಲರಿಗೆ ಹೇಳ್ತೇನೆ, ಯಾಕೆ ನಾಚಿಕೆ ಪಡುದು, ಏನಾದರೂ ಸಿಂಪ್ಟಮ್ಸ್ ಇದ್ರೆ ಈಸಿಲಿ ನಮ್ಮ ಡಾಕ್ಟರ್ಸ್ ಹತ್ರ ಹೋಗಬಹುದು. ಹಾಗೆ ನನಗೆ ಅನಿಸದೆ ಇನ್ನು ನೆಕ್ಸ್ಟ್ ಜನರೇಷನ್ ತುಂಬಾ ಇಂಪ್ರೂವ್ ಆಗಿ ಬರಬಹುದು.
1: ಬರ್ಬೋದು.
0: ಅವರಿಗೆ ಅದರ ಬಗ್ಗೆ ಭಯ ಸಹ ಇರುವುದಿಲ್ಲ, ಅವರಿಗೆ ನಾಚಿಕೆ ಸಹ ಮೋಸ್ಟ್ ಲೈಕ್ಲಿ ಹೆಲ್ತ್ ಇದು ಬಗ್ಗೆ ಇರಲಿಕ್ಕೆ ಇಲ್ಲ ಅಂತ ನನಗೆ ತುಂಬ ಹೋಪ್ ಇದೆ ಅವರ ಮೇಲೆ. ಆ್ಯಂಡ್ ಅದಕ್ಕೆ ನಾವು ನಾಟ್ ಓನ್ಲಿ ಓಲ್ಡ್ ಪೀಪಲ್ಗೆ ಅವೇರ್ನೆಸ್ ಟಾಕ್ಸ್ ಕೊಡ್ತಾ ಇದ್ದೇವೆ, ನಾವು ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾ ಇದ್ದೇವೆ, ಸೊ ದಟ್ ಅವರು ಹೋಗಿ ಎಲ್ಲರಿಗೆ ಹೇಳ್ಬೋದು.
1: ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
1: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾನು ಅಲಿಕೆಯಿಂದ.
1: ಅಳಿಕೆಯಿಂದ?
2: ಅಲಿಕೆಯಿಂದ ಐರೇನ್.
1: ಐರೇನ್ ಅವರು? ಓಕೆ.
2: ನೀವು ಡಾಕ್ಟರ್ ಬಂದಿದಾರಲ್ಲ, ನನ್ನ ತಂಗಿಗೂ ಅದೇ ಕಾಯಿಲೆ ಇತ್ತು, ಆದ್ರೆ ಅದರಲ್ಲಿ ಗುಣ ಆಗಿದ್ದಾಳೆ.

0: ಇರೋದು ಅದೆಲ್ಲ ನಮಗೆ KMC ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ. ಸೊ ಸ್ಟೇಟ್ ಆಫ್ ದಿ ಆರ್ಟ್ ಇಕ್ವಿಪ್ಮೆಂಟ್, ಡಯಾಗ್ನೋಸಿಸ್, ಬಯೋಪ್ಸಿ ಇಕ್ವಿಪ್ಮೆಂಟ್ ಆ್ಯಂಡ್ ಸರ್ಜಿಕಲಿ ಆ್ಯಂಡ್ ಕೀಮೋಥೆರಪಿ ಬಗ್ಗೆ ಎಲ್ಲ ಅವೈಲೇಬಲ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ.
1: ಓಕೆ, ಈಗ ಕೊನೆಯದಾಗಿ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀರಾ, ಕೊನೆಯ ಕಾಲರ್ಗೂ ಕೂಡ ಅವಕಾಶ ಇದೆ, ಕರೆ ಮಾಡ್ಬೋದು ಯಾರಾದರೂ ಪ್ರಶ್ನೆಗಳಿದ್ದರೆ 6364420 4949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಈಗ ಡಾಕ್ಟರ್, ಈಗ ಕೇಳುವಂಥ ಪ್ರಶ್ನೆ ಏನಂದರೆ, ಕೊನೆಯದಾಗಿ ಒಂದು ಸಂದೇಶದ ಮೂಲಕ ತಿಳಿಸಿ ನೀವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಈಗ ಯಂಗ್ ಏಜ್ನವರು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ, ಅವರೊಂದು ಕಾಲ್ ರಿಸೀವ್ ಮಾಡಿ ನಂತರ ನಿಮ್ಮ ವಿಚಾರಗಳನ್ನು ಕೇಳ್ತೀನಿ. ಹಲೋ,
2: ಶ್ರೀ ಶ್ರೀ ಗುರು ಗೌರಂಗ ಶ್ರೀ ಕೃಷ್ಣ ಚೈತನ್ಯ ಗದಾಧಾರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ಇನ್ಶಾಲ್ಲಾ ಸುಬಾನಲ್ಲ ವಿದ್ಯೋ ನಾರಾಯಣ ಹರಿ ಅಂತಾರೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿರೋದು. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜಾಚರ ಕಥೆಯನ್ನೇ ಮಂಗಳಂಬಿಕೆ ಮಂಗಳೂರಿಂದ. ನನ್ನ ಪ್ರಶ್ನೆ ಏನಂದ್ರೆ ಮಾತಾಜಿ ತಾಯಿ, ಈಗ ಇದು ಈಗ ಕ್ಯಾನ್ಸರ್ ಇದ್ ನೀವು ಹೇಳಿದ್ರೆ ಅಂತ ಟ್ರೌಮಾ ಅನ್ನ ಇದು ಮಾಡ್ಲಿಕ್ಕೆ ಅಂದ್ರೆ ನಾನು ಒಂದು ಲೈವ್ ಇದು ನೋಡಿದ್ದು ಅಂದ್ರೆ ಒಂದು 10 ಇಯರ್ಸ್ ಬ್ಯಾಕ್ ನಮ್ಮ ಒಬ್ರು ಗಾಡ್ ಬ್ರದರ್ ಇಸ್ಕೋನ್ ಅಲ್ಲಿ ಅವರಿಗೆ ಕ್ಯಾನ್ಸರ್ ಅಂತ ಅವ್ರಿಗೆ ಟೈಮ್ ಕೊಟ್ಟಿದ್ದು, ಒಂದು ಓನ್ಲಿ 4 ಮಂತ್ಸ್ ನೀವು ಐ ಮೀನ್ ಡೆಡ್ ಲೈನ್ ಕೊಟ್ಟಿದ್ರು. ಕ್ಯಾನ್ಸರ್ 3rd stage ಆ 4th stage ಅಲ್ಲಿ ಇತ್ತು. ಆದ್ರೆ ಅವರು ಆಮೇಲೆ ರೆಗ್ಯುಲರ್ ಆಗಿ ನಮ್ಮ ಟೆಂಪಲ್ ಗೆ ಬಂದು ಭಜನೆ ಎಲ್ಲ ಮಾಡಿದ ನಂತರ ಇವತ್ತು ಕೂಡ, ಇಟ್ ವಾಸ್ 10 ಇಯರ್ಸ್ ಬ್ಯಾಕ್, ಇವತ್ತು ಕೂಡ ಇವರಿ ಡಾಕ್ಟರ್ ಆಕ್ಚುಲಿ ಅವರು ಈಸ್ ವೆರಿ ಅಲೈವ್ ಅಂದ್ರೆ ಐ ಆಮ್ ಆಸ್ಕಿಂಗ್ ಪ್ರೇಯರ್ಸ್ ಕೂಡ ಈ ಇದನ್ನ ಇದಕ್ಕೆ ತುಂಬಾ ಸೈಕಲಾಜಿಕಲಿ ಮತ್ತೆ ಇದರಲ್ಲಿ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಒಂದು. ಮತ್ತೆ ಇನ್ನೊಂದೇನಂದ್ರೆ ಈಗ ನೀವು ಮದರ್ಸ್ ಇದು ಮಿಲ್ಕ್ ಅಂದ್ರೆ ಇಟ್ ಈಸ್ ಲೈಕ್ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತಾರೆ, ಕುದಕ ಅದೇನಂತ, ಅದು ಭಗವಂತನ ಒಂದು ಇದು ಆಶೀರ್ವಾದ. ಅದು ಕೊಟ್ರೆ ಎಷ್ಟು ಪರ್ಸೆಂಟೇಜ್ ಈಗ INA ರಿಪೋರ್ಟ್ ಎಲ್ಲ ಹೇಳ್ತದೆ ಅದು ರಿಸ್ಕ್ ಫ್ಯಾಕ್ಟರ್ ತುಂಬಾ ಕಡಿಮೆ ಮಾಡ್ತದೆ ಅಂತ ಕ್ಯಾನ್ಸರ್ ಇದು, ಏನಾದ್ರೂ ಡೇಟಾ ಇದೆಯಾ ಅಂತ ನಿಮ್ಮಲ್ಲಿ?
1: ಓಕೆ ಓಕೆ ಸರ್, ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಅವರು ಏನು ಹೇಳ್ತಿದ್ದಾರೆಂದ್ರೆ ಮೆಡಿಟೇಷನ್ ಅನ್ನುವಂಥದ್ದು ಈ ಕ್ಯಾನ್ಸರ್ ಅನ್ನು ಕಡಿಮೆ ಮಾಡೋದಕ್ಕೆ ಕಾರಣ ಆಗುತ್ತಾ ಅಂತಂದ್ರೆ ಮೆಡಿಟೇಷನ್ ಹೇಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು.
0: ಸೊ ಜನರಲಿ ನಾವು ನಮ್ಮ ಟೈಪ್ ಆಫ್ ಕಂಟ್ರೀಸ್ ಅಲ್ಲಿ ನೋಡ್ತೇವೆ, ಯಾರಿಗೆ ತುಂಬಾ ದೇವಭಕ್ತ ಇದೆ, ಯಾರಿಗೆ ತುಂಬಾ ಮೆಡಿಟೇಷನ್ ಮೇಲೆ ಇದೆ, ಅವರಿಗೆ ನಮ್ಮ ಟ್ರೀಟ್ಮೆಂಟ್ ಎಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಸಿಗುತ್ತೆ. ಸೊ ನಾವು ಹೇಳೋದು ನಮ್ಮ ಟ್ರೀಟ್ಮೆಂಟ್ ಸಹ ತಗೊಳ್ಳಿ, ಬಟ್ ನಿಮ್ಮ ಸೈಡ್ ಇಂದ ನೀವು ಯಾವುದೇ ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಸಿಗುತ್ತೆ, ಮನಸ್ಸು ಶಕ್ತಿ ಸ್ಟ್ರಾಂಗ್ ಇರ್ಲಿಕ್ಕೆ ನಿಮ್ಗೆ ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ, ಅದೇ ಟೈಪ್ ಅಲ್ಲಿ ನಾವು ಹೇಳುವ ತರ ಫ್ಯಾಮಿಲಿ ಸಪೋರ್ಟ್, ನಾವೆಲ್ಲ ಅದನ್ನು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ಗೆ ಇದು ಮಾಡಿ ಎಷ್ಟು ಸಪೋರ್ಟ್ ಸಿಗುತ್ತೆ, ನೀವು ಯಾವುದೇ ರೀತಿಯಲ್ಲಿ ಸಿಗುತ್ತೆ ಅದು ನೀವು ತಗೊಳ್ಬಹುದು. ಅಂಡ್ ಅವರು ಹೇಳಿದ ತರ ತುಂಬಾ ಮೆಂಟಲಿ ಸ್ಟ್ರಾಂಗ್ ದೈವಭಕ್ತಿ ಇದ್ದವರು ಮೆಡಿಟೇಷನ್ ಮಾಡುವವರು ತುಂಬಾ ಹುಷಾರಾಗಿ ಇರ್ತಾರೆ. ಸೊ ಅವ್ರು ಹೇಳೋದು ಕರೆಕ್ಟ್. ಬ್ರೆಸ್ಟ್ ಫೀಡಿಂಗ್ ದು ಸ್ಟಾಟಿಸ್ಟಿಕ್ಸ್ ಇದೆ, ಆದ್ರೆ ನಾವು ಕ್ಯಾನ್ಸರ್ ಅಲ್ಲಿ ಅಷ್ಟು ಯೂಸ್ ಮಾಡುದಿಲ್ಲ, ಯಾಕೆಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡಿದ ಜನರಿಗೆ ತುಂಬಾ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ನಮ್ಗೆ ಪಾಪ್ಯುಲೇಷನ್ ಬೇಸ್ಡ್ ಸ್ಟಡೀಸ್ ಅಲ್ಲಿ ಸಿಗುತ್ತೆ. ಬಟ್ ಕ್ಯಾನ್ಸರ್ ಅಲ್ಲಿ ನಾವು ಜಸ್ಟ್ ಅಡ್ವೈಸ್ ಕೊಡ್ತೇವೆ, ನಮ್ಮಲ್ಲಿ ಇಷ್ಟು ಮಾಡಿದ್ರಲ್ಲಿ ಇಷ್ಟು ಕ್ಯಾನ್ಸರ್ ಇಲ್ಲ ಅಂತ ನಮ್ಮ ಹತ್ರ ನಾವು ಯೂಶಲಿ ಮಾತಾಡೋದಿಲ್ಲ ಅದರ ಬಗ್ಗೆ, ಬಿಕಾಸ್ ನಮ್ಗೆ ಒಂದು ಮಿತ್ ಸ್ಪ್ರೆಡ್ ಮಾಡ್ಲಿಕ್ಕೆ ಬೇಡ, ದಟ್ ಬ್ರೆಸ್ಟ್ ಫೀಡಿಂಗ್ ಮಾಡಿದೆ ಸೊ ಚೆಕ್ ಮಾಡ್ಬೇಕಂತ ಇಲ್ಲ ಅಂತ ಆ ಒಂದು ಮಿತ್ ನಾವು ಸ್ಪ್ರೆಡ್ ಮಾಡ್ಲಿಕ್ಕೆ
1: ಮತ್ತೆ ಅದು ತಲೆಯಲ್ಲಿ ಅದೇ ಇರುತ್ತೆ ಅಲ್ವಾ. ಓಕೆ ಡಾಕ್ಟರ್, ಆಗ್ಲೇ ಹೇಳ್ತಾ ಇದೆ, ಈಗ ಯಂಗ್ ಜನರೇಷನ್ ಗೆ ಒಂದು ಮೆಸೇಜ್ ಕೊಡೋದಾದ್ರೆ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋದನ್ನ.
0: ಸೊ ನನ್ನ ಪ್ರಕಾರ ಈಗದು ಯಂಗ್ ಜನರೇಷನ್ ತುಂಬಾ ಲಕ್ಕಿ ಆಗಿದ್ದಾರೆ, ಅವರಿಗೆ ತುಂಬಾ ಇನ್ಫಾರ್ಮೇಶನ್ ಅವರ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ. ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ವೆರಿ ಅವೇರ್ ಈ ಯಾವುದೇ ಟೈಪ್ ಆಫ್ ಕ್ಯಾನ್ಸರ್ಸ್ ಇದೆ ಆರ್ ಲೈಫ್ ಸ್ಟೈಲ್ ಡಿಸೀಸಸ್ ಇದೆ ಅವರಿಗೆ ಗೊತ್ತಿರಬೇಕು. ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ಕಾಮನೆಸ್ಟ್ ಟೈಪ್ ಆಫ್ ಕ್ಯಾನ್ಸರ್ ಅಂತ ಅವರಿಗೆ ಗೊತ್ತಿರಬೇಕು. ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನಿದೆ ಅಂತ ಅವರಿಗೆ ಗೊತ್ತಿರಬೇಕು, ಎಲ್ಲರಿಗೆ ಹೇಳಲಿಕ್ಕೆ ಸಹ ಇರಬೇಕು. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಸ್ವಂತವಾಗಿ ಚೆಕ್ ಮಾಡುವ ತರ ಅವರು ಒಂದು ಹ್ಯಾಬಿಟ್ ಮಾಡಬೇಕು, ಅವರ ಮಮ್ಮಿ ಸಿಸ್ಟರ್ಸ್ ಗ್ರ್ಯಾಂಡ್ ಮದರ್ಸ್ಗೆ ಎಲ್ಲ ಹೇಳಿಕೊಡ್ಬೇಕು. ಡಯಟ್ ಅಂಡ್ ಎಕ್ಸಸೈಸ್ ಹೆಲ್ತಿ ಆಗಿಡಬೇಕು, ಸ್ಟ್ರೆಸ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇಡಬೇಕು. ಸ್ಲೀಪ್ ಅನ್ನು ಈ ಯಂಗ್ ಜನರೇಷನ್ ಅಲ್ಲಿ ತುಂಬಾ ಈಸಿ, ಅವರಿಗೆ ಫೋನ್ ಅಲ್ಲಿ ನೋಡಿಕೊಂಡು ಸ್ಲೀಪ್ ಮಿಸ್ ಮಾಡೋದು ಅದು ಮಾಡ್ಲಿಕ್ಕೆ ಆಗಬಾರ್ದು. 8 hours ಆಫ್ ಸ್ಲೀಪ್ ಟ್ರೈ ಮಾಡಬೇಕು, 7 hours ಮಿನಿಮಮ್ ಸಿಗಬೇಕು. ಅಂಡ್ ಯೋಗ ಮೆಡಿಟೇಷನ್ ಯಾವುದೇ ಎಕ್ಸಸೈಸ್ ರೀತಿಯಲ್ಲಿ ಅವರ ಹೆಲ್ತ್ ಅನ್ನು ವೇಟ್ ಅನ್ನು ಚೆಕ್ ಅಲ್ಲಿ ಇಡಬೇಕು. ಜಂಕ್ ಫುಡ್ ಅಂಡ್ ಪ್ರೊಸೆಸ್ಡ್ ಫುಡ್ ಬೇಡ ಅಂತ ನಾವು ಹೇಳ್ತೇವೆ. ಇಷ್ಟರಲ್ಲಿ ಅವರು ಜನರಲ್ ಹೆಲ್ತ್ ಅವರದು ಹುಷಾರಾಗಿ ಇರುತ್ತೆ ಅಂತ ನಮಗೆ ನಂಬಿಕೆ ಇದೆ.
1: ಓಕೆ, ಒಳ್ಳೆ ಮಾಹಿತಿಯನ್ನು ನೀಡಿದರೆ ಡಾಕ್ಟರ್. ಈಗ 1 ಗಂಟೆ ಹೋದದ್ದೇ ಗೊತ್ತಾಗಲಿಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅದರ ಒಂದು ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದೆ.

0: ಆಂಕೋ ಪ್ಲಾಸ್ಟಿಕ್ ಸರ್ಜನ್ ಆಗಿ ನೀವು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೂಡ ನೀಡಿದರೆ, ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ ಏನು ಎತ್ತ ಅನ್ನುವಂಥದ್ದು, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದೀರಾ. ಇಷ್ಟು ಹೊತ್ತು ಇಲ್ಲಿವರೆಗೆ ಬಂದು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ, ಯಾಕಂದರೆ ಗೊತ್ತಿರ್ಬೋದು ಡಾಕ್ಟರ್ಗಳಂದಾಗ ಯಾವಾಗ ಎಮರ್ಜೆನ್ಸಿ ಕೇಸ್ಗಳೆಲ್ಲ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಆದರೂ ಕೂಡ ನಿಮ್ಮ ಈ ಒಂದು ಅಮೂಲ್ಯವಾದಂಥ ಸಮಯವನ್ನು, ವ್ಯಾಲ್ಯೂಬಲ್ ಟೈಮನ್ನು ನೀವು ನೀಡಿದ್ದೀರಾ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಅದರ ಜೊತೆಗೆ ನಿಮ್ಮ ಜೊತೆ ಶಾನ್ ಅಕ್ಷಯ್ ಅವರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಥ್ಯಾಂಕ್ಸನ್ನು ಹೇಳ್ತೀನಿ. ಅದರ ಜೊತೆಗೆ KMC ಆಸ್ಪತ್ರೆಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು.
1: ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು.
0: ಕೇಳುಗರೆ, ಇದುವರೆಗೆ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ KMC ಆಸ್ಪತ್ರೆ ಈ ಒಂದು ಸಹಯೋಗದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸೀಲಾ ಅಮೀರ್ ಆಲಿ ಅವರು ಸ್ತನ ಶಸ್ತ್ರಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನೀವು ಕೂಡ ಕರೆ ಮಾಡಿದ್ದೀರಾ, ಯಾರೆಲ್ಲ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮುಂದಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ 8ನೇ ಕಂತು.

0: ನನಗೂ ನಿನಗೂ ಇರುವಂತಹ ಸಂಬಂಧ ಸಾಮಾನ್ಯವಾದ ಅಲ್ವೇ ಅಲ್ಲ. ಸೋದರ ಮಾವ ಅಳಿಯ ಎಂಬ ಹಾಗೆ ನಮ್ಮೊಳಗೆ ಸಂಬಂಧಿಕರು ನಾವು. ನನಗೆ ಹಕ್ಕಿನವಳು, ನನ್ನನ್ನು ಬಿಟ್ಟು ಈ ಹೊತ್ತ ಮಾವಯ್ಯ ಅವರಷ್ಟಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ಅಂತಾಗುವಾಗ ಅವರನ್ನು ಸುಮ್ಮನೆ ಬಿಡಬಹುದಾ? ಬಿಡಬಾರದು. ಆದರೆ ನಮ್ಮಷ್ಟಕ್ಕೆ ನಾವು ಆಲೋಚಿಸಿಕೊಂಡು ಮಾತಾಡಿಕೊಂಡಿದ್ದರೆ ಸಮಯ ಕಳೆದು ಹೋದ.
1: ಅಲ್ಲ, ಅಲ್ಲೆಲ್ಲ ಬಂದು ಬಿಡಾರ ಹೂಡಿದ್ದಾರೆ, ನಾವು ಇಲ್ಲೇ ಚರ್ಚೆ ಮಾಡಿಕೊಂಡಿದ್ರೆ ಆಗ್ತದ?
0: ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲ ಉಂಟಾ? ಇಲ್ಲ, ಹೋಗ್ಬೇಕು, ಕೇಳಬೇಕು.

0: ಕಮಲಾವತಿ ಪಟ್ಟಣ ಬಂದು ಪ್ರವೇಶ ಮಾಡ್ತೇನೆ. ಮಾವನವರಲ್ಲೊಂದು ಮಾತನ್ನು ಕೇಳ್ತೇನೆ. ಮಾವಯ್ಯೋ, ನಿನ್ನ ಕಾಪಾಡ ಉದ್ರಿಸಿ. ಏನೋ
1: ಮತ್ತೆ ಮಾವಯ್ಯ ಹೋಗೋಡ್ಲಿಕ್ಕಿಲ್ಲ.
0: ಮಾವನಲ್ಲಿ ಹೋಗಿ ಮಾತಾಡುವ ಕ್ರಮ. ಮಾವಯ್ಯೋ, ನಿಮ್ಮ ಮಗಳಾದಂತ ರತಿಯನ್ನು ನನಗೆ ವಿವಾಹ ಮಾಡಿ ಕೊಡುವುದಾಗಿ ಅವರಲ್ಲಿ ಕಳಕಳಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಒಂದು ವೇಳೆ ಕೊಡದಿದ್ರೆ ಅವರ ಪಕ್ಷದಲ್ಲಿ ಆ ಶಂಕರ, ಆ ಮಹಾದೇವ, ಅವನ ಗಣಗಳನ್ನೆಲ್ಲ ಕೂಡಿಕೊಂಡ್ರು ಬಂದರು. ಅವನಿಗೆ ಮಾಡಿ ಏನು, ನನಗೆ ಲೆಕ್ಕವೇ ಅಲ್ಲ.
1: ಗಣರಾಜ ಬಂದ್ರು ನಿಲ್ವಾಡ್ತಿ,
0: ಲೆಕ್ಕವೇ ಅಲ್ಲ, ಲೆಕ್ಕವೇ ಅಲ್ಲ. ನೀನೇನ್ ಹೇಳಿದ್ದು ಅಲ್ಲಿ ಬೇರೆ ಪಾಂಡವರಿದ್ದ
1: ಒಂದು ಕಡೆಯಲ್ಲಿ

0: ಒಬ್ಬರಿಬ್ಬರಿರುವುದಲ್ಲ, ಒಂದು ಕಡೆ ಪಾಂಡವರು ಒಂದು ಕಡೆ ಯಾದವರು ಅಲ್ಲಲ್ಲಿ ತಂಗುದಾನದಲ್ಲಿ ನಿಂತಿದ್ದಾರೆ.
1: ಬೀಡು ಬಿಟ್ಟಿದ್ದಾರ ಯಾದವರನ್ನು ಪಾಂಡವರನ್ನು ಮುಖ್ಯುಳಿದವರನ್ನೆಲ್ಲ ಬಡಿ ಬಡಿದು ಕಡೆ ಕಡಿದು ರಕ್ತದ ಓಕುಳಿಯನ್ನೇ ಹರಿಸಿ ಏನು
0: ಒಂದು ರಕ್ತದಾನ ಶಿಬಿರ ಮಾಡಬೇಕಲ್ಲ.
1: ಅಷ್ಟೇ ಅಲ್ಲ, ಅಲ್ಲಿರುವಂತಹ ಮಾಂಸಗಳನ್ನು ಎಲುಬುಗಳನ್ನು ತಿನ್ನಿಸುವುದು ಯಾರಿಗೆ? ಹಸಿ ಹಸಿ ತಿನ್ನಬೇಕು, ಬಿಸಿ ಬಿಸಿ ರಕ್ತ ಕುಡಿಯಬೇಕು. ಶಾಕಿನಿ ಧಾಕಿನಿ ದೇವತೆಗಳಿಗೆ ಉಣಪಡಿಸ್ತೇನೆ ಉಣಪಡಿಸ್ತೇನೆ. ನೋಡುವುದು ಎಲ್ಲುಂಟ ಬಾಸಿಂಗ ಕಟ್ಟೆ ಕಟ್ಟು ತಲೆಗೆ ಕಟ್ಟು ಹಣೆಗೆ ಎಲ್ಲರೊಂದಾಗಿ ಹೇಳಿ.

0: ಚಿಕ್ಕಂದಿನಿಂದಲೇ ವಿದ್ಯಾಭ್ಯಾಸವನ್ನು ನಾವು ಕರಗತ ಮಾಡಿಕೊಂಡವರು. ಕಳ್ಳತನದ ವಿದ್ಯೆ ಯಾರಿಂದ ಕಲಿತೆ? ಎಲ್ಲಿಂದ ಕರಗತ ಮಾಡಿದೆ? ಏನೋ ಇದು, ಇಲ್ಲಿ ನಡೆಯುವುದೇನು? ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದಿ.
1: ಕಮಲಾವತಿ ಶೃಂಗಾರವಾಗಿದೆ.
0: ಹೌದು ಹೌದು, ಒಳ್ಳೇದಾಯ್ತು.
1: ಯಾಕೆ?
0: ಎಲ್ಲಿ ತಾಳಿನ ಮಗಳು ಬರ್ಲಿಕ್ಕೆ ಹೇಳು. ಕರೆಸವಳನ್ನು ಹೊಲಿಸ್ತೇನೆ ನಾನು.

0: చూడవచ్చు బయట. నేను చుట్టే నేను నన్ను అలియా ఇడీ పుర సింగారు ఆగిదే ధనాధిపరులు సేరిద్దారే ఇబ్బంది బంధు సేరి ఆగేదె అన్నవాగ ಒಂದು ಹೊತ್ತು ಮತ್ತಿಗೆ ಬರಬೇಕೋ ಬೇಡವೋ ನೀನು ಇನ್ನು ನೀನು ಬಂದಿರಲ್ಲ ನನಗೆ ಆನೆ ಬಲ ಬಂದ ಅಂತ ಆಯ್ತು. ಯಾಕೆ ಮಗಳಾದಂತ ಹೊತ್ತಿಗೆ ಸಂಭ್ರಮದ ಮದುವೆ ಇನ್ನು ನನಗೆ ಆಯಾಸ ಇಲ್ಲ. ಸುಧಾರಿಸಿಕೊಡ್ಬೇಕು
1: ಮಾವಯ್ಯ.
0: ಏನಪ್ಪ
1: ಯಾವಾಗ ಮಾವಯ್ಯ ಮರಳು ಶುರುವಾಯ್ತು ನಿಮಗೆ?
0: ಏನು
1: ಯಾವಾಗ ಶುರುವಾಯ್ತು?
0: ಏನು ಮರಳು?

0: ಹಿಂದೆ ನನ್ನವೇ ನಿನ್ನಕ್ಕ
1: ಹೌದಲ್ಲ
0: ನೀವೇನು ಮಾತನ್ನು ಕೊಟ್ಟಿದ್ದೀರಿ ನನ್ನವೆಯಲ್ಲಿ ನನ್ನ ಮಗಳಾದಂತಹ ರತಿಯನ್ನು ಕೌಂಡಲಿಕನಿಗೆ ಕೊಟ್ಟು ವಿವಾಹ ಮಾಡ್ತೇನೆ ಎಂದು ಅರವೇ ಇವತ್ತು
1: ಅದು ಯಾವ ಕಾಲಕ್ಕೆ
0: ಅರವತ್ತು
1: ಎಳವೆಯ ಕಾಲದಲ್ಲಿ ಹೇಳಿದ ಮಾತಲ್ಲ ನೀನು
0: ಹೌದಲ್ವಾ
1: ಓಹೋ
0: ಅದೇ ಹೇಳಿದ್ ನಾನು
1: ಆವತ್ತಿದ್ದು ಇವತ್ತು ಇರ್ತದೆ
0: ನೆನಪು
1: ಆ ಕಾಲ ಕುಂಟಾದ್ರೆ ಈ ಕಾಲ ಕುಂಟ
0: ಇರ್ಲಿಕ್ಕಿಲ್ಲ
1: ಮತ್ತೆ
0: ಅದಕ್ಕೆ ಹೇಳಿದ್ ನಾನು
1: ಏನು
0: ನಾವ ನೀನು ಇವತ್ತು ಮರುಳಾದೆಯ ಅರವತ್ತು ಕರೆದರೆ ಅರೆ ಮರುಳು ಎಂಬ ಹಾಗೆ ಈ ಹೊತ್ತು ನಿನ್ನ ಈ ಕೃತ್ಯದಿಂದ ನೀನು ತೋರಿಸಿಕೊಟ್ಟಿದ್ದೀಯ
1: ಅಂದ್ರೆ
0: ಪ್ರತ್ಯಕ್ಷದರ್ಶಿಯಾಗಿದ್ದೀಯ ಈ ಹೊತ್ತು ನಿನ್ನ ಮಗಳಾದಂತಹ ರತಿಯ ಕೊರಳಿಗೆ ಮಂಗಳ ಸೂತ್ರ ನಾನು ಕಟ್ಟುವುದು ಕೈ ತಡಿಯುವವರು ಯಾರಿದ್ದಾರೆ ಯಾರಿದ್ದಾರೆ ಅಂತ ಹೇಳಿ

0: ಹೇಳಕ ನಲ್ಲವಲ್ಲ ಈಗ. ಪ್ರೌಢರಾಗಿದ್ದೀಯ ಈಗ, ನೀನು ಹೇಳಿದ ಈ ಮಾತು ಕೇಳಿದವಾಗ.
1: ಅವತ್ತೇ ನಾವಿಬ್ಬರು ಪ್ರೌಢರಾಗಿದ್ರೆ ಈ ಸಮಸ್ಯೆ ಇಲ್ಲ.
0: ಹೌದೇನ್ ಮಾಡೋಣ, ಕಾಲ ಬಿದ್ದು ಹೋಯಿತು. ಕೌಂಡಿಕ ಸಣ್ಣದಿರುವಾಗ ಯಾಕೋ ಏನೋ ಆಕಸ್ಮಿಕವಾಗಿ ಹೇಳಿ ಹೋಗಿದೆ.
1: ಏನುಂತ?
0: ನನ್ನ ಮಗಳ ರತಿಯನ್ನು ನಿನಗೆ ಕೊಡ್ತೇನೆ.
1: ನಾವು ಸಣ್ಣದಿರುವಾಗ ನಿಮ್ಮಲ್ಲಿ ವಿದ್ಯೆ ಕಲಿಯುವಾಗ ಹೇಳಿದ ಮಾತು ನೆನಪುಂಟಲ್ವಾ?
0: ಖಂಡಿತ ನೆನಪುಂಟು.
1: ನನ್ನ ಅಕ್ಕನಿಗೆ ನೀವು ಮಾತು ಕೊಟ್ಟಿದ್ದೀರಿ.
0: ಹೌದು, ಆದರೂ ಒಂದುಂಟು. ನೀನು ಇವತ್ತು ನಿನ್ನೆ ಬರು
1: ಶೇಕಡ 100ರಲ್ಲಿ 99 ಅಂಶ ಕೊಡ್ತಿ
0: ಅಂತ ಹೇಳಿದ್ದು ಹೌದಪ್ಪ. ಆದ್ರೆ ಒಂದು ಉಳಿದಿದೆ ಅಲ್ವಾ,
1: ಬಾಕಿ
0: ಒಂದು ಶೇಷ ಉಳಿದಿದೆ ಅಲ್ವಾ?
1: ಹೀಗೆ ಮಾಡ್ತಿದ್ದ
0: ಹಾಗಂತ ನೀನು ಬರ್ತಾ ಹೋಗುತ್ತಾ ಇದ್ದ ಒಂದು ನಿನ್ನ ಆಲಿಗೆ ಏನಾಗಿದೆ ಅನ್ನೋಟ್ಟಿದ್ದು?
1: ಯಾಕೆ
0: ಈ ಹಿಂದೆ ಎಷ್ಟೋ ಸಲ ನೀನು ಆಗಮನ ಕಮಲಾಧಿ ಪಟ್ಟಣಕ್ಕೆ ಆಗಿದೆ
1: ಮಾವಯ್ಯ,
0: ಮಾತು ಹೇಳಬಹುದಿತ್ತಲ್ಲ.
1: ಈಗ ನಾನು ಹೇಳುವುದಕ್ಕೆ ಬಿಟ್ಟು ಹೋಯ್ತು ಅಂತ ಬಿಡುವ. ಯಾಕೆ ನೀವು ಹಿರಿಯರು, ಗೌರವದಿಂದ ಇವತ್ತೆಲ್ಲ ನಾನಾದ್ರೂ ಕರೆದು ನೀವೇ ನಿಶ್ಚಯ ಮಾಡ್ತೀರಿ ಅಂತ ಭಾವಿಸಿಕೊಂಡೆ.
0: ಏನು ಹಾಗೆ
1: ನಿಮ್ಮಷ್ಟಕ್ಕೆ ನಿಶ್ಚಯ?
0: ನಾನು ನಿರ್ಣಯ ಮಾಡಿದ್ದೇನು?
1: ನೀವು ಏನು ಬೇಕಿದ್ರು ನಿರ್ಣಯ ಮಾಡಿ.
0: ಮಗಳನ್ನ ಯುವಕ ಮಗಳವಳಿಗೆ ಮನಸ್ಸಿಲ್ಲವಾಗಿರ್ಬೇಕು.
1: ಬಂದಿದ್ದಾರಲ್ಲ ಎಲ್ಲರೂ,
0: ಎಲ್ಲದ ಇಬ್ಬರ ಬಂದಿದೆ. ಅವನಿಗೆ ನಿರ್ಣಯ ಮಾಡಿ ಆಗಿದೆ. ಮನದಲ್ಲಾಗಿ ಮಾತು ಕೊಟ್ಟಾಗಿ ತಪ್ಪುವುದೇ. ಹಾಗಾಗಿ ನೀನು ಬಂದು ಇದ್ದು ನಿನ್ನ ನೇತೃತ್ವದಲ್ಲಿ ರತಿಯ ಮಗಳೇ.

0: ಕೊಡ್ಲಿಕ್ಕೆ ದೋಸೆ
1: ಕಳಿಸಿಟ್ಟದ್ದು ಮಾತಾಡುವುದಕ್ಕೆ ಅವಕಾಶ ಕೊಟ್ಟರೆ ಎಷ್ಟು ಬೇಕಿದ್ರು ಮಾತಾಡ್ತೀವಿ.
0: ಅವಕಾಶ ಇದ್ರೆ ಮಾತಾಡಬಹುದು, ಏನು ಮಾಡೋಣ, ಸಮಯ ಇರಲ್ಲ.
1: ಹೆಡ್ಡೆ ಮುಂಡಿ ಬಂಧಿಸಿ ರತ್ತಿಗೆ ಮಂಗಳಸೂತ್ರ ಕಟ್ಟುವಾಗ ಕೈ ತಡಿಯುವವರು ಯಾರು ನೋಡಿ.

0: ಪ್ರಾಯಾಗಿದೆ. ವಿಷಕ್ಕೆ ಬರಡು ಬರ ಬರಗಾಲ ಆಗಲಿಲ್ಲ, ಹಾಗಾಗಿ ಯುವನ ಯುದ್ಧ ಎಂಬ ಹಾಗೆ
1: ಉಂಟು.

ಮಾತನ ನೀನು? ನಿನಗೆ ಹುಡುಗಿಯನ್ನು ನಾನು ನಿಶ್ಚಯ ಮಾಡಿದ್ದೇನೆ. ಯಮನ ತಂಗಿದ್ದಾಳೆ, ಮೃತ್ಯು ದೇವತೆ. ಅವಳನ್ನು ನಿನಗೆ ಮದುವೆ ಮಾಡಿಸುವಾಗ ಯಾರಿದ್ದಾರೆ?

ಇದು ಬಾ, ನನ್ನಲ್ಲಿ ರಣವನ್ನು ಕೊಡು, ಕಾಳಗವನ್ನು ಕೊಡು. ಇಲ್ಲ, ನೀನೇ ಹೊತ್ತು ಕಣ್ಣೀರ ದಾರೆಯನ್ನೇ ಸುರಿಸುತ್ತ ಕಪಟದ ನಾಟಕವನ್ನು ಆಡ್ತಾ ಇದ್ದಿ. ಬರ, ನನಗೆ ಗೊತ್ತಿಲ್ವೇನು ನೀನು ಯಾರು ನಾನು ಯಾರು ಎಲ್ಲವನ್ನೂ ತಿಳಿದಿದ್ದೇನೆ. ಈ ಹಿಂದೆ ಕಾಲನೇಮಿಯಾಗಿ ಹುಟ್ಟಿದ್ದೆ, ಆ ಹೊತ್ತಿಗೆ ನಾರಾಯಣನಾಗಿ ನೀನು ಬಂದು ಶಿವನನ್ನು ಆಚರಿಸಿದಿ. ಅಷ್ಟೆಯೋ ಅಲ್ಲ, ಎರಡನೇ ಜನ್ಮ ಠವ ಯಾರದು? ನಿನ್ನ ಸೋದರ ಮಾವ ಆಕಂಸಾಸುರ ಬಿಲ್ಲ ಹಬ್ಬದ ನೆಪದಲ್ಲಿ ಅವನನ್ನು ಕೂಡ ನೀನು ಕೊಂಡವ. ಮಾವನೆಂದು ಕರುಣೆ ತೋರದೆ ಅವನ ಇತಿಶ್ರೀಗೆ ಕಾರಣನಾದವ ನೀನು. ಅಲ್ಲಿಗೆ ಎರಡನೇ ಜನ್ಮ ಆಯಿತು, ಮೂರನೇ ಜನ್ಮ ಎಲ್ಲಿಯೂ ಹುಟ್ಟಲಿಲ್ಲ. ನಿನ್ನ ಸಂಬಂಧಿಕನಾಗಿ ನಿನ್ನ ತಂಗಿಯ ಉದರವನ್ನು ಪಾವನಗೊಳಿಸುವುದಕ್ಕಾಗಿ ಅಭಿಮಾನ್ಯು ನಾಮಕಾಂತವಾಗಿ ನಾನು ಹುಟ್ಟಿಕೊಂಡೆ. ಚಕ್ರವ್ಯೂಹದ ನೆಪದಲ್ಲಿ ಅಭಿಮನ್ಯು ಕುಮಾರ ಬಿಟ್ಟೆ. ಏ ಆದರೆ ಅಲ್ಲಿಗೆ

0: ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ್ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 ಎಫ್ಎಂ.

0: നിഖിൽ കേനുള്ള റേഡിയോ സാരംഗ് 107.8 FM. ഇന്നത്തെ തുളു കാര്യക്രമകു നിഖിലേക്ക് മാതരഗല മോക്കിതിഞ്ചി സൊൽമെലു. ഇന്നത്തെ ഈ കാര്യക്രമട് ഇഞ്ചിപ്പ് കുഡ്ലദ വിശ്വവിദ്യാനിലയ കോളേജ് ദ രവീന്ദ്ര കലാഭവനട് നടത്തിന ഉമ്മക്കിന നെമ്പു ഉപന്യാസ പ്രശസ്തി പ്രദാന കാര്യക്രമ. ഈ ലേസിഡ് സർക്കാരി പദവിപൂര കോളേജു ചേളായിരു മുൽപദ പ്രാചാര്യരായിന്ന ഡോക്ടർ ജ്യോതി ചേളായിരു അർണ പാത്രന് കേനൊന്നു ബർക്ക പാത്രദ ഇസയ മാതൃമൂലീയ കുടുംബ വ്യവസ്ഥയുടെ പൊണ്ണന സവാലുലു ബൊക്ക ഭരവസ.
1: ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚೇಳಾರ್ ಇದರ ಪ್ರಾಚಾರ್ಯಾಗಿರುವಂತಹ ಡಾಕ್ಟರ್ ಜ್ಯೋತಿ ಚೇಳಾರ್ ಇವರಿಂದ ಮೇರೆ ಪಾತಿರ್ನ ವಿಷಯ ಮಾತೃಮೂಲಿಯ ಕುಟುಂಬ ವ್ಯವಸ್ಥೆಡ್ ಪೊಣ್ಣನ ಸವಾಲು ಬೊಕ್ಕ ಭರವಸೆ.
2: ಉಮ್ಮಕ್ಕಿನ ನೆಂಪು ಕುಡುಕಟ್ಟಡ ಸೇರ್ದಿನ ಮಾತ ಸಜ್ಜನರಿಗೆ ಪುಡ್ಯಡೊಂದು ಮಾತೃಮೂಲಿಯ ಕುಟುಂಬ ವ್ಯವಸ್ಥೆದ ಮೌಲ್ಯಲು ಸವಾಲುಲು ಬೊಕ್ಕ ಸಾಧ್ಯತೆಲು ಈ ಸಂಗತಿದ ಮಿತ್ ಒಂಜಿ ರಡ್ಡು ಗೇನದ ಪಾತ್ರನು ಪನಿಯರೆ ಯಾನ ಅನ್ವಾಪೆ ಮುಷಃ ಇನ್ನಿತ ಉಪನ್ಯಾಸನು ಅನುಪಮ ಆರುಮಲ್ ಪುಡಿತ್ತು ಅರ್ನ ಆಲೋಚನೆಯಿಂದ ದಿಕ್ಕುಲು ಬೇತೆ ಇತ್ತು ಅಂಡ ಉಮ್ಮಕ್ಕೆ ಬದುಕುದಿನ ಕಾಲ ಉಮ್ಮಕ್ಕೆನ ಊರು ಈ ಕುಡ್ಲ ಐಟ್ ನಡಪುನ ಈ ಲೇಸು ಕೂಡು ಕಟ್ಟು ಕೂಡುನ ಮಕ್ಕ ಕಟ್ಟುನ ಒಂದು ರಡ್ಡು ಬೇಲೆನ್ನ ಈ ಲೇಸು ಮಲ್ತೊಂದುಂಡು ಒಂದು ಯಾನ ಆಲೋಚನೆ ಮಲ್ತೊಂದುಲೆ. ಐಕು ನಮ್ಮ ಅಪ್ಪೆ ಮೂಲ ಕಟ್ಟು ಎಂಚ ಕಾರಣ ಆತನು ಐತ ಒಟ್ಟುಗು ಆ ಅಪ್ಪೆ ಮೂಲ ಕಟ್ಟು ಇನಿಕ್ಲ ಒರಿದುಂಡ ಐತ ಸಾಧ್ಯತೆಲು ದಾದಾಪಂದು ತೆರಿಯುನ್ನ ಮಸ್ತ ಅಗತ್ಯ. ದಾಯಪಂಡ ಅಪ್ಪೆ ಮೂಲ ಕಟ್ಟು ಪಂಡ ದಾದಾಪಂದು ಇನಿತ್ತ ಪೊಸ ತರೆಮಾರದ ಹಿರಿಯರಿಗೆ ಮಾತ್ರೆಗ್ಲ ಗೊತ್ತುಂಡು ಅಂಡ ಹೊಸ ತಲೆಮಾರದ ಜೋಕ್ಲೆಗೆ ಅಪ್ಪೆ ಮೂಲ ಕಟ್ಟನು ದಾಟಿ ಸಾವುನ ಅಜ್ಜಂಡ ಆಕ್ಲೆಗೆ ತೆರಿಪಾವು ನಂಚಿನ ಬೇಲೆಲು ಅಗತ್ಯವಾದ ಬೋಡಾತನು. ತುಳುಟು ಒಂಜಿ ಗಾದೆ ಉಂಡು ಒಂಜಿ ಪೊಣ್ಣು ಪೊಣ್ಣತ್ತು ಒಂಜಿ ಕಣ್ಣು ಕಣ್ಣತ್ತು ತುಳುವೆರು ಮಾತ್ರ ಪನಿಯರೆ ಸಾಧ್ಯ. ಒಂಜಿ ಪೊಣ್ಣು ಪೊಣ್ಣತ್ತು ಒಂಜಿ ಕಣ್ಣು ಕಣ್ಣತ್ತು ಪೊಂಡ ಪೊಣ್ಣ ಸಂತೇಸಿನು ಪೊಣ್ಣ ಸಂಸಾರನು ತುಳುವೆರು ಎಂಚ ಕಟ್ಟೊಂದು ಬೈದೇರು. ದಾಯಿಗೆ ಪೊಣ್ಣ ಸಂತೇಸಿನ ಮೂಲಕ ಕುಟುಂಬನ ಕಟ್ಟದೇರು ಪನ್ಪುನ ಮಸ್ತು ಮಲ್ಲಗೇನ. ನಮ್ಮ ಮಾತರ್ಲ ತೆರೆದ ನಮ್ಮ ಮನುಷ್ಯನ ನರಮಾನ್ಯನ ವಿಕಾಸದ ಸಾಧಿಡು ಸುಮಾರು ಹಂತುಲೆನ ನಮ್ಮ ದಾಟೊಂದು ಬೈದ. ನೆತ್ತ ಬಗ್ಗೆ ನಂಗೆ ವಿಜ್ಞಾನ ಪನ್ಪುಡು ಸಮಾಜಶಾಸ್ತ್ರ ಪನ್ಪುಡು ಚರಿತ್ರೆ ಪನ್ಪುಡು ಮಾನವಶಾಸ್ತ್ರ ಪನ್ಪುಡು ಐತೊಟ್ಟುಗು ಜಾನಪದದ ಅಧ್ಯಯನಲ್ಲ ಉಲ್ಲ ಅಂಡ ಬೇತೆ ಬೇತೆ ಚಿಂತನದ ಶಾಸ್ತ್ರಲು ಅಕಲಕಲ ಆಲೋಚನೆಲೆನ ದುಂಬು ದೀವುಂದುಪ್ಪುನಗ ಮನುಷ್ಯನ ಜೀವ ವಿಕಾಸದ ಹಂತುಲೆನ್ನು ತೆರೆದು ಜೀವಸೃಷ್ಟಿದ ಚಿಂತನಲೆನ ತೆರೆಯೊನ್ನಂಚಿನ ಒಂಜಿ ನೆಲೆ ನಂಗೆ ಮುಖ್ಯ. ಸೃಷ್ಟಿ ಪುರಾಣನು ಪನ್ನಾಗ ನಂಗೆ ಮುಲ್ತ ಕೊರಗೆರ್ನ ಸೃಷ್ಟಿ ಪುರಾಣ ಡೋಲು ದಕ್ಕತ್ತೆ ಅವು ಈ ಭೂಮಿದ ಉದೀಪನ ದಕ್ಕತ್ತೇನು ಬಾರಿ ಪುರ್ಲುಡು ಪನ್ಪುಣು. ಆ ಡೋಲು ದಕ್ಕತ್ತೇನು ತೆರಿಯೊಂದು ಈ ಭೂಮಿದ ಸೃಷ್ಟಿನ ಪನ್ನೊಂದು ಅಣು ಪೊಣ್ಣು ಒಟ್ಟು ಸೇರಿದು ಕೂಡುದು ಕಟ್ಟುದಿನ ಕುಟುಂಬದ ಉಲೈಡು ಸಂತೇಸಿ ಎಂಚ ಮುಂದುವರಿಂಡು ಪಂದು ತೆರಿಯೊನ್ನ ನಕ್ಕು ಮಸ್ತ್ ಮಲ್ಲ ಗೇನ ಅಂಡ ಒಂದೇನು ನಮ್ಮ ದಾ ತೆರಿಯೋ ನೋಡು ತೆರಿಯೊನ್ನಂಚಿನ ಅಗತ್ಯ ದಾದ ಉಂಡು. ಈ ಪ್ರಶ್ನೆನ ನಮ್ಮ ಕೇನೊಂಡ ನಂಗೆ ಮಸ್ತ್ ಬೇಗುಡು ಗೊತ್ತಾಪುನು ದಾದ ಪಂಡ ಒಂಜಿ ಸ್ವಾಭಿಮಾನದ ನಿರ್ಮಾಣ ಒಂಜಿ ಸ್ವಾಭಿಮಾನನು ತೆರಿಯೊನರೆ ಪಡೆಯೋನರೆ ನಮ್ಮ ಈ ಅಪ್ಪೆ ಮೂಲ ಕಟ್ಟದ ಈ ಮೂಲನ್ನು ತೆರಿಯುನ್ನ ಮಸ್ತು ಮಲ್ಲಗೇನ.

ಮೂಲ ಸಾಂಸ್ಕೃತಿಕ ಶೋಧನೆಯನ್ನು ನಮ್ಮ ನಿರ್ಮಾಣ ಮಲ್ಪುನಂಚಿನ ಅವಶ್ಯಕತೆ ಉಂಡು. ಐತೊಟ್ಟುಗೂ ಒಂದೇನು ರಡ್ಡೇನು ಸೇರದ್ದು ಪುನರ್ ನಿರ್ಮಾಣ ಮಲ್ಪುನ ಅಗತ್ಯಲ ಉಂಡು ಪನ್ಪುನ ನಮ್ಮ ತೆರೆಯೊನ್ನಾಯಿನ ಸಂಗತಿ. ನಂಗೆ ಮಾತ್ರೆಗ್ಲ ಗೊತ್ತುಂಡು ಅಪ್ಪೆ ಮೂಲ ಕಟ್ಟುಪಂಡ ಪೊಣ್ಣನು ನಡುಟು ದೀದು ಕಟ್ಟುದೀನ ಕುಟುಂಬದ ಒಂಜಿ ಕಟ್ಟು ಕಟ್ಟಳೆ. ಆ ಕೂಡು ಕಟ್ಟಡು ಪೊಣ್ಣ ಸಂತೇಸಿಗು ಉಪ್ಪುನ ಪ್ರಾಮುಖ್ಯತೆ ಅಲೆಗು ಉಪ್ಪುನ ಯಜಮಾನಿಕೆ ಅಲೆಡ್ದ ಸಂತೇಸಿ ಪನ್ಪುನ ಒಂಜಿ ತಿಳುವಳಿಕೆ. ಐತ ಒಟ್ಟುಗೂ ಪೊಣ್ಣನ ಪೊಣ್ಣು ಪುಟ್ಟುನೇನು ನಮ್ಮ ನಿರಾಕರಣೆ ಮಲ್ಪಂದೆ ಪೊಣ್ಣ ಸಂತೇಸಿನ ದುಂಬತ್ತುನ ಬೇಲೆನೇನು ನಮ್ಮ ತೆರೆಯು ನೋಡಾಯಿನ ಅಂಶ ಮಸ್ತು ಮಲ್ಲ. ಒಂದು ಎಂಕ್ಲು ಬಾಕಿ ತಕ್ಕಲೇಡ್ದು ಬೇತೆ ಇಜಿಂಡ ಎಂಕ್ಲು ಶ್ರೇಷ್ಠತೆ ಪನ್ಪುನ ವ್ಯಸನು ಗಾತ್ರ ಅಂದು ಮಲ್ಪುನಾತು. ಒಂದು ದಾಯಿಗೆ ನಮ್ಮ ತೆರೆಯು ನೋಡು ಪಂಡ ಒಂಜಿ ನೆಮ್ಮದಿನ ಪಡೆಪುನ ಹುಡುಕಾಟುಡು ಒಂದು ಒರಿಯ ಗಾತ್ರ ಅತ್ತು ನಂಕು ಮಾತರೆ ಗಾತ್ರ ಒರಿ ಅತ್ತು ನಮ ಪನ್ಪುನ ಚಿಂತನೆನು ಓರ್ತುನ ಗಾತ್ರ ನಮ್ಮ ಸ್ವಾಭಿಮಾನನು ತೆರೆಯುನ ರಾತ್ರ ಐನು ಗುರುತಿ ಸಾವುನ ಗೌರವಿ ಸಾವುನ ಪ್ರಕ್ರಿಯೆದ ಒಟ್ಟುಗೂ ನಮ್ಮ ಸಮುದಾಯಲು ಐನು ತೆರೆಯೊನ್ನ ಮಸ್ತು ಮುಖ್ಯ. ತುಳುನಾಡು ಪಂಡ ಅವು ಬುಡಕಟ್ಟು ಸಮುದಾಯನು ದ ಆಲೋಚನೆ ಕಟ್ಟು ದಿನ ಪಾಕ ಬೇರುಲು ಸೇರು ದಿನ ಆ ಪಾಕ ಬೇರ್ಲೆಡು ಒಂಜಿ ಬೇರು ಮಾತ್ರ ಮುಖ್ಯ ಆತು ಮಾತ ಬೇರುಲ್ಲ ಮಸ್ತ್ ಮುಖ್ಯ. ಮಾತ ಬೇರು ಇಜ್ಜಿಡ ಅವು ಕಟ್ಟು ಆಪುಜಿ ಕುಡುಕಟ್ಟು ಆಪುಜಿ ಕುಟುಂಬ ಆಪುಜಿ ಬಂದು ಒಂಜೊಂಜಿ ಎಲ್ಯ ಎಲ್ಯ ಸಮುದಾಯಲ ತನ್ನ ಅನನ್ಯತೆಯನ್ನು ತನ್ನ ಅಸ್ಮಿತೆಯನ್ನು ಒರಿಪಾವೊಂದಿನ ಸಮಾಜ ಇತ್ತಂಡ ಅವು ತುಳುವ ಸಮಾಜ. ಆಯ್ತು ಉಮ್ಮಕ್ಕೆ ನೆಂಚಿನ ಸಾರ ಸಾರ ಸಾರ ಪುಂಜೋಲು ಅಕ್ಕಲು ಸೇರ್ದು ಕಟ್ಟುದಿ ನಂಚಿನ ಕೂಡು ಕಟ್ಟವು. ಆಯ್ತು ಆ ಪೊಣ್ಣನ ನೈಸರ್ಗಿಕ ಮುಂದಾಳತ್ವ ಅಂದು ನಮ್ಮ ಒಯ್ನು ಪನ್ಪನ ಐನು ಅಲ್ಲಿ ಪಡೆವೊಂದು ಅಲೆನು ಕೇಂದ್ರ ಸ್ಥಾನೋಡು ದೀದು ಕಾರಣ ಆತಿನ ಒಂಜಿ ಕುಟುಂಬ ಒಂಜಿ ಉಸುಲು ನನೊಂಜಿ ಉಸುಲುನ್ನು ಪೆದ್ದನಗ ಈ ಉಸುಲು ತೆಕ್ಕಂಡ ಯಾನು ಪೆದ್ದಯೇ ಪನ್ಪುನಂಚಿನ ಪೊರ್ತುಡ್ಲ ಯಾನು ಒಂಜಿ ಬಾಲೆನು ಪಡೆವೆ ಆ ಉಸುಲು ದಾತ್ರನೇ ಎನ್ನ ಉಸುಲು ಒರಿವುಂಡು ಪನ್ಪುನ ಒಂಜಿ ಮಲ್ಲ ತಿಳುವಳಿಕೆ ಈ ನೆಲತ್ತ ಸತ್ಯ. ದಪಂಡ ಅಡ್ಪಿಲ್ ಪೆದ್ದುನ ಪದ್ಧತಿ ಇಲ್ಲದ ಉಲಯಿಡೆ ಕರೆಯೊಂದುತ್ತಿನ ಪೊಣ್ಣು ಜೋಕುಲು ಮೊನೆದಾಂತಿನ ಮೋನೆಡು ತನುಕುಲೆನ ಉಲಯಿದ ಚಿಂತನೆಲೆನು ತನುಕುಲೆನ ಉಲಯಿದ ಆಲೋಚನೆಲೆನು ಅಕುಲು ದುಂಬುಗು ದ ಸಾದಿಗು ದಾಂಟಾದೆರಡ ಅವು ಆ ಮೂಲಕ ಅಂದಪನ್ನುಲಿ. ಈ ಚಿಂತನೆಯನ್ನು ನಮ್ಮ ಈ ಚಿಂತನೆದ ಮೌಲ್ಯನು ನಮ್ಮ ಏನ್ಸ ತಿರಿಯನಲ್ಲಿ ದಾಯಿಗೆ ನಂಗೆ ಅಪ್ಪೆ ಮೂಲ ಕಟ್ಟು ಬೋಡು ಒಂದೇತ ಮೌಲ್ಯದಾದ ಸಮಾನತೆ ಸ್ವಾಯತ್ತತೆ ಮಕ್ಕ ಗೌರವ ಘನತೆದ ಬದುಕನ್ನು ಪಡೆಯರೆ ದಪ್ಪಡ ಪೊಣ್ಣು ಜೋಕುಲು ಪಂಡ ಸಸಾರ ಉಪ್ಪುನ ಈ ಕಾಲುಡ್ಲ ಪೊಣ್ಣು ಜೋಕುಲು ಬೋಡು ಪಂದು ಪನೊಂದು ಐನು ದಾಂಟಿ ಸಾವು ನಂಚಿನ ಬೇಲೆನು ಈ ಅಪ್ಪೆ ಮೂಲ ಕಟ್ಟು ಮಲ್ತದುಂಡು. ಪೊಣ್ಣನು ದು ಸಂತೇಸಿ ಪೊಣ್ಣಡ್ದು ಸಂಸಾರ ಪೊಣ್ಣಡ್ದು ಕುಟುಂಬ ಪೊಣ್ಣಡ್ದು ಬರಿ ಪೊಣ್ಣಡ್ದು ತನ್ನ ಅಸ್ಮಿತೆಯನ್ನು ತನ್ನ ಅನನ್ಯತೆಯನ್ನು ಒರಿತಾವನ್ರೆ ಸಾಧ್ಯ ಆತನು. ದಾಯ್ಪಂಡ ಅಧಿಕಾರದ ಕೇಂದ್ರ ಸ್ಥಾನೋಡು ಉಪ್ಪುನಾಲ್ ಪೊಣ್ಣು ಮಗಲು ಆಲು ತನ್ನ ಅವಕಾಶಲೇನು ಉಪಯೋಗಿಸಾವೊಂದು ಮುಖ್ಯವಾದ ಕುಟುಂಬನು ಗುರುತಿಸಾವುನ ಪೊಣ್ಣನ ಸ್ತ್ರೀ ಮೂಲದ ಮೂಲಕ ಕುಟುಂಬದ ಅಸ್ಮಿತೆನು ವಾ ಕುಟುಂಬ ಅಂದ ಪನ್ಪ ನಮ್ಮ ಇನಿ ಪೊಣ್ಣನ ಕುಟುಂಬ ಅನ್ಪನ್ನಾಗ ವಾ ಕುಟುಂಬ ಅಂದ ಪನ್ಪ ಆ ಕುಟುಂಬದ ಅಸ್ಮಿತೆನು ಒರಿಪಾವುನ ಕುಟುಂಬದ ಪುದರನು ಒರಿಪಾವುನ ಬೇಲೆನು ಅಲ್ಲಿ
ಮತ್ತೊಂದು ಬೈದಲು ಐಕ ಪೂರಕವಾದ ಒರೆದಿನ ಪೂರ ಸಂಗತಿಲ್ಲ ಉಲ್ಲ. ನಮ್ಮ ಆರಾಧನಾ ಪರಂಪರೆ ಉಪ್ಪಡು, ನಮ್ಮ ನಂಬುನ ದೈವ ದೇವಿಯರು ಉಪ್ಪಡು, ನಮ್ಮ ಆಚರಣೆ ಮಲ್ಪುನ ಆಚರಣೆಲಿ ಉಪ್ಪಡು. ಅವು ದೈವಾರಾಧನೆ ಆದುಪ್ಪಡು, ನಾಗಾರಾಧನೆ ಆದುಪ್ಪಡು, ಬರೀ ಬಂದ್ರ ಆದುಪ್ಪಡು, ನಮ್ಮ ಮದಿಮೆದ ಕಟ್ಟುಕಟ್ಟಳೆಲ ಆದುಪ್ಪಡು. ಅವು ಪೂರ ಮಾತೃ ಮೂಲ ಅಪ್ಪೆ ಮೂಲ ಕಟ್ಟದ ಚಿಂತನೆದ ಒಟ್ಟುಗೆ ಒರೆದಂಡು. ಅಂಚಾದಾತ್ರ ನಮ್ಮನ್ನು ಗುರುತಿಸವನು ಅಪ್ಪೆನ ಬರೀಡ್ದು, ಅಪ್ಪೆನ ಕುಟುಂಬಡ್ದು, ಅಪ್ಪೆನ ಮೂಲಕ ಅಮ್ಮನ ಬರೀ ಅಮ್ಮನ ಕುಟುಂಬ ನಂಗೆ ಪಿದೈದವು ಅದು ಒರಿವನು. ಇಡೀ ಜಗತ್ತಡು ಅಪ್ಪೆ ಮೂಲ ಕಟ್ಟಲು ಉಪ್ಪುನು ಕೆಲವೇ ಕೆಲವು ಸಮುದಾಯಲಿಡು. ಐಟಲ ಕೆಲವು ಬುಡಕಟ್ಟು ಸಮುದಾಯದ ಬೇರ್ಲೇನು ಓವು ಒರಿತೊಂದುಂಡ, ಆ ಸಮುದಾಯಲೆಡು ಮಾತ್ರ ಅಪ್ಪೆ ಮೂಲ ಕಟ್ಟು ಉಂಡು. ಸೊ ಇನಿಕ್ ನಮ್ಮ ತುಳುನಾಡಿನ ತುಂಡ ದಾಯಿಗ ಇಂಚಿನ ಒಂಜಿ ಸಾಮಾಜಿಕ ಚಿಂತನೆ ಉಂಡು ಅಥವಾ ಸಾಮಾಜಿಕ ಆಚರಣೆಯಲ್ಲಿ ಉಂಡು ಪಂಡ, ಅವು ಅಪ್ಪೆ ಮೂಲ ಕಟ್ಟದ ಆಚರಣೆದ ಹಿನ್ನೆಲೆ ಉಂಡು ಬಂದು ತೆರಿಯರೆ ಸಾಧ್ಯ ಆಪುಂಡು. ಆ ನೆಲೆಟ್ ತುಳುವ ಸಮಾಜದ ಉಲೈಡು ಸಾಮಾಜಿಕ ಪರಿಕಲ್ಪನೆನು ಮಸ್ತ್ ಮಲ್ಲ ಚಿಂತನೆಯಾದ ಒರ್ತೊಂದು ಕಂಡನಿ ಸೈತುಂಡ ಅಲ್ಲಿನ ತರೆ ತ ಕುಜಲನ ಗೀಸಂದೆ ಕೆಂಪು ಸೀರೆ ತುತ್ತಾವಂದೆ ಕೈ ಪತ್ತಾವುನ ಕುಡೊಂಚಿ ಮದುಮೆನ ಅಲೆಗೆ ಮಲ್ತದು ಅಲ್ಲಿನ ಸಂತೇಸಿನ ದುಂಬು ಕೊನಪುನಂಚಿನ ಬೇಲೆ ದುಂಬುಡ್ ದುಂಚಿಲ ಇತ್ತು. ಎನ್ನ ಬಾಲೆ ಆಯನ ಬಾಲೆ ನಮ್ಮ ಬಾಲೆ ಅವು ಮಾತರ್ಲ ನಮ್ಮ ಕುಟುಂಬದ ಬಾಲೆ ಅಂಚದ ಪೊಣ್ಣನ ದೊಂಕುನ ಪೊಣ್ಣ ಸಂತೇಸಿನ ತೊರ್ಪುನ ಪೊಣ್ಣು ಪುಟ್ಟುನ ಬೊಡ್ಚಿ ಪನ್ಪುನ ಆಲೋಚನೆ ಇತ್ತುಜಿ. ಪೊಣ್ಣು ಪುಟ್ಟುಡಾಂಡ ದೈವಗ ಧರ್ಮನೇಮ ಪನೊಂತೇರು, ನಾಗಗ ನಾಗಮಂಡಲ ಮಲ್ತೊಂತೇರು, ನಾಗನ ಮೂಲನು ನಾಡೊಂದು ಪೋವಂತೇರು, ಬರೀನ್ ಆಲಡೆದ ಮೂಲ ಓವುಂದು ನಾಡೊಂತೇರು, ಎಂಕ್ಲ ಆಲಡೆ ಓಲು ಒಂದು ನಾಡೊಂದು ಪೋವಂತೇರು, ಆಲಡೆದ ಮೂಲಕ ಎಂಕಲ ಕುಟುಂಬ ಓವು ಒಂದು ನಾಡೊಂತೇರು. ಒಂದು ಪೂರ ಸಾಧ್ಯ ಅಂತೀನಿ ಅಪ್ಪೆ ಮೂಲ ಕಟ್ಟದ ಈ ಆಲೋಚನೆದ ಚಿಂತನೆಡು. ಇನಿಕ್ಲ ನಿಕ್ಲು ಕುಂದಾಪುರದಂಚಿ ತುಯ್ಯರಡ, ಇನಿ ನಮ್ಮ ಕುಡ್ಲಡು ಭೂಮಿಲು ಚೀಲು ಚೀಲು ಚೀಲು ಚೀಲು ಆತನ್ ಅಣ್ಣ. ನಿಕ್ಲು ಕುಂದಾಪುರದಂಚಿನ ಭೂಮಿನ ತುಯ್ಯರಡ ಇಡೀ ಭೂಮಿ ಪೊಣ್ಣನ ಒರ್ತಿನ ಪುದರ್ಡೆ ಉಂಡು. ನೂದು ಐನೂದು ಎಕರೆ ಜಾಗಲು ಒಂಜಿ ಅಪ್ಪಿನ ಪುದರುಡುಂಡು. ಅವು ಪಾಲು ಪಂತೆ ಆತಜಿ ಕುಡ್ಲಿಳ್ಳ ನಮ್ಮ ಕೆಲವು ಅಕ್ಕೇನ ಕಲ್ಲ ಪುದರ್ಕೇನ್ವಯ್ಯ ಮುರನಿ ಬಂಟ ಸಮಾಜದ ಒಂಜಿ ಬೂಕುನು ದೆತ್ತು ನಗ ಐಟ್ ಮೂಜಿ ಸಾರ ಮುಡಿ ಉಷ್ಟೋಲಿ ಐನೂದು ಮುಡಿ ಉಷ್ಟೋಲಿ ಒಂಜಿ ಸಾರ ಮುಡಿ ಉಷ್ಟೋಲಿ ಇತ್ತಿನ ಭೂಮಿನ ಕಂಬುಲ ಮಲ್ತೊಂತೀನಿ ಸಾಗೋಳಿ ಮಲ್ತೊಂತೀನಿ ಆ ಭೂಮಿನ ಏಕಿ ದೇಕಿ ಮಲ್ತೊಂತೀನಿ ಪುಂಜೋಲು ಅಂಡ ಇನಿ ಕಾನಗದಾದಾತಂಡ ಅನೊಂಜಿ ಗುತ್ತುದ ಇಲ್ಲದ ಪುಂಜೇಡ ಒಂಜಿ ಸಂದರ್ಶನಗ ವರ ಪೋನಗ ಅರ್ ಪಂಡಿನ ಪಾತ್ರ ಎಂಕ ಇನಿಕಿಲ್ಲ ಮದತುಜಿ. ಎನ್ನ ಕಂಡನಿ ಸೈನಗ ಎಂಕ ಎನ್ನ ಕಂಡದ ಪುನಿ ಓಲುತ್ತುಂಡು ಎನ್ನ ಕಂಡ ಓಲುತ್ತುಂಡು ಅಂದು ಗೊತ್ತುತ್ತುಜಿ ಮಗ. ಯಾನು ಬಕ್ಕ ಎನ್ನ ಕಂಡದ ಪುನಿ ಎನ್ನ ಕಂಡದ ಕಡಿ ಎನ್ನ ಭೂಮಿದ ವಿಸ್ತಾರ ತಿರಿಯೆ ಬೆನ್ನಿನ ಯಾನು ಬೆನಿಯರೆ ಬೆನ್ಪಾಯರೆ ಕಲ್ತೆ ಕಂಡಗ ಜತ್ತದ ಗೊತ್ತುತ್ತುಜಿ ಇಲ್ಲದ ಉಲೈಯಿತ್ತೆ ದಾಪಂಡ ನೂದು ಮುಡಿ ಸಾರ ಮುಡಿ ಉಷ್ಟೋಲಿ ಒಂಜೇ ಕೈಟ್ ಇತ್ತುಂಡ. ಆ ಭೂಮಿನ ನಿರ್ವಹಣೆ ಮಲ್ಪುನ ಆ ಚಾಕಚಕ್ಯತೆ ಪಂಡ ಒಂಜಿ ಅಪ್ಪೆನ ಪುದರುಡು ಇತ್ತಿನೆಡ್ದಾತ್ರ ಆ ಭೂಮಿ ಒಂಜೇ ರೀತಿಡು ಇತ್ತುಂಡು ಪನ್ಪುನ ಮಸ್ತ್ ಮಲ್ಲಗೇನ. ನೆಡ್ದ ಸಾಮಾಜಿಕವಾಯಿನ ಒಂಜಿ ಬದಲಾವಣೆ ಆತಂಡ ಅಂದಕೇಂಡ ಅವು ಆ ಕಾಲಾನುಕಾಲಗು ಅವಿಭಕ್ತ ಕುಟುಂಬಲು ವಿಭಕ್ತ ಅನ್ನಗ ಅಪ್ಪೆ ಮೂಲ ಕಟ್ಟಲು ಅಮ್ಮ ಮೂಲ ಕಟ್ಟು ದಂಚಿ ಪೋಪುನ ಇಜಿಂಡ ನವ ಪಿತೃ ಪ್ರಧಾನತೆ ದಂಚಿ ಪೋಪುನ ಇಜಿಂಡ
ಇಡೆಗು ವಲಸೆ ಬತ್ತಿನ ಸಮುದಾಯಲೇನು ತೂದು ಎಂಕ್ಲೇಡ್ದು ಅಕಲ್ನ ಕೂಡು ಕಟ್ಟು ಎಡ್ಡೆ ಪಂದು ಕೆಲವೇರು ಅಂಚ ಬದಲಾತಿನ ಕ್ರಮಲ ಇತ್ತುಂಡು ಅಂಡಲ ಮೂಲದ ನೆಲೆನು ಬದಲಿಸಾವಂದೆ ಆ ಕಟ್ಟನು ಅಂಚಿನೇ ಒರಿತೊಂದಿನೇನು ನಮ್ಮ ತೂವಲಿ ಐಡ್ದಾತ್ರನೇ ಮೂಲು ಮಲ್ಪುನ ಆಚರಣೆ ಲೇಡು ನಿಕ್ಲು ಉತ್ತರ ಕರ್ನಾಟಕ ಜಿನ ಉತ್ತರ ದಂಚಿ ತುಂಡ ಅವ್ಲು ಮಲ್ಪುನ ಆಚರಣೆ ಇಡ್ದು ಭಿನ್ನವಾದ ಮೂಲು ಕೆಡ್ಡಸದ ಆಚರಣೆ ಉಂಡು ಪೊಣ್ಣು ಈ ಭೂಮಿ ಮದಿಮಲಾಪಲು ಐತ ಮೂಲಕ ಅಲ್ಲ ಬದುಕು ಗೇನ ಹೆಚ್ಚುಂಡು ಪನ್ಪುನ ಆಚರಣೆ ನಂಗೆ ಇಡೀ ಭೂಮಿದ ಪರಿಕಲ್ಪನೆ ಹೊಸ ದೇಕಿಡು ಕುರಿಯರೆ ಸಾಧ್ಯ ಆಪುಡು ನಾಗಾರಾಧನೆ ಇಜಿಂಡ ನಾಗಮಂಡಲ ಇಜಿಂಡ ದೈವಾರಾಧನೆಲು ಪೊಣ್ಣನ ಮೂಲ ಕಟ್ಟದ ಸಂತೇಸಿನೇ ಪೊರ್ಲುಡು ಕಟ್ಟರೆ ಸಾಧ್ಯ ಆತಂಡು ಪಂಡ ಮಾತಾ ಬೇರ್ಲೆನ್ನ ನಯವಾದು ಒಂಜಿ ಬುಡ ಕಟ್ಟದ ನೆಲೆಟ್ಟು ಯೋಚಿಸಾವು ನಂಚಿನ ಪೆರ್ಮೆ ನಮ್ಮ ತುಳುವೆರ್ನವು ಈ ಹಿನ್ನೆಲೆಡು ತೂನಗ ನಮ್ಮ ಸಮುದಾಯದ ಬಗ್ಗೆ ನಮ್ಮ ತುಳುವ ಸಮಾಜದ ಬಗ್ಗೆ ಪೆರ್ಮೆ ಪಡೆಯೋಡಾಯಿನ ಸಂಗತಿ ಮಸ್ತುಮಲ್ಲವು ನಮ್ಕ ಇನಿಕ್ಕಲ ಪಿತೃಪ್ರಧಾನತೆ ಇಜಿಂಡ ಅಮ್ಮ ಕಟ್ಟದ ಕೆಲವು ಸಂಗತಿಲು ಮಾತೃಮೂಲ ಸಮುದಾಯದ ಮಿತ್ ಅಪ್ಪೆ ಮೂಲ ಕಟ್ಟದ ಮಿತ್ ಪ್ರಭಾವ ಬೀರ್ದಿನ ಆಯ್ತು ಮಿತ್ ಪ್ರೇರಣೆ ಆತಿನ ಸಂಗತಿಲು ಇತ್ತುಂಡಲ ನಮ್ಮ ಇನಿಕ್ಕಲ ಪೊಣ್ಣ ಸಂತೇಸಿನ ಪೊಣ್ಣನು ನಮ್ಮ ತೂಪುನ ಗೇನ ಮಲ್ಲ ಅಲೇನು ದೊಂಕುನ ಇಜಿಂಡ ಅಲೇನು ಅವಮಾನಿಸಾವುನ ಸಂಗತಿರ್ದೆಚ್ಚ ಅಪ್ಪೆಡ್ದು ಸಂತೇಸಿ ಸಂಸಾರಾಂದು ಪನೊಂದು ಅಲ್ಲ ಒಟ್ಟುಗೆ ಕಟ್ಟುನ ಬೇಲೆನು ಸಂಸಾರನು ಕಟ್ಟುನ ಬೇಲೆನು ನಮ್ಮ ಮಲ್ತೊಂದು ಬೈದ ಈ ಹಿನ್ನೆಲೆಡ್ ತೂನಗ ನಂಗೆ ಸಂಸ್ಕೃತಡು ಒಂಜಿ ಪಾತ್ರಂಡು ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ ಒಂದು ಪನ್ನೋಡಾಂಡ ಭೂಮಿಯೇ ಒಂಜಿ ಕುಟುಂಬ ಅಂದು ಪನ್ನೋಡಾಂಡ ಭೂಮಿನ ಕುಟುಂಬ ಅಂದು ತೂಡ ಅವಳು ಪೊಣ್ಣು ಮೂಲವಾದ ಉಪ್ಪೊಡು ಪನ್ಪುನ ಮಲ್ಲ ಚಿಂತನೆ ಆ ಚಿಂತನೆನು ನಮ್ಮ ತುಳುವೆರು ನೆನೆತೊಂದೆರು ಅತಂಡ ಒರ್ತೊಂದೆರು ಪನ್ಪುನ ಮಲ್ಲ ನೆಲೆ ಐತೊಟ್ಟುಗೂ ತುಳುಟು ಉಪ್ಪುನ ಒಂಜಿ ಪಾಡ್ದನದ ಸಾಲ ಎರಡು ಸಾಲ ಇಂಚು ಉಂಡು ಪತ್ತಪ್ಪೆ ಬಾಲೆಲೇನು ಮಾತ್ರೆಗಳ ಗೊತ್ತುಪ್ಪುನೇ ಪತ್ತಪ್ಪೆ ಬಾಲೆಲೇನು ಉಂಜಪ್ಪೆ ಬಾಲೆಲೆಲಕ್ಕ ತೂದು ಅಪ್ಪೆ ಅದು ಮಾಯದ ಮಿರೆ ಪೇರು ಕೊರ್ದು ತಮ್ಮಲೆ ಅದು ಅಂದು ಮಲ್ತದು ಮಲ್ಲಾದು ಬುದ್ಧಿ ನೀತಿ ಪಂಡದು ಮಟ್ಟೇಳದಿದು ತಂಕುನುವೆ ಇಡೀ ಊರುಗು ಮಾಯೋದ ಬೇಲಿಯಾದ ಪೂತ ಬಿತ್ತಲ್ದ ಲೆಕ್ಕ ತಂಕುನುವೆ ಅಂದು ಒಂದು ಪಾಡ್ದನದ ಸಾಲ ಆಂಡಲ ಇಡೀ ತುಳುವ ಸಮಾಜದ ನೆಲೆಟ್ಟು ತುಳು ಸಮಾಜ ಕಟ್ಟದು ಕೊಡ್ತಿನ ಚಿಂತನೆ ಬಂದು ಪನಿಯರೆ ಸಾಧ್ಯ ಒಂಜಿ ನಂದನದ ಬಿತ್ತಲ್ದ ಲೆಕ್ಕ ಇಡೀ ಲೋಕನು ತೂಪೆ ಪಂಡ ಒಂದು ದೈವದ ನುಡಿ ಆಂಡಲ ಕುಟುಂಬನು ನಮ್ಮ ಎಂಚ ತೂವಡು ಪನ್ಪುನ ಒಂಜಿ ಯೋಚನೆನು ಅವು ಪಂದ್ರೆ ಸಾಧ್ಯ ಆತನು ಇಡೀ ಲೋಕಡು ಕೆಲವೇ ಜಾಗಡು ಉಪ್ಪುನ ಈ ಅಪ್ಪೆ ಮೂಲ ಕಟ್ಟನು ತುಳುವೆರು ಒರ್ತೊಂದು ನಡ್ದಾದ್ರನೆ ತುಳುವೆರ್ನ ಅಡ್ಪಿಲ್ಲದ ಅಟೀಲದ ಅರಗಣೆ ಅವು ಲೋಕನು ಮುಟ್ಟರೆ ಸಾಧ್ಯ ಆತನು ಅಕುಲು ಮಲ್ಪುನ ಅಡಿಗೆ ಅಕುಲು ಮಲ್ಪುನ ಅಟೀಲ್ ಪಂಡ ಕುಡ್ಲೆಡು ಅಕ್ಕಮಕ್ಕನ ಹೋಟೆಲ್ ಅಂದಿತ್ತು ಆ ಅಕ್ಕಮಕ್ಕನ ಹೋಟೆಲಿನ ತುಂಡ ಆ ಅಕ್ಕಮಕ್ಕನ ಹೋಟೆಲ್ ಖಾಲಿ ವನಸು ತೆನಸದ ಬೇರ ಅದು ಮಾತ್ರ ಇತ್ತು ಜಿ ಒಂಜಿ ಕಾಲಡು ಪೊಂಜೆಲೆಗು ಕುಂಟು ಮಾಪೆರೆ ಮೇನೀರಿಗೆ ಪೋಯರೆ ಪೊದು ತೂಯರೆ ಪೊದು ಸಂಬಂಧನು ಮಲ್ಪೆರೆ ಉಂದೆಕ್ಕೆ ಪೂರ ಬೆನ್ನಿ ಬುಡ್ದು ಬೇರ ಬನ್ನಗ ನೆಪಣ ತುಳುವೆರು ರಡ್ಡು ರೀತಿಡು ತನ್ಕುಲೇನು ಹೊರ್ತೊಂದೇರು ಒಂಜಿ ಬೆನ್ನಿಡು ಬೊಕ್ಕುಂಜಿ ಬೇರಡು ಆ ಬೇರಡು ಅಕ್ಕಮಕ್ಕನು ಹೋಟೆಲ್ ನಡಪಾಲೇ ಪಂದು ಪಂದು ಇನಿಕ್ಲವು ಮೀನು ಕಜಿಪುದ ಒಂಜಿ ಎಡ್ಡೆ ಹೋಟೆಲ್ ಆದು ಒರೆದುಂಡ ಆಯ್ತ ಪಿರವುಡು ಉಪ್ಪುನ ಅಟೀಲದ ಕಮ್ಮೆನ ಉಂಡದ
ಆ ಮೀನು ಉರ್ಪಿಲರಿತ ನುಪ್ಪುಲ

ಮೀನದ ಕಜಿಪುಲ ಆಯ್ತ ಕಮ್ಮೆನ ಮಗ ಆಟಿಲ್ ಆಟಿಲದ ಮೂಲಕ ಆಕುಲು ಆ ಕುಡುಕಟ್ಟನ್ನು ಓರ್ತೊಂದುನ ಯಪ್ಪಂಡ ಒಂಜಿ ಕಾಲುಡು ಪೇಂಟೆಗ್ ಬೆನ್ನಿ ಬುಡ್ದು ಪೇಂಟೆಗ್ ಬೈದಿನ ಜನಕ್ಲೆಗ್ ರಡು ಮೂಜಿ ತುದೆ ಕಡತದ ಬರುಡಿತ್ತು ಸಂಕುಲಿತ್ತುಜಿ ಆ ಕಾಲುಡು ಪೇಂಟೆಗ್ ಬತ್ತಿನ ಜನಕ್ಲೆಗ್ ಬಂಜಿದ ಬಡವುಗು ರಡ್ಡು ಪುಂಡಿ ನುಪ್ಪು ಪಾಡೋಡಾಂಡ ಒಂಜಿ ಗಂಜಿಯ ಒಂಜಿ ನುಪ್ಪ ಅಯ್ನ ಮಲ್ಪುನ ಬೇಲೆನ ನಿಕುಲ್ ಮಲ್ಪುಲೆ ಒಂಜಿ ಪೊಂಜೇನ ಪುದರಡು ಒಂಜಿ ಹೋಟೆಲನ್ ಕನಪುನ ಮೂಲಕ ಬಂಜಿದ ಬಡವುನು ಆ ನೆಲೆಟ್ ಯೋಚನೆ ಮಲ್ತೊಂದಿ ತೆರು ಪಂದು ತೆರೆಯು ಅಂಚಂದು ನಂಗ್ ತೆರೆಯುನು ದಾದ ಪಂಡ ಇನಿಕ್ಲ ಅಪ್ಪೆ ಮೂಲ ಕಟ್ಟದ ಬೆನ್ನಿಯಾವಡು ಅಪ್ಪೆ ಮೂಲ ಕಟ್ಟದ ಬೇರಾವಡು ಅಪ್ಪೆ ಮೂಲ ಕಟ್ಟದ ಆಚರಣೆ ಆವಡು ಅಪ್ಪೆ ಮೂಲ ಕಟ್ಟದ ಆರಾಧನೆ ಆವಡು ಅಪ್ಪೆ ಮೂಲ ಕಟ್ಟದ ಸಾಂಸ್ಕೃತಿಕ ಚಿಂತನೆ ಆವಡು ಅವು ಬೇತೆ ಬೇತೆ ನಮೂನೇಡು ಬೇತೆ ಬೇತೆ ನಮೂನೇಡು ಸಾಗದಿನೇಡ್ ದಾತ್ರನೆ ಆ ಯೋಚನೆ ನಮ್ಮ ನೆಲೆಟ್ಟು ಇನಿಕ್ಲ ಸತ್ವಪೂರ್ಣವಾದ ಒರೆದುಂಡು ಪಂದು ತೆರೆಯುಂಡು ಕೇವಲ ಅಂಜೇಲ ಪುದರಡು ಒಯ್ನ

ನಮ್ಮ ಅಪ್ಪೆ ಮೂಲ ಕಟ್ಟನ ಎಂಚ ಕಟ್ಟೊಂದ ಎಂಚ ಊರ್ತೊಂದ ಪನ್ಪುನ ಪ್ರಶ್ನೆ ನಂಕುಮಲ್ಲ. ದಪಂಡ ಒಂಜಿ ಕಾಲಡ್ ಒಂಜಿ ಪೊಣ್ಣು ಮಗಲು ಮದ್ಮ್ಯಾದ ಕಂಡಲ್ ನಡೆ ಪೋಯಾಳ್ಡ. ಅಲೆಗೆ ಬರಿಯರೆ ಆವಂತುನು ಬಾರಿ ಭಂಗ, ದೂರದ ಕಂಡನೆ ಇಲ್ಲಾಂಡ ಅಲೆಗೆ ಬರಿಯರೆ ಆವಂತುನು ಬಾರಿ ಭಂಗ. ತನ್ನ ತೂವರೆ ಬತ್ತಿನ ಆ ಪೆಲ್ಲೆ ದಕ್ಲೆಗೆ ಮಗಲ್ ಎಂಚ ಉಳ್ಳಲೊಂದು ಕೇಂಡ ಅಲ್ಲೊಂಜಿ ರೂಪಕದ ಮೂಲಕ ಪಂತಲಿಗೆ ಬಟ್ಟಲ್ಡ್ ಮಾಡಕರು ಬಾಕಿಲ್ಡ್ ಕಂಚಿಲ್ ದೀಪ ಸೊಂಟ ಸುತ್ತ ಆಟಿ ಕಳಂಜೆ ಬಾಕಿ ಮಾತ ಸೌಖ್ಯ ಅಂದು ಪಂಡಿರ್ಲೆ ಅಂದ. ಬಟ್ಟಲ್ಡ್ ಮಾಡಕರು ಪಂಡ ಮಾಡದ ಮುಲಿ, ಬಾಕಿಲ್ಡ್ ಕಂಚಿಲ್ ದೀಪ ಪಂಡ ಅವಲುಪ್ಪನ ಒಂಜೆ ಬೊಲ್ಪು, ಸೊಂಟದ ಸುತ್ತ ಆಟಿ ಕಳಂಜೆ ಪಂಡ ಅಲ್ಲಿ ಕಟ್ಟೊಂದಿನಿ ಪರಿದಿನ ಕುಂಟು ತುತ್ತುದಿನ ತಪ್ಪು ಬಾಂಕಿ ಮಾತ ಸೌಖ್ಯ ಅಂದು ಪಂತಿರ್ಲೆ ಅಂದ. ಪಂಡ ಮದಿಮ್ಯಾದ ಪೋಯಿನ ಪೊಣ್ಣು ಮಗಲೆಗು ಆತ ಬಂಗ ಇತ್ತುಂಡಲ ಆಲು ಐನ ಅಪ್ಪೆ ಇಲ್ಲಡೆಗೆ ದಾಂಟಿ ಸಾಧಿನಾಲು ಅತ್ತು ಪನ್ಪುನ ಸತ್ಯಲ ನಮ್ಮ ತೆರೆಯೋಡಾಯ್ನ. ಈ ನೆಲೆಟ್ಟು ನಂಗೆ ಅಪ್ಪೆ ಮೂಲ ಕಟ್ಟದ ಈ ಚಿಂತನೆಲು ನಂಗೆ ದಾಯಿಗೆ ಮುಖ್ಯ ಹಾಪುಣ್ ಪಂಡ. ಆ ಸಾಧ್ಯತೆಲೇನು ತೂನಗ ಇನಿತ ಸಾಧ್ಯತೆಲೇನು ತೂನಗ ಪ್ರಕೃತಿನ ಆರಾಧನೆ ಮಲ್ಪುನ ತುಳುವೇರು ಪೊಣ್ಣನ ಆರಾಧನೆ ಮಲ್ತೇರು ಅಂದು ಮೂಲು ಪೂರ ಶಕ್ತಿ ಕೇಂದ್ರದ ಆರಾಧನಾ ಪರಂಪರೆದ ಚಿಂತನೆಲು ಮೂಲು ಉಂಡು. ಸಿರಿ ಆರಾಧನೆ ಉಂಡು, ನಾಗನ ಆರಾಧನೆ ಉಂಡು, ದೇವಿ ಆರಾಧನೆ ಉಂಡು. ಒಂದು ಪ್ರದಾಯ ಬತ್ತುಂಡು ಪೊಣ್ಣನ ಗರ್ಭಗುಡಿಟ್ಟು ದೀದು ನಮ ಪಿದೈ ಉಂತುದು ನಮಸ್ಕಾರ ಮಲ್ಪುನಾಗ ನಮ್ಮ ಉಲಯದ ಆಲೋಚನೆ ಆಯ್ತು. ಅವು ಇನ್ನೀ ಸಂಸ್ಕೃತೀಕರಣ ಆಂಡಲ ಆಯ್ತು ಪಿರವುದ ಆಲೋಚನೆಲು ದಾದ ಇತ್ತುಂಡು ಪಂದು ತೆರೆಯೋಡಾಯಿನ ಸಂಗತಿಲು ನಮ್ಮ ಎದುರು ಮಸ್ತು ಉಂಡು. ಈ ನೆಲೆಟು ತೂನಗ ಆಧುನಿಕತೆದ ಈ ಕಾಲಘಟ್ಟಡು ಉಂತುದು ಉದಾತ್ತವೈನ ಮೌಲ್ಯಲೆನ ಪನ್ನೊಂದು ಬದಲಾವೊಂದುಪ್ಪುನ ಈ ಸಮಾಜದ ನಡುಟು ನಮ್ಮ ದೃಷ್ಟಿಕೋನಲು ನಮ್ಮ ಚಿಂತನೆಲು ನಮ್ಮ ಆಲೋಚನೆಲು ಎಂಚ ಬದಲಾತನ. ಪಂಡ ಒಂಜಿ ಪೊಣ್ಣನ ನಮ್ಮ ತೂಪುನ ಏಕಿದೇಕಿ ಎಂಚ ಬದಲಾತನು ಒಂದು ಪನ್ಪುನಲ ಇನಿತ ಕಾಲಗು ನಂಕು ಮಲ್ಲ ಸವಾಲಾತನು. ಆ ಪೊಣ್ಣನ ದೇಹ ಮೀಮಾಂಸೆ ಅಂತ ನಮ್ಮದಾದ ಪನ್ಪನ ಆ ದೇಹ ಮೀಮಾಂಸೆದ ಮೂಲಕ ನಮ್ಮ ದಾಟಿಸಾವುನ ಸಂಗತಿಲು ಎಂಚಿ ನಾವು ಪನ್ಪಿನಲ ಮಲ್ಲ ವಿಚಾರ. ಅಂಡ ಆಯ್ತ ನಡುಟು ನಂಗೊಂಜಿ ಸಾಧ್ಯತೆಲಿ ನಮ್ಮ ಗುರುತಿಸಾನಗ ಸಮುದಾಯಲು ಬುಡಕಟ್ಟುಲು ಅಕಲ್ನ ಅನನ್ಯತೆಯನ್ನು ತೆರೆಯೊಂದು. ದಪಂಡ ನಮ್ಮ ಭೂಮಿದ ಉಷ್ಟೋಲಿದ ಕಥೆಯನ್ನು ಪನ್ನಲ್ಕನೆ ಈ ನಾಡು ನಡತಿನ ಭೂಮಿ ಚಳುವಳಿಯನ್ನ ನಮ್ಮ ತೆರೆಯ ನೋಡು. ಈ ಭೂಮಿ ಚಳುವಳಿನ ಮಲ್ತನ ಕುಲಿಯೇರು ವಿಷ ಭೂಮಿ ದಾಂತಿನ ಕೊರಗೆರು ಐಟಲ ಪೊಂಜೂಲು ಈ ಭೂಮಿ ಚಳುವಳಿನ ಮಲ್ತದು ಆಯ್ತ ಮೂಲಕ ಅಕುಲು ಭೂಮಿನ ಪಡೆವನ್ರೆ ಸಾಧ್ಯ ಆತನು.

ಅಂತೆ ಬಾಯಿ ಚಪ್ಪೆ ಚಪ್ಪೆ ಆವಂತುಂಡು ಐನು ಎಂಕುಲು ಎಂಕ್ಲೆ ಬಂಗಾಣ ಬಚ್ಚರೆ ಬಜ್ಜೆ ತಿನ್ರದ ಅಂತ ಎಂಕ್ಲೆ ಬಂಗಾಣ ಅನ್ಪಂಡೇರು. ಪಂಡ ಭೂಮಿ ಚಳುವಳಿ ದಂಚಿನ ಚಳುವಳಿಲ ಅಪ್ಪೆ ಮೂಲ ಕಟ್ಟದ ಈ ಮಣ್ಣುಡು ನಡತ್ತನು ಐನು ಐತ ಮುತಾಲ್ಕೆ ವಯಸ್ಸೊಂದು ನಕುಲು ಭೂಮಿ ದಾಂತಿನ ಕೊರಗಿರ ಭೂಮಿ ದಾಂತಿನ ಕೊರಗಿರ ಅಂಚಾದತ್ರ ಈ ನೆಲಿನ ತೆರಿಯೊಂದು ಭೂಮಿ ಚಳುವಳಿ ಆಯ್ತ ಪೆರ್ಮೆನು ದುಂಬೊತ್ತಿನ ಜನಕುಲು ಅಂದೇನು ಮಾತಿನ ಆಲೋಚನೆ ಮಲ್ತೊಂದು ಸಾಧ್ಯತೆದ ರಡ್ಡು ಪಾತೆರು ಅನ್ಪನ್ಪೆ ವಿಷ ಮೂಲ ಅಪ್ಪೆ ಮೂಲ ಕಟ್ಟೆ ಇತ್ತಿನೇರ್ದಾತ್ರನೇ ಸಮುದಾಯಲು ತಮ್ಮ ಅನನ್ಯತೆಲಿನ ತೆರೆಯೊಂದ ಆಯ್ತ ಆಯ್ತ ಒಟ್ಟಿಗೆ ಇಣಿಕ್ಲ ಜಗತ್ತದ ಆರಾಧನಾ ಕ್ರಮತ ಚಿಂತನೆಡು ನೆಲತ್ತ ಪಿಸು ನುಡಿಕ್ಲೇನೆ ಕೇನೆರೆ ಸಾಧ್ಯ ಆತಂಡು ವರ್ತಮಾನುಡು ವಿಭಕ್ತ ಕುಟುಂಬ ಉಳಿತದ ಐತ ಮಧ್ಯ ಹುಟ್ಟು ಪುಟ್ಟುನ ಬಿಕ್ಕಟ್ಟದ ನಡುಟ್ಲ ಕುಟುಂಬ ಕೇಂದ್ರದ ಮೌಲ್ಯಗಳು ದಯಪಣ್ಣ ಕೂಡುನ ಬಕ್ಕ ಕಟ್ಟುನ ಒಂಜ ಇಲ್ಲಡು ಒಟ್ಟುಗು ಸೇರ್ದು ಎಡೆಲೇಸಗು ಉನ್ಪುನ ಸಂಕ್ರಾಂತಿಯ ಇಜಿಂಡ ಬೇತೆಲೇಸ ಆಯ್ನ ಸೇರ್ದು ಮಾತೆರ್ಲ ಕುಟುಂಬದ ಕುಲು ಸೇರ್ದು ದೈವ ದೇವ್ಯರ್ನ ಪುದರುಡು ಮಾತೆರ್ಲ ಸೇರುನ ಒಟ್ಟುಗು ಕುಲ್ದು ಉನ್ಪುನ ಈ ಕಜ್ಜುಲು ನಿಜವಾದ್ಲ ನಡತನು ವರ್ತಮಾನದ ಈ ಸಂಗತಿಲೇನು ತೆರೆಯೊಂದು ಅಪ್ಪೆ ಮೂಲ ಕಟ್ಟದ ಈ ಚಿಂತನೆ ನಂಗೆ ಮಸ್ತ್ ಅಗತ್ಯದವು ಮಾತ ಸಮುದಾಯಲ್ಲ ಅಕ್ಲನ ಯೋಚನೆಲೇನು ಅಕಲ ಸಮುದಾಯಲೇನು ತೆರೆಯುನ್ನ ಮೂಲಕ ಅಕಲ್ನ ಕಟ್ಟು ಕಟ್ಟಳೇನು ಕೂಡು ಕಟ್ಟದ ಚಿಂತನೆಲೇನು ತೆರೆಯುನ್ನ ಮೂಲಕ ಈ ನೆಲತ್ತ

0: ದಿನ, ಕುಟುಂಬನು ಕಟ್ಟು ದಿನ, ಆಯ್ತ ಮೂಲಕ ಇಡೀ ಲೋಕಗೂ ಒಂಜಿ ಪೊರ್ಲುದ ಗೇನನ್ನು ಕಟ್ಟದು ಕೊಡ್ತಿನ ನಿಲೆ ನಮ್ಮ ತುಳುವೆರ್ನ ಅಂಚ. ಅದು ಆ ತುಳುವೆರೆನ ತುಳುವ ಸಮಾಜ ಅಕಲ್ನ ಅಪ್ಪೆ ಮೂಲ ಕಟ್ಟು ಈ ನೆಲೆಟ್ಟು ಇನಿಕ್ಕಿಲ ದುಂಬತ್ತೊಂದು ಬೈದಂದು ಪನ್ನೊಂದು ಅವು ಬೇತೆ ಬೇತೆ ಪಾತ್ರೋಲಾದುಪ್ಪು ಅಂಡಲ ಪೊಣ್ಣನ ಪಾತ್ರೋಲೆದ ರೀತಿಲು ಬದಲಾಂಡಲ ಅಕಲು ಕಟ್ಟದಿನ ಚಿಂತನೆಲು ಮಲ್ಲವೂಂದು ಪನೊಂದು ಎಂಕಿ ಅವಕಾಶನು ಮಲ್ತುಕುರ್ನ ಮಾತರೆಗ್ಲ ಬಿಡಿಡೊಂದು ಎನ್ನ ರೆಡ್ಡು ಪಾತ್ರನು ಮುಗಿಪ್ಪೆ ಸುಲ್ಮೇಲ್
1: ಈತನೇಟ ಇಂಚಿಪ್ಪ. ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜ್ದ ರವೀಂದ್ರ ಕಲಾಭವನ ನಡತ್ತಿನ ಉಮ್ಮಕ್ಕಿನ ನೆಂಪು ಉಪನ್ಯಾಸ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈ ಲಿಸ್ಡ್ ಸರ್ಕಾರಿ ಪದವಿಪೂರ್ವ ಕಾಲೇಜು ಚೇಳಾಯರು ಮುಲ್ಪದ ಪ್ರಾಚಾರ್ಯರಾಯಿನ ಡಾಕ್ಟರ್ ಜ್ಯೋತಿ ಚೇಳಾಯರು ಅರ್ನ ಪಾತ್ರನ ಕೇನೊಂದು ಬರ್ತಾರೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ರೀ, ನನ್ನ ದುಂಬಗ ಕೆಲವೊಂದು ತುಳು ಜನಪದ ಪದಕುಲನ್ನಕ್ಕೆ ಏನೊಂದು ಬರ್ಕ.

107.8 FM. Radio Saran. Iga app nalu kuda labhya.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, GV ಅತ್ರಿ ಅವರ ಸಂಗೀತ ನಿರ್ದೇಶನದ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಹೇಮಾ ಪ್ರಸಾದ್ ಇವರು ಹಾಡಿರುವ ಯಾಕೆ ಕಾಡುತ್ತಿದೆ

ಮುಂದಿನ ಗೀತೆ ಕುವೆಂಪು ಅವರ ರಚನೆಯ, ಸುನೀತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕೇಳುವುದೆಲ್ಲೆಡೆ ಪಲ್ಲವಿಯೊಂದು.

ಮುಂದಿನ ಹಾಡು ಸ್ವರ್ಗವೇ ಭೂಮಿ, ರಚನೆ ಕುವೆಂಪು, ಸಂಗೀತ ನಿರ್ದೇಶನ ಸುನೀತಾ ಚಂದ್ರಕುಮಾರ್, ಹಾಡಿದ್ದಾರೆ ಚಿತ್ರಾ.

ಮುಂದಿನ ಹಾಡು ಎನ್ ಎಸ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಸುಪ್ರಿಯ ಆಚಾರ್ಯ ಅವರು ಹಾಡಿರುವ ನಿನ್ನ ಕಂಗಳ ಕೊಳದಿ.

ಮುಂದಿನ ಹಾಡು ಸಂಗಮೇಶ್ ಅವರ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನಿನ್ನ ರೂಪ ನೋಡುತ್ತಾ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ ನಾಳೆ ಸಂಡೆ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: You're listening to Radio Sarang, 107.8 FM.
5: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
6: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
5: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ರೀ, ಮನೆ ಖರ್ಚಿಗೆ ಹಣ ಕೊಡಿ.
8: ಇದು ರೇಷನ್ಗೆ 15,000, ತರಕಾರಿಗೆ 2,000,
7: ಮತ್ತೆ ವಿದ್ಯುತ್ ಬಿಲ್ಲಿಗೆ
8: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
7: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
8: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
5: ಹಲೋ ಪುಟ್ಟ.
3: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
5: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
3: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
6: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು, ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ, ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
8: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
9: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಇಂದು ರಾಷ್ಟ್ರೀಯ ಕೈಮಗ ದಿನ, ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕರ್ಮಿಗಳನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ, ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ ಎರಡು ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5 ಭಾರತ ಪಾಕಿಸ್ತಾನ ಪಂದ್ಯ. ವಾರ್ತೆಗಳ ವಿವರ: ಪ್ರತಿಯೊಬ್ಬ ನಾಗರಿಕನೂ ಇಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಈ ಕುರಿತು ವಿಡಿಯೋ ಸಂದೇಶವೊಂದನ್ನು ಹಂಚಿಕೊಂಡಿರುವ ಅವರು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ 1905 ಆಗಸ್ಟ್ 7 ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಈ ಐತಿಹಾಸಿಕ ಹೋರಾಟದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು ಒಗ್ಗೂಡಿ ಬ್ರಿಟಿಷ್ ಆಡಳಿತದ ವಿರುದ್ದ ಹೋರಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಸ್ವಹಸ್ತದಿಂದ ಸುಂದರ ವಸ್ತ್ರಗಳನ್ನು ಸಿದ್ಧಪಡಿಸುವ ಬಡ ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕರ್ಮಿಗಳನ್ನು ಪ್ರತಿಯೊಬ್ಬರೂ ಬೆಂಬಲಿಸಬೇಕು ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ.
10: ಮೈ ಆಜ್ ಆಗ್ರಹ ಕರ್ತಾ ಹೂ, 7 ಹ್ಯಾಂಡ್ಲೂಮ್ ಡೇ ಹೋತಾ, ಹಮ್ನೆ ಉತ್ಸಾಹ ಔರ್ ಉಮಂಗ್ಕೆ ಸಾಥ್ ಹ್ಯಾಂಡ್ಲೂಮ್ ಡೇ ಮನಾನಾ ಹೈ. ಹಮಾರಾ ಕಾಮ್ ಹೈ ಆತ್ಮನಿರ್ಭರ್ ಭಾರತ್ ಬನಾನೆ ಕೆ ಲಿಯೆ, ಹಮಾರೆ ಇನ್ ಛೋಟೆ ಛೋಟೆ ಛೋಟೆ ಗರೀಬ್ ಪರಿವಾರೋ ಕೋ ಭೀ ಆರ್ಥಿಕ ರೂಪ ಸೆ ಸಮೃದ್ಧ ಕರ್ನಾ. ಆಯಿಯೆ ಹಮ್ ಸ್ವಯಂ ಹ್ಯಾಂಡ್ಲೂಮ್ ಸೆ ಕುಚ್ ನಾ ಕುಚ್ ಖರೀದೆ, ಉಸ್ಕಾ ಏಕ್ ವಿಡಿಯೋ ಬನಾಯೆ ಔರ್ ದೇಶ್ ಔರ್ ದುನಿಯಾ ಮೇ ಉಸ್ ವಿಡಿಯೋ ಕೋ ಪ್ರಚಾರಿತ್ ಕರೇ, ತಾಕಿ ಹಮಾರೆ ಬುನ್ಕರ್ ಭಾಯಿ ಬಹನೋ ಕೆ ಸಾಮರ್ಥ್ಯ ಕಾ ಪರಿಚಯ ದುನಿಯಾ ಕೋ ಭೀ ಹೋ.
9: 12 ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಸಚಿವ ಪವಿತ್ರಾ ಮಾರ್ಗರೀಟಾ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ 2025 ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ಪ್ರದಾನ ಮಾಡಲಾಗುವುದು ಹಾಗೂ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು. 1905 ಆಗಸ್ಟ್ 7ರಂದು ಆರಂಭವಾದ ಸ್ವದೇಶಿ ಚಳವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. 23,731 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ಧನ್ ಅನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ಧನ್ ಭಾರತದ ಶುದ್ಧ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ಧ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಮುಂಬರುವ 6ನೇ ಆವೃತ್ತಿಯ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಅಭಿಯಾನ ರಾಷ್ಟೀಯ ಏಕತೆ ಮತ್ತು ಹೆಮ್ಮೆಯ ಸಂಕೇತವಾಗಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದರು. ಈ ವರ್ಷದ ಅಭಿಯಾನ ವಂದೇ ಮಾತರಂನ 150ನೇ ವರ್ಷಾಚರಣೆಯೊಂದಿಗೆ ನಡೆಯುತ್ತಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಇದೇ 9ರಿಂದ 17ರವರೆಗೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನದ ಅಂಗವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಆಗಸ್ಟ್ 15ರಂದು ಫಿಜಿಯಿಂದ ಆರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ದೂತವಾಸ ಕಚೇರಿಯಲ್ಲಿ ಅಂತ್ಯಗೊಳ್ಳುವ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ಅವರು ಹೇಳಿದರು. ಭಾರತ ನಿನ್ನೆ ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ವ್ಯಾಪ್ತಿಯಿಂದ ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 4ನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಕ್ಷಿಪಣಿಯ ಎಲ್ಲಾ ಕಾರ್ಯಾಚರಣಾ ಮತ್ತು ತಾಂತ್ರಿಕ ಮಾನದಂಡಗಳು ಯಶಸ್ವಿಯಾಗಿ ದೃಢಪಟ್ಟಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕಾರ್ಯತಂತ್ರ ಪಡೆಗಳ ಕಮಾಂಡ್ ನೇತೃತ್ವದಲ್ಲಿ ಪರೀಕ್ಷೆ ನಡೆಸಲಾಗಿದ್ದು, ದೇಶದ ಕಾರ್ಯತಂತ್ರದ ಪ್ರತಿಬಂಧಕ ಸಾಮರ್ಥ್ಯ ಬಲಪಡಿಸುವ ನಿಟ್ಟಿನಲ್ಲಿ ಇದು ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
11: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
9: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
11: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
9: ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸುವ ಹಾಗೂ ಬರ್ತ್ ಟೂರಿಸಂ ಅಂದರೆ ಪೌರತ್ವ ಮತ್ತಿತರ ಉದ್ದೇಶಗಳಿಗಾಗಿ ನಿರ್ದಿಷ್ಟ ದೇಶಗಳಲ್ಲಿ ಜನ್ಮ ನೀಡುವುದನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಈ ವಿಷಯಕ್ಕೆ ಸಂಬಂಧಿಸಿದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಕುರಿತು ನಿರಾಶೆ ವ್ಯಕ್ತಪಡಿಸಿದ್ದು ಅದನ್ನು ದುರದೃಷ್ಟಕರ ನಿರ್ಧಾರ ಎಂದು ಬಣ್ಣಿಸಿದ್ದಾರೆ. ಅಮೆರಿಕದ ವಲಸೆ ವ್ಯವಸ್ಥೆಯ ದುರ್ಬಳಕೆಯ ವಿರುದ್ದ ತಮ್ಮ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯಲ್ಲಿ 6ನೇ ರಾಷ್ಟೀಯ ಸಂಸದೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿನ್ನೆ ಚಾಲನೆ ನೀಡಿದರು. ಸಂವಿಧಾನ ಕ್ಲಬ್ ಆಫ್ ಇಂಡಿಯಾದಲ್ಲಿ ನಡೆಯುತ್ತಿರುವ 4 ದಿನಗಳ ಚಾಂಪಿಯನ್ಶಿಪ್ ಭಾನುವಾರದವರೆಗೆ ಮುಂದುವರಿಯಲಿದೆ. ಸಂಸದರಲ್ಲಿ ಸ್ನೇಹ, ಏಕತೆ ಮತ್ತು ಆರೋಗ್ಯಕರ ಸಂವಹನ ಬೆಳೆಸಲು ಕ್ರೀಡಾಕೂಟ ಪ್ರಮುಖ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದರು. ಸಂಸದರು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮೀರಿ ಒಗ್ಗೂಡಲು ಕ್ರೀಡೆ ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಭಾರತ ಇಸ್ರೇಲ್ ವಿಶೇಷ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಿದರು. ಎರಡೂ ದೇಶಗಳ ಪರಸ್ಪರ ಹಿತಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಬದ್ದತೆ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿನ್ನೆ ಇಸ್ರೇಲ್ ಪ್ರಧಾನಿಯವರು ದೂರವಾಣಿ ಕರೆ ಮಾಡಿದ್ದು, ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಮಾರ್ಗಸೂಚಿಯಡಿ ಗುರುತಿಸಲಾಗಿರುವ 8 ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಭಾರತ ಮತ್ತು ಸಿಂಗಾಪುರ ಪರಿಶೀಲಿಸಿವೆ. ನವದೆಹಲಿಯಲ್ಲಿ ನಡೆದ 19ನೇ ಸುತ್ತಿನ ಭಾರತ ಸಿಂಗಾಪುರ ವಿದೇಶಾಂಗ ಕಚೇರಿ ಸಮಾಲೋಚನೆಯಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ ಶರ್ಮಾ ಭಾರತದವರೇ ಆದ ರಕ್ಷಿತಾ ರಾಮರಾಜ ಅವರನ್ನು ಎದುರಿಸಲಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ತನ್ವಿ ಮತ್ತೊಬ್ಬ ಭಾರತೀಯ ಆಟಗಾರ್ತಿ ಶ್ರೇಯಾಂಶಿ ವಾಲಿಶೆಟ್ಟಿ ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ರಕ್ಷಿತಾ ಜಪಾನಿನ ಮನಾಮಿ ಸುಯಿಜು ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದರು. ಇನ್ನು ಅಸ್ಮಿತಾ ಚಲಿಹಾ ಮತ್ತೊಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನಿನ ಹಿನಾ ಅಕೇಚಿ ಅವರನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಜಿ ವಿರುದ್ಧ ಜಯ ಸಾಧಿಸುವ ಮೂಲಕ ಅಸ್ಮಿತಾ ಕೊನೆಯ ಎಂಟರ್ ಘಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಮತ್ತು ಕೃಷ್ಣ ಪ್ರಸಾದ್ ಗರಗ ಜೋಡಿ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಮಲೇಷ್ಯಾದ ಮನ್ ವಿ ಚೋಂಗ್ ಮತ್ತು ಸೋಹ್ ವುಯಿ ಯಿಕ್ ಜೋಡಿಯನ್ನು ಎದುರಿಸಲಿದೆ. ದುಬೈನಲ್ಲಿ ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ 2026 ವೇಳಾಪಟ್ಟಿಯನ್ನು ಏಷ್ಯನ್ ಕ್ರಿಕೆಟ್ ಮಂಡಳಿ ಪ್ರಕಟಿಸಿದೆ. ಆಗಸ್ಟ್ 28ರಂದು ಥೈಲ್ಯಾಂಡ್ ಹಾಗೂ ಹಾಂಕಾಂಗ್ ನಡುವಿನ ಪಂದ್ಯದೊಂದಿಗೆ ಸರಣಿ ಆರಂಭವಾಗಲಿದ್ದು ಸೆಪ್ಟೆಂಬರ್ 13ರಂದು ಫೈನಲ್ ಪಂದ್ಯ ನಡೆಯಲಿದೆ. ಟಿ20 ಮಾದರಿಯ ಈ 6ನೇ ಆವೃತ್ತಿಯ ಪ್ರಮುಖ ಪಂದ್ಯದಲ್ಲಿ ಸೆಪ್ಟೆಂಬರ್ 5ರಂದು ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು 2 ಗುಂಪುಗಳಲ್ಲಿ ಸ್ಪರ್ಧಿಸಲಿವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್, ಹಾಂಕಾಂಗ್ ಮತ್ತು ಚೀನಾ ತಂಡಗಳಿದ್ದರೆ ಬಿ ಗುಂಪಿನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಯುಎಇ ಹಾಗೂ ಇಂಡೋನೇಷ್ಯಾ ಸ್ಥಾನ ಪಡೆದಿವೆ. ಹಾಲಿ ಚಾಂಪಿಯನ್ ಶ್ರೀಲಂಕಾ ಮತ್ತು 2018ರ ಚಾಂಪಿಯನ್ ಬಾಂಗ್ಲಾದೇಶ ಪಂದ್ಯಾವಳಿಯ ಪ್ರಮುಖ ಸ್ಪರ್ಧಿಗಳಾಗಿದ್ದು 2012, 2016 ಮತ್ತು 2022ರಲ್ಲಿ 3 ಬಾರಿ ಪ್ರಶಸ್ತಿ ಗೆದ್ದಿರುವ ಭಾರತ ಸರಣಿಯ ಅತ್ಯಂತ ಯಶಸ್ವಿ ತಂಡವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಕೇರಳದಾದ್ಯಂತ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಪತ್ತನಂತಿಟ್ಟ, ಕೊಟ್ಟಾಯಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ರಾತ್ರಿಯಿಡೀ ಜಾರಿಯಲ್ಲಿದ್ದ ರೆಡ್ ಅಲರ್ಟ್ ಅನ್ನು ಇಂದು ಆರೆಂಜ್ ಅಲರ್ಟ್ ಆಗಿ ಘೋಷಿಸಲಾಗಿದ್ದು ಇತರ 5 ಜಿಲ್ಲೆಗಳಲ್ಲಿಯೂ ಇದು ಜಾರಿಯಲ್ಲಿದೆ. ಉಳಿದ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟೀಯ ಕೈಮಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕರ್ಮಿಗಳನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಸ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ20 ಏಷ್ಯಾಕಪ್ 2026 ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ಶಿರ್ಸಿ. ಅಶ್ವಥ್, ನೀನೆಂತ ಮೂರ್ಖ ಮಾರಾಯ, ಇನ್ನೊಬ್ರು ಹೇಳ್ತಾರೆ. ಅಶ್ವಥ್, ನೀನು ಅವ್ರ ಜೊತೆ ಬಿಹೇವ್ ಮಾಡಿದ್ದು ಸ್ವಲ್ಪ ಏನೋ ಸರಿ ಇರಲಿಲ್ಲ. ಇದು ಎರಡರಲ್ಲಿ ಯಾವ ಸೆಂಟೆನ್ಸ್ ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಸುಲಭ ಅಂತ ಅನಿಸ್ತದೆ? ಅಫ್ಕೋರ್ಸ್ ಎರಡನೇದಲ್ವಾ, ನಾವು ಯಾರನ್ನಾದರೂ ಮುಖ್ಯವಾಗಿ ನಮ್ಮ ಮಕ್ಕಳನ್ನ ಲೇಬಲ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಅಂದರೆ ಅವರನ್ನ ಹೆಸರಿಸೋದು, ನೀನು ಇದೇ ಥರ, ನೀನು ಅದೇ ಥರ, ನೀನು ಹಂಗೇನೆ. ಮಕ್ಕಳು ಅಥವಾ ಬೇರೆಯವರು ಬಿಟ್ಟು ನಮ್ಮನ್ನು ಕೂಡ, ಓ ನಾನು ಹಿಂಗೇನೆ, ನಾನು ಲೇಜಿ, ಅಥವಾ ಈವನ್ ಪಾಸಿಟಿವ್ ಆಗಿರ್ಬೋದು, ನಾನು ತುಂಬ ಸ್ಮಾರ್ಟ್, ನಾನು ತುಂಬ ಇಂಟೆಲಿಜೆಂಟ್, ಈ ಥರ ಲೇಬಲ್ ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟವಾಗುತ್ತೆ, ಮುಖ್ಯವಾಗಿ ಮಕ್ಕಳಿಗೆ. ಯಾಕೆ ನೋಡಿ, ಈಗ ನೀವು ಅಡುಗೆ ಮನೆಗೆ ಹೋಗ್ತೀರಾ, ಅಡುಗೆ ಮನೆಯಲ್ಲಿ ಎಲ್ಲ ಡಬ್ಬಕ್ಕೆ ಒಂದೊಂದು ಲೇಬಲ್ ಇದೆ ಅಂತ ತಿಳ್ಕೊಳ್ಳಿ. ಒಂದಕ್ಕೆ ಉಪ್ಪಿದೆ, ಒಂದಕ್ಕೆ ಸಕ್ಕರೆ ಇದೆ, ಒಂದಕ್ಕೆ ಸಾಸಿವೆ, ಒಂದಕ್ಕೆ ಜೀರಿಗೆ. ಈಗ ನೀವು ಉಪ್ಪಿರೋ ಡಬ್ಬದಲ್ಲಿ ಸಕ್ಕರೆ ಸುರಿಯೋಕ್ಕಾಗತ್ತಾ? ಆಗಲ್ಲ. ಹಾಗೆ ಸಕ್ಕರೆ ಇರೋ ಡಬ್ಬದಲ್ಲಿ ಉಪ್ಪು ಸುರಿತೀರಾ? ಸುರಿಯೋದಿಲ್ಲ. ಯಾಕೆ? ಆ ಜಾರಿಗೆ ಆಲ್ರೆಡಿ ಲೇಬಲ್ ಇದ್ಬಿಟ್ಟಿದೆ. ಸೊ ಇಂತಹ ಒಂದು ಬ್ಯೂಟಿಫುಲ್ ಟಾಪಿಕ್ ಅನ್ನ ನನಗೆ ಮುಕ್ತಾ ಫೌಂಡೇಶನ್ನ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಟ್ಟಿದ್ದಾರೆ, ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೊ ಈ ಲೇಬಲ್ ಅನ್ನೋದು ಏನಾಗುತ್ತೆ, ನಮಗೆ ಒಂದು ಹಣೆಪಟ್ಟಿ ಆಗ್ಬಿಡತ್ತೆ. ಹಣೆಪಟ್ಟಿ ಆದವಾಗ ನಾನು ಆ ಹಣೆಪಟ್ಟಿಯನ್ನ ಪ್ರೂವ್ ಮಾಡ್ಲಿಕ್ಕೆ ಬದುಕ್ತೇನೆ ಹೊರತು ಅದರಿಂದ ಹೊರಗಡೆ ಬರೋದು ಬಹಳ ಬಹಳ ಕಷ್ಟ. ಮುಖ್ಯವಾಗಿ ಮಕ್ಕಳನ್ನ ಬೆಳೆಸುವಾಗ ಇದನ್ನ ನಾವು ತುಂಬಾ ಜಾಗರೂಕತೆಯಿಂದ ಮಾಡ್ಬೇಕಾಗತ್ತೆ. ನಾವು ಹಲವಾರು ರೀತಿಯಲ್ಲಿ ಮಕ್ಕಳನ್ನ ನೆಗೆಟಿವ್ ಆಗಿ ಲೇಬಲ್ ಮಾಡ್ತೇವೆ. ಯಾವ ತರ? ಆನಿಮಲ್ಸ್ ಹಿಡಿದು ಕರಿಬಹುದು. ನೀನ್ ದೊಡ್ಡ ಮಂಗ ತರ ಇದೀಯಾ, ಏಯ್ ಯಾಕೆ ಹಂದಿ ತರ ಮಾಡ್ತಾ ಇದೀಯಾ, ನೀನ್ ದೊಡ್ಡ ಗೂಬೆ, ಕತ್ತೆ, ಈ ತರ ಆನಿಮಲ್ ಪ್ರಾಣಿಗಳ ಹೆಸರು ಹೇಳಿ ಅವರನ್ನ ಲೇಬಲ್ ಮಾಡ್ತೇವೆ. ಒಂದ್ ಮಟ್ಟಿಗೆ ಸ್ವಲ್ಪ ತಮಾಷೆ ಅಂತ ಅನ್ಸಿದ್ರು ಅದು ಅವ್ರ ಮನಸ್ಸೊಳಗಡೆ ಇಳಿದ್ಬಿಟ್ಟು, ಓ ನಾನು ಮಂಗಂತರನಾ, ಓ ನಾನು ಕತ್ತೆ ತರನಾ, ನಾನು ಹಂದಿ ತರ ಲೇಜಿನಾ, ಈ ತರ ಫೀಲಿಂಗ್ಗಳು ಮನಸ್ಸೊಳಗಡೆ ಬಂದ್ಬಿಡತ್ತೆ. ಆದ್ರಿಂದ ಆತರ ಮಾಡೋದು ಒಳ್ಳೇದಲ್ಲ. ಎರಡನೇದು, ನಾವು ಕೆಲವೊಂದು ತುಂಬಾ ಸ್ಟ್ರಾಂಗ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತೇವೆ. ಯಾವ ತರ? ನೀನು ಸ್ಟುಪಿಡ್, ನೀನು ಮೂರ್ಖ, ನೀನು ನಾಲಾಯಕ್, ನೀನೇನು ಕೆಲ್ಸಕ್ಕೆ ಬರೋದಿಲ್ಲ, ನೀನು ದಂಡಪಿಂಡ, ನೀನು ಕೋಪಿಷ್ಟ, ಈ ತರ ಹಲವಾರು ವರ್ಡ್ಗಳನ್ನ ಯೂಸ್ ಮಾಡ್ತೇವೆ. ಆ ಸ್ಟ್ರಾಂಗ್ ವರ್ಡ್ಗಳು, ಶಬ್ದಗಳು ಏನಾಗುತ್ತೆ, ಅದು ಕೂಡ ಮಕ್ಕಳ ಮನಸ್ಸೊಳಗಡೆ ಹೇಳ್ಬಿಟ್ಟು, ಓ ನಾನ್ ಹೀಗ, ಓ ನಾನ್ ಹೀಗೇನಾ, ಓ ನಾನ್ ಯಾವಾಗ್ಲೂ ಹೀಗೆ ಇರ್ತೀನ, ಓ ನಾನ್ ಏನ್ ಮಾಡಿದ್ರು ಅವ್ರು ಇದೇ ತರ ಹೇಳ್ತಾರೆ, ಸೊ ನಾನು ಇದರಿಂದ ಹೊರಗಡೆ ಬಂದು ಏನ್ ಪ್ರಯೋಜನ. ಅದರಿಂದ ಹೊರಗಡೆ ಬರ್ಲಿಕ್ಕೆ ಅವರು ಪ್ರಯತ್ನ ಮಾಡೋದಿಲ್ಲ. ಇನ್ನು ಮೂರನೇ ತರ ನೆಗೆಟಿವ್ ಲೇಬಲಿಂಗ್ ಅಂದ್ರೆ, ನಾವು ನಮ್ಮ ಮಕ್ಕಳು ಯಾವ ತರ ಆಗ್ಬಾರ್ದು ಅಂತ ಬಯಸ್ತೇವೆ, ಅದನ್ನ ಹೇಳ್ತೇವೆ. ಏ ನೀನ್ ಲೇಜಿ ಆಗ್ಬೇಡ. ಲೇಜಿ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಅವನು ಆಕ್ಟಿವ್ ಆಗ್ಬೇಕು ಅಥವಾ ಅವಳು ಆಕ್ಟಿವ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ನಾವು ಅವರು ಏನ್ ಆಗ್ಬೇಕು ಅದನ್ನ ಅವ್ರಿಗೆ ಹೇಳ್ಬೇಕು ಹೊರತು ಏನ್ ಆಗ್ಬಾರ್ದು ಅದನ್ನ ಹೇಳ್ಬಾರ್ದು. ಈ ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಮಂಗನ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳ್ತೇನೆ. ಮನಸ್ಸಿಗೆ ಏನ್ ಬರುತ್ತೆ? ಮಂಗನೇ ಬರುತ್ತೆ ಅಲ್ವಾ. ಈ ಡೋರ್ ಅನ್ನ ಜೋರಾಗಿ ಹಾಕಬೇಡಿ ಅಂತ ಹೇಳ್ತೇನೆ. ಮನಸ್ಸಿಗೆ ಏನ್ ಬರುತ್ತೆ? ಡೋರ್ ಅನ್ನ ಜೋರಾಗಿ ಹಾಕುವಂತದ್ದೇ ಚಿತ್ರ ಬರುತ್ತೆ. ಆದ್ರಿಂದ ನಿಮ್ಗೆ ಏನ್ ಆಗ್ಬಾರ್ದು ಅದನ್ನ ಹೇಳೋದ್ರ ಬದಲು ಏನ್ ಆಗ್ಬೇಕು, ಸಿಟ್ ಮಾಡ್ಕೋಬೇಡ ಅನ್ನೋದ್ರ ಬದಲು ಕಾಮ್ ಆಗಿರು, ರಿಲ್ಯಾಕ್ಸ್ ಆಗಿರು, ಈ ತರ ಹೇಳ್ಬೇಕು. ಇನ್ನು ನಾಲ್ಕನೇ ವೆರೈಟಿ ಬಹಳ ತುಂಬಾ ಕನಿಷ್ಠವಾಗಿ ಹೇಳೋದು, ನಮಗೆ ಯಾರು ಆಗೋದಿಲ್ಲ ಅವರನ್ನ ಹೇಳಿ ಲೇಬಲ್ ಮಾಡೋದು. ನೀನ್ ನಿನ್ನ ಅಪ್ಪನ ತರನೇ, ನೀನ್ ನಿನ್ನ ಅಮ್ಮನ ತರನೇ, ಅಥವಾ ನೀನ್ ನಿಮ್ಮ ಅಜ್ಜಿ ತರನೇ, ಅಜ್ಜನ್ ತರನೇ. ಅವರು ಯಾವ ತರ ತಗೊಳ್ತಾರೆ ಮಕ್ಕಳು ಅಂದ್ರೆ, ನಾನು ಅಜ್ಜನ್ ತರ ಹೌದೋ ಅಲ್ವೋ, ಬಟ್ ನನ್ನ ಅಪ್ಪನಿಗೆ ಅಥವಾ ನನ್ನ ಅಮ್ಮನಿಗೆ ಅಜ್ಜನ್ ಕಂಡ್ರೆ ಆಗೋದಿಲ್ಲ, ಅಥವಾ ಅಜ್ಜಿ ಕಂಡ್ರೆ ಆಗೋದಿಲ್ಲ, ಅಥವಾ ಅಪ್ಪನಿಗೆ ಅಮ್ಮನ್ ಕಂಡ್ರೆ ಆಗೋದಿಲ್ಲ, ಅದಂತೂ ಅವರಿಗೆ 100% ಗೊತ್ತಾಗ್ತದೆ. ಸೊ ಆತರ ಮಾಡೋದು ಕೂಡ ಒಳ್ಳೇದಲ್ಲ. ಇನ್ನು ಕೊನೆಯದು, ಐದನೇದಂದ್ರೆ, ಮಕ್ಕಳು ಯಾವದ್ರಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅದನ್ನ ಹಿಡಿದು ಅವರಿಗೆ ಲೇಬಲ್ ಹಾಕ್ಬಿಡ್ತಾರೆ. ನೀನು ಮ್ಯಾಥ್ಸ್ ಅಲ್ಲಿ ಮೂರ್ಖ, ನಿನಗೆ ಸೈನ್ಸ್ ಅಂದ್ರೆ ಅರ್ಥನೇ ಆಗೋದಿಲ್ಲ ಅಲ್ವಾ. ನೋಡಿ, ಅವರು ಫಸ್ಟ್ ಆಫ್ ಆಲ್ ತುಂಬಾ ಕಷ್ಟಪಡ್ತಾ ಇರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ನೀವು ಇನ್ನ ಆತರ ಹೇಳ್ತಾ ಹೋದ್ರೆ, ಓ ನಾನು ಯಾವಾಗ್ಲೂ ಮೂರ್ಖ ಅಲ್ವಾ, ಓ ನಾನು ಬರದೇ ಅಲ್ವಾ, ಬರದೇ ಇಲ್ಲ ಅಲ್ವಾ. ಸೊ ಈ ತರ ಫೀಲಿಂಗ್ಗಳು, ಈ ತರ ಎಮೋಷನ್ಗಳು ಅವರಲ್ಲಿ ಡೆವಲಪ್ ಆಗಿ ಆ ಲೇಬಲ್ ಅನ್ನ ಅವರು 100% ಅವ್ರ ಹಣೆ ಮೇಲೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾದ್ರೆ ಪಾಸಿಟಿವ್ ಲೇಬಲ್ ಬಗ್ಗೆ ಏನ್ ಹೇಳ್ತೀರಾ? ಒಂದು ಮಟ್ಟಿಗೆ ಇದು ಒಳ್ಳೇದು, ಬಟ್ ಅವರು ಮಕ್ಕಳು ಯಾವ ತರ ಅದನ್ನ ತಗೊಳ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು ಓ ನೀನ್ ಬಹಳ ಶಣೆ ಇದೆಯಾ, ನೀನ್ ಬಹಳ ಸ್ಮಾರ್ಟ್ ಇದೆಯಾ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಸೊ ಅವರು ಇದನ್ನ ಪಾಸಿಟಿವ್ ಆಗಿ ತಗೊಳ್ಬೇಕು, ಓ ನಾನ್ ಸ್ಮಾರ್ಟ್ ಇದ್ದೇನೆ, ಇನ್ನ ಸ್ಮಾರ್ಟ್ ಆಗ್ಲಿಕ್ಕೆ ವರ್ಕ್ ಮಾಡ್ಬೇಕು ಅಂತ ತಗೊಂಡ್ರೆ ಓಕೆ. ಇಲ್ಲ ಕ್ಲಾಸ್ ಅಲ್ಲಿ ಹೋಗಿ ಕೂತ್ಕೊಂಡು, ಓ ನನ್ಗೆ ಸ್ಮಾರ್ಟ್ ಇದ್ದೇನೆ, ಕ್ಲಾಸಲ್ಲಿ ಮಾಡೋ ಎಲ್ಲ ಪಾಠ ನನಗೆ ಅರ್ಥ ಆಗಬೇಕು, ಈ ಥರ ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ. ಓ, ನೀನು ಮಹಾರಾಣಿ ಥರ ಇದೆಯಾ ಅಂತ ನಿಮ್ಮ ಮಗಳನ್ನು ಹೇಳಿದ್ರೆ ಅಂತ ಇಟ್ಕೊಳ್ಳಿ. ಸೊ ಮಹಾರಾಣಿ ಏನು ಮಾಡಬೇಕು, ಮಹಾರಾಣಿ ಆ ರಾಜ್ಯದ ಜನತೆಯನ್ನು ನೋಡ್ಕೋಬೇಕಲ್ವಾ. ಸೊ ಆ ಥರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಮನೆ ಕೆಲಸದಲ್ಲಿ ಸಹಾಯ ಮಾಡೋದು, ಒಂದು ಸ್ವಲ್ಪ ಏನೋ ಒಂದು ಇವೆಂಟ್ ಬಂದಾಗ ಅದರಲ್ಲಿ ಲೀಡ್ ಮಾಡೋದು, ಈ ಥರ ಅವರು ತಗೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓ, ನಾನು ಮಹಾರಾಣಿ, ಎಲ್ಲರೂ ನನಗೆ ಕೆಲಸ ಮಾಡಬೇಕು ಅಂತ ತಗೊಂಡ್ಬಿಟ್ರೆ ಆವಾಗ ಕಷ್ಟ ಆಗ್ತದೆ. ಹಾಗಾಗಿ ನಾವು ಮಕ್ಕಳನ್ನ ಅಥವಾ ಯಾರನ್ನೇ ಆಗಲಿ ಲೇಬಲ್ ಮಾಡೋದು ಒಳ್ಳೇದಲ್ಲ, ಅಂದರೆ ಅವರನ್ನು ಹೆಸರಿಟ್ಟು ಕರೆಯೋದು. ಇದನ್ನು ಹೇಗೆ ಚೇಂಜ್ ಮಾಡ್ಬೋದು ನಾವು? ಸೊ ಯಾರಾದರೂ ತಪ್ಪು ಮಾಡ್ತಾ ಇರ್ತಾರೆ, ಏನು ಮಾಡಬೇಕು ಅವಾಗ? ಅವರನ್ನು ಲೇಬಲ್ ಮಾಡ್ದೇನೆ ಅವರ ಬಿಹೇವಿಯರ್, ಅಂದರೆ ಅವರ ನಡತೆಯನ್ನು ಲೇಬಲ್ ಮಾಡೋದು ಬಹಳ ಒಳ್ಳೆಯದು. ನೀನು ಮೂರ್ಖ ಅಂತ ಹೇಳೋದಕ್ಕಿಂತ ನೀನು ಆ ಥರ ನಡ್ಕೊಂಡಿದ್ದು ಸ್ವಲ್ಪ ಮೂರ್ಖತನದಿಂದ ಕೂಡಿದೆ, ಈ ಥರ ಹೇಳ್ಬೋದು. ಅವಾಗ ಏನಾಗುತ್ತೆ, ಇಡೀ ಒಂದು ಇಡೀ ಒಂದು ಪರ್ಸನಾಲಿಟಿಯನ್ನು ಚೇಂಜ್ ಮಾಡೋದ್ರ ಬದಲು ಆ ಒಂದು ಬಿಹೇವಿಯರನ್ನು ಚೇಂಜ್ ಮಾಡ್ಲಿಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಅನ್ನೋದು ಅರ್ಥ ಆಗುತ್ತೆ. ಒಂದು ಇಡೀ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡೋದ್ರ ಬದಲು ಆ ವ್ಯಕ್ತಿಯ ಬಿಹೇವಿಯರನ್ನು ನಾವು ಟಾರ್ಗೆಟ್ ಮಾಡಿ ಹೇಳ್ದಂಗೆ ಆಗುತ್ತೆ, ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳ್ದಂಗೆ ಆಗುತ್ತೆ. ಅವಾಗ ಆ ವ್ಯಕ್ತಿಗೂ ಓ ಹೌದಲ್ವಾ, ಆ ಬಿಹೇವಿಯರ್ ಮಾತ್ರ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ, ಓ ಹೌದು ಆ ಬಿಹೇವಿಯರ್ ತಪ್ಪು, ನಾನು ಆ ನಡತೆಯನ್ನ ಚೇಂಜ್ ಮಾಡ್ಕೊಳ್ಬೇಕು. ನೋಡಿ, ವ್ಯಕ್ತಿನ ಚೇಂಜ್ ಮಾಡೋದು ಅಸಂಭವ, ಅಸಾಧ್ಯ ಅಂತ ಹೇಳಿದ್ರು ತಪ್ಪಿಲ್ಲ, ಆದರೆ ವ್ಯಕ್ತಿಯ ನಡತೆಯನ್ನು ನಾವು ಖಂಡಿತವಾಗಿ ಚೇಂಜ್ ಮಾಡಬಹುದು. ನಿಮ್ಮ ಉದ್ದೇಶ ವ್ಯಕ್ತಿಯನ್ನ ನಿಜವಾಗಿ ಚೇಂಜ್ ಮಾಡಬೇಕು, ಅವನ ನಡತೆಯನ್ನ ಚೇಂಜ್ ಮಾಡಬೇಕು, ನಿಮ್ಮ ಮಕ್ಕಳ ಬಿಹೇವಿಯರ್ ಅನ್ನ ಇಂಪ್ರೂವ್ ಮಾಡ್ಬೇಕಂತಂದ್ರೆ ಅವರ ಬಿಹೇವಿಯರ್ ಅನ್ನು ಮಾತ್ರ ಟಾರ್ಗೆಟ್ ಮಾಡಿ ನಾವು ಮಾತಾಡ್ಬೇಕು, ಹೊರತು ಅವರನ್ನ ಒಂದು ಎಂಟೈರ್ ಪರ್ಸನಾಲಿಟಿಯಾಗಿ ಟಾರ್ಗೆಟ್ ಮಾಡಬಾರದು. ಈ ಲೇಬಲಿಂಗ್ ಯಾವ್ಯಾವ ಥರ ನಮ್ಮ ಮನಸ್ಸನ್ನ, ನಮ್ಮ ಬಿಹೇವಿಯರ್ ಅನ್ನ, ನಮ್ಮ ಇಡೀ ಪರ್ಸನಾಲಿಟಿಯನ್ನ ಪರಿಣಾಮ ಮಾಡ್ತದೆ ಅಂತ. ಹಾಗಾಗಿ ಇನ್ನು ಮುಂದೆ ಯಾವಾಗಲೂ ಲೇಬಲ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ, ನಡತೆನೇ ಲೇಬಲ್ ಮಾಡಿ, ವ್ಯಕ್ತಿಯನ್ನಲ್ಲ. ನಮಸ್ತೆ.

0: खूंटा गायन के लिए सर्वा देवपुरे करो
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ಜೆ ಸೈಫ್ ಕುತ್ತಾರ್. ಇದೀಗ ಮೊದಲ ಗಜಲ್ ಹಾಡು ಜುಕ್ಕಿ ಜುಕ್ಕಿ ಸಿ ನಜರ್. ಹಾಡಿದವರು ಶ್ರೀ ಜಗಜಿತ್. ಸಾಹಿತ್ಯ ಕೈಫಿ ಅಜ್ಮಿ. ಸಂಗೀತ ನಿರ್ದೇಶನ ರಾಜುದಾಸ್.

ಜುಕ್ಕಿ ಜುಕ್ಕಿ ಸೀನಾ ಸರ್ ತುಂಬಾ ಅದ್ಭುತವಾದ ಅರ್ಥವತ್ತಾದ ಹಾಡನ್ನ ಕೇಳ್ತಾ ಬಂದ್ರಿ. ಇದೀಗ ಮುಂದಿನ ಗಜಲ್ ಹಾಡು ಎ ದಿಲ್ ಜೋ ಪ್ಯಾರ್ ಕಾ, ಹಾಡಿದವರು ಶ್ರೇಯಾ ಘೋಷಾಲ್.

ಯೇ ದಿಲ್ ಜೋ ಪ್ಯಾರ್ ಕಾ ತುಂಬ ಸೊಗಸಾದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದ ಗಜಲ್ ಹಾಡನ್ನು ಕೇಳ್ತಾ ಬಂದ್ರಿ. ಇನ್ನು ಮುಂದಿನ ಗಜಲ್ ಹಾಡು ನಿಕುಲೋನಾ ಬೇನಕ, ಹಾಡಿದವರು ಪಂಕಜ್ ಉದಾಸ್, ಸಾಹಿತ್ಯ ಮುಮ್ತಾಜ್ ರಶೀದ್, ಸಂಗೀತ ನಿರ್ದೇಶನ ಪಂಕಜ್ ಉದಾಸ್.

ಮುಂದಿನ ಗಜಲ್ ಹಾಡು ಚಂಪಾಯಿ ರಂಗ್ ಯಾರ್ ಆಜಾಯಿ. ಹಾಡಿದವರು ಶ್ರೇಯಾ ಘೋಷಾಲ್ ಮತ್ತು ಶಫ್ಕತ್ ಅಲಿ. ಸಾಹಿತ್ಯ ನವಾಬ್ ವಾಜೀದ್.

ಕೇಳುಗರೆ, ಇದು ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫ್ ಕುತ್ತಾರ್.

പറഞ്ഞത് മുരുകൻ്റെ അസമയ കേൾത്തേ ഇരുപത് റേഡിയോ സാറിങ് 107.8 FM ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸ್ನೇಹಿತರ ನಿಮ್ಮಿಷ್ಟದ ಹಾಡುಗಳಿಗೋಸ್ಕರ ಕರೆ ಮಾಡಿ ಮಾತಾಡಿ. ಇವತ್ತು ಶುಕ್ರವಾರ, ಶುಕ್ರವಾರ ಎಂದಾಗ ಇವತ್ತಿನ

0: ಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಾಡುಗಳಿಗೆ ನಿಮಗಂತೂ ಅವಕಾಶ ಇದೆ. ಅದೇ ರೀತಿ ನಿಮಗಂತೂ ಖಂಡಿತ ಕೇಳಲು ಒಂದು ಖಂಡಿತವಾಗಿ ಹೊಸ ಹೊಸ ಹಾಡುಗಳ ಬಗ್ಗೆ ಮನಸ್ಸಲ್ಲಿರಬಹುದು. ವಿಶೇಷವಾಗಿ ನಾವು ನೋಡಬಹುದು ಇವತ್ತಿನ ಕಾರ್ಯಕ್ರಮ ಆರಂಭಿಸುವ ಹೊತ್ತಿನಲ್ಲಿ, ಸೊ ಏನಿದೆ ಇವತ್ತು ಮಾಧ್ಯಮದಲ್ಲಿ ಅಥವಾ ವೆಬ್ಸೈಟ್ಗಳಲ್ಲಿ ಏನೆಲ್ಲ ವಿಚಾರಗಳು ಬರ್ತಾ ಇವೆ ಅದರ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ನಾವು ವಿಶೇಷವಾಗಿ ಮಧ್ಯಾಹ್ನದ ಹೊತ್ತಲ್ಲಿ ಕರಾವಳಿ ಮಲೆನಾಡಿನಲ್ಲಿ ಭಾರೀ ಮಳೆ ಎಲ್ಲೋ ಅಲರ್ಟನ್ನು ಮತ್ತೆ ಘೋಷಿಸಲಾಗಿದೆ. ಸೊ ಇದೊಂದು ಪ್ರಮುಖ ವಿಚಾರ. ಕರ್ನಾಟಕದಲ್ಲಿ ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕೊಂಡಿದೆ. ಆಗಸ್ಟ್ 7 ಕರಾವಳಿ ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಇತರೆಡೆ ಭಾರಿ ಮಳೆಯಾಗಬಹುದು. ಮಳೆಯೊಂದಿಗೆ 30-40 ಕಿಲೋಮೀಟರ್ ವೇಗದ ಗಾಳಿ ಕೂಡ ಇರಲಿದೆ ಎಂದು ಹೇಳಲಾಗಿದೆ. ಸೊ ಜಿಲ್ಲೆಗಳಲ್ಲಿ ಅಂದರೆ ಒಂದು ಹಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ವರದಿ ಹೇಳಿದೆ. ಥಾಯ್ಲೆಂಡ್ನಲ್ಲಿ 9ನೇ ತರಗತಿ ವಿದ್ಯಾರ್ಥಿಯಿಂದ ಗುಂಡಿನ ದಾಳಿ, ಶಿಕ್ಷಕ ಸಾವು, 15 ಹೆಚ್ಚು ಮಂದಿಗೆ ಗಾಯ. ಸೊ ಏನು ಎಲ್ಲಿಗೆ ಸಾಗ್ತಾ ಇದೆ ಸಮಾಜ ಎಂಬುದನ್ನು ನಾವಂತೂ ಗಮನದಲ್ಲಿ ಇಟ್ಟುಕೊಂಡು ಅದನ್ನು ನೋಡ್ಬೋದು. ಸೊ ಮತ್ತೆ ಕ್ಯಾಲಿಫೋರ್ನಿಯಾದಲ್ಲಿ ಪಾದಯಾತ್ರೆಗೆ ಹೊರಟಿದ್ದಂತಹ ಭಾರತೀಯ ಮೂಲದ PhD ವಿದ್ಯಾರ್ಥಿ ಶವವಾಗಿ ಪತ್ತೆಯಾಗಿದ್ದಾನೆ. ಬಂಟ್ವಾಳದಲ್ಲಿ ಕಾರು ಪಲ್ಟಿ, ಒಂದೇ ಕುಟುಂಬದ 6 ಮಂದಿಗೆ ಗಾಯ ಎಂದಿದೆ ಇನ್ನೊಂದು ಅಪರಾಹ್ನದ ಒಂದು ಸುದ್ದಿ. ಸೊ ಡಿವೈಡರ್ ದಾಟಿ ರಸ್ತೆ ದಾಟಿ ಈ ಕಡೆ ಬಂದಿದೆ. ಸೂರ್ಯಕುಮಾರು ಬಳಿ ಈ ಒಂದು ಘಟನೆ ನಡೆದಿದೆ. 4 ಮಕ್ಕಳು ಸೇರಿ 6 ಮಂದಿ ಇದರಲ್ಲಿ ಇದ್ರು ಅಂತ ಹೇಳಲಾಗಿದೆ. ಸೊ ಒಬ್ಬರು ಕಾಲರ್ ಇದ್ದಾರೆ, ನೋಡೋಣ ಯಾರಂತ. ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು?
1: ಜಯಲಕ್ಷ್ಮಿ.
0: ಜಯಲಕ್ಷ್ಮಿ ಕಲ್ಲಡ್ ಕರ್ದೇನ್ ಚೊಲ್ಲರ್ ವಾಪದನ್ ಕೊರಡಿನಿ
1: ಕಟ್ಟಿಲ್ಲ.
0: ಓಕೆ, ಖಂಡಿತ ಅದಕ್ಕೋರ್ಕ ಸೋಲ್ ಮೇಲೂ ಕಟೀಲಿನ ಒಂದು ಭಕ್ತಿಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದರು. ದೇವಿಯ ಭಕ್ತಿಗೀತೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಭಕ್ತಿಗೀತೆಯನ್ನು ಕೆಲವು ಹೊತ್ತಲ್ಲಿ ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ದೇವಿಯ ಭಕ್ತಿಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಬಹುದು, ಕೇಳಬಹುದು, ಅದೇ ರೀತಿ ವಿನಂತಿ ಕೂಡ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಜಗನ್ಮಾತೆ ಓ ಲೋಕ ಮಾತೆ ಈ ಒಂದು ಭಕ್ತಿಗೀತೆಯೊಂದಿಗೆ ನಾನಂತೂ ಆರಂಭಿಸ್ತಿದ್ದೇನೆ ಕಾರ್ಯಕ್ರಮವನ್ನು. ಮುಂದಿನ ಕಾಲರ್ ಇದ್ದಾರೆ. ನಮಸ್ತೆ.
2: ನಮಸ್ತೆ ಜನಾರ್ದನ್ ಲಾಲ್ ಬಾಬು.
0: ಹೇಳಿ ಜನಾರ್ದನ್, ಹೇಗಿದ್ದೀರಿ? ನಂದಾಯ್ತು, ನಿಮ್ದಾಯ್ತಾ? ಏನಿತ್ತು ಸ್ಪೆಷಲ್? ಸ್ಪೆಷಲ್ ಮೀನು. ಯಾವ ಹಾಡು ಕೊಡ್ಲಿ ಇವತ್ತು? ಹಾಗಾಗಿ ಮಾರ್ನಮಿದ ಪೂಜೆ ಅಲ್ವಾ, ನೋಡೋಣ ಸರ್. ಮಾರ್ನಮಿದ ಪೂರ್ತುಡು ಮಂಗಳ ದೇವಿನ ಕ್ಷೇತ್ರ ಅಲ್ವಾ. ಸೊ ನೋಡೋಣ ಮಂಗಳ ದೇವಿನ ಕ್ಷೇತ್ರ ಟ್ರೈ ಮಾಡ್ತೇನೆ ನೀವು ಕೇಳಿದಂಥ ಹಾಡು. ಧನ್ಯವಾದಗಳು ಸರ್ ಇದೇ ರೀತಿ ಕರೆ ಮಾಡ್ದಕ್ಕೆ. ಸೊ ಎರಡು ಭಕ್ತಿಗೀತೆಗಳು, ಮಂಗಳದೇವಿನ ಕ್ಷೇತ್ರ ಮತ್ತು ದೇವಿಯ ಭಕ್ತಿಗೀತೆಗಳನ್ನು ಕೇಳಿದ್ದಾರೆ. ಸೊ ಸ್ನೇಹಿತರಂತ ಅವರಿಗೋಸ್ಕರ ಈ ಒಂದು ಭಕ್ತಿಗೀತೆಗಳನ್ನು ಕೆಲ ಹೊತ್ತಲ್ಲಿ ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಎಸ್, ಮತ್ತೊಮ್ಮೆ ಒಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸುಂದರವಾದ ಹಾಡುಗಳನ್ನು ಕೇಳಿದ ಬಳಿಕ ಮತ್ತೊಬ್ಬರು ಕಾಲು ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ಯಾನ್ ಸೌಖ್ಯ? ಏರಿನ್ ಚೊಲ್ಲರ್ ಈರಿಯರ್ ಪಾತಿರುಣಿ. ಏನ ಪುದರ್ ಮಾಡ್ಲಿ ಬರ್ತ ಈರ್ ನಳಿನ ಹೆಂಗ್ ಗೊತ್ತು? ನಾನು ಜನಕ್ಕೆ ಗೊತ್ತಾಡತ್ತೆ. ದಿನಾಲ ಮಸ್ತ್ ಮಸ್ತ್ ಲಿಸ್ ಅಂತ ಹೆಂಕ್ ಈರ್ ಎನ್ನಡ ಪಾತಿರನ ರೇಡಿಯೋ ಪಾತಿರಲ್ಲ ಬೊಕ್ಕ ಎಂಕ್ ಬೊಕ್ಕ ಬೊಕ್ಕ ಸಾರಂಗ್ ಸಂಘ ಮಾಡೋ ಪಣಿರಲ್ಲ ರೋಷನ್ ಅವರು ಹೆಸರು ಹೇಳಲಿಲ್ಲ. ನಳಿನಿ ನಳಿನಿ ಕೋಟೆಕಾರರು. ವಾಪದ ಕೊರಡು ವಾಪದ ಕೊರಡು ಕಲ್ಲುಟಿ ಅಪ್ಪೆನ ನೋಕೆ ಟ್ರೈ ಮಲ್ಪೆ ಸೊಲ್ಮೇಲು. ಓಕೆ, ಸೊಲ್ಮೇಲು ಇಂಚನೆ ಕಾಲ್ ಮಲ್ತೊಂದು ಪುಲೇ ನಳಿನಿ ಅಕ್ಕ. ಸೊ ಕಲ್ಲುಟಿ ಅಪ್ಪನ ಒಂದು ಭಟ್ರೆ ಕಲ್ಲುಟಿ ಇದೊಂದು ಭಕ್ತಿಗೀತೆಯನ್ನು ಅವರು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಭಕ್ತಿಗೀತೆಯನ್ನು ಕೊಡ್ತಾ ಇದ್ದೇನೆ. ಸೊ ಮುಂದಿನ ಕಾಲರ್ ಕೂಡ ಕರೆ ಮಾಡ್ಬೋದು, ಮಾತಾಡ್ಬೋದು. 6364209949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಒಂದು ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 6364209949 ಈ ಸಂಖ್ಯೆಗೆ ಕರೆ ಮಾಡೋದರ ಮೂಲಕ. ಸ್ನೇಹಿತರೆ, ಬ್ಯೂಟಿಫುಲ್ ಆದ ಹಾಡುಗಳನ್ನು ಕೇಳುವಾಗ ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ.
5: ಶ್ರೀ ಗುರು ಗೌರಂಗದಧಾರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ಕೃಷ್ಣೋ ಕೃಷ್ಣೋ ಜೀಸಸ್ ಹಲ್ಲೆಲೂಯಾ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತೇನೆ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜುನಾಥ ಸೇವೆ ಕಾದ್ಯಾನೆ ಮಂಗಳಂಬಿಕೆ ಮಂಗಳೂರಿಂದ. ಸರ್, ಇದು ಕೃಷ್ಣಂದು ಕುಲಶೇಖರ್ ಅವರಿಗೆ ನಮಸ್ಕಾರ. ನಮ್ಮ ವಿದ್ಯಾಭೂಷಣ್ ರದ್ದು ಇದು ಉಡುಪಿ ಇದು ಒಂದ್ ನಿಮಿಷ ಕೃಷ್ಣನ ಒಂದು ಹಾಡು ಈ ಮದ್ವ ಮುನಿಯ ಈ ಮನೆ ದೈವ ಈ ಕ್ಷಣದ ಸುಖವೇ ಸಾಕು ಈ ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಅಂತ ವಿದ್ಯಾಭೂಷಣ ಸ್ವಾಮಿಗಳದ್ದು ಇದ್ರೆ ಒಂದು
4: ಯಾವ್ದು ಕೃಷ್ಣನಾಡು ಯಾವ್ದು ಹಾಡಿನ ಹೆಸರು ಹೇಳಿ ಸರ್.
5: ಈ ಮದ್ವ ಇದು ಈ ಕ್ಷಣದ ಸುಖವೇ ಸಾಕು ಈ ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಅಂತ ಫಸ್ಟ್ ಲೈನ್ ಬರ್ತದೆ. ಮಧ್ವ ಮುನಿಯ ಮನೆ ದೈವ ಈ ಕೃಷ್ಣನ ಕ್ಷಣದ ಸುಖವೇ ಸಾಕು ಫಸ್ಟ್ ಎರಡ್ ಲೈನ್ ಅಲ್ಲಿ ಅದೇ ಬರ್ತದೆ. ಫಸ್ಟ್ ಲೈನ್
4: ಆಗಿರ್ಬೇಕು. ನನ್ಗಂತೂ
5: ಇಲ್ಲಂದ್ರೆ ಇದು ವೆಂಕಟೇಶ್ ಕುಮಾರ್ ಅವರದ್ದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ಅಂತ ಅದು ಕೂಡ ಆಗ್ಬಹುದು. ಈಗ ವಿದ್ಯಾಭೂಷಣ್ ಯಾವ್ದಾದ್ರು ಬೇರೆ ಆಗ್ಬಹುದು.
4: ವಿದ್ಯಾಭೂಷಣ್ ಅವರ ಬೇರೆ ಯಾವ್ದಾದ್ರು ಹಾಡನ್ನ ಹಾಕ್ಲ ನಾನು.
5: ಆಯ್ತು ಆಯ್ತು, ಚದುರ ಕೊಳಲನೂದುವ ಚದುರನ ಯಾರಮ್ಮಯ್ಯ ಅಥವಾ ಯಾವ್ದಾದ್ರು ಆಗ್ಬಹುದು.
4: ಕೃಷ್ಣಂದು ಕೃಷ್ಣ ಹಾಡು ವಿದ್ಯಾಭೂಷಣ್ ಅವರದ್ದು ನಾನು ಟ್ರೈ ಮಾಡ್ತೇನೆ. ಓಕೆ ಸರ್, ಧನ್ಯವಾದಗಳು. ಮತ್ತಿನ ಕಾರ್ಯಕ್ರಮದ ನೀವಂತೂ ಕೇಳ್ಬೋದು ವಿದ್ಯಾಭೂಷಣ್ ಅವರ ಕೃಷ್ಣನ ಹಾಡು. ಸೊ ಅವರಿಗೋಸ್ಕರ ಬೇಕಾಗಿದೆ ಅವರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನು ಕೇಳಿಕೊಂಡು ಬರೋಣ. ಸೊ ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಜೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ, ಜೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿಮ್ ಜೊತೆ ಜೂಗ್ ಬಂದ್ರೆ ಆಫೀಸ್ ಕೆಲಸ ಯಾವ ಮಾಡ್ತಾರೆ, ಹೋಗು ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನಿಮ್ಮನ್ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರನ್ 107.8.
4: ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರನ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಸ್ನೇಹಿತರೇ. ಇವತ್ತು ನಾವು ಹಾಡು ಕಾರ್ಯಕ್ರಮದ ಮುಂದಿನ ಕೇಳುಗರ ಜೊತೆ ಕೂಡ ಮಾತಾಡೋಣ. ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಹಲೋ, ನಮಸ್ತೆ.
5: ಹಲೋ,
4: ನಮಸ್ತೆ.
5: ನಮಸ್ತೆ ಸರ್, ಹೇಗಿದ್ದೀರಿ?
4: ನಾವು ಚೆನ್ನಾಗಿದ್ದೇವೆ, ಹೇಗಿದ್ದೀರಿ ನೀವು?
5: ನಾವು ಸರ್ ಚೆನ್ನಾಗಿದ್ದೇವೆ.
4: ನಿಮ್ಮ ಹೆಸರು ಹೇಳಿ ಸರ್.
5: ವಸಂತ ಹೇಮತಿ.
4: ಯಾವ ಹಾಡು ಕೊಡ್ಲಿ ಇವತ್ತು?
5: ನನಗೆ ಬಾಲ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಭಕ್ತಿಗೀತೆ ಹಾಡು, ಒಂದಿ ಪೆನ್ನಿನಗೆ ಗಣನಾಥ. ಈ ಹಾಡು
4: ಯಾವುದು?
5: ಒಂದಿ ಪೆನ್ನಿನಗೆ ಗಣನಾಥ. ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ.
4: ಒಂದಿ
5: ಪೆನ್ನಿನಗೆ ಗಣನಾಥ.
4: ಒಂದಿ ಪೆನ್ನಿ
5: ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭಾ.
4: ಒಂದಿ ಪೆನ್ನಿನಗೆ ಗಣನಾಥ.
5: ಹೌದೌದು.
4: ಓಕೆ, ಎಸ್ ಪಿ ಬಿ ಹಾಡಿದಲ್ವಾ?
5: ಹೌದೌದು.
4: ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಕರೆ ಮಾಡ್ತೀರಿ. ಒಂದಿ ಪೆನ್ನಿನಗೆ ಗಣನಾಥ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿದಂತ ಒಂದು ಹಾಡಂತೆ. ನಮ್ಮ ಸ್ನೇಹಿತರು ಅದನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. 6364249 ಸಂಖ್ಯೆ ಕರೆ ಮಾಡಿದ ಮೂಲಕ. ಹಲೋ, ನಮಸ್ತೆ. ನಮಸ್ತೆ. ಹಲೋ, ಹಲೋ, ನಮಸ್ತೆ. ಸೊ ಕೇಳಿದ್ರಂತೂ ಮಾತಾಡಿದ್ದು ಕೇಳ್ತಾ ಇಲ್ಲ. ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕುಮಾರಿ ಅವರು. ಹೇಳಿ, ಯಾವ ಹಾಡು ಕೊಡಿ ಇವತ್ತು? ಓಕೆ, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಕಟೀಲಿದೊಂದು ಭಕ್ತಿ ಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ತುಂಬ ಭಕ್ತಿ ಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೆ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ ಕಟೀಲಿದ್ದು ಭಕ್ತಿ ಗೀತೆಯ ಜೊತೆಯಲ್ಲಿ ಇನ್ನೂ ಸುಂದರವಾದ ಭಕ್ತಿ ಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಎರಡು ಸುಂದರವಾದ ಹಾಡುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಸುತ್ತಪರಕವಾದ ಈ ಒಂದು ಭಕ್ತಿ ಗೀತೆಯನ್ನು ಕೇಳ್ಕೊಂಡು ಬರೋಣ ಸ್ನೇಹಿತರೆ. ಜೊತೆಗೆ ಒಂದಿಪ್ಪೆ ನಿನಗೆ ಗಣನಾಥ ಇನ್ನೊಂದು ಭಕ್ತಿ ಗೀತೆಯೊಂದಿಗೆ ಕೂಡ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲಸ ಗಿಡದ ಕೆಲಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದ್ರಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
1: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಅಜ್ಜನ ಹಿತಕ್ಕಾಗಿ ರೇಡಿಯೋ ಸಾರಂ 107.8 FM.
3: ಎಸ್, ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ಅವರೊಡನೆ ಹಾಡು ಕಾರ್ಯಕ್ರಮದಲ್ಲಿ ಕೊನೆಯ ಇಬ್ಬರು ಕೇಳುಗರ ಜೊತೆ ಮಾತಾಡುವಂತ ಹೊತ್ತು ಇವತ್ತಿನ ಕಾರ್ಯಕ್ರಮದ ಮುಂದಿನ ಕಾಲರ್ ಜೊತೆ ಮಾತಾಡೋಣ. 6364240949 ಸಂಖ್ಯೆ ಕರೆ ಮಾಡಿ ಮಾತಾಡಿ, ನಿಮಿಸಿದ ಹಾಡುಗಳನ್ನು ಕೇಳಿ. ಸೊ ವಿಶೇಷವಾಗಿ ಇವತ್ತು ಹೆಚ್ಚಿನವರು ಭಕ್ತಿಗೀತೆಗಳನ್ನು ಕೇಳಿದ್ದಾರೆ. ಸೊ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ. ನಮಸ್ತೆ. ಜೋಪಟ್ಟೆಯಿಂದ ಮಂಜುಳ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಯಾವ ಹಾಡು ಕೊಡ್ಬೇಕು? ರಾಘವೇಂದ್ರ ಸ್ವಾಮಿ ಒಂದು ಹಾಡು, ಇದು ನೋಡು ಅಂತ ಕೇಳಿದ್ರು ಅವರು. ಯಾಕೋ ಕರೆ ಕಟ್ ಆಯ್ತು. ಸೊ ನೋಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ರಾಘವೇಂದ್ರ ಸ್ವಾಮಿಯ ಒಂದು ಭಕ್ತಿಗೀತೆಯೊಂದಿಗೆ ನಾನು ಕಾರ್ಯಕ್ರಮವನ್ನು ಇದು ನೋಡು ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಹಾಡಿರ್ಬೇಕು ಈ ಒಂದು ಹಾಡನ್ನು. ನೋಡೋಣ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿದ್ದೇನೆ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಇದು ನೋಡು ಈ ಒಂದು ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿತಾ ಇದೆ. ಸೊ ನೋಡೋಣ ಸ್ನೇಹಿತರೆ, ಮುಂದಿನ ಒಂದು ಒಲವಿನ ಒಂದು ಹಾಡು ಕಾರ್ಯಕ್ರಮದಲ್ಲಿ ನಾನಂತೂ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ಸೊ ಇವತ್ತು ಕೊನೆಯ ಕಾಲರ್ ಯಾರಾಗ್ತಾರೆ ಅಂತ ನೋಡೋಣ. ಕರೆ ಮಾಡಿ ಮಾತಾಡಿ 6364 0449 ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಂತೂ ಕರೆ ಮಾಡಿ. ಸೊ ನಿಮ್ಮ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ. ಸೊ ಯಾಕೋ ಕೇಳುಗರು ಮಾತಾಡಿದ್ದು ಕೇಳ್ತಾ ಇಲ್ಲ. ಸೊ ರಾಘವೇಂದ್ರ ಸ್ವಾಮಿ ವ್ಯಕ್ತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮದೊಂದಿಗೆ ಮುಗಿಸ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಭಿನ್ನ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲಸ ಗಿಡದ ಕೆಲಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಇದು ಬಣ್ಣ ಬಣ್ಣದ ಬದುಕು. ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಮಾರ್ಗದರ್ಶಿ ಅನ್ನುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವಿವಿಧ ಯೋಜನೆಗಳು ಮತ್ತು ಸವಲತ್ತುಗಳ ಮಾಹಿತಿಯೊಂದಿಗೆ ಮೂಡಿ ಬರುವಂತಹ ಒಂದು ವಿಶೇಷವಾದಂತಹ ನೇರ ಪ್ರಸಾರದ ಕಾರ್ಯಕ್ರಮ ಕೂಡ ಹೌದು. ಸೊ ಯಾವತ್ತೂ ಕೂಡ ಮಾರ್ಗದರ್ಶಿ ಅನ್ನುವಂತಹ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಓರ್ವ ಅತಿಥಿ ನಮ್ಮ ಜೊತೆಗೆ ಇರ್ತಾರೆ. ಒಂದಿಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಕೂಡ ನೀಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಸೊ ಇವತ್ತು ಕೂಡ ಮಾರ್ಗದರ್ಶಿ ಅನ್ನುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟು, ಅದು ಕೂಡ ಒಂದು ಬಹಳ ಪ್ರಮುಖವಾದಂತಹ ಒಂದು ಯೋಜನೆ ಕೂಡ ಹೌದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ. ಸೊ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂತ ಒಂದು ಪ್ರಯತ್ನವನ್ನು ಕೂಡ ನಾವಿವತ್ತು ಮಾಡ್ತೀವಿ. ಬಹುಶಃ ನಾವು ಯಾವತ್ತೂ ಕೂಡ ಹೇಳ್ತೀವಿ ಕೇಳುವರೆ, ಗ್ರಾಮೀಣ ಭಾರತ ಎದುರಿಸ್ತಾ ಇರತಕ್ಕಂಥ ಒಂದು ಗಂಭೀರ ಸಮಸ್ಯೆ ಅಂತ ಹೇಳಿದ್ರೆ ಅದು ಬಡತನ, ನಿರುದ್ಯೋಗ, ಮತ್ತೊಂದು ಕಡೆ ಮೂಲಭೂತ ಸೌಕರ್ಯದ ಅಜ್ಞಾನ ಅಂತ ಕೂಡ ನಾವು ಹೇಳ್ತೀವಿ. ಅದಕ್ಕೋಸ್ಕರನೇ ಮಹಾತ್ಮ ಗಾಂಧೀಜಿ ಅವರು ಒಂದು ಕಡೆ ಹೇಳ್ತಾರೆ, ಈ ದೇಶದ ಕಡುಬಡವರು ಹಸಿವಿನ ಯಾತನೆ ಮತ್ತು ನರಳುವಿಕೆಯಿಂದ ಮುಕ್ತರಾದಾಗ ಮಾತ್ರ ಈ ಭಾರತ ನಿಜವಾದ ಸ್ವಾತಂತ್ರ್ಯವನ್ನು ಹೊಂದುತ್ತೆ ಅಂತ. ಸೊ ಅವರ ಮಾತಿನಂತೆ ಸಾದರಪಡಿಸಿಕೊಂಡು ಈ ನಿರುದ್ಯೋಗದ ಪ್ರಮಾಣವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ, ಅಂದರೆ ದುಡಿಯುವ ಶಕ್ತಿ ಇರತಕ್ಕಂತಹ ಜನರಿಗೆ ದುಡಿದು ಸಂಪಾದಿಸುವ ಅವಕಾಶಗಳನ್ನು ಕಲ್ಪಿಸಿಕೊಡುವಂತಹ ಹಿನ್ನೆಲೆಯಲ್ಲಿ ಸೊ ಒಂದಿಷ್ಟು ಯೋಜನೆಗಳನ್ನು ಕೂಡ ಸರ್ಕಾರಗಳು ಜಾರಿಗೆ ತರುತ್ತೆ. ಸೊ ಅಂತಹ ಯೋಜನೆಗಳಲ್ಲಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಂದು. ಸೊ ಹಾಗಾಗಿ ಇದು ಏನು ಯೋಜನೆ, ಸೊ ಇದರ ಉದ್ದೇಶಗಳೇನು, ಯಾವಾಗ ಜಾರಿಗೆ ಬಂತು, ಇದರೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾಹಿತಿಯನ್ನು ಕೂಡ ತಿಳಿಸಲಿಕ್ಕಿದ್ದಾರೆ. ಪ್ರಭಾರ ಸಹಾಯಕ ನಿರ್ದೇಶಕರು ನರೇಖ, ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯ ವಿಶ್ವನಾಥ ಬೈಲಮೂಲೆ. ಸೊ ಇವರ ಬಗ್ಗೆ ಒಂದು ಕಿರುಪರಿಚಯ ಹೇಳಬೇಕು ಅಂತ ಹೇಳಿದ್ರೆ, 2010 ಬ್ಯಾಚ್ನ PDO ಕೂಡ ಆಗಿದ್ದರು. ಸೋಮೇಶ್ವರದಲ್ಲಿ 3 ವರ್ಷ ನೇರ ನೇಮಕಾತಿಯೊಂದಿಗೆ ಕೂಡ, ಹಾಗೆಯೇ 8 ಪಂಚಾಯತಿಗಳಲ್ಲಿ ಕೂಡ ಕೆಲಸ ನಿರ್ವಹಿಸಿದ ತೃಪ್ತಿ ಇವರಿಗೂ ಕೂಡ ಖಂಡಿತವಾಗಿಯೂ ಕೂಡ ಇದೆ. ಹಾಗೆಯೇ ಉಳ್ಳಾಲ ತಾಲೂಕು ಪಂಚಾಯತ್ನಲ್ಲಿ ಅಲ್ಲಿಯೂ ಕೂಡ ನರೇಗಾ ಈ ಒಂದು ಇದರ ಸಹಾಯಕ ನಿರ್ದೇಶಕರಾಗಿಯೂ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಇದೀಗ ಬಂಟ್ವಾಳ ತಾಲೂಕಿನಲ್ಲೂ ಕೂಡ ನರೇಗಾದ ಪ್ರಭಾರ ಸಹಾಯಕ ನಿರ್ದೇಶಕರಾಗಿಯೂ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ಇವರು ವಿಶ್ವನಾಥ ಬೈಲಮೂಲೆ. ಸೊ ಅವರನ್ನು ಬಹಳ ಆತ್ಮೀಯವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ

0: ಪ್ರೀತಿಪೂರ್ವ ಸ್ವಾಗತ ಸರ್. ನಮಸ್ತೆ, ಹೇಗಿದ್ದೀರಿ ಸರ್?
1: ಪರವಾಗಿಲ್ಲ,
0: ಹೇಗಿದೆ ವಾತಾವರಣ? ಎಲ್ಲ
1: ವಾತಾವರಣ ಸ್ವಲ್ಪ ಮಳೆಯ ನಿರೀಕ್ಷೆಯಲ್ಲಿದ್ದೇವೆ ಎಲ್ಲರೂ
0: ಸರ್. ಹೌದು, ಬಹಳ ಮುಖ್ಯವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟು ಮಾತನಾಡಬೇಕಾಗಿದೆ. ಸೊ ಏನಿದು ಯೋಜನೆ, ಇದರ ಉದ್ದೇಶ ಏನು, ಯಾವಾಗ ಜಾರಿಗೆ ಬಂತು, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಬಹುದು ಸರ್?
1: ತಾವು ಹೇಳಿದಾಗೆ ಗ್ರಾಮೀಣ ಅಭಿವೃದ್ಧಿಗೋಸ್ಕರವಾಗಿ, ನಮ್ಮ ದೇಶ ಬಹಳಷ್ಟು ಹಳ್ಳಿಗಳಿಂದ ಕೂಡಿದ ಪ್ರದೇಶ, ಗ್ರಾಮೀಣ ಪ್ರದೇಶದ ಉದ್ಧಾರ ಆದರೆ ಮಾತ್ರ ದೇಶದ ಉದ್ಧಾರ ಸಾಧ್ಯ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿರುವ ತಾವು ಹೇಳಿರುವ ಹಾಗೆ ವಿವಿಧ ಯೋಜನೆಗಳನ್ನ ನಮ್ಮ ಏನು ನಾವು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಗಣರಾಜ್ಯವನ್ನಾಗಿ ನಾವು ಯೋಚಿಸಿದ ನಂತರದಲ್ಲಿ ಅನೇಕ ಯೋಜನೆಗಳನ್ನು ಸರ್ಕಾರ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಕೈಗೊಂಡಿದೆ. ಅವುಗಳಲ್ಲಿ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ ಮೊದಲೊಂದಿತ್ತು, ಭೂ ರೈತರಿಗೆ ಉದ್ಯೋಗ ಖಾತರಿ ಕಾರ್ಯಕ್ರಮ ಅಂತ ಇತ್ತು, ಜವಾಹರ್ ರೋಜ್ಗಾರ್ ಕಾರ್ಯಕ್ರಮ ಅಂತ ಇತ್ತು, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಇತ್ತು. ಇವೆಲ್ಲ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಾ ಅದರಲ್ಲಿ ಬರುವಂತಹ ಇನ್ನಷ್ಟು ಬೇಡಿಕೆಗಳು ಅಥವಾ ಇನ್ನಷ್ಟು ಅದನ್ನು ಪರಿಷ್ಕರಣೆಗೊಳಿಸುತ್ತಾ ಬೇರೆ ಬೇರೆ ಯೋಜನೆಗಳನ್ನ ಮಾಡುವ ಸಂದರ್ಭಗಳಲ್ಲಿ 2005 ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನ್ನೋದು ಒಂದು ಕಾಯ್ದೆಯಾಗಿ ಜಾರಿಗೆ ಬಂತು. ಪ್ರಾರಂಭ ಹಂತದಲ್ಲಿ 2006-07 ದೇಶದ 200 ಜಿಲ್ಲೆಗಳಲ್ಲಿ ಇದನ್ನ ಜಾರಿಗೆ ತರ್ತಾರೆ. ಪ್ರಾಯೋಗಿಕವಾಗಿ ಜಾರಿಗೆ ತಂದ ನಂತರ ಅದು ಯಶಸ್ಸನ್ನ ಕಾಣ್ತದೆ ಅನ್ನುವಂತಹ ಸಂದರ್ಭಗಳಲ್ಲಿ ಈವನ್ ಕರ್ನಾಟಕ ರಾಜ್ಯದಲ್ಲಿ ಸಹ ಅತ್ಯಂತ ಹಿಂದುಳಿದ ಪ್ರದೇಶಗಳೆಂದು ಗುರುತಿಸಲ್ಪಟ್ಟ ದಾವಣಗೆರೆ, ಚಿತ್ರದುರ್ಗ, ಕಲಬುರಗಿ, ರಾಯಚೂರು ಮತ್ತು ಬೀದರ್ಗಳು ಈ ಕಾಯ್ದೆಗೆ ಒಳಪಟ್ಟವು. ಈ 2007-08 ಈ 6 ಜಿಲ್ಲೆಗಳನ್ನು ಒಳಪಡಿಸಲಾಯಿತು. ಜೊತೆಗೆ ದೇಶದ 130 ಜಿಲ್ಲೆಗಳಲ್ಲಿ 2ನೇ ಹಂತದಲ್ಲಿ ಹೆಚ್ಚುವರಿಯಾಗಿ ಜಾರಿಗೆ ತಂತು 2008-09 ಎಲ್ಲಾ ಜಿಲ್ಲೆಗಳಲ್ಲಿ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೊಳಿಸಲಾಯಿತು.
0: ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಜನರಿಗೆ ಒಂದು ಕಡೆ ತಲುಪ್ತಾ ಇಲ್ಲ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಸೊ ಯಾಕಂದ್ರೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಏನಿದು, ಸೊ ಅದು ಒಂದು ಒಳ್ಳೆಯ ಉತ್ತಮವಾದಂತಹ ಯೋಜನೆ. ಅದು ಕೂಡ ಗ್ರಾಮೀಣ ಈ ಹಳ್ಳಿ ಭಾಗದಲ್ಲಿ ವಾಸಿಸ್ತಾ ಇರತಕ್ಕಂತಹ ಗ್ರಾಮೀಣ ಜನರಿಗೆ ಬಹಳಷ್ಟು ಒಳ್ಳೆಯ ಯೋಜನೆ ಕೂಡ ಹೌದು. ಎಷ್ಟೋ ಮಂದಿ ಈಗಲೂ ಕೂಡ ಅದರ ಅಂಡರಲ್ಲಿ ಕೂಡ ಕೆಲಸ ನಿರ್ವಹಿಸುವವರು ಇದ್ದಾರೆ, ದುಡಿದು ಸಂಪಾದನೆ ಕೂಡ ಮಾಡ್ತಾ ಇರತಕ್ಕಂತಹ ಎಷ್ಟೋ ಮಂದಿ ಕೂಡ ಇದ್ದಾರೆ. ಬಹುಶಃ ಇದರ ಉದ್ದೇಶ ಏನು ಅಂತ ನಾನು ಕೇಳುವ.
1: ಹೌದು, ತಾವು ಹೇಳಿದ ಸರಿ. ಯಾಕೆಂದ್ರೆ ಇದರ ಉದ್ದೇಶ ಇದ್ದಿದ್ದೆ ಬಡತನ ನಿರ್ಮೂಲನೆ ಮತ್ತು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಎರಡೂ ಅದು ಹೇಳುವಾಗ ಬಡತನ ನಿರ್ಮೂಲನೆ ಆಗಬೇಕಾದ್ರೆ ಒಬ್ಬ ಸಂಪಾದನೆ ಮಾಡಬೇಕು. ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗ ಸಮಸ್ಯೆಗಳಿರುತ್ತವೆ. ಸೊ ಅವ ದುಡಿಯುವಂತ ಒಂದಿಷ್ಟು ಕೈಗಳಿಗೆ ಒಂದು ಉದ್ಯೋಗ ಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು. ಇದು ಒಂದು ಪ್ರಮುಖ ಗುರಿ, ದುಡಿಯುವ ಕೈಗಳಿಗೆ ಉದ್ಯೋಗ ಸೃಜನೆ. ಉದ್ಯೋಗ ಸೃಜನೆ ಆದ ತಕ್ಷಣ ಅವರಿಗೆ ವೇತನ ಬರ್ತದೆ. ಪ್ರಾರಂಭ ಹಂತದಲ್ಲಿ ಇದು ಪ್ರಾರಂಭಿಸುವಾಗ ಕೇವಲ 74 ಕೂಲಿ ಇತ್ತು 2008-09. ಇವತ್ತು 370 ಈ ಆರ್ಥಿಕ ವರ್ಷದಲ್ಲಿ 370 ಒಂದು ಕೂಲಿಗೆ ಪಾವತಿಸಲಾಗ್ತದೆ. ಸಮಾನ ವೇತನ ಗೊತ್ತಿದೆ, ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನ ವೇತನ ಇವತ್ತಿಗೂ ಕೆಲವು ಕಡೆಗಳಲ್ಲಿ ಇಲ್ಲ, ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ. ಆದರೆ ಈ ಯೋಜನೆಯಡಿಯಲ್ಲಿ ಕೂಲಿ ನಾವು ಸಮಾನ ವೇತನವನ್ನು ಕೊಡ್ತಾ ಇದ್ದೇವೆ. ಮತ್ತೆ ಇನ್ನೊಂದೇನೆಂದರೆ ಮೂಲಭೂತ ಸೌಲಭ್ಯಗಳು, ಅದು ಸಾಮೂಹಿಕವಾಗಿರಬಹುದು ಅಥವಾ ವೈಯಕ್ತಿಕ ಆಗಿರಬಹುದು, ಈ ಎರಡೂ ಅಂಶಗಳನ್ನು ಗುರುತಿಸಿಕೊಂಡು ಒಂದಿಷ್ಟು ಕಾಮಗಾರಿಗಳನ್ನು ಇದರಲ್ಲಿ ಗುರುತಿಸಿಕೊಂಡು ಯೋಜನೆಯಡಿಯಲ್ಲಿ ಅಳವಡಿಸಲಿಕ್ಕೆ
0: ಅವಕಾಶ ಇದೆ. ಅಂದ್ರೆ ಇದರ ಪ್ರಮುಖವಾದಂತಹ ಗುರಿನೇ ಬಡವರನ್ನು ಉದ್ಧಾರ ಮಾಡುವುದು.
1: ಹೌದು,
0: ಸೊ ಅವರಿಗೆ ಒಂದಿಷ್ಟು ಕೆಲಸಗಳನ್ನು ಕೊಟ್ಟು ಅವರನ್ನ ಆ ದುಡಿಯುವ ಶಕ್ತಿಗೆ ದುಡಿಯುವಂತಹ ಒಂದು ಅವಕಾಶವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಕೂಡ ಈ ಯೋಜನೆ ಅಡಿಯಲ್ಲಿ ಕೂಡ ಮಾಡಲಾಗ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಇನ್ನು ಬರುವುದಾದ್ರೆ ಈ ಯೋಜನೆಗಳಲ್ಲಿ ಯಾವ್ಯಾವ ರೀತಿಯ ಕಾಮಗಾರಿಗಳು, ಅಂದ್ರೆ ವೈಯಕ್ತಿಕ ಕಾಮಗಾರಿಗಳು ಅಂತಿರುತ್ತೆ ಅಥವಾ ಸಮುದಾಯಿಕ ಕಾಮಗಾರಿಗಳು ಅಂತ ಕೂಡ ಇದೆ, ತುಂಬಾನೇ ಇದೆ. ಸೊ ಅದು ತುಂಬಾ ಎಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಮಂದಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲದ ಪಾಪ ಅವರಿಗೂ ಕೂಡ ಗೊತ್ತಾಗಲ್ಲ. ಎಷ್ಟೋ ಮಂದಿ ಪಂಚಾಯತಿಗೆ ಭೇಟಿ ಕೊಟ್ಟು ಕೂಡ ಅಲ್ಲಿಂದ ಮಾಹಿತಿ ಪಡೆಯುವಂತದ್ದು ಕೂಡ ಅದರಿಂದ ವಂಚಿತರಾಗ್ತಾರೆ. ಸೊ ಇದೆಲ್ಲವೂ ಕೂಡ ಒಂದು ಕಡೆ ಕಾರಣ ಬದಿಗಿತ್ತು ಕೂಡ. ಇವಾಗ ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಾದ್ರೂ ಕೂಡ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ಲಿಕ್ಕೇನೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಸೊ ಹಾಗಾಗಿ ಯಾವ್ಯಾವ ರೀತಿಯ ವೈಯಕ್ತಿಕ ಕಾಮಗಾರಿಗಳು ಇದರಲ್ಲಿ ಪ್ರಮುಖವಾಗಿ ಬರುತ್ತೆ ಅಂತ.
1: ಇದು ಈ ಯೋಜನೆ ನಿಜವಾಗಿ ಯಶಸ್ವಿಯಾಗಿರುವಂತದ್ದು ಉದ್ಯೋಗ ನೀಡುವುದರಿಂದ. ತಮಗೆಲ್ಲ ಗೊತ್ತಿದೆ ಕೆಲವೊಂದು ಜಿಲ್ಲೆಗಳಲ್ಲಿ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಪರಿಸ್ಥಿತಿ ಇಲ್ಲ, ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಉದ್ಯೋಗ ಮಳೆ ಬಂದ್ರೆ ಮಾತ್ರ ಉದ್ಯೋಗ ಇರ್ತದೆ. ಅನ್ನಕ್ಕೋಸ್ಕರ ದುಡಿಯೋ ಅನ್ನಕ್ಕೋಸ್ಕರ ಅವರು ಎಲ್ಲೆಲ್ಲೋ ಗುಳೆ ಹೋಗಿಕೊಂಡು ವಲಸೆ ಹೋಗಿ ಬಂದು ಈಗ ನಮ್ಮಲ್ಲಿಯೂ ಸಿಗ್ತಾರೆ, ಘಟ್ಟದವರು ಇರ್ತಾರೆ, ಘಟ್ಟದವರು ಬಂದಿದ್ದಾರೆ ಅಂತ ನಾವು ಹೇಳ್ತೇವೆ ಇಲ್ಲಿ. ಸೊ ಅವರು ಉದ್ಯೋಗ ಅರಸಿಕೊಂಡು ಈ ಕಡೆ ಬರ್ತಾರೆ, ಕಾರಣ ಅವರ ಪ್ರದೇಶಗಳಲ್ಲಿ ಉದ್ಯೋಗ ಸಿಗುವುದಿಲ್ಲ. ಸೊ ಇದರ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಪರಿಸರದಲ್ಲಿ ಆಯಾ ಜಿಲ್ಲೆಗಳ ಆಯಾ ಪರಿಸರದಲ್ಲಿ

0: ಒಂದಿಷ್ಟು ಉದ್ಯೋಗಗಳನ್ನು ಗುರುತಿಸಿಕೊಂಡು, ಕಾಮಗಾರಿಗಳನ್ನು ಗುರುತಿಸಿಕೊಂಡು ಅಲ್ಲಿ ಕಡ್ಡಾಯವಾಗಿ ಯಾರು ಉದ್ಯೋಗವನ್ನು ಕೇಳಿಕೊಂಡು ಬರ್ತಾರೆ, ಯಾರು ಕೇಳಿದ್ರು ಇಲ್ಲ ಅಂತೇಳಿ, ಅಂದ್ರೆ ಅರ್ಹತೆಯದೊಂದು ಇದಿದೆ, ಯಾರ್ಯಾರು ಕೇಳ್ಬೋದು ಅಂತೇಳಿ, ಸರ್ಕಾರಿ ಉದ್ಯೋಗಿ ನನಗೊಂದು ಉದ್ಯೋಗ ಕೊಡಿ ಅಂತೇಳಿ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಉದ್ಯೋಗ ಪಡೆಯಲಿಕ್ಕೆ ಆಗುದಿಲ್ಲ, ಅಥವಾ ಖಾಸಗಿ ಉದ್ಯೋಗಿ ಒಂದು ಐಟಿ ಪ್ಲೇಯರ್ಸ್ ಇವರ್ಯಾರು ಇದನ್ನು ಪಡೀಲಿಕ್ಕೆ ಆಗುದಿಲ್ಲ. ಆದ್ರೆ ಉಳಿದಂತ ಅರ್ಹರ ಇರುವಂತ ನಾವೇನು ಹೇಳ್ತೇವೆ,
1: ಯಾಕಂದ್ರೆ ಎಲ್ಲದಕ್ಕೂ ಇರುವಂತೆ ಇದಕ್ಕೂ ಕೂಡ
0: ಮಾನದಂಡಗಳಿದ್ದಾವೆ. ಯಾವುದೇ ಯೋಜನೆ ಅನುಷ್ಠಾನ ಮಾಡುವಾಗ ಮಾನದಂಡಗಳಿಲ್ಲದ್ರೆ ಬೇಕಾಬಿಟ್ಟಿಯಾಗಿ ಅದು ಒಂದು ಹಂತದಲ್ಲಿ ಫೇಲ್ ಆಗುವಂತ ಸಾಧ್ಯತೆ ಇರ್ತದೆ. ಇಲ್ಲಿ ಇದಕ್ಕೆ ಅದರದ್ದೇ ಆದಂತಹ ಮಾರ್ಗಸೂಚಿಗಳಿದ್ದಾವೆ. ಅದರ ಪ್ರಕಾರ 18 ವರ್ಷ ತುಂಬಿದ ಯಾವುದೇ ನಿರುದ್ಯೋಗಿ ಉದ್ಯೋಗವನ್ನು ಕೇಳಬಹುದು. ಅವರು ಪರಿಶಿಷ್ಟ ಜಾತಿ, ಕೆಲವೊಂದು ಕೆಟಗರಿಗಳಿದ್ದಾವೆ, ಆ ಕೆಟಗರಿಗಳಂದರಲ್ಲಿ ಪರಿಶಿಷ್ಟ ಜಾತಿಯವರು ಪ್ರತಿಯೊಬ್ಬರು ಇದಕ್ಕೆ ಅರ್ಹರಿರ್ತಾರೆ, ಪರಿಶಿಷ್ಟ ಪಂಗಡದವರು ಅರ್ಹರಿರ್ತಾರೆ, ಅಲೆಮಾರಿ ಪಂಗಡ ನಮ್ಮ ಕಡೆ ಅದು ಕಡಿಮೆ, ಆದರೆ ಅವರು ಪ್ರಕಟಣೆಯಿಂದ ಹೊರಗಿಟ್ಟ ಬುಡಕಟ್ಟು ಜನಾಂಗದವರು ಅದು ದಕ್ಷಿಣ ಕನ್ನಡದಲ್ಲಿ ಇರೋದಿಲ್ಲ. ಆಮೇಲೆ ಬಡತನ ರೇಖೆ ಕೆಳಮಟ್ಟದಲ್ಲಿ ಇರುವಂತಹ ಇತರೆ ಕುಟುಂಬಗಳು, ಇತರ ಎಲ್ಲರೂ, ಈ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಹೇಳಿದ್ದೇವೋ ಅದು ಅಲ್ಲದೆ ಬಡತನ ಬಿಪಿಎಲ್ ಅಂತ ನಾವೇನು ಹೇಳ್ತೇವೆ, ರೇಷನ್ ಕಾರ್ಡ್ ಬಿಪಿಎಲ್ ಹೊಂದಿರುವವರು ಅವರೆಲ್ಲರಿಗೂ ಇದರಲ್ಲಿ ಫಲ ಪ್ರಯೋಜನವನ್ನು ಪಡೆಯಬಹುದು. ಆಮೇಲೆ ಮಹಿಳಾ ಪ್ರಧಾನ, ಪುರುಷ ಸಂಪಾದನೆ ಇಲ್ಲದೆ ಮಹಿಳೆಯಿಂದಲೇ ನಡೆಯುತ್ತಿರುವಂತಹ ಒಂದು ಕುಟುಂಬ ಇರ್ತದೆ, ಆ ಕುಟುಂಬದವರು. ಆಮೇಲೆ ಈಗಾಗಲೇ ಸರ್ಕಾರದ ವಿವಿಧ ಯೋಜನೆ, ಭೂ ಸುಧಾರಣಾ ಒಂದು ಕಾಯ್ದೆ ಅಂತ ಬಂದಿತ್ತು, ಅದರಡಿಯಲ್ಲಿ ಯಾರೆಲ್ಲ ಬರ್ತಾರೆ ಅವರಿಗೂ ಇದರ ಫಲಾನುಭವಿಗಳಾಗಲಿಕ್ಕೆ ಅವಕಾಶ ಇದೆ. ಆಮೇಲೆ ವಿಕಲಚೇತನ ಪ್ರಧಾನರು, ವಿಶೇಷ ಚೇತನರಿರ್ತಾರೆ ಒಂದು ಕುಟುಂಬದಲ್ಲಿ, ಅವರೇ ಪ್ರಧಾನರಾಗಿರ್ತಾರೆ, ಮಕ್ಕಳು ಸಣ್ಣವರಿರ್ತಾರೆ, ಅಂತ ಫ್ಯಾಮಿಲಿಗಳಲ್ಲಿ ಸಹ ಅವರು ಸಹ ಪಡ್ಕೊಳ್ಬಹುದು. ಆಮೇಲೆ ಅರಣ್ಯ ಹಕ್ಕುಗಳಿಂದ ಅದರ ಅಡಿಯಲ್ಲಿ ಬರುವಂತಹ ಫಲಾನುಭವಿಗಳು, ಮತ್ತು 5 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವಂತ, ಎಪಿಎಲ್ ಆಗಿದ್ರು 5 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವಂತ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ನಾವು ಅವರನ್ನು ಪರಿಗಣಿಸ್ತೇವೆ. ನಾವು ಈ ಇಷ್ಟು ಮಂದಿಗೆ ಈ ಯೋಜನೆಯಡಿಯಲ್ಲಿ
1: ಓಕೆ ಅಂದ್ರೆ ಈ ವೈಯಕ್ತಿಕ ಸೌಲಭ್ಯವನ್ನು ಪಡೆಯಲಿಕ್ಕೆ ಇವರು ಅರ್ಹರು.
0: ವೈಯಕ್ತಿಕ ಮತ್ತು ಕೂಲಿ ಕೇಳಬಹುದು, ಇಲ್ಲಿ 2 ಅಂಶ ಇದೆ.
1: ಓಕೆ,
0: ಒಬ್ಬ ವ್ಯಕ್ತಿ ಕೂಲಿ ಕೇಳುವುದು, ಅವನು ಬರು ನಾನು ಎಲ್ಲಿಯಾದರೂ ನನಗೆ ಕೆಲಸ ಕೊಡಿ, ನಾನು ಕೆಲಸ ಮಾಡ್ತೇನೆ, ನನಗೆ ಸಂಬಳ ಕೊಡಿ ಅಂತ ಆ ರೀತಿ ಕೂಲಿ ಕೇಳುವವರು, ಅಕುಶಲ ಕೂಲಿಯನ್ನ ಅಂದ್ರೆ ಅವ್ರಿಗೆ ಫ್ಯಾಮಿಲಿ ಬರಿಬೇಕಂದ್ರೆ ಅವ್ರಿಗೆ ಉದ್ಯೋಗ ಬೇಕು, ಉದ್ಯೋಗ ಕೇಳುವವರು. ಇನ್ನೊಂದು ವೈಯಕ್ತಿಕ ಜಮೀನು ಅಭಿವೃದ್ಧಿಯ ವೈಯಕ್ತಿಕ ಅಂದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳ ಅಭಿವೃದ್ಧಿ. ಸೊ 2 ರೀತಿಯ ಅಭಿವೃದ್ಧಿಗಳು. ಅದರಲ್ಲಿ ಏನಂದ್ರೆ ಅವನೇ ಕೆಲಸ ಮಾಡಬಹುದು, ಕೆಲವೊಮ್ಮೆ ಇತರ ಯಾರು ಉದ್ಯೋಗ ಕೇಳಿರ್ತಾನೆ ಅವನನ್ನು ನಾವು ಯಾವುದು ಈಗ ಗ್ರಾಮ ಪಂಚಾಯತ್ಗಳ ಅನುಷ್ಠಾನ ಇಲಾಖೆ ಅಂತ ನಾವು ತಿಳ್ಕೊಂಡ್ರೆ ಆ ಗ್ರಾಮ ಪಂಚಾಯತ್ಗಳು ಅವರಿಗೆ ಉದ್ಯೋಗ ಕೇಳಿ ಬಂದವನಿಗೆ, ಅವನ ಹತ್ರ ಬಹುಶಃ ಜಮೀನು ಇರುವುದಿಲ್ಲ, ಅವನು ಎಲ್ಲಿಯಾದರೂ ಉದ್ಯೋಗ ಕೇಳೋದು, ಇಂಥ ಜಮೀನುಗಳಲ್ಲಿ ಇಂಥವರ ಕಾಮಗಾರಿಗಳಲ್ಲಿ ಅವರನ್ನು
1: ಒಳಗೊಳಿಸುವಂಥದ್ದು ಮಾಡಬಹುದು. ಎಸ್, ಓಕೆ, ಖಂಡಿತ ಇದು ವೈಯಕ್ತಿಕ ಸೌಲಭ್ಯ ಪಡೆಯಲಿಕ್ಕೆ ಈ ರೀತಿಯ ವರ್ಗಗಳು ಅರ್ಹರು ಅಂತ ಹೇಳುವಂಥದ್ದು. ಸೊ ಇನ್ನು ನಾವು ವೈಯಕ್ತಿಕ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಒಂದೊಂದಾಗಿ ಯಾವ್ಯಾವ ರೀತಿಯ ಯೋಜನೆ ಇದೆ
0: ಮೊದಲು
1: ಹೇಳೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ಕೂಡ ಪಡೀತಾ ಇದೆ, ಆ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಸಿ ಕೇಳಿದ್ರೆ ನಿಮ್ಮಲ್ಲಿ ಕೂಡ ಒಂದಿಷ್ಟು ಪ್ರಶ್ನೆಗಳು ಸಂಶಯಗಳು ಏನಾದರೂ ಇದ್ರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆಯನ್ನು ಮಾಡಬಹುದು. 6364240494 ಈ ಒಂದು ಸಂಖ್ಯೆಗೆ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಟ್ವಾಳ ತಾಲೂಕಿನ ಪ್ರಭಾರ ಸಹಾಯಕ ನಿರ್ದೇಶಕರು ನಡೆಯುತ್ತೆ ಇದರ ವಿಶ್ವನಾಥ ಬೈಲಮೇಲೆ ಇವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಸೊ ನೀವು ಕೇಳುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಅವರು ಖಂಡಿತವಾಗಿ ಉತ್ತರ ಕೊಡ್ತಾರೆ ಅಂತ ಹೇಳುತ್ತೆ. ಇದೀಗ ಒಂದು ಸಣ್ಣ ವಿರಾಮ, ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ.

0: ಎಸ್ಕೆ ಹುಡುಗರು ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಮಾರ್ಗದರ್ಶಿ ಅನ್ನುವಂತಹ ಈ ಒಂದು ಕಾರ್ಯಕ್ರಮವನ್ನು ಕೂಡ ಕೇಳ್ತಾ ಇದ್ದೀರಾ. ಸೊ ಈ ಮಾರ್ಗದರ್ಶಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಂಟ್ವಾಳ ತಾಲೂಕು ಇದರ ಪ್ರಭಾರ ಸಹಾಯಕ ನಿರ್ದೇಶಕರು ನರೇಗ ವಿಶ್ವನಾಥ ಬೈಲಮೂಲೆ ಇವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಉದ್ದೇಶ ಯಾವಾಗ ಜಾರಿಗೆ ಬಂತು, ಸೊ ಅದರ ಪ್ರಮುಖವಾದಂತಹ ಒಂದಿಷ್ಟು ಅಂಶಗಳ ಬಗ್ಗೆಯೂ ಕೂಡ ನಾವು ಮಾತಾಡ್ತಾ ಬಂದೆವು. ಸೊ ಹಾಗೆಯೇ ಕೇಳುಗರೆ, ನಿಮಗೆ ಕೂಡ ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಪ್ರಶ್ನೆಗಳು ಕೇಳಬೇಕು ಅಂತ ಹೇಳಿದರೆ 6364240949 ಒಂದು ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು ಅಂತ ಹೇಳುತ್ತೆ. ಹಾಗೆಯೇ ಸರ್, ಹಾಗತಾನೆ ನಾವು ಒಂದಿಷ್ಟು ಉದ್ದೇಶ ಇದರ ಬಗ್ಗೆಲ್ಲೂ ಕೂಡ ಮಾತನಾಡ್ತಾ ಬಂದೆವು. ಸೊ ಇವಾಗ ಒಂದು ಗ್ರಾಮದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಆತನಿಗೊಂದು ಜಾಬ್ ಬೇಕು, ಒಂದು ಉದ್ಯೋಗ ಬೇಕು, ಆತ ಏನ್ ಮಾಡಬೇಕಾಗತ್ತೆ? ಇವಾಗ ಉದ್ಯೋಗ ಚೀಟಿ ಅಂತ ನಾವು ಕೇಳಲ್ಪಡ್ತಾ ಇದ್ದೀವಿ ಇತ್ತೀಚೆಗೆ. ಇದು ಈ ಉದ್ಯೋಗ ಚೀಟಿ ಅಂದ್ರೇನು? ಸೊ ಇದಕ್ಕೆ ಬೇಕಾಗುವಂತ ಒಂದಿಷ್ಟು ದಾಖಲೆಗಳು ಯಾವ ರೀತಿ, ಸೊ ಇದರ ಬಗ್ಗೆ ಒಂದು ತಿಳಿಸಬಹುದು?
1: ಈ ಕಾಯ್ದೆ ಬಂದ ಅವರು ಅದರ ಜೊತೆಗೆ ಬಂದಂತದ್ದು, ಯಾರು ಉದ್ಯೋಗ ಬೇಕು ಈ ಕಾಯ್ದೆ ಅಡಿಯಲ್ಲಿ ಉದ್ಯೋಗವನ್ನ ಯಾರು ಬಯಸ್ತಾರೆ ಅವರು ಉದ್ಯೋಗ ಚೀಟಿಯನ್ನ ಹೊಂದಿರಬೇಕು ಅಂತಿದೆ.
0: ಓಕೆ, ಇದು ಯಾವುದೇ ಒಂದು ಯೋಜನೆ ಕೈಗೊಳ್ಬೇಕು ಅಂತ ಹೇಳಿದ್ರೆ ಉದ್ಯೋಗ ಚೀಟಿ ಬೇಕೇ ಬೇಕಾಗುತ್ತೆ.
1: ಈ ನರೇಗಾ ಯೋಜನೆ ಅಡಿಯಲ್ಲಿ, ನಾವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಶಾರ್ಟ್ ಆಗಿ ನರೇಗಾ ಯೋಜನೆ ಅಂತ ಹೇಳ್ತೇವೆ. ಈ ನರೇಗಾ ಯೋಜನೆ ಅಡಿಯಲ್ಲಿ ಏನೇ ಉದ್ಯೋಗವನ್ನ ಪಡಿಬೇಕಾದ್ರೆ ಆ ವ್ಯಕ್ತಿ ಉದ್ಯೋಗ ಚೀಟಿಯನ್ನು ಹೊಂದಿರಬೇಕು. ಉದ್ಯೋಗ ಚೀಟಿ ಯಾರು ಹೊಂದಬಹುದು ಅಂತ ಹೇಳಿದ್ರೆ 18 ವರ್ಷ ಮೇಲ್ಪಟ್ಟಂತ ವ್ಯಕ್ತಿ ಅವರು ಪಡ್ಕೋಬಹುದು. ಅವರಿಗೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಬ್ಯಾಂಕ್ ಖಾತೆ ಹೊಂದಿರಬೇಕು ಅವರು.
0: ಓಕೆ,
1: ಯಾಕಂದ್ರೆ ಇಲ್ಲಿ ಯಾವುದೇ ಕೈಯಲ್ಲಿ ಹಣದ ವ್ಯವಹಾರ ಇಲ್ಲ, ಎಲ್ಲವೂ ಡೈರೆಕ್ಟ್ ಟು ಬೆನಿಫಿಷಿಯರಿ. ಯಾರು ಫಲಾನುಭವಿ ಇರ್ತಾನೆ ಅವನಿಗೆ ನೇರವಾಗಿ ಸರ್ಕಾರದಿಂದಲೇ ಪಾವತಿಯಾಗುವಂತದ್ದು, ಅದು ನೇರ ಅವರ ಬ್ಯಾಂಕ್ ಖಾತೆಗೆ. ಸೊ ಆ ಬ್ಯಾಂಕ್ ಖಾತೆಯ ಜೊತೆಗೆ ಅವರಲ್ಲಿ ಆಧಾರ್ ಕಾರ್ಡ್ ಇರಬೇಕು, ಆ ಗ್ರಾಮದಲ್ಲಿ ವಾಸಿಸ್ತಾನೆ ಅನ್ನೋದಕ್ಕೆ ಅಲ್ಲಿಯ ಪಡಿತರ ಚೀಟಿ ಇರಬೇಕು ಆ ವ್ಯಾಪ್ತಿ, ಮತ್ತೆ ಒಂದು ಕುಟುಂಬಕ್ಕೆ ಒಂದು ಚೀಟಿ ಇರ್ತದೆ. ಉದ್ಯೋಗ ಚೀಟಿ ಅಂದ್ರೆ ಒಂದು ಒಬ್ಬ ವ್ಯಕ್ತಿಗಲ್ಲ, ಒಂದು ಕುಟುಂಬ,
0: ಒಂದು ಕುಟುಂಬ.
1: ಸೊ ಒಂದು ಕುಟುಂಬದಲ್ಲಿ ಎಷ್ಟು ಅರ್ಹರಿರ್ತಾರೆ ಅಷ್ಟು ಜನರು ಈ ಬ್ಯಾಂಕ್ ಪಾಸ್ ಪುಸ್ತಕ, ಆಧಾರ್ ಕಾರ್ಡ್, ಪಡಿತರ ಚೀಟಿಯಲ್ಲಿ ಇರಬೇಕು, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ ಇದೆ, ಗ್ರಾಮ ಪಂಚಾಯತ್

0: ಕಚೇರಿಯಲ್ಲಿ ಹೋಗಿ ಇಷ್ಟನ್ನು ಕೊಟ್ಟರೆ ತಕ್ಷಣ ಅವರಿಗೆ ಉದ್ಯೋಗ
1: ಓಕೆ
0: ಚೀಟಿಯನ್ನು ನೀಡಲಾಗ್ತದೆ.
1: ಓಕೆ ಓಕೆ. ಹಾಗಾದರೆ ಅವರು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಅಲ್ಲಿ ಹೆಚ್ಚಿನ ಮಾಹಿತಿ ಬೇಕಾದರೆ ಪಡಿಬೋದು, ಅಥವಾ ದಾಖಲೆಯನ್ನು ಇಷ್ಟು ಕೊಟ್ಟರು ಕೂಡ ಅವರಿಗೆ ಉದ್ಯೋಗ ಚೀಟಿಯನ್ನು ಪಡೆಯಬಹುದು.
0: ಪ್ರಾರಂಭದಲ್ಲಿ ಇಷ್ಟು ಮಾಹಿತಿ ಇದ್ದರೆ ಇವರು ತಗೊಂಡೋಗಿ ಕೊಡಬಹುದು, ಇಲ್ಲ ಗ್ರಾಮ ಪಂಚಾಯತನ್ನು ಅಪ್ರೋಚ್ ಮಾಡಿದರೆ ಅಥವಾ ಅಲ್ಲಿಗೆ ಸಂಪರ್ಕಿಸಿದರೆ ಅಲ್ಲಿ ಸಿಬ್ಬಂದಿಗಳು
1: ಓಕೆ ಓಕೆ.
0: ಮಾಹಿತಿಯನ್ನು ನೀಡ್ತಾರೆ.
1: ಇವಾಗ ಒಂದು ವೇಳೆ ಉದ್ಯೋಗ ಚೀಟಿ ಪಡೆದ ನಂತರದಲ್ಲಿ ಆತನ ಏನು ಮಾಡ್ಬೋದು, ಯಾವ ಉದ್ಯೋಗವನ್ನು ಆತನಿಗೆ ಸಿಗುತ್ತೆ, ಅಥವಾ ಅದರಲ್ಲಿ ಏನು ಅದರ ಉದ್ದೇಶಗಳೇನು ಉದ್ಯೋಗ ಚೀಟಿದ್ದು?
0: ಉದ್ಯೋಗ ಚೀಟಿ ಪಡ್ಕೊಂಡ್ರೆ ಎರಡು ಉದ್ದೇಶ. ಒಂದು, ನಾನು ಅವಾಗ ಹೇಳಿದ ಹಾಗೆ ಅವನು ಗ್ರಾಮೀಣ ಪ್ರದೇಶದಲ್ಲಿ ಆಯಾ ಅದೇ ಗ್ರಾಮ ಪಂಚಾಯತ್ನಲ್ಲಿ ಉದ್ಯೋಗವನ್ನು ಕೇಳಬಹುದು.
1: ಕೇಳ್ಬೋದು ಒಂದು.
0: ಎರಡನೇ ಅಂಶ ಅಂತ ಹೇಳಿದ್ರೆ ಅವನಿಗೆ ಒಂದು

0: ಮೊದಲನೇದಾಗಿ ನಮಗೆ ಕೇಳಿ ಬರುವಂಥದ್ದು ಈ ತೆರೆದ ಬಾವಿ ರಚನೆ ಅಂತ ನಾವು ಹೇಳ್ತೀವಿ. ಸೊ ಇವಾಗ ಒಂದು ಒಂದು ಮನೆಯಲ್ಲಿ ಏನಾದರೂ ಒಂದು ಆತನಿಗೆ ಬಾವಿ ಮಾಡಬೇಕು ಅಂತ ಹೇಳಿದರು ಕೂಡ ಅದಕ್ಕೂ ಕೂಡ ಇಷ್ಟಿಷ್ಟು ಏನು ಅನುದಾನ ಅಂತ ಕೂಡ ಇದೆ, ಇದೇ ಈ ನರೇಗಾ ಯೋಜನೆಯಡಿಯಲ್ಲಿ. ಸೊ ಇದರ ಬಗ್ಗೆ ಏನು ಹೇಳ್ತೀವಿ?
1: ಒಂದು ಅಂಶ ಏನಂದ್ರೆ, ಈ ಯೋಜನೆಯಡಿಯಲ್ಲಿ ಅಡ್ವಾನ್ಸ್ ಆಗಿ ಯಾವುದೇ ಒಂದು ಮೊತ್ತವನ್ನ ಗ್ರಾಮ ಪಂಚಾಯತಿಗೆ ಪಾವತಿಯಾಗಿರುವುದಿಲ್ಲ.
0: ಓಕೆ
1: ಈಗ ಬೇರೆಲ್ಲ ಯೋಜನೆ, 15ನೇ ಹಣಕಾಸು ಯೋಜನೆ ಅಂತ ಇದೆ, ಅಥವಾ ಸ್ವಂತ ನಿಧಿ ಅನುದಾನಗಳಿದ್ದೇವೆ, ನೀರು ನಿರ್ವಹಣೆಯ ಅನುದಾನಗಳಿದ್ದೇವೆ, ಇವೆಲ್ಲ ಏನಂದ್ರೆ ಸರ್ಕಾರದಿಂದ ಒಂದಿಷ್ಟು ಅನುದಾನವನ್ನ ಗ್ರಾಮ ಪಂಚಾಯತ್ ಖಾತೆಗೆ ನೀಡ್ತಾರೆ. ಅದಕ್ಕೆ ಅದರದ್ದೇ ಆದಂತಹ ಮಾರ್ಗಸೂಚಿ ಇರ್ತದೆ, ಅದರ ಮೂಲಕ ಕಾಮಗಾರಿ ಕೈಗೊಳ್ಳುವಂತ. ಇಲ್ಲಿ ಜೀರೋ ಫೈನಾನ್ಸ್, ಯಾವುದೇ ಹಣವನ್ನ ಗ್ರಾಮ ಪಂಚಾಯತಿಗೆ ಸರ್ಕಾರ ಪಾವತಿಸುವುದಿಲ್ಲ. ಸಾರ್ವಜನಿಕರ ಬೇಡಿಕೆಯ ಆಧಾರದಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ಗ್ರಾಮ ಪಂಚಾಯತ್ ರೂಪಿಸಿಕೊಂಡು ನಂತರದಲ್ಲಿ ಅದನ್ನು ಅನುಷ್ಠಾನ ಮಾಡುವಂತದ್ದು. ಸೊ ನಮಗೆ ಈಗ 2025-26ನೇ ವರ್ಷ ಸಾಲಿನ ವರ್ಷದಲ್ಲಿ ನಾವಿದ್ದೇವೆ, ಏಪ್ರಿಲ್ 1 ಪ್ರಥಮ ಮಾಸದಲ್ಲಿ ನಾವಿದ್ದೇವೆ. ಈ ವರ್ಷದಲ್ಲಿ ನಾವು ಇಂತಿಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೇವೆ ಅಂತೇಳಿ ಗ್ರಾಮ ಪಂಚಾಯತ್ ಈಗಾಗಲೇ ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡಿದೆ. ಈ ಕ್ರಿಯಾ ಯೋಜನೆಯಡಿಯಲ್ಲಿ ಯಾರು, ಈಗ ತಾವು ಹೇಳಿದಾಗೆ ವೈಯಕ್ತಿಕ ಕಾಮಗಾರಿ ಬೇಕು ಅಂತ ಹೇಳ್ತಾರೆ, ಅಥವಾ ಸಾಮುದಾಯಿಕ ಕಾಮಗಾರಿ, ಈಗ ತಾವು ನಾನು ಹೇಳಿದಾಗೆ ಆಗ ಒಂದಿಷ್ಟು ಅನುದಾನ ಬರ್ತದೆ, ಅದು ಗ್ರಾಮ ಪಂಚಾಯತ್ನ ಎಲ್ಲ ಬೇಡಿಕೆಗಳನ್ನ ಪೂರೈಸಲಿಕ್ಕೆ ಸಾಕಾಗುವುದಿಲ್ಲ. ಆದ್ರೆ ಈ ಯೋಜನೆಯಡಿಯಲ್ಲಿ ಕೆಲವೊಂದು ಸಾರ್ವಜನಿಕ ಕಾಮಗಾರಿಗಳನ್ನು ಮಾಡಿಕೊಂಡು ಈಗ ಕುಡಿಯುವ ನೀರಿಗೆ ಸಾರ್ವಜನಿಕ ಬಾವಿ ಮಾಡಬಹುದು.
0: ಓಕೆ,
1: ಒಂದಿಷ್ಟು ಅಂಶಗಳು, ಅದರಲ್ಲಿ ಕೆಲವೊಂದು ಮಾರ್ಗಸೂಚಿಗಳಿರ್ತವೆ, ಅದರ ಪ್ರಕಾರ ಒಂದು ವರ್ಷಕ್ಕೆ ಒಂದು ರಸ್ತೆಯೋ ಆ ರೀತಿ, ಅಥವಾ ಒಂದು ಕಟ್ಟಡ, ಇವೆಲ್ಲ ಬೇರೆ ಬೇರೆ ಯೋಜನೆಗಳಿಗೆ, ಸಂಜೀವಿನಿ ಯೋಜನೆ ಇದೆ ಅದಕ್ಕೊಂದು ಕಟ್ಟಡ ಮಾಡಿಕೊಡ್ಬೋದು. ಘನತ್ಯಾಜ್ಯ ವಿಲೇವಾರಿ ಘಟಕಗಳ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಇದರ ಅಡಿಯಲ್ಲಿ ಅವಕಾಶ ಇದೆ ಈ ಯೋಜನೆ ಅಡಿಯಲ್ಲಿ. ಅಲ್ಲಿ ಕೆಲಸಗಳನ್ನು ಈ ಕೂಲಿ ಕೆಲಸವನ್ನು ನಮ್ಮ ಉದ್ಯೋಗ ಚೀಟಿದಾರರಿಗೆ ಕೊಡುವಂಥದ್ದು
0: ಅದೇ ಈ ಉದ್ಯೋಗ ಚೀಟಿದಾರರು ಅವರು ಪಡೆದ ನಂತರದಲ್ಲಿ ಕೂಡ ಅವರಿಗೆ ಒಂದಿಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಅವರು ಎಲ್ಲಿ ಸಂಪರ್ಕ ಮಾಡಬಹುದು ಅಥವಾ ಅದರ ಯೋಜನೆಯಲ್ಲಿ ಬರುವಂತಹ ಒಂದಿಷ್ಟು ಕಾಮಗಾರಿಗಳು ಯಾವುದು ಅಂತ?
1: ಸರ್ಕಾರ ಈಗಾಗಲೇ ಸಾಧಾರಣವಾಗಿ ಯಾರಿಗೆ ಕಂಪ್ಯೂಟರ್ ಅಥವಾ ಮೊಬೈಲ್ ಇದಿದೆ, ಮೊಬೈಲ್ನಲ್ಲಿ ಹಾಕಿದರೆ ಏನೇನಿದೆ ಅನ್ನೋದು ಸಿಗ್ತದೆ. ಆದರೂ ಅದರಲ್ಲಿ ಸುಮಾರು 266 ಕಾಮಗಾರಿಗಳನ್ನು ಈ ನರೇಗಾ ಯೋಜನೆಯಡಿಗೆ ಅನುಮತಿಸಿದೆ. ಅದು ವೈಯಕ್ತಿಕ ಇರ್ತದೆ ಮತ್ತು ಸಾರ್ವಜನಿಕ ಇರ್ತದೆ. ವೈಯಕ್ತಿಕವಾಗಿ ತಾವು ಹೇಳಿದಾಗ ತೆರೆದ ಬಾವಿ, ತೆರೆದ ಬಾವಿಗೆ ಈಗಿನ ಅಂಶ ಪ್ರಕಾರ ನಮಗೆ 1.5 ಲಕ್ಷ ರೂಪಾಯಿವರೆಗೆ ವೈಯಕ್ತಿಕ ಬಾವಿ ಅವನಿಗೆ ತೆಗೆದ್ರೆ
0: ಒಂದು ಮನೆಯಲ್ಲಿ ಒಬ್ಬರಿಗೆ ಮಾಡಬೇಕು.
1: ಹೌದು, ತನ್ನಿಗೆ ಕುಡಿಯುವ ನೀರಿನ ಉದ್ದೇಶಕ್ಕೋಸ್ಕರ ಅಥವಾ ಒಂದಿಷ್ಟು ಸಣ್ಣ ಕೃಷಿಗೋಸ್ಕರ, ಕೃಷಿ ಹೊಂಡ ಅಂತ ಮಾಡ್ಲಿಕ್ಕೂ ಒಂದು ಅವಕಾಶ ಇದೆ. ಅದು ಮಳೆಗಾಲದಲ್ಲಿ ನೀರು ಬಂದ ಅದನ್ನು ಶೇಖರಿಸಿ ಇಡುವಂತದ್ದು, ಅದನ್ನು ಅನುಷ್ಠಾನ ಮಾಡೋದು ಕೃಷಿ ಇಲಾಖೆ. ಅದು ಗ್ರಾಮ ಪಂಚಾಯತ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ವೈಯಕ್ತಿಕ ಕಾಮಗಾರಿಯಾಗಿ ಬಾವಿಯನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು 3 ಮೀಟರ್ ವ್ಯಾಸದ ಅಥವಾ ಸುತ್ತಳತೆಯ, ಈಗ ನಮ್ಮ ಏನು ದಕ್ಷಿಣ ಕನ್ನಡ ಭೂ ನೀರಿನ ಜಲಮಟ್ಟಕ್ಕೆ ಅನುಗುಣವಾಗಿ ನಾವೊಂದು 18 ಮೀಟರ್ ಆಳದವರೆಗೆ ಒಂದು ಅಂದಾಜು ಮೊತ್ತ ಅಂದರೆ ಒಂದು 1.5 ಲಕ್ಷದ ಅಂದಾಜು ಮೊತ್ತದಷ್ಟು ನಾವು ಒಂದು ಬಾವಿ ಮಾಡಲಿಕ್ಕೆ
0: ಅವಕಾಶ ಇದೆ ಅಂತ. ಇವಾಗ ಒಂದು ವೇಳೆ ಆತನಿಗೆ ಒಂದು ಬಾವಿ ಇದೆ, ಸೊ ಆಲ್ರೆಡಿ ಒಂದು ಬಾವಿ ಇದೆ, ಮತ್ತೊಂದು ಬಾವಿಯನ್ನು ತೆರೆಯಬಹುದಾ ಅಥವಾ ಅದು ಸಾರ್ವಜನಿಕರಿಗಾಗಿ ಕೊಡುವಂಥ ಒಂದು ಉದ್ದೇಶದಿಂದ ಕೂಡ ಮತ್ತೊಂದು ಮಾಡಬಹುದಾ ಹೇಗೆ?
1: ಅಲ್ಲಿ ವೈಯಕ್ತಿಕ ಬಾವಿ ಅಂತ ಹೇಳುವಾಗ ಅವನು ವೈಯಕ್ತಿಕವಾಗಿ, ಈಗ ಬಾವಿ ಇರಬಹುದು, ಅದರಲ್ಲಿ ನೀರು ಸುಮ್ಮನೆ ಒಬ್ಬನು ಬಾವಿ ತೆಗೆಯುವುದಿಲ್ಲ. ಯಾಕಂದ್ರೆ ಒಂದು ಆ ಇರುವ ಬಾವಿಯಲ್ಲಿ ನೀರು ಬತ್ತಿರ್ತದೆ. ಈಗ ನಮಗೆ ಗೊತ್ತಿದೆ ಜಲಮಟ್ಟ ವರ್ಷ ಕೆಳಗೆ ಇಳಿತಾ ಇದೆ, ಹಾಗಾಗಿ ಅದನ್ನು ಮತ್ತೆ ಆಳ ಮಾಡ್ಲಿಕ್ಕೆ ಆಗುವುದಿಲ್ಲ, ಅಥವಾ ಆ ಪರಿಸರದಲ್ಲಿ ನೀರು ಇಲ್ಲ. ನಮ್ಗೆ ಗೊತ್ತಿದೆ ಭೂವಿಜ್ಞಾನಿಗಳು ಅಥವಾ ನಾವೇನು ನೀರು ನೋಡುವವರು ಅಂತ ಹೇಳಿ ಕರ್ಕೊಂಡು ಬರ್ತು ತೋರಿಸ್ತೇವಲ್ಲ, ಅವರು ಬಂದು ಹೇಳ್ತಾರೆ ಇಲ್ಲಿ ನೀರಿಲ್ಲ, ಇನ್ನೊಂದು ಕಡೆ ಇದೆ, ಅಲ್ಲಿ ಬಾವಿ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸಿದ್ರೆ ಅವ್ರು ಬಾವಿ ಮಾಡಬಹುದು. ಈಗ ವೈಯಕ್ತಿಕವಾಗಿ ಇನ್ನೊಂದು ಮಿತಿನೂ ಇದೆ, ಒಬ್ಬ ವ್ಯಕ್ತಿಗೆ ತನ್ನ ಜಮೀನಿನಲ್ಲಿ ಒಂದಿಷ್ಟು ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತೇವೆ, ಅದು ಹೇಳ್ತೇನೆ ನಾನು ಕೆಲವೊಂದು ಕಾಮಗಾರಿಗಳಿದ್ದಾವೆ ಹೇಳ್ತೇನೆ. ಆದರೆ ಒಬ್ಬ ವ್ಯಕ್ತಿ ಒಂದು ಕುಟುಂಬಕ್ಕೆ ಜೀವಿತಾವಧಿಯಲ್ಲಿ 5 ಲಕ್ಷದವರೆಗೆ ಮಾತ್ರ ಈ ಅನುದಾನವನ್ನು ಉಪಯೋಗಿಸಲಿಕ್ಕೆ ಅವಕಾಶ ಇದೆ.
0: ಓಕೆ,
1: ಅಂದರೆ ಕೂಲಿಯಾಗಿ ಅಲ್ಲ, ಏನು ವೈಯಕ್ತಿಕ ನಮ್ಮಲ್ಲಿ ನಿವೇಶನದಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳುತ್ತೇವಲ್ಲ, ಈಗ ಬಾವಿ ಇರಬಹುದು ಅಥವಾ ವಸತಿ ಯೋಜನೆ ಅಡಿಯಲ್ಲಿ ಮನೆ ಕಟ್ಟುವಾಗಲೂ ನಾವು ಕೂಲಿ ಅಂತೇಳಿ ಅವರಿಗೆ ಸುಮಾರು 90,000ವರೆಗೆ ನಾವು ಅನುದಾನವನ್ನು ಇದರ ಅಡಿಯಲ್ಲಿ ಕೊಡ್ತೇವೆ, ಕೊಡ್ತಾ
0: ಇದ್ದೇವೆ. ಅದರಲ್ಲಿ ಈ ತೆರೆದ ಬಾವಿ ರಚನೆ ಒಂದು.
1: ಹೌದು,
0: ಸೊ ಹಾಗೇನೆ ಇವಾಗ ಮಳೆಗಾಲ ಇನ್ನು ಬರುವಂತಹ ಸಾಧ್ಯತೆ ಇದೆ, ಇಂಗು ಗುಂಡಿ ಮಾಡಬೇಕು.
1: ಹೌದು,
0: ಸೊ ಅದನ್ನು ಕೂಡ ಇತ್ತೀಚೆಗೆ ಗ್ರಾಮ ಪಂಚಾಯತ್ಗಳೆಲ್ಲ ತುಂಬಾ ಒತ್ತು ಕೊಡ್ತಾ ಇದೆ, ಇಂಗು ಗುಂಡಿ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಇವಾಗ ಇಂಗು ಗುಂಡಿ ರಚನೆಗೂ ಕೂಡ ಒಂದಿಷ್ಟು ಅನುದಾನ ಅಂತ ಕೂಡ ಇರುತ್ತೆ ಅಲ್ವಾ?
1: ಹೌದು.
0: ಸೊ ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ
2: ಸರ್, ನಮಸ್ತೆ, ನಾನು ಕೊಟ್ಟಾರದಿಂದ.
0: ಕುಸುಮಾಕರ್ ಕೊಟ್ಟಾರದಿಂದ ಹೇಳಿ ಸರ್.
2: ನಮಸ್ತೆ ಸರ್.
1: ನಮಸ್ತೆ, ಹೇಳಿ ಕುಸುಮಾಕರ್ ಅವರೇ.
2: ಇದು ನಿಮ್ಮ ಯೋಜನೆಗಳೆಲ್ಲ ಇದು ಒಳ್ಳೆಯದೇ ಸರ್ಕಾರದ್ದು. ಈಗ ನಾನು ಒಂದು ಪ್ರಶ್ನೆ ಅಂದ್ರೆ, ಇದು 5 ಎಕರೆ ಜಮೀನೆಲ್ಲ ಇದ್ದವರು ಆಸ್ತಿ ವಾಸಿ

0: ಇದ್ದವರಿಗೆ ಇದು ಯೋಜನೆಯಲ್ಲಿ ಇದು ಅರ್ಜಿ ಹಾಕುವಂತಿಲ್ಲ ಅಂತ ಹೇಳ್ತಾರೆ. ಅದು ಈಗ ಕೆಲವು ಅಲ್ಲಿ ಅಲ್ಲಿ ಕೂಡ ಇಲ್ಲಿ ಉಂಟು, ತುಂಬಾ 7-8 ಎಕರೆ ಎಲ್ಲ ಜಮೀನು ಇರ್ತದೆ, ಇದು ಗುಡ್ಡ ಪ್ರದೇಶ, ಏನು ಆಗುದಿಲ್ಲ ಅದರಲ್ಲಿ. ಮನೆಯಲ್ಲಿ ಈಗ ಎಂತದ್ದು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ವಾರಕ್ಕೆ 1-2 ಅವರಿಗೆ ಕೆಲಸ ಇರ್ತದೆ, ಅಂತವರು ಅರ್ಜಿ ಹಾಕ್ಲಿಕ್ಕೆ ಇಲ್ಲೋ ಅಂತ ಒಂದು ಪ್ರಶ್ನೆ. ಮತ್ತೆ ಇಲ್ಲಿ ಮಂಗಳೂರಿನಲ್ಲಿ ಜನಗಳೆಲ್ಲ ಈ 370 ದುಡಿದಿಲ್ಲ, ಒಂದು ಹೊತ್ತು ಊಟ ಮಾಡದೇ ಇದ್ರು ಕೂತ್ಕೊಳ್ತಾರೆ ಅಂತ ಜನಗಳಿದ್ದಾರೆ ಇಲ್ಲಿ. ಓಕೆ ಸರ್, ಅದೊಂದು ನೀವು ಅದಕ್ಕೆ ಎಂತ 5 ಎಕರೆ ಇಂತ ಜಾಸ್ತಿ ಇದ್ದವರಿಗೆ ಮಾಡ್ಲಿಕ್ಕೆ ಉಂಟಾ ಅಂತ ಪ್ರಶ್ನೆ ರೇಡಿಯೋದಲ್ಲಿ ಕೇಳ್ತೇನೆ.
1: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಕುಸುಮಾಕರ್ ಕೊಟ್ಟಾರ ಅವರ ಒಂದು ಪ್ರಶ್ನೆ.
2: ಕುಸುಮಾಕರ್ ಅವರೇ, ತಾವು ಹೇಳಿರುವಂತದ್ದು ವಿಚಾರ ಹೌದು, ಅಲ್ಲಿ ವಾಸ್ತವಾಂಶವನ್ನು ತಾವು ಹೇಳಿದ್ರಿ. ಇಲ್ಲಿ ಅಂತ ಹೇಳಿದ್ರೆ 370 ರೂಪಾಯಿಗೆ ದುಡಿಯುವರು ಸಿಗುವುದು ಕಡಿಮೆ, ಆದ್ರೆ ಒಂದು ಉದ್ದೇಶ, ಈ ಯೋಜನೆ ಬಂದ ಉದ್ದೇಶ ಇರುವಂತದ್ದು ಯಾರಿಗೆ ಆ ಉದ್ಯೋಗದ ಹಸಿವಿದೆ ನೋಡಿ, ಹೊಟ್ಟೆ ಹಸಿವಿನ ಜೊತೆಗೆ ಉದ್ಯೋಗದ ಹಸಿವಿದೆ, ಅವರಿಗೆ ದುಡ್ಡು ಅನ್ನೋ ಅದರ ಏನು ನನಗೆ ಇಷ್ಟೇ ಸಿಗಬೇಕು ಅಂತಲ್ಲ, ಒಟ್ಟಾರೆಯಾಗಿ ಅವನ ಜೀವನ ಸಾಗಿಸ್ಲಿಕ್ಕೆ ಅವನಿಗೆ ಉದ್ಯೋಗ ಬೇಕು ಅನ್ನುವನಿಗೆ ಕೊಡುವಂಥದ್ದು. ಇವತ್ತಿನ ಹಂತದಲ್ಲಿ ನೀವು ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲೇ ಹೆಚ್ಚಿನ ಕೂಲಿ ಇದೆ, ಕೂಲಿ ಮೊತ್ತ 370, ಕೇರಳದಲ್ಲಿ 369 ಇರುವಂತದ್ದು. ಮತ್ತೆ 5 ಎಕರೆಗಿಂತ ಹೆಚ್ಚಿನವರಿಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಯೋಜನೆಯ ಮಾರ್ಗಸೂಚಿ ಆಗಿರುತ್ತದೆ. ಉದ್ದೇಶ ಇರುವಂತದ್ದು ಬಡವರ, ಕಡು ಬಡವರನ್ನ ಮೇಲೆತ್ತುವಂತ ಕೆಲಸ ಆಗ್ಬೇಕು ಅಂತ
1: ಹೇಳಿ. ಎಸ್ ಓಕೆ, ಮುಂದಿನ ಕರೆಯತ್ತ. ಹಲೋ,
3: ಹಲೋ, ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
3: ನಾನು ಪೂರ್ಣಿಮಾ ಸಾಲತ್ತೂರಿಂದ.
1: ಪೂರ್ಣಿಮಾ ಸಾಲತ್ತೂರು, ಕೇಳಿ ಮೇಡಮ್, ನಿಮ್ಮ ಪ್ರಶ್ನೆ ಏನಾದ್ರೂ ಇದೆಯಾ?
3: ನಮಸ್ತೆ ಸರ್.
2: ನಮಸ್ತೆ, ಹೇಳಿ.
3: ಇದೀಗ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಹಳೆ ಬಾವಿ ರಿಪೇರಿ ಕೆಲಸ ಯಾಕೆ ಆಗಲ್ಲ ಅಂತ ಒಂದು, ಇನ್ನೊಂದು ಪೌಷ್ಟಿಕ ತೋಟ ರಚನೆ ಇರ್ತದಲ್ಲ, ಅದರಲ್ಲಿ ಮಲ್ಲಿಗೆ, ಪಪ್ಪಾಯಿ ಹೀಗೆಲ್ಲ ಯಾವುದೇ ಗಿಡ ನಾಟಿ ಮಾಡ್ಬೇಕಿದ್ರೆ ನಾವು ಇಂತಿಷ್ಟೇ ಜಾಗ ಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅಂದ್ರೆ ಒಂದು ಸ್ವಲ್ಪ ಜಾಗ ಇದ್ದವರಿಗೆ 100 ಗಿಡ ನೆಡುವ ಎಲ್ಲ ಅವಕಾಶ ಇರುವುದಿಲ್ಲ, ಆದ್ರೆ ಅಲ್ಲಿ ಹೇಳ್ತಾರೆ 100 ಗಿಡ ಕಮ್ಮಿಯಲ್ಲಿ ನೆಡ್ಬೇಕು ಅಂತ ಈ ತರ ನಿಯಮ ಆಗ್ತಾರೆ. ಇದೇ ಅವಕಾಶ ಇದ್ದ ಆಸಕ್ತಿ ಇದ್ದವರಿಗೆ ಒಂದು ಅವಕಾಶ ಮಾಡಿ ಕೊಡ್ಬೋದಲ್ಲ ಅಂತ ನಾನು ರೇಡಿಯೋದಲ್ಲಿ ಕೇಳ್ತೀನಿ.
1: ರೇಡಿಯೋದಲ್ಲಿ ಕೇಳ್ತೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎರಡು ಪ್ರಶ್ನೆ ಕೇಳಿದ್ದಾರೆ ನಮ್ಮ ಪೂರ್ಣಿಮಾ ಸಾಲತ್ತೂರಿ ಅವರು.
2: ಈ ಯೋಜನೆಯಡಿಯಲ್ಲಿ ಅದು ಒಂದು, ಈ ಯೋಜನೆಯ ಮಾರ್ಗಸೂಚಿ ಏನು ಹೇಳುತ್ತದೆ ಅಂತ ಹೇಳಿದ್ರೆ ಹೊಸದಾಗಿ ಆಗುವಂತಹ ಕಾಮಗಾರಿಗಳಿಗೆ ಮಾತ್ರ ಅವಕಾಶ, ಇಲ್ಲಿ ದುರಸ್ತಿಗೆ ಅವಕಾಶ ಇಲ್ಲ.
1: ದುರಸ್ತಿಗೆ ಅವಕಾಶ,
2: ಹಾಗಾಗಿ ತಾವು ಹೇಳಿದ ಅದಕ್ಕೆ ನನಗೆ ಬೇರೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಅವಕಾಶ ಇರುವುದಿಲ್ಲ, ಬಾವಿ ರಿಪೇರಿಗೆ ಅವಕಾಶ ಇಲ್ಲ. ಆಮೇಲೆ ಈ ತಾವು ಏನು ಇರೋ ಒಂದು 5 ಸೆನ್ಸ್, 10 ಸೆನ್ಸ್, 20 ಸೆನ್ಸ್ ಜಾಗದಲ್ಲಿ ಏನು ಮಾಡ್ತೀರಿ, ನಿಮಗೆ ಯಾವ ರೀತಿ ಪೌಷ್ಟಿಕ ತೋಟ ರಚನೆಗೆ ಯಾವುದೇ ಮಿತಿ ಇಲ್ಲ, ಯಾಕಂದ್ರೆ ನಾವು 14 ಗಿಡಗಳನ್ನು ನೆಡಬೇಕಾದ್ದು, ಮನೆಯ ಸುತ್ತಮುತ್ತ ಇರೋ ಅಂಗಳದ ಬದಿಯಲ್ಲಿ ನೆಟ್ಟರೂ ಅದು ನಡೀತದೆ.
1: ಅವರಿಗೆ ಅದೇ ಪಪ್ಪಾಯ,
2: ಪಪ್ಪಾಯ ಗಿಡ ನೆಡಬಹುದು, ಚಿಕ್ಕು ಗಿಡ ನೆಡಬಹುದು, ಬಾಳೆ ಗಿಡ ನೆಡಬಹುದು.
1: ಇದು ಎಲ್ಲಿ ಅವರು ಭೇಟಿ ವಿಸಿಟ್ ಮಾಡ್ಬೇಕು?
2: ಈ ಇಂಥ ಅವರ ಬೇಡಿಕೆಗಳು ಈಗಾಗಲೇ ನಾವು ನಮ್ಮ ಬಹುಶಃ ದಕ್ಷಿಣ ಕನ್ನಡದ ಎಲ್ಲ ಸ್ವಸಹಾಯ ಸಂಘಗಳು, ನಾವು NRLM ಅಂತ ಹೇಳ್ತೇವೆ, ಸಂಜೀವಿನಿ ಒಕ್ಕೂಟಗಳು ಅಂತ ಹೇಳ್ತೇವೆ, ಈ ಒಕ್ಕೂಟದ ಎಲ್ಲ ಮಹಿಳೆಯರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಬಹುಶಃ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು 40 ಒಕ್ಕೂಟದ ಸಂಘಗಳಿದ್ದಾವೆ, ಕನಿಷ್ಠ 40. ಸೊ ಆ ಸಂಘಗಳಲ್ಲಿ ಇವರಿಗೆ ಮಾಹಿತಿ ಇದೆ,
1: ಮಾಹಿತಿ ಇದೆ.
2: ಇಲ್ಲ ಅಂತ ಹೇಳಿದ್ರೆ ತಾವು ಇನ್ನೂ ಕೂಡ ತಮ್ಮ ಗ್ರಾಮ ಪಂಚಾಯತ್ಗಳಿಗೆ
1: ಅಲ್ಲಿ ಭೇಟಿ ಕೊಡಬಹುದು. ಓಕೆ, ಮುಂದಿನ ಮತ್ತೊಬ್ಬರು ಕರೆಯತ್ತ. ಹಲೋ,
4: ನಮಸ್ತೆ.
1: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
4: ನಾನು ಸೀನಾ ಪುತ್ತೂರು.
1: ಸೀನಾ ಪುತ್ತೂರು, ಕೇಳಿ ನಿಮ್ಮ ಪ್ರಶ್ನೆ ಸೀನನ್ನ.
4: ನಮಸ್ತೆ ಸರ್.
2: ನಮಸ್ತೆ, ಹೇಳಿ.
4: ನಮ್ಗೆಲ್ಲ ಹೋಗ್ಬೋದ ಕೆಲಸಕ್ಕೆ?
1: ಹೋಗ್ಬೋದು, ಆರಾಮ್ಸೆ ಹೋಗ್ಬೋದು. ಹೇಳಿ, ಉದ್ಯೋಗ ಚೀಟಿ ಮಾಡಿದ್ದೀರಾ ಸರ್?
4: ಮಾಡಿಲ್ಲ.
1: ಮಾಡಿಲ್ಲ, ಅದೊಂದು ಮಾಡಿಸಿ.
2: ಪ್ರಪ್ರಥಮವಾಗಿ ನೀವು ಉದ್ಯೋಗ ಹೇಳಿ. ಆಯ್ತು, ಉದ್ಯೋಗ ಈಗ ತಾವು ಹೇಳುವಂತೆ ಕೆಲವೊಂದು ಅರ್ಹತೆಗಳಿದ್ರೆ, ಇದು ಅಕುಶಲ ಕೂಲಿ ಇದು ಒಂದು, ದೈಹಿಕ ಕೆಲಸ ಮಾಡುವ ಸಾಮರ್ಥ್ಯ ಇರುವವರಿಗೆ ಅವಕಾಶ ಇರುವಂತದ್ದು. ಹಾಗಾಗಿ
4: ನಿಮಗೆ ಬೇಕಾದ್ರೆ ತೆಂಗಿನ ಗುಂಡಿ ತೆಗೆದು ಕೊಡ್ತೇನೆ, ಅಡಿಕೆ ಗುಂಡಿ ತೆಗೆದು ಕೊಡ್ತೇನೆ, ಬಾಳೆ ಗುಂಡಿ ಎಲ್ಲ ತೆಗೆದು ಕೊಡ್ತೇನೆ, ನಾಕ್ತೇನೆ.
1: ಅಂದ್ರೆ ದೃಷ್ಟಿ ಸ್ವಲ್ಪ ಸರಿ ಇದೆಯಾ? ಹೇಗೆ
4: ದೃಷ್ಟಿ? ಏನಿಲ್ಲ, ಚೂರು ಸಹ ಇಲ್ಲ.
2: ಆದ್ರೂ ತಮಗೆ ಅಭಿನಂದನೆಗಳು ತಾವು ಅಷ್ಟು,
1: ಆದ್ರೂ ಕೂಡ ಅಷ್ಟು ಕೆಲಸ ಮಾಡ್ತೀರಿ ತಾವು, ಅದು ಗ್ರೇಟ್ ಸರ್, ಅದು ಗ್ರೇಟ್. ಆದ್ರೂ ಕೂಡ ತಾವು ಇಂಟ್ರೆಸ್ಟೆಡ್ ಆಗಿದ್ದೀರಿ ನೋಡಿ, ಅದು ನಮಗೆ ಖುಷಿ ಆಯ್ತು ನೋಡಿ. ಅದಕ್ಕೆ
2: ಇದಕ್ಕೆ ಸಂಬಂಧಪಟ್ಟಂತೆ
1: ಅದಕ್ಕೆ ಸಂಬಂಧ
4: ಹೇಳ್ತಾರೆ, ನಿಮ್ಗೆ ನಿಮ್ಗೆ ಕೆಲಸ ಕೊಟ್ಟ ನಾವು ಜೈಲಿಗೆ ಹೋಗ್ಬೇಕಾಯ್ತು ಅಂತ ಹೇಳ್ತಾರೆ.
1: ಓಕೆ ಸಿನನ್ನ, ನಿಮಗೆ ಅದಕ್ಕೆ ಸಂಬಂಧಪಟ್ಟು ಬೇರೆ ಯೋಜನೆ ಇದೆ, ಅದನ್ನ ನಾ ಖಂಡಿತವಾಗಿಯೂ ಕೂಡ ತಿಳಿಸ್ತೀನಿ ನಿಮಗೆ.
4: ಧನ್ಯವಾದ,
1: ಧನ್ಯವಾದ, ಧನ್ಯವಾದಗಳು. ಎಸ್ ಓಕೆ, ಆದ್ರೂ ಕೂಡ ನೋಡಿ ಎರಡು ದೃಷ್ಟಿ ಇಲ್ಲ ಅಂತ ಕೂಡ ಹೇಳಿದ್ರು, ಅದು ಆಗಿರ್ತೀನಿ, ಇದು ಮಾಡ್ತೀನಿ, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಾನು ಸಿದ್ಧನಿದ್ದೀನಿ, ನನಗೆ ಏನಾದ್ರೊಂದು ಇದರಲ್ಲಿ ಅವಕಾಶ ಇದೆ ಅನ್ನುವಂಥದ್ದನ್ನು ಕೂಡ ಕೇಳ್ತಿದ್ದೇನೆ.
2: ಅದು ಪ್ರಪ್ರಥಮ ಬಾರಿಗೆ ಇಂಥ ಒಂದು ಪ್ರಶ್ನೆ ಬಂದಿರುವಂತದ್ದು, ಬಹುಶಃ ಈ ಯೋಜನೆ ನಿರ್ಮಾಣ ಸಂದರ್ಭದಲ್ಲಿ ಇಂಥ ಅಂಶಗಳನ್ನು ಗಮನಿಸಿರಲ್ಲ.
1: ವಿಶೇಷ ಚೇತನರಿಗೆ ಇದೆ ಅಲ್ವಾ ಮುಖ್ಯಸ್ಥರಾಗಿರುವಂತಹ,
2: ಹೌದು, ಕುಟುಂಬಕ್ಕೆ ಉದ್ಯೋಗವನ್ನು ಕೊಡಬಹುದು, ಕುಟುಂಬದಲ್ಲಿ ಸಂಬಂಧಪಟ್ಟ ಆಸ್ತಿ ಅವರ ನಿವೇಶನ ಇದ್ರೆ, ಅವರ ಕುಟುಂಬದಲ್ಲಿ ಉದ್ಯೋಗ ಮಾಡ್ಲಿಕ್ಕೆ ಅರ್ಹರಿರುವರಿದ್ರೆ, ಅವರ ಮಕ್ಕಳು ಅಥವಾ ಅಣ್ಣ ತಮ್ಮಂದಿರು ಈ ತರ ಇದ್ರೆ
1: ಕೊಡಬಹುದು. ಎಸ್ ಓಕೆ, ಆಗತಾನೆ ನಾವು ಹೇಳಿದ್ದು ಈ ಇಂಗು ಗುಂಡಿ ರಚನೆಗೆ ಅದಕ್ಕೂ ಕೂಡ ಒಂದು ರೀತಿಯ ಸಹಾಯದ ಇದು ಏನು ಅನುದಾನ ಅಂತ ಕೂಡ ಇದೆ. ಸೊ ಅದರ ಬಗ್ಗೆ ಹೇಳಿ ಸರ್. ಸೊ ಅದಕ್ಕಿಂತ ಮುಂಚೆ ಮತ್ತೊರು ಕರೆಯಲ್ಲಿದ್ದಾರೆ. ಹಲೋ,
5: ನಮಸ್ತೆ ಸರ್.
1: ನಮಸ್ತೆ ಜಯಪ್ರಕಾಶ್ ಕುರವರೇ.
5: ನಮಸ್ತೆ ಸರ್.
2: ನಮಸ್ತೆ, ನಮಸ್ತೆ, ಹೇಳಿ.
5: ಈ ಯೋಜನೆ ಬಗ್ಗೆ ಒಂದಷ್ಟು ತಿಳಿದಿದ್ದೇನೆ ನಾನು ಕೂಡ. ಈ ಈಗ ನೀರಿನ ಬಹಳ ಕೊರತೆ ಇದೆ, ಕೆರೆಗಳೆಲ್ಲ ಕಡಿಮೆ ಆಗಿದೆ. ಈ ಒಂದಷ್ಟು ಸ್ಥಳೀಯರು ಆಸಕ್ತರು ಸೇರಿ ಕೆರೆ ತೊಡಿಸುವುದಾದ್ರೆ ಆ ರೀತಿ ಮಾಡಬಹುದಾ? ಮತ್ತೆ ಶಾಲೆಗಳಲ್ಲಿ ಕೆಲವು ಕಟ್ಟಡ ಇರುವುದಿಲ್ಲ, ಸರಿ ಇರುವುದಿಲ್ಲ, ಹೊಸ ಕಟ್ಟಡ ಕಟ್ಟಬಹುದಾ ಈ ಯೋಜನೆಯ ಮುಖಾಂತರ? ಅಲ್ಲಿನ ಸ್ಥಳೀಯ ಆಸಕ್ತರು ಸೇರಿದ್ರೆ ಅಂತೇಳಿ ಈ ರೀತಿ ಮಾಡಬಹುದಾ, ಅಥವಾ ಈ ರೀತಿ ಮಾಡಿದ್ದಿದೆಯಾ ನಿಮ್ಗೆ ಗೊತ್ತಿದ್ದಂತೆ ಅಂತ ನಾನು ಉತ್ತರ ರೇಡಿಯೋದಲ್ಲಿ
1: ಕೇಳ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜಯಪ್ರಕಾಶ್ ಕುರವರು, ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಯಾಕಂದ್ರೆ ಈಗಿನ ನೀರಿನ ಕೊರತೆ, ಇದಕ್ಕೆ ಸಂಬಂಧಪಟ್ಟಾಗಿ ಏನಾದ್ರೂ ಒಂದು ಮಾಡಬಹುದಂದ್ರೆ ಆಸಕ್ತರು ಸೇರಿಕೊಂಡಾದ್ರೂ ಕೂಡ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು.
2: ಹೌದು ಹೌದು ಹೌದು, ಜಯಪ್ರಕಾಶ್ ಅವರೇ ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಇವತ್ತು ನಾವು ಏನೋ ನೀರು ಇದೆ ಕುಡಿತಾ ಇದ್ದೇವೆ, ಮುಂದಿನ ಜನಾಂಗಕ್ಕೆ ಈಗ ನಮ್ಮ ಮಕ್ಕಳ ನಂತರದಲ್ಲಿ ಏನಿದೆ ಅನ್ನೋದನ್ನ ನಮಗೆ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಹಿಂದೆ ನಮ್ಮ ತಂದೆ ತಾಯಂದಿರ ಕಾಲದಲ್ಲಿ ಇದ್ದಂತಹ ವ್ಯವಸ್ಥೆ ನೀರಿನ ಮಟ್ಟಕ್ಕೂ ಇವತ್ತಿನ ಮಟ್ಟಕ್ಕೂ ವ್ಯತ್ಯಾಸ ಇದೆ. ಆದರೆ ಈಗ ನಾವು ನೀರು ಇಂಗಿಸುವಂತಹ ಮತ್ತು ಬಳಕೆಯಲ್ಲಿ ನಿಯಂತ್ರಣವನ್ನ ಮಾಡಬೇಕಂತ ಪರಿಸ್ಥಿತಿ. ತಾವು ಹೇಳಿರುವಂತೆ ಕೆರೆಗಳ ಅಭಿವೃದ್ಧಿಗೆ ಅವಕಾಶ ಇದೆ, ಸಮಗ್ರ ಕೆರೆ ಅಭಿವೃದ್ಧಿ ಅಂತೇಳಿ ಸಾರ್ವಜನಿಕ ಕಾಮಗಾರಿಯಾಗಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಯಾವ ಗ್ರಾಮ ಪಂಚಾಯತ್, ಇದು ಗ್ರಾಮೀಣ ಪ್ರದೇಶದಲ್ಲಿ ಇರುವುದರಿಂದ ಬಹುಶಃ ಎಕ್ಕೂರು ತಾವು ನಗರ ಪ್ರದೇಶ ಆದರೆ ಈ ಯೋಜನೆಯಡಿಯಲ್ಲಿ ತಮಗೆ ಅವಕಾಶ ಇಲ್ಲ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕಲ್ಯಾಣಿಗಳ ಅಭಿವೃದ್ಧಿ ಮಾಡಬಹುದು ಮತ್ತು ಸಮಗ್ರ ಕೆರೆಗಳ ಅಭಿವೃದ್ಧಿ ಮಾಡಬಹುದು. ಕೆರೆ ಅಂತ ಹೇಳಿ ಯಾವುದು RTCಯಲ್ಲಿ ದಾಖಲಾಗಿದೆ ಅದನ್ನು ಗುರುತಿಸಿಕೊಂಡು ಈಗಾಗಲೇ ಎಲ್ಲ ಇಲಾಖೆಗಳ ಮೂಲಕ ಇದನ್ನು ಪಡ್ಕೊಂಡು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಉದಾಹರಣೆಗೆ ತಾವು ಬಹುಶಃ ಪೊಳಲಿ, ನಾವೇನು ಕರಿಯಂಗಳ ಗ್ರಾಮ ಪಂಚಾಯತ್ ಅಂತ ಹೇಳ್ತೇವೋ ಅಲ್ಲೊಂದು ಕೆರೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಬಹಳ ಒಳ್ಳೆಯ ಅಂದರೆ ಸಾರ್ವಜನಿಕ ಸಹಭಾಗಿತ್ವನೂ ಇದೆ ಅದರಲ್ಲಿ, ವಿವಿಧ ಸಂಘ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದೇವೆ, ಅದು ಪ್ರಗತಿಯ ಹಂತದಲ್ಲಿ ಇದೆ,
1: ಪ್ರಗತಿಯ ಹಂತದಲ್ಲಿ ಇದೆ. ಮತ್ತೊಂದು ಅವರು ಕೇಳಿರುವಂತಹ ಶಾಲೆಗಳ ಕಟ್ಟಡ, ಇವಾಗ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಕಟ್ಟಡಗಳು ಕೂಡ, ಸೊ ಅದು ಕೂಡ ಅಲ್ಲಿ ಆಸಕ್ತರು ಸೇರಿಕೊಂಡು ಏನಾದರೂ.
2: ಹೌದು, ಜಯಪ್ರಕಾಶ್ ಅವರು ಹೇಳಿದ ಹಾಗೆ ಏನಾಗಿದೆ ಅಂತೇಳಿ, ನಮ್ಮಲ್ಲಿ ಕೆಲವೊಂದು ಯೋಜನೆಗಳನ್ನ ಇತರ ಇಲಾಖೆಗಳೊಟ್ಟಿಗೆ ಜಂಟಿಯಾಗಿ ಒಗ್ಗೂಡಿಸುವಿಕೆಯಿಂದ ಮಾಡ್ತೇವೆ. ಸೊ ಅಂತದ್ರಲ್ಲಿ ಈಗಾಗಲೇ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಶೌಚಾಲಯಗಳಿರ್ಬೋದು ಅಥವಾ ಅಡುಗೆ ಕೋಣೆಗಳು, ಈಗ ಮಧ್ಯಾಹ್ನದ ಊಟದ ಬಿಸಿ ಊಟದ ವ್ಯವಸ್ಥೆಯಲ್ಲಿ ಅಡುಗೆ ಕೋಣೆಗಳ ನಿರ್ಮಾಣ, ಇವನ್ನೆಲ್ಲ ನರೇಗಾ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದೇವೆ ಇಲಾಖೆಗಳ ಸಹಭಾಗಿತ್ವದಿಂದ.
1: ಓಕೆ, ಎಸ್. ಮತ್ತೊಬ್ಬರು ಪ್ರಶ್ನೆ ಕೂಡ ಮಾಡಿದ್ದಾರೆ, ಪೌಷ್ಟಿಕ ತೋಟಕ್ಕೆ ನಮಗೆ 100 ಗಿಡ ನೆಡಲೇಬೇಕು ಅಂತ ಒಂದು ಬಂದಿತ್ತು, ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಅಂತ ಅಂತ ಒಂದು ಪ್ರಶ್ನೆ ಬಂದಿದೆ. ಸೊ ಅದರದ್ದು ಕ್ಲಿಯರ್ ಇಲ್ಲ, ಸೊ ಖಂಡಿತವಾಗಿ ಅದು ಮತ್ತೆ ಅವರು ಕ್ಲಿಯರ್ ಆಗಿ ಕಳಿಸಬಹುದು.
2: ಇಲ್ಲ, ಅವರು ಹೇಳುದು ಇರ್ಬೋದು, ಆವಾಗಲೂ ಒಬ್ಬರು ಪ್ರಶ್ನೆ ಮಾಡಿದ್ರು,
1: ಪ್ರಶ್ನೆ ಮಾಡಿದ್ರು
2: ಅವರು ಸಾಲೆತ್ತೂರ್ನವರು.
1: ಹೌದು ಹೌದು,
2: ಅವರು ಕೇಳಿದ್ದು ಅದೇ ಪ್ರಶ್ನೆ, ಯಾಕಂದ್ರೆ 100 ಗಿಡ ನೆಡಬೇಕು ಅಂತ ಹೇಳ್ತಾರೆ, ಬಹುಶಃ ಮಾಹಿತಿಯಲ್ಲಿ ಏನೋ ಒಂದು ಸ್ವಲ್ಪ ಅಸ್ಪಷ್ಟ ಮಾಹಿತಿ ಅದು. ನಮ್ಮ ಯೋಜನೆಯಲ್ಲಿ ಇರುವಂತದ್ದು 14 ಗಿಡಗಳನ್ನ ನೆಡ್ಲಿಕ್ಕೆ, 14 ಗಿಡಗಳನ್ನ ನೆಟ್ಟು 4,500 ನಮಗೆ ಅದಕ್ಕೆ ಅನುದಾನವನ್ನ ಒಂದು ಪ್ರತಿ ಮನೆಗೆ ಸಿಗ್ತದೆ.
1: ಓಕೆ, ಅಂದ್ರೆ ಒಂದು ಪೌಷ್ಟಿಕ ತೋಟ
2: ಅಂದ್ರೆ 3,700 ಈಗ ಪ್ರಸ್ತುತ 3,700 ರೂಪಾಯಿ ಅದಕ್ಕೆ ಅದರ ಗಿಡಗಳ ಮೊತ್ತವು ಸಿಗ್ತಾರೆ 15-20 ರೂಪಾಯಿ ಒಂದೊಂದು ಗಿಡಗಳಿಗೆ. ಬೇರೆ ಬೇರೆ ಗಿಡಗಳಿರ್ತವೆ, ವಿವಿಧ ಹಣ್ಣುಗಳ ಗಿಡ ಹೆಚ್ಚಾಗಿ ಅದನ್ನು ನೆಡುವಂತದ್ದು
1: ನೆಡುವಂತದ್ದು ಅಂದ್ರೆ ಮನೆಯಲ್ಲೇ ನೆಡಬಹುದು,
2: ಮನೆಯಲ್ಲಿ ಅವರ ಮನೆಯಲ್ಲಿ.
1: ಅವರಿಗೆ ಅಂದ್ರೆ ಎಲ್ಲೋ ಒಂದು ಮಾಹಿತಿಯ ಕೊರತೆ ಆಗಿರ್ಬೋದು ಅಥವಾ ಯಾರೋ ಒಂದು ಬೇರೆ ರೀತಿಯಲ್ಲಿ ಹೇಳಿರ್ಬೋದೇನು.
2: ಬಹುಶಃ ಈ ಬಗ್ಗೆ ಇನ್ನು ಮುಂದೆ ಸಹ ತಮಗೆ ಯಾವ ಪಂಚಾಯತ್ ಭೇಟಿಯಾಗಿ ಆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ಪಂಚಾಯತ್ನ ಸಿಬ್ಬಂದಿಯಲ್ಲಿ ಅವ್ರು ಕೇಳಿ ಹೋಗಿ, ಯಾವುದೇ ತಾಲೂಕಲ್ಲಿ ಅಥವಾ ಯಾವುದೇ ಗ್ರಾಮ ಪಂಚಾಯತ್ಲ್ಲಿ ಅವ್ರು ಹೋಗಿ ಮಾಹಿತಿಯನ್ನು ಪಡ್ಕೊಂಡು ಮಾಡಬಹುದು
1: ಮಾಡಬಹುದು ಅಂತ. ಯಾಕಂದ್ರೆ ತುಂಬಾ ಮಂದಿಗೆ ಕೂಡ ಆಸಕ್ತಿ ಇರುತ್ತೆ, ನಮ್ಮ ಮನೆಯಲ್ಲಿ ಕೂಡ ಒಂದು ತೋಟ ಮಾಡಬೇಕು ಅಂತ ಹೇಳಿದ್ರೆ ಇಂತಿಂಥ ಗಿಡಗಳು ಬೇಕು ಅಂತ. ಸೊ ಇಲ್ಲಿ ಕಮ್ಮಿ ಬೆಲೆಗೆ ಸಿಗುವುದಾದ್ರೆ ಸೊ ಖಂಡಿತವಾಗಿ ನರೇಗಾ ಅಂಡರಲ್ಲಿ ಖಂಡಿತವಾಗಿ ಅದು ಒಳ್ಳೆಯದೇ. ಸೊ ಹಾಗಾಗಿ ಅಂತವರು ಆಸಕ್ತರಿದ್ರೆ ಅವರು ಇಲ್ಲಿ ಕೂಡ ಭೇಟಿ ಕೊಡಬಹುದು.
2: ಇವತ್ತಿನ ಅತಿ ಅವಶ್ಯವಾಗಿರೋದು ಆಗ ಜಯಪ್ರಕಾಶ್ ಹೇಳಿದಾಗೆ ಮತ್ತೆ ಇವರು ಹೇಳಿದಾಗೆ ನಮ್ಮ ಆರೋಗ್ಯ, ಆರೋಗ್ಯಕ್ಕೆ ಒಳ್ಳೆಯ ಕುಡಿಯುವ ನೀರು ಬೇಕು, ಪೌಷ್ಟಿಕಯುತ ಆಹಾರ ಬೇಕು. ನಮ್ಗೆ ಗೊತ್ತಿದೆ ಮಾರ್ಕೆಟ್ ಇಂದ ಬರುವಂತ ಎಲ್ಲಾ ಆಹಾರಗಳು ಏನಾದರೊಂದು ರಾಸಾಯನಿಕವನ್ನು ಹೊಂದಿರ್ತದೆ, ಪರಿಣಾಮವಾಗಿ ನಮ್ಮ ಆರೋಗ್ಯದ ಮೇಲೆ ಹಾನಿಯಾಗ್ತದೆ.
1: ಯಾಕಂದ್ರೆ ಇವಾಗ ಎಷ್ಟೋ ಮಂದಿ ಕೂಡ ಇದ್ದಾರೆ ಈ ಟ್ಯಾರಿಸ್ ಮನೆಯಲ್ಲಿ ಗಾರ್ಡನ್
2: ಮಾಡುವವರು,
1: ಸೊ ಅಲ್ಲಿಯೂ ಕೂಡ ಟೊಮ್ಯಾಟೋ ಬದನೆಕಾಯಿ ಅದು ಇದಂತೆಲ್ಲ ತುಂಬಾ ಮಂದಿ ಕೂಡ.
2: ಅದೇ ಹೇಳಿದ್ದು ನಾನು, ಈಗ 2.75 ಸೆನ್ಸ್ ಈಗ 94 CC ಅಡಿಯಲ್ಲಿ ಯಾರು ಮನೆ ಇದೆ ಅವರಿಗೆ ಸಮೇತ ಈ ಪೌಷ್ಟಿಕ ತೋಟ ಮಾಡಬಹುದು ಅಂತ ಹೇಳುದು. ಒಂದಿಷ್ಟು ಮಾಡ ಬದಿಯಲ್ಲಿ ಸ್ವಲ್ಪ ಜಾಗ ಇರ್ತದೆ ಅವರ ಮಾಡಿನ ಬದಿಯಲ್ಲಿ, ಅಲ್ಲಿ ಒಂದು ಗಿಡ ಚಿಕ್ಕ ಗಿಡ ನೆಟ್ಟರೆ ದಿನ ನಾವು ಉಪಯೋಗಿಸುವಂತ ನೀರು ಉಳಿಕೆ ನೀರನ್ನು ಅದಕ್ಕೆ ಹಾಕಿದ್ರೆ ಅದು ಒಳ್ಳೆ ರೀತಿಯಲ್ಲಿ ಬೆಳೀತದೆ. ಆಮೇಲೆ ತ್ಯಾಜ್ಯ ಇರ್ತದೆ, ಹಸಿ ತ್ಯಾಜ್ಯಗಳು ಇರ್ತವೆ ನೋಡಿ, ಅದಕ್ಕೂ ಪರಿಹಾರ ಆಗ್ತದೆ. ಅದನ್ನ ಗಿಡದ ಬುಡಕ್ಕೆ ಹಾಕಿದ್ರೆ ಒಳ್ಳೆ ಪೌಷ್ಟಿಕ ಗೊಬ್ಬರ ನೀಡಿದಾಗೆ ಆಗ್ತದೆ, ಅದರಲ್ಲಿ ಒಳ್ಳೆ ರೀತಿಯಲ್ಲಿ
1: ಬೆಳೆಯುತ್ತೆ ಅಂತ. ಎಸ್ ಓಕೆ, ಪೂರ್ಣಿಮಾ ಸಾಲತ್ತೂರು ಅವರಿಗೆ ಉತ್ತರ ಸಿಕ್ಕಿರಬಹುದು ಎಂದು ಕೂಡ ಭಾವಿಸ್ತೀನಿ. ಸೊ ಹಾಗೆ ನಾನಾಗ ಇಂಗುಗುಂಡಿ ಬಗ್ಗೆ ಕೂಡ ಕೇಳಿದ್ದೆ, ಸೊ ಅದರ ಬಗ್ಗೆ ಒಂದು ಹೇಳಿದೆ.
2: ಇಂಗುಗುಂಡಿ ಈಗ ಅದೇ ತಾವು ಹೇಳಿದಾಗೆ ಬಾವಿಗಳ ನಿರ್ಮಾಣ, ಇವಾಗ ಬಾವಿಗಳಿಲ್ಲ, ಎಲ್ಲಿ ನೋಡಿದರೂ ಕೊಳವೆ ಬಾವಿಗಳಾಗಿ ಭೂಮಿಯನ್ನು ತೂತು ಕೊರೆದು ನೀರನ್ನ ತೆಗೀತಾ ಇದ್ದೇವೆ. ಭೂಮಿಯೊಳಗೆ ನೀರು ಸೇರುವುದು ಹೇಗೆ? ಆ ಕೆಲಸವನ್ನು ಮಾಡ್ತಾ ಇಲ್ಲ. ಮೊದಲು ಗದ್ದೆಗಳಿದ್ದು ಗದ್ದೆಗಳಲ್ಲಿ ನೀರು ನಿಂತು ನಿಂತು ಅವರು ಕೃಷಿ ಅದರ ಚಟುವಟಿಕೆ ಹಾಗೆ ನೀರು ನಿಲ್ಲಿಸಿ ಅದೇ ಭೂಮಿ ಅಡಿಗೆ ಹೋಗುವಾಗೆ ಮಳೆಗಾಲದಲ್ಲಿ ಅದರಲ್ಲಿ ನೀರು ನಿಂತು ಇದಾಗುವಂತದ್ದು. ಇವಾಗ ಅವೆಲ್ಲ ಮುಚ್ಚಿ ಕಾಂಕ್ರೀಟೀಕರಣ ಮಾಡ್ಕೊಂಡಿದ್ದೇವೆ ನಾವು. ಚರಂಡಿಗಳು ಸಮೇತ ಕಾಂಕ್ರೀಟೈಸ್ಡ್ ಆಗಿದೆ. ಮೊದಲು ಮಣ್ಣಿನ ಚರಂಡಿಗಳಿದ್ದು ಅಲ್ಲಿ ನೀರಿಂಗುವ ಅವಕಾಶಗಳಿತ್ತು, ಈಗ ಮಣ್ಣಿನ ಚರಂಡಿಗಳೇ ಇಲ್ಲ, ಎಲ್ಲ ಕಾಂಕ್ರೀಟ್ ಮಾಡಿದ್ದೇವೆ. ಸೊ ಪರಿಣಾಮವಾಗಿ ನೀರು ಇಂಗ್ತಾ ಇಲ್ಲ, ಭೂಮಿ ಅಡಿಯಲ್ಲಿ ನೀರು ಹೋಗುದಿಲ್ಲ. ಅದಕ್ಕೋಸ್ಕರ ಈ ನಿಜವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಹಳಷ್ಟು ಒಳ್ಳೆಯ ಒಂದು ಅಂಶ ಇದು. ನೀರಿಂಗಿಸುವಂತ ಕೆಲಸವನ್ನು ನಾವು ಮಾಡಬಹುದು, ಇಂಗುಗುಂಡಿಗಳನ್ನು ಮಾಡಬಹುದು. 6 ಅಡಿ ಉದ್ದದ, 2 ಅಡಿ ಅಗಲದ ಮತ್ತು 1 ಅಡಿ ಆಳದ ಗುಂಡಿಗಳನ್ನ ನಮ್ಮ ಜಮೀನಿನಲ್ಲಿ ಮಾಡಿದ್ರೆ ಒಂದು ಗುಂಡಿಗೆ 300 ರೂಪಾಯಿಯಾಗೆ ಅದಕ್ಕೆ ಕೂಲಿ ಸಿಗುತ್ತೆ.
1: ಸೊ ಇದರ ಬಗ್ಗೆ ಮಾಹಿತಿ ಬೇಕಿತ್ತು, ಸೊ ಅದನ್ನು ಕೂಡ ತಿಳಿಸಿದ್ರು. ಮತ್ತೆ ಮತ್ತೊಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ ನಮಸ್ತೆ. ಯಾರು ವಿಟ್ಲದಿಂದ ಯಾರು ಮಾತಾಡ್ತೀರಿ?
6: ನಾನು ವಸಂತಿ ಅಂತೇಳಿ. ನಮ್ಗೆ ಅಂದ್ರೆ ಪ್ರಶ್ನೆ ಅಂತ ಅಲ್ಲ, ನನ್ಗೆ ನರೇಗಾ ಯೋಜನೆಯಿಂದ ತುಂಬಾ ಹೆಲ್ಪ್ ಆಗಿದೆಲ್ಲ, ಅದಕ್ಕೆ ಧನ್ಯವಾದ
1: ಹೇಳುವಂತೇಳಿ. ಹೇಳಿ, ಯಾವ ರೀತಿಯಲ್ಲಿ ನಿಮ್ಗೆ ಇದಾಗಿದೆ?
6: ನಮ್ಗೆ ಅಂದ್ರೆ ವಿಟ್ಲಮೂರ್ನ ಅಂದ್ರೆ ಅಭಿವೃದ್ಧಿ ಅಧಿಕಾರಿ ಈಗ ಸುಧೀರ್ ಮೇಡಮ್ ಇದ್ದಾರೆ, ಮತ್ತೆ ಎಲ್ಲ ಕೆಲಸಕ್ಕೂ ನಮ್ಗೆ ಸಪೋರ್ಟ್ ಅಂದ್ರೆ ಎಂತ ಇದ್ರು ನಮ್ಗೆ ಕರೀತಾರೆ. ನಾವು ಸಂಜೀವಿನಿಯಲ್ಲಿ ಅಂದ್ರೆ ಸಂಜೀವಿನಿ ಆಗಿದಲ್ಲ ಈಗ, ಅದರಲ್ಲಿ ಅದರಲ್ಲಿ ಸದಸ್ಯ, ಮೊದಲ ಅಧ್ಯಕ್ಷ ಆಗಿದೆ, ಈಗ ಸದಸ್ಯ ಆಗಿದ್ದಾರೆ. ಹಾಗೆ ನಮ್ಗೆ ಅಂದ್ರೆ ಟಿವಿ ಅಲ್ಲೆಲ್ಲ ಬಂತು, ನಾವು 222 ಇಂಗು ಗುಂಡಿ ಎಲ್ಲ ಮಾಡಿದ್ವಿ, 5-6 ಮಂದಿ ಹುಡುಗಿ ಹೆಂಗ.
2: ಅಭಿನಂದನೆಗಳು
6: ನಿಮ್ಗೆ, ತುಂಬಾ ಧನ್ಯವಾದಗಳು ಸರ್.
2: ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ,
6: ಸಪೋರ್ಟ್ ಆಗಿ ಇದ್ದೀರಲ್ಲ. ಮೊಬೈಲ್ ಆಪ್ ಅಲ್ಲಿ ಬಂತು, ಹಾಗೆ ನಾನು ಮತ್ತೆ ಕೇಳಿದೆ, ಕಾಲ್ ಮಾಡ್ಬೋದಲ್ಲ, ಧನ್ಯವಾದ ಹೇಳ್ಬೋದಲ್ಲ ಅಂತ.
1: ಖಂಡಿತ ಖಂಡಿತ.
6: ನನ್ಗೆ ಅಂದ್ರೆ ಕೋಳಿ ಇದು ಸೆಡ್ಗೆ ಸಹ ಹೆಲ್ಪ್ ಮಾಡ್ತಾ ಇದಾರೆ, ಹಾಕಿದ್ದೇನೆ, ಒಂದು ಕಂತು ಬಂತು.
1: ಯಾಕಂದ್ರೆ ನಿಮ್ಮಂತವರು ಇನ್ನೊಬ್ಬರಿಗೆ ಮಹಿಳೆಯರಿಗೆ ಮಾದರಿ ಕೂಡ ಆಗಿರ್ತಾರೆ ನೋಡಿ. ಸೊ ಯಾಕಂದ್ರೆ ಇವಾಗ ನೀವು ನಿಮ್ಮ ಕಾಲಲ್ಲಿ ನಿಂತು ಬಿಟ್ಟಿದ್ದೀರಿ ಅಲ್ವಾ, ಉದ್ಯೋಗ ಮಾಡ್ಕೊಂಡು. ಸೊ ಹಾಗಾಗಿ ಅದು ಒಳ್ಳೆ ಕೆಲಸ. ಎಸ್,
6: ನಮ್ಗೆ ತುಂಬಾ ಕಷ್ಟಕ್ಕೆಲ್ಲ ತುಂಬಾ ಇದು ಹೆಲ್ಪ್ ಆಗ್ತದೆ. ನರೇಗ ಯೋಜನೆ ಅಂದ್ರೆ ಬಂದಾದ್ರಿಂದ ನಮ್ಗೆ ಗೊತ್ತಿರ್ಲಿಲ್ಲ, ನಮ್ಗೆ ಗ್ರಾಮ ಪಂಚಾಯತಿ ನಮ್ಗೆ ಅದನ್ನು ಗುರುತಿಸಿದಲ್ಲ, ಅದಕ್ಕೆ ನಾವು ತುಂಬಾ ಋಣಿಯಾಗಿರ್ತೇವೆ. ನಾವು ಮಹಿಳೆಯರು ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ವಿ, ಈಗ ಅಂದ್ರೆ ನೀವು ಹೇಳಿದ್ರಲ್ಲ ಇಂಗು ಗುಂಡಿ ಅಂತೇಳಿ, ನಮ್ಗೆ ಹೋಗಿ ಮಾಡುದಂದ್ರೆ ಅಷ್ಟೊಂದು ಖುಷಿ. ಇನ್ ಯಾವಾಗ ಕರೀತಾರಂತ ಅಂದ್ರೆ ಇನ್ನು ಏಪ್ರಿಲ್ ಅಲ್ಲಿ ಉಂಟಲ್ಲ, ಅವಾಗ ಹೇಳಿದ್ದಾರೆ ಕೆಲಸಕ್ಕೆ ಕರೀತೇವೆ ಅಂತೇಳಿ. ಅಂದ್ರೆ ನಮಗೂ ಹೆಲ್ಪ್ ಆಗಿದೆ, ಆರೋಗ್ಯದ ದೃಷ್ಟಿಯಲ್ಲೂ ಅಷ್ಟೇ. ಅಂದ್ರೆ ನೀವ್ ಹೇಳಿದಾಗೆ ತರಕಾರಿ ಬೆಳಿತೇವೆ, ಫ್ರೂಟ್ಸ್ ಇದ್ರದ್ದೆಲ್ಲ ನಾವು ಬೆಳೀತಾ, ನಾವು ಅದನ್ನೇ ಅಂದ್ರೆ ಬೇರೆ ಗೊಬ್ಬರ ಹಾಕದೆ ನಮ್ಮದೇ ದನದ್ದು ಆಟಿ ಗೊಬ್ಬರ ಎಲ್ಲ ಹಾಕಿ ಯೂಸ್ ಮಾಡಿ ನಾವು ತರಕಾರಿ ಬೆಳೀತಾ ಇದ್ದೇವೆ. ಹಾಗೆ ನಾನು ಗ್ರಾಮ ಪಂಚಾಯತಿಗೂ ಅರಣಿಯಾಗಿರ್ತೇವೆ, ನಿಮಗೂ ಅಷ್ಟೇ. ಅಂದ್ರೆ ಕಾಲಕಾಲಕ್ಕೆ ಆ ಕೆಲಸವನ್ನು ಕೊಟ್ಟು ನಮ್ಗೆ ಸಹಕರಿಸಿದ್ದೀರಾ, ಹಾಗಾಗಿ ಮುಂದೆ ಅಭಿನಂದನೆಗಳು.
2: ರಾಜ್ಯ ಇವರು ದೇಶ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಇವರು. ಈ ಒಂದು ಕೆಲಸ ಮಾಡಿದೆ ಅವರಂದ್ರೆ ಖಾಲಿ ಗುಡ್ಡ ಆಗೊಬ್ರು ಹೇಳಿದ್ರೆ 5 ಎಕರೆ ಇದೆ 1/2 ಎಕರೆ ಇದೆ ಅಂತ ಹೇಳಿ ಅದೇ ರೀತಿಯಲ್ಲಿ ಇದ್ದಂತ ಒಂದು ನಿವೇಶನದಲ್ಲಿ ಇಂಗು ಗುಂಡಿಗಳನ್ನ ಮಾಡಿದ್ದಾರೆ.
1: ಯಾಕಂತ ಹೇಳಿದ್ರೆ ನೋಡಿ ಇಂಥವರು ಕೆಲವೊಂದು ಮಹಿಳೆಯರಿಗೂ ಕೂಡ ಮಾದರಿಯಾಗಿರ್ತಾರೆ. ಮತ್ತೆ ಏನಾದ್ರೊಂದು ಮಾಡಬಹುದು ಅನ್ನುವಂತ ಒಂದು ಇಚ್ಛೆ ಇದ್ರೆ ಖಂಡಿತವಾಗಿ ಏನು ಕೂಡ ಮಾಡಬಹುದು. ಸೊ ನಮ್ಮಲ್ಲೂ ಕೂಡ ಕೇಳುಗರಲ್ಲಿ ತುಂಬಾ ಮಂದಿ ಕೂಡ ಮಹಿಳೆಯರಿದ್ದಾರೆ. ಸೊ ಅವರಿಗೂ ಕೂಡ ಅನುಕೂಲವಾಗುವಂತಹ ಯೋಜನೆಗಳಾದ್ರೆ ಸೊ ಖಂಡಿತವಾಗಿಯೂ ಕೂಡ ಅದಕ್ಕೆ ಸಂಬಂಧಪಟ್ಟ ಏನಾದ್ರೊಂದು ಯೋಜನೆ ಇದ್ರೂ ಕೂಡ ಹೇಳ್ಬೋದು ಸರ್.
2: ಈಗಾಗಲೇ ನಾನು ಅವಾಗ ಹೇಳ್ತಾ ಇದ್ದೆ, ಮಧ್ಯದಲ್ಲಿ ಕರೆಗಳು ಬಂತು. ನಾವು ನರೇಗಾ ಯೋಜನೆಯಡಿಯಲ್ಲಿ ಒಂದಿಷ್ಟು ವೈಯಕ್ತಿಕ ಕಾಮಗಾರಿಗಳನ್ನ ಮಾಡಬಹುದು. ಆಗ ಹೇಳಿದಾಗೆ ಬಾವಿ ಮಾಡಬಹುದು. ಈಗ ಹಟ್ಟಿ ಇರುವುದಿಲ್ಲ, ದನ ಸಾಕಬೇಕು ಅಂತ ಆಸೆ ಇರ್ತದೆ. ಸೊ ಹಟ್ಟಿಗೆ ನಾವು ಇದರಲ್ಲಿ ಅನುದಾನವನ್ನು ಕೊಡ್ತೇವೆ, ಅಥವಾ ಕೂಲಿಯನ್ನು ಕೊಡ್ತೇವೆ. 4 ದನಗಳನ್ನ ಕಟ್ಟಬಹುದಾದಂತಹ ಎಲ್ಲಾ ವರ್ಗಗಳಿಗೆ ಕೊಡುವಂತದ್ದು 57,000 ರೂಪಾಯಿವರೆಗೆ ಅನುದಾನ ಕೊಡ್ತೇವೆ ನಾವು. ಅದು 8 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲದ ಕಟ್ಟಡವನ್ನು ಅವರು ಕಟ್ಟಬೇಕಾಗ್ತದೆ. 4ಕ್ಕಿಂತ ಕಡಿಮೆ ದನಗಳಾದ್ರೆ 43,000 ನಾವು ಅನುದಾನವನ್ನು
1: ಕೊಡ್ತೀವಿ.
2: ಮೇಕೆ ಅಥವಾ ಕುರಿ ಶೆಡ್ಗಳನ್ನು ಮಾಡಬಹುದು, ಹಂದಿ ಶೆಡ್ಗಳನ್ನ ಮಾಡಬಹುದು, ಕೋಳಿ ಶೆಡ್ಗಳನ್ನ ಮಾಡಬಹುದು. ಅಂದ್ರೆ ವೈಯಕ್ತಿಕವಾಗಿ ಒಂದಿಷ್ಟು ಆರ್ಥಿಕ ಚಟುವಟಿಕೆ ಕೈಗೊಳ್ಳಬೇಕಿದ್ರೆ, ಆಸಕ್ತಿ ಹೊಂದಿದ್ರೆ ಅವರಿಗೆ ನಿವೇಶನ ಬೇಕಾಗ್ತದೆ, ಅಲ್ಲಿ ಇದನ್ನ ಮಾಡಲಿಕ್ಕೆ ಅವಕಾಶ ಇದೆ.
1: ಸೊ ಹಾಗೆ ಈ ಮತ್ತೊಂದು ಕರೆ ಇದೆ. ಹಲೋ, ಹಲೋ,
7: ಹಲೋ, ಇದು ನರೇಗಾ ಅಲ್ವಾ?
1: ನರೇಗಾ, ನರೇಗಾ ಹೇಳಿ ಸರ್, ಕಾರ್ಯಕ್ರಮ ರೇಡಿಯೋ ಸಾರಂಗ್. ಹಲೋ, ಯಾರು ಮಾತನಾಡ್ತಿರೋದು?
7: ಇದು ಪುಣಚದಿಂದ ವಸಂತ ನಾಯಕ್ ಅಂತ ಹೇಳಿ.
1: ವಸಂತ ನಾಯಕ್ ರೇ, ಹೇಳಿ ಸರ್.
7: ವಸಂತ ನಾಯಕ್ ಪುಣಚದಿಂದ.
1: ಪುಣಚದಿಂದ ಹೇಳಿ ಸರ್, ಸರ್ ಇದ್ದಾರೆ.
7: ಈಗ ಅಲ್ಲಿ ಅವರು ಇನ್ನೊಂದು ಕಾಲಲ್ಲಿ ಮಾತಾಡ್ತಾ ಇದ್ದಾರಲ್ಲ?
1: ಇಲ್ಲ ಇಲ್ಲ ಇಲ್ಲ, ನನ್ನ ಜೊತೆಗೆ ಮಾತನಾಡ್ತಿದ್ದಾರೆ.
2: ನಮಸ್ತೆ ನಮಸ್ತೆ ವಸಂತ ರೇ, ಹೇಳಿ, ಮಾತಾಡಿ.
7: ನಮಸ್ತೆ, ನಾನು ಪುಣಚದ. ಇದು ನಮ್ದು ಇದರದ್ದು ರೋಡ್ ಇದ್ದು ನಮಗೆ ಕಾಂಕ್ರೀಟಿಗೆ, ಅದು ಹೇಗೆ ಎಷ್ಟು ಆಳೆ, ಅದು ಹೇಗೆ ಕೊಡುವಂತದ್ದು, ಅದು ಎಸ್ಟಿಮೇಟ್ ಎಲ್ಲ ಹೇಗೆ ಮಾಡುವಂತದ್ದು ಅಂತ.
2: ಈಗ ನಮಗೆ ರಸ್ತೆ ಬೇಕು. ಈಗ ಈ ಮಧ್ಯದಲ್ಲಿ ತಾವು ಕೇಳಿದ್ದಕ್ಕೆ ಉತ್ತರವಾಗಿ ಮಾಹಿತಿ ಏನಂತ ಹೇಳಿದ್ರೆ, ಯಾವುದೇ ರೀತಿಯ ಕಾಮಗಾರಿ ಬೇಕಿದ್ರು ಮುಂದಿನ ಈಗ 25-26 ಸಾಲಿಗೆ ನಿಮಗೆ ಕಾಮಗಾರಿ ಬೇಕು ಅಂತ ಹೇಳಿದ್ರೆ ಸಾರ್ವಜನಿಕ 24-25 ನಡೆದಂತ ಗ್ರಾಮ ಸಭೆಯಲ್ಲಿ ಅದು ಅನುಮೋದನೆಗೊಂಡಿರ್ಬೇಕು. ಅದು ಒಂದು ವೇಳೆ ಅನುಮೋದನೆಗೊಂಡಿಲ್ಲ ಅಂದ್ರೆ ಈ ವರ್ಷದ ಅಂದ್ರೆ 25-26 ಅಕ್ಟೋಬರ್ 2 ನಡೆಯುವಂತ ಒಂದು ಗ್ರಾಮ ಸಭೆ ಇದೆ, ಮಹಾತ್ಮ ಗಾಂಧಿಯ ನೆನಪಿಗೋಸ್ಕರ ಅವರ ಜನ್ಮದಿನದಂತೂ ನಡೆಯುವಂತಹ ಗ್ರಾಮ ಸಭೆಯಲ್ಲಿ ಈ ರೀತಿಯ ಸಾರ್ವಜನಿಕ ಬೇಡಿಕೆಗಳನ್ನೆಲ್ಲ ನಾವು ಒಗ್ಗೂಡಿಸಿಕೊಂಡು ನಂತರದಲ್ಲಿ ಅದನ್ನ ಕ್ರಿಯಾಯೋಜನೆ ಅಂದು ಮುಂದಿನ ಆರ್ಥಿಕ ವರ್ಷದ ಕ್ರಿಯಾಯೋಜನೆಯಾಗಿ ರೂಪಿಸ್ತೇವೆ. ಅದರಲ್ಲಿ ಒಳಗೊಂಡಿದ್ರೆ ನಿಮಗೆ 3 ಲಕ್ಷ ರೂಪಾಯಿವರೆಗಿನ ಒಂದು ಕಾಂಕ್ರೀಟ್ ಗ್ರಾಮೀಣ ರಸ್ತೆ ಅಂತ ಹೇಳ್ತೇವೆ, ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಅವಕಾಶ.
7: 3 ಲಕ್ಷ?
2: ಹೌದು ಹೌದು.
7: ಅದೀಗ ಕಾರ್ ಅದು ಮೆಟೀರಿಯಲ್ಸ್ ಮತ್ತೆ ಅದೆಲ್ಲ ಹೇಗೆ ಲೆಕ್ಕ?
2: ಅದು ನೋಡಿ, ತಮಗೆ ಏನು ಬೇಕು ಅನ್ನುವಂತ ಆ ಒಂದು ರಸ್ತೆಯ ಪ್ರದೇಶವನ್ನ ಇಂಜಿನಿಯರ್ ಬಂದು GPS ಮಾಡ್ತಾರೆ, ಅಲ್ಲಿ ಪರಿಶೀಲಿಸ್ತಾರೆ ಯಾವ ರೀತಿಯಲ್ಲಿ ಎಷ್ಟು ಅಗಲ ಬೇಕು ಅಥವಾ ಎಷ್ಟು ಉದ್ದ ಬರ್ತದೆ ಅಂದ್ರೆ ಅಲ್ಲಿಯ ಪರಿಸ್ಥಿತಿ ಹೇಗೆ ಇದೆ ಅನ್ನೋದನ್ನ ನೋಡಿಕೊಂಡು ಅದಕ್ಕೆ ಅನುದಾನವನ್ನ ಇದು ಮಾಡ್ತಾರೆ.
7: ಸರಿ, ನಾವು ಕೊಟ್ಟಿದ್ದೇವೆ. ಈಗ ಮೊನ್ನೆ ಗ್ರಾಮ ಸಭೆಯಲ್ಲಿ ಅದು ಅನುಮೋದನೆ ಆಗಿದೆ. ನೆಕ್ಸ್ಟ್ ನಿಮಗೆ ಕೊಡ್ತೇವೆ, ಬರುವ ವರ್ಷದ್ದು ನಿಮಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ PDO.
2: ಹೌದು, ಅನುಮೋದನೆ ಆಗಿದೆ, ಖಂಡಿತವಾಗಿ ತಾವು ಮಾಡಬಹುದು.
7: ಸರಿ ಸರಿ,
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ, ಅನೇಕರು ಕೇಳುಗರು ಕೂಡ ಕರೆ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಕೆಲವೊಂದು ಕರೆಯನ್ನು ಕೂಡ ಸ್ವೀಕರಿಸಲಾಗ್ತಿಲ್ಲ, ಯಾಕಂದ್ರೆ ನಮ್ಮ ಯೋಜನೆಗಳ ಪಟ್ಟಿ ಒಂದು ಕಡೆ ಬಾಕಿ ಉಳಿದು ಬಿಡುತ್ತೆ. ಸೊ ಹಾಗಾಗಿ ಇನ್ನು ಉಳಿದಿರುವ
2: ವೈಯಕ್ತಿಕವಾಗಿ ಅಂತ ಹೇಳಿದ್ರೆ, ಈಗಾಗಲೇ ನಾನು ಈ ಕೋಳಿ ಶೆಡ್ ವರೆಗೆ ಅಂದ್ರೆ ಸಾಕು ಪ್ರಾಣಿ ಆರ್ಥಿಕ ಚಟುವಟಿಕೆ ಕೈಗೊಳ್ಳುವುದಾದ್ರೆ ಉಳಿದಂತೆ ಕೊಳವೆ ಬಾವಿ ಇದೆ.
1: ಈ ಕೋಳಿ ಶೆಡ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕೋಳಿಗಳು ಅಥವಾ ಯಾವ ರೀತಿ
2: ಕೋಳಿಗಳು ಅಂತಂದ್ರೆ 12 ಮೀಟರ್ ಉದ್ದ, 4 ಮೀಟರ್ ಅಗಲದ, 3 ಮೀಟರ್ ಎತ್ತರದ ಶೆಡ್ ಅನ್ನ ಮಾಡ್ಲಿಕ್ಕೆ ನಮ್ಮದ್ರಲ್ಲಿ ಅವಕಾಶ ಇರುವಂತದ್ದು. ಕೋಳಿಯನ್ನ ಪಶುಸಂಗೋಪನಾ ಇಲಾಖೆಯಿಂದ ಅವ್ರು
1: ಪಡ್ಕೊಳ್ಬಹುದು,
2: ಅದಕ್ಕೆ ಅವಕಾಶ ಅಲ್ಲಿದೆ
1: ಅಲ್ಲಿದೆ ಅಂತ. ಸೊ ಮುಂದಿನ ಒಂದು ಕರೆಯನ್ನು ಸ್ವೀಕರಿಸಿಬಿಡೋಣ. ಹಲೋ,
8: ಹಲೋ, ನಮಸ್ತೆ.
1: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತೀರಾ?
8: ನಮಸ್ತೆ
2: ನಮಸ್ತೆ ನಮಸ್ತೆ, ಹೇಳಿ ಮಾ, ಯಾರು ಮಾತಾಡ್ತಿದ್ದೀರಾ?
1: ರತ್ನ ಶೆಟ್ಟಿ, ಹೇಳಿ ಮೇಡಮ್.
8: ನೀವೆಲ್ಲ ಹೇಳಿದ್ದ ನರೇಗಾ ಯೋಜನೆಯಲ್ಲಿ ಏನೆಲ್ಲ ಪ್ರಯೋಜನ ಉಂಟು ಅದೆಲ್ಲ ಹೇಳಿದೆಲ್ಲ ಅರ್ಥ ಆಯ್ತು ನಮ್ಗೆ, ಆದ್ರೆ ಒಂದು ಅರ್ಥ ಆಗ್ಲಿಲ್ಲ. ಏನ್ ಗೊತ್ತಾ ಸರ್?
2: ಹೇಳಿ.
8: ನಿಮ್ದು ಹೆಸರಲ್ಲಿ ಬೈಲಮೂಲೆ ಅಂತ ಉಂಟು, ವಿಶ್ವನಾಥ ಬೈಲಮೂಲೆ ಅಂತ. ಆದ್ರೆ ಹಾಗೆ ಅಂದ್ರೆ ಏನು ಅಂತ ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಆಯ್ತು ನಂಗೆ. ಅದು
2: ಮನೆ
1: ನಿಮ್ಮ ಪ್ರಶ್ನೆ ಬೈಲಮೂಲೆ ಅಂದ್ರೆ ಏನು ಅಂತ.
8: ಹೌದು ಸರ್.
1: ಓಕೆ ಓಕೆ ಓಕೆ.
2: ನನ್ನ ಮನೆ ಹೆಸರಮ್ಮ ಅದು.
1: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಓಕೆ, ಅವರು ಒಂದೇ ಒಂದು ಪ್ರಶ್ನೆ ನಾ ಅನ್ಕೊಂಡೆ, ಯೋಜನೆಗೆ ಸಂಬಂಧಪಟ್ಟ ಎಲ್ಲರೂ ಒಂದು ಪ್ರಶ್ನೆ ಕೇಳಿದ್ರು. ಬೈಲಮೂಲೆ ನಿಮ್ಮ ಮನೆ ಹೆಸರು ಅಷ್ಟೇ. ಓಕೆ, ಹಾಗೇನೆ ವೈಯಕ್ತಿಕ ಕಾಮಗಾರಿ,
2: ವೈಯಕ್ತಿಕ ಕಾಮಗಾರಿಗಳಲ್ಲಿ ಅದು ಅಲ್ಲದೆ ಈಗ ಎರಡು ನೀರಿಗೆ ಸಂಬಂಧಪಟ್ಟಂತದ್ದು. ನಮಗೆ ಆರೋಗ್ಯ ರಕ್ಷಣೆಗೆ ಹೇಳಿದಾಗ ಕೊಳಚೆ ನೀರನ್ನ ಹೊರಗಡೆ ಬಿಡ್ತಾರೆ.
1: ಓಕೆ,
2: ಅನಿವಾರ್ಯ ಸ್ಥಳ ಕಡಿಮೆ ಇದ್ರೆ ಅದಕ್ಕೆ ಇಂಗು ಗುಂಡಿಗಳ ಸೋಕ್ ಪಿಟ್ ಅಂತ ಹೇಳ್ತೇವೆ ನಾವು.
1: ಓಕೆ,
2: ಬಚ್ಚಲ ಗುಂಡಿ ಅಂತ ಹೇಳಿದ್ರೆ ಬಚ್ಚಲ ಗುಂಡಿಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ದ್ರವ ತ್ಯಾಜ್ಯ ಗುಂಡಿ ಅಂತ ಹೇಳ್ತೇವೆ ಇದನ್ನ. 11,000 ರೂಪಾಯಿವರೆಗೆ ಇದಕ್ಕೆ ಅನುದಾನ ಇದೆ. 1.5 ಮೀಟರ್ ಉದ್ದ, 1.5 ಮೀಟರ್ ಅಗಲ ಮತ್ತು 2 ಮೀಟರ್ ಆಳದಲ್ಲಿ ಈ ಇಂಗು ಗುಂಡಿಗಳನ್ನ ಮಾಡ್ಲಿಕ್ಕೆ ಆಗ್ತದೆ. ಬಟ್ಟೆ ತೊಳೆದ ನೀರಿರ್ಬೋದು, ಕೈ ತೊಳೆದ ನೀರಿರ್ಬೋದು, ಕೈ ಪಾತ್ರ ತೊಳೆದ ನೀರುಗಳಿರ್ಬೋದು, ಸ್ನಾನ ಮಾಡಿದ ನೀರನ್ನ, ಇದನ್ನೆಲ್ಲ ಹೊರಗಡೆ ಸಾರ್ವಜನಿಕ ಸ್ಥಳಕ್ಕೆ ರಸ್ತೆಗೆ ಬೀದಿಗೆ ಬಿಡುವ ಬದಲು ಹೊಂಡ ಮಾಡಿದ್ರೆ ನಮ್ಮದೇ ಆರೋಗ್ಯ ಒಳ್ಳೇದಾಗ್ತದೆ. ನೋಡಿ, ಒಳ್ಳೆ ಒಳ್ಳೆ ಕಾರ್ಯಕ್ರಮ, ಪೌಷ್ಟಿಕ ತೋಟ ಇರ್ಬೋದು, ಈ ಬಚ್ಚಲು ಗುಂಡಿಗಳಿರ್ಬೋದು, ಕೃಷಿ.
1: ಹೌದು, ಇನ್ನು ಕೃಷಿಗೆ ಸಂಬಂಧಪಟ್ಟು ಹೇಳುವುದಾದ್ರೆ,
2: ಕೃಷಿಗೆ ಸಂಬಂಧಪಟ್ಟಂತ ಹೇಳುದಾದ್ರೆ ಅಡಿಕೆ ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ಒಟ್ಟು ತೆಂಗು ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದೆ, ಸಪೋಟ ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದೆ, ಕಾಳು ಮೆಣಸು ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದೆ, ಕೊಕ್ಕೋ, ವೀಳ್ಯದೆಲೆ, ತಾಳೆ, ಗೇರು, ಅಂಗಾಂಶ ಬಾಳೆ, ಪಪ್ಪಾಯ, ನುಗ್ಗೆ, ರಂಬುಟಾನ್, ಬೇರಳೆ ಕೃಷಿ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಡ್ರಾಗನ್ ಫ್ರೂಟ್ ಇತ್ತೀಚೆಗೆ ಪ್ರಚಾರಗೊಳ್ತಾ, ಡ್ರಾಗನ್ ಫ್ರೂಟ್ ಮಾಡ್ಲಿಕ್ಕೂ ಇದರಲ್ಲಿ ಅವಕಾಶ ಇದೆ. ಗೊಬ್ಬರ, ಈ ಕೃಷಿಗೆ ಸಂಬಂಧಪಟ್ಟಂತೆ ಗೊಬ್ಬರ ಗುಂಡಿಗಳನ್ನ ರಚನೆ ಮಾಡಬಹುದು. ಆಗಾಗಲೇ ಹೇಳಿದಾಗೆ ಎರೆಹುಳು ಗೊಬ್ಬರ ಘಟಕಗಳನ್ನ ಮಾಡಬಹುದು ನಾವು. ಬಯೋಗ್ಯಾಸ್ ಘಟಕಗಳನ್ನ, ಈಗ ಏನು ಯಾರು ದನದ ಹಟ್ಟಿ ಮಾಡ್ತಾರೆ ಅವರಿಗೆ ಬಯೋಗ್ಯಾಸ್ ಘಟಕಗಳನ್ನು ಮಾಡ್ಲಿಕ್ಕೂ ಅವಕಾಶ ಇದೆ.
1: ಭೂಷಣ್ ನೋಡಿ, ಇಷ್ಟೆಲ್ಲ ಯೋಜನೆಗಳಿದ್ರು ಕೂಡ ಎಷ್ಟೋ ಮಂದಿಗೆ ಕೂಡ ಇದ್ರ ಬಗ್ಗೆ
2: ಮಾಹಿತಿ
1: ಇರ್ತಾರ. ಸೊ ಇದೇ ಬೇಜಾರಾಗ್ತಾ ಇರುವಂತದ್ದು, ಯಾಕಂದ್ರೆ ಆ ಕಟ್ಟಕಡೆಯ ವ್ಯಕ್ತಿಗೆ ಯಾವಾಗ ಮಾಹಿತಿ ತಲುಪುತ್ತೋ ಸೊ ಅಲ್ಲಿ ಆತ ಸ್ವಲ್ಪ ಪ್ರಬುದ್ಧ ಆಗ್ಬೋದೇನು ಅಲ್ವಾ. ಸೊ ಹಾಗಾಗಿ ಈ ರೀತಿಯ ಒಂದಿಷ್ಟು ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇಂತಹ ಯೋಜನೆಗಳನ್ನ ಸದುಪಯೋಗ ಕೂಡ ಪಡಿಸಿಕೊಳ್ಳುವಂಥದ್ದು ಕೂಡ ತುಂಬಾನೇ ಮುಖ್ಯ.
2: ಹೌದು, ಇಲ್ಲಿರುವಂತ ಮುಖ್ಯ ಅಂಶ ಅಂತ ಹೇಳಿದ್ರೆ ಮುಖ್ಯವಾಗಿ ಸಾರ್ವಜನಿಕರಿಗೆ ಗ್ರಾಮ ಸಭೆಗಳನ್ನ ಪ್ರಯೋಜನವನ್ನು ಪಡ್ಕೊಳ್ಬೇಕು. ನಮಗೆ ಒಂದು ಸಾಮಾನ್ಯವಾಗಿ ಗ್ರಾಮ ಸಭೆ ಅಂತ ಹೇಳಿದ್ರೆ ಏನಾಗಿದೆ ಅಂದ್ರೆ, ಜನರಲ್ಲಿ ಅಲ್ಲಿ ಯಾರೋ ಒಂದಿಬ್ಬರು ಅಧಿಕಾರಿಗಳ ಒಂದು ಮಾತಾಡ್ತಾರೆ, ಜೊತೆಗೆ ಯಾರೋ ಒಂದಿಬ್ಬರು ನಮ್ಮ ಗ್ರಾಮಸ್ಥರು ಒಂದಿಷ್ಟು ಮೈಕ್ ಹಿಡಿದು ಜೋರಾಗಿ ಗಲಾಟೆ ಮಾಡ್ತಾರೆ, ಅದು ಗ್ರಾಮ ಸಭೆ ಅಂತ ಅಂದ್ಕೊಂಡಿದ್ದಾರೆ. ನಿಜವಾಗಿ ನಾನು ರೇಡಿಯೋ ಸಾರಂಗ್ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ಇಂದಿನ ದಿನಗಳಲ್ಲಿ ಏನು ಗ್ರಾಮ ಸಭೆಗಳು ನಡೀತವೆ, ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳಾಗ್ತವೆ ಅಲ್ಲಿ. ಎಲ್ಲಾ ಗ್ರಾಮಗಳಲ್ಲೂ ಈ ಸಣ್ಣ ಪುಟ್ಟ ವೈಯಕ್ತಿಕ ವಿಚಾರಗಳನ್ನು ಅಥವಾ ಏನಾದರೊಂದು ಸದಸ್ಯರ ಮೇಲೆ ಇರುವಂತಹ ಅಥವಾ ಅಧಿಕಾರಿಯ ಮೇಲೆ ಇರುವಂತಹ ದ್ವೇಷವ ಅಥವಾ ಏನಾದರೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡುವ ಬದಲು ಅಭಿವೃದ್ಧಿ ಪರವಾದಂತ, ಯಾಕಂದ್ರೆ ವಿವಿಧ ಇಲಾಖೆಗಳು, ಕನಿಷ್ಠ ಒಂದು 17 ಇಲಾಖೆಗಳ ಅಧಿಕಾರಿಗಳು ಗ್ರಾಮ ಪಂಚಾಯತ್ನಲ್ಲಿ ಭಾಗವಹಿಸುವಂತ ಅವಕಾಶ ಇದೆ. ಆ ಇಲಾಖೆಗೆ ಸಂಬಂಧಪಟ್ಟಂತಹ ವಿವಿಧ ಯೋಜನೆಗಳ ಏನು ಪ್ರಯೋಜನಗಳನ್ನ ಸಾರ್ವಜನಿಕರು ಕೇಳಬಹುದು. ಕೇಳಿದಾಗ ಮಾಹಿತಿ ಸಿಗ್ತದೆ, ಮುಂದಿನ ದಿನಗಳಲ್ಲಿ ತನಗೆ ಅದು ಅನ್ವಯ ಆಗ್ತದೆ ಅನ್ನೋದನ್ನ ಯಾವಾಗ ಅವಕಾಶ ಸಿಗ್ತದೆ ಆಗ ಬಳಸಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಸಾರ್ವಜನಿಕರು ಗ್ರಾಮ ಸಭೆಗಳಲ್ಲಿ ಭಾಗವಹಿಸದಿದ್ದರೆ, ಭಾಗವಹಿಸಿದವನಿಗೆ ಅಲ್ಲಿ ಬಂದಿರುವಂತಹ ಉದ್ದೇಶ ಬೇರೆ ಇರ್ತದೆ, ಅವನಿಗೆ ಈ ಯೋಜನೆ ಬೇಕಿರುವುದಿಲ್ಲ, ಅವರು ಪ್ರಚಾರ ಮಾಡುವಂತ ಅವಕಾಶನೂ ಅವರಿಗೆ ಸಿಗುವುದಿಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವರು ಇದನ್ನು ಭಾಗವಹಿಸಿಕೊಂಡು ಪಡ್ಕೊಂಡು ಅಲ್ಲೇ ಅರ್ಜಿ ಕೊಟ್ಟು ಮುಂದಿನ ಯೋಜನೆಗಳಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಅನುಷ್ಠಾನಗೊಳಿಸುವಂತ ಅವಕಾಶವನ್ನ ಜನರು ಉಪಯೋಗಿಸಿಕೊಳ್ಬೇಕು.
1: ಮುಂದಿನ ಕರೆಯತ್ತ. ಹಲೋ,
9: ನಮಸ್ಕಾರ. ಶಿಶಿ ಗುರು ಗೌರಂಗ ಅಂದರ್ಕಾಗಿದ್ದಾರೆ, ರಾಜಸೇವ ರಮಣ್ ಬಿಹಾರಿ ಜಯತಃ. ಗದಾದಾರ್ ಗೌರ್ ಗೌರ್ ಗದಾದ ಗೌರ್ ನಿತ್ಯಾನಂದ. ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ್ ರಾಧೆ ರಾಧೆ. ನಮಸ್ಕಾರ.
1: ನಮಸ್ತೆ.
9: ಮುಂಗಡವಾಗಿ ರಾಮನವಮಿಯ ಶುಭಾಶಯಗಳು ಎಲ್ಲ ಬಾಂಧವರಿಗೆ. ಹಾಗೆ ಇವತ್ತಿನ ಶುಕ್ರವಾರ, ಪವಿತ್ರ ಶುಕ್ರವಾರ ನಮಾಜ್ ಇದು ಪಾರಾಯಣದ ಶುಭಾಶಯಗಳು. ಲಕ್ಷ್ಮೀ ದೇವಿ ಪ್ರಿಯವಾದ ದಿನ, ಶುಭಾಶಯಗಳು. ನನ್ನ ಪ್ರಶ್ನೆ ಏನಂದ್ರೆ ಸರ್, ಈಗ ಈ ಸಮುದಾಯ ಕೃಷಿ ಅಂತ ನಾವು ಈಗ ಮಾಡ್ತೇವಲ್ಲ, ಅಂದ್ರೆ ಫಾರ್ಮ್ ಕಮ್ಯುನಿಟಿ ಅಂತ, ಈಗ ನಮ್ಮ ಟ್ರಸ್ಟ್ ಅಂಡರ್ ಅಲ್ಲಿ ಅದು ಕಮರ್ಷಿಯಲ್ ಅಲ್ಲ, ನಾನ್ ಕಮರ್ಷಿಯಲ್ ಅದು. ಅಲ್ಲಿ ಈಗ ಹೈನುಗಾರಿಕೆ ಅಂದ್ರೆ ದೇಶಿ ಹಸುವಿನ ಒಂದು ಇದನ್ನ ತಳಿಯನ್ನ ರಕ್ಷಿಸಿಕೊಂಡು ನಮ್ಮ ಈಗ ಉದಾಹರಣೆಗೆ ಹೇಳುವುದಾದ್ರೆ ಹೆಸರುಘಟ್ಟದಲ್ಲಿ ಒಂದು 10-12 ಎಕರೆಯಲ್ಲಿ ಈ ಆಯುರ್ವೇದ ಗಿಡಗಳು, ಔಷಧಿಯ ಗಿಡಗಳು ಮತ್ತೆ ಹೈನುಗಾರಿಕೆ ಗೀರ್ ಹಸು ಎಲ್ಲ ಇದೆ, ಒಂದು 200-300 ಹಸುಗಳಿದೆ. ಅದನ್ನ ಇಂತ ಒಂದು ಮತ್ತೆ ಈ ಬೇರೆ ಕೃಷಿ ಕೂಡ ಇದೆ, ಔಷಧಿಯ ಗಿಡ ಅಲ್ಲದೆ ಈ ತೆಂಗು ಎಲ್ಲ. ಹಾಗೆ ಇಲ್ಲಿ ಹೆಬ್ರಿಯಲ್ಲಿ ಕೂಡ ಒಂದು ಫಾರ್ಮ್ ಇದೆ ಸರ್. ಹಾಗೆ ಅದು ಟ್ರಸ್ಟ್ ಅಂಡರ್ ಅಲ್ಲಿ ಅಂದ್ರೆ IGVT ಅಂತ ಒಂದು ಬರ್ತದೆ, ಮತ್ತೆ ಇಸ್ಕೋನ್ IGVT ಅಂಡರ್ ಅಲ್ಲಿ.
1: ನಿಮ್ಮ ನೇರವಾದ ಪ್ರಶ್ನೆ ಕೇಳಿ ಸರ್, ನಿಮ್ಮ ಪ್ರಶ್ನೆ
9: ಅದೇ. ಅದಕ್ಕೆ ನಾವು ಅಲ್ಲಿ ಹತ್ತಿರದ ಊರಿನವರೆಲ್ಲ ಇದರಲ್ಲಿ ಅದರಲ್ಲಿ ಉಪಯೋಗ ಆಗ್ತದೆ ಗ್ರಾಮದಲ್ಲಿ ಬಡವರಿಗೆಲ್ಲ. ಅದಕ್ಕೆ ಪ್ರೋತ್ಸಾಹಧನ ಯಾವ ರೀತಿಯಲ್ಲಿ ನೀವು ಕೊಡ್ತೀರಿ ಅಂತ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಈಗ ಕೊಡುವುದಕ್ಕಿಂತ ಅದರ ಜೊತೆಗೆ ಅವರಿಗೆ ಸ್ವಲ್ಪ ಹತ್ತದವರಿಗೆ ಈ ಸ್ವಲ್ಪ ಹೆಲ್ತ್ ಸೆಕ್ಯೂರಿಟಿ ಇದೆಲ್ಲ ಇನ್ಶೂರೆನ್ಸ್ ಎಲ್ಲ ಕೊಟ್ರೆ ಇನ್ನೂ ಪ್ರೋತ್ಸಾಹದಾಯಕವಾಗ್ತದೆ. ಅದು ಅವರು ಈ ಸಿಟಿಗೆಲ್ಲ ವಲಸೆ ಹೋಗುದಕ್ಕೂ ಅದಕ್ಕೆ ಪ್ರೋತ್ಸಾಹ ಇದಾಗ್ತದೆ, ಅವರಿಗೆ ಒಂದು ಸಹಾಯ ಆಗ್ತದೆ.
1: ಓಕೆ ಓಕೆ ಓಕೆ, ಖಂಡಿತ ಉತ್ತರ ಕೊಡ್ತಾರೆ ರೇಡಿಯೋದಲ್ಲಿ.
2: ತಾವು ಹೇಳಿದಾಗೆ ನಮಗೆ ಸಮುದಾಯ ದನದ ಕೊಟ್ಟಿಗೆ ಅಥವಾ ಗೋಶಾಲೆಗಳನ್ನ ಈ ಟ್ರಸ್ಟ್ ಹೇಳಿದ್ದಾರೆ, ಟ್ರಸ್ಟ್ ಸಂಬಂಧಪಟ್ಟ ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ, ಅದಕ್ಕೂ ಇದರಡಿಯಲ್ಲಿ ತಾವು ಅಪ್ರೋಚ್ ಮಾಡ್ಕೊಳ್ಬಹುದು. ಆಮೇಲೆ ಉಳಿದಂತೆ ಯಾಕಂದ್ರೆ ಇದು ವೈಯಕ್ತಿಕ ಕಾಮಗಾರಿಗಳಿಗೆ ಹೆಚ್ಚು ಒತ್ತು ಕೊಡ್ತದೆ, ಜೊತೆ ಸಾರ್ವಜನಿಕ ಕಾಮಗಾರಿ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ಲಿಕ್ಕೆ ಮಾತ್ರ, ಅಂದ್ರೆ ಸರ್ಕಾರಿ ನಿವೇಶನದಲ್ಲಿ. ಬಟ್ ಸಾರ್ವಜನಿಕರಿಗೆ ಪ್ರಯೋಜನ ಆಗುವಂತೆ, ಒಂದು 10 ಜನರಿಗೆ ಪ್ರಯೋಜನ ಆಗ್ಬೇಕು. ಇವರು ಹೇಳುವಾಗ ಟ್ರಸ್ಟ್ ಅಂತ ಹೇಳಿದ್ರೆ ಅದು ಅವರದೇ ಆದಂತ ಒಂದು ಲೆಕ್ಕಾಚಾರದ ಒಂದು ಚೌಕಟ್ಟಿನೊಳಗೆ ನಡೆಯುವಂತಹ, ಅದಕ್ಕೆ ನಮಗೆ ಸಂಬಂಧ ಬರುವುದಿಲ್ಲ. ಬೇರೆ ರೀತಿಯಲ್ಲಿ ಸರ್ಕಾರದಿಂದ ಅವರ ಅನುದಾನವನ್ನು
1: ಪಡ್ಕೊಳ್ಬಹುದು ಅಂತ ನಾವು ಆವಾಗನೇ ಕೃಷಿಗೆ ಸಂಬಂಧಪಟ್ಟ.
2: ಆಮೇಲೆ ಅವರು ಒಂದಂಶ ಹೇಳಿದ್ರು ಅವರು ಏನು, ಈ ಆರೋಗ್ಯದ ವಿಚಾರದಲ್ಲಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಎಲ್ಲ ಗ್ರಾಮಗಳಲ್ಲಿ ಆರೋಗ್ಯ ಇದನ್ನ ಮಾಡ್ತಾ ಇದ್ದೇವೆ, ಪರೀಕ್ಷಾ ಶಿಬಿರಗಳನ್ನ ಮಾಡ್ತಾ ಇದ್ದೇವೆ. ನರೇಗಾ ಕೂಲಿ ಕಾರ್ಮಿಕರಿಗೆ ಪ್ರಥಮ ಆದ್ಯತೆ ಮೇಲೆ ಅದನ್ನ ನಡೆಸ್ತಾ ಇದ್ದೇವೆ.
1: ಉದ್ಯೋಗ ಚೀಟಿದಾರರಿಗೆ
2: ಪ್ರಮುಖವಾಗಿರುತ್ತೆ.
1: ಹಾಗೇನೆ ನಾವು ಕೃಷಿಗೆ ಸಂಬಂಧಪಟ್ಟ ವೈಯಕ್ತಿಕ ಕಾಮಗಾರಿ ಬಗ್ಗೆ ಕೂಡ ತಿಳಿಸಿದವು, ಇಂತಿಂತ ಯೋಜನೆಗಳಿದೆ ಅಂತ. ಸೊ ಹಾಗೇನೆ ಸಮುದಾಯ ಕಾಮಗಾರಿಗಳು ಅಂತ ಕೂಡ ಇದೆ ನೋಡಿ, ಅಣಬೆ ಶೆಡ್ ಮಾಡ್ಬೋದು, ಶಾಲಾ ಶೌಚಾಲಯಕ್ಕೆ ಸಂಬಂಧಪಟ್ಟು ಕಂಪೌಂಡ್ ಮಾಡ್ಬೋದು, ವಾಲಿಬಾಲ್ ಕಬಡ್ಡಿ ಕೋರ್ಟ್, ರನ್ನಿಂಗ್ ಟ್ರ್ಯಾಕ್, ಖೋಖೋ ಕೋರ್ಟ್ ಈ ರೀತಿಯಲ್ಲೂ ಕೂಡ ಮಾಡ್ಬೋದು. ಸೊ ಇದರ ಬಗ್ಗೆ ಒಂದು ತಿಳಿಸಬಹುದು.
2: ಆ ಶಾಲೆಗಳಿಗೆ ಅದರದ್ದೇ ಆದಂತ ನಿವೇಶನ ಇರಬೇಕು. ನಿವೇಶನ ಇದ್ರೆ ಆ ಶಾಲೆಗಳಲ್ಲಿ ಕ್ರೀಡಾ ಚಟುವಟಿಕೆ ಪೂರಕವಾಗಿ ನಾವು ಏನು ತಾವು ಹೇಳಿದಾಗ ವಾಲಿಬಾಲ್ ಕೋರ್ಟ್ಗಳಿರ್ಬೋದು, ಖೋಖೋ ಕೋರ್ಟ್ಗಳಿರ್ಬೋದು, ಕಬಡ್ಡಿ ಕೋರ್ಟ್ಗಳಿರ್ಬೋದು, ಈಗಾಗಲೇ ಕೆಲವು ಹೆಚ್ಚಿನ ಶಾಲೆಗಳಲ್ಲಿ ನಾವು ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಆಯಾ ಪ್ರದೇಶದ ಬೇಡಿಕೆಗಳಿಗೆ ಅನುಗುಣವಾಗಿ ನಾವು ಲಭ್ಯ ಏನಂದ್ರೆ ನಮಗೆ ಇನ್ನೊಂದು ಏನಂತ ಹೇಳಿದ್ರೆ ಈ ಯೋಜನೆಯಡಿಯಲ್ಲಿ ಗ್ರಾಮೀಣ ನಮ್ಮ ಗ್ರಾಮದಲ್ಲಿ ಒಂದಿಷ್ಟು ಕಾಮಗಾರಿಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಅದರಲ್ಲಿಂದ 60-40 ರೇಷಿಯೋ ಅಂತ ಇದೆ. ನಮಗೆ ಈ ಸಾಮಗ್ರಿಗಳಿಗೆ ಕೇವಲ 40% ಮಾತ್ರ ಅನುದಾನವನ್ನು ಒದಗಿಸಲಿಕ್ಕೆ ಆಗ್ತದೆ. ನಾವು ಹೆಚ್ಚಾಗಿ ಈ ಸಮುದಾಯಿಕ ಕಾಮಗಾರಿಗಳನ್ನು ತಾವು ಹೇಳಿದಾಗೆ ಕಾಂಪೌಂಡ್ಗಳಿರ್ಬೋದು, ಶಾಲಾ ಕಾಂಪೌಂಡ್ಗಳಿರ್ಬೋದು, ಅಂಗನವಾಡಿ ಕಟ್ಟಡಗಳಿರ್ಬೋದು ಅಥವಾ ಈ ಶೌಚಾಲಯ ಕಟ್ಟಡಗಳು, ಇವುಗಳಿಗೆಲ್ಲ ಸಾಮಗ್ರಿ ವೆಚ್ಚ ಜಾಸ್ತಿ ಆಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ಏನು ಕೂಲಿ ಆಧಾರಿತ ಕಾಮಗಾರಿಗಳನ್ನು ಹೆಚ್ಚು ಹೆಚ್ಚು ಮಾಡಿಕೊಂಡಲ್ಲಿ ಆ ಪ್ರದೇಶದಲ್ಲಿ ಆ ಗ್ರಾಮಗಳಲ್ಲಿ ನಾವು ಹೆಚ್ಚು ಹೆಚ್ಚಾಗಿ ಇಂಥ ಕಾರ್ಯಕ್ರಮಗಳನ್ನು ಕಟ್ಟಡ ಅಥವಾ ಕನ್ಸ್ಟ್ರಕ್ಷನ್ಸ್ ಅಂತ ಏನು ಹೇಳ್ತೇವೆ ಅದುಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ,
1: ಅವಕಾಶಗಳಿದ್ದಂತೆ. ಆದರೆ ಆಗ ತಾನೇ ಒಬ್ರು ಕೇಳಿದ್ರು ದುರಸ್ತಿಗೆ ಅವಕಾಶ ಅಂತ ಇದ್ರೆ
2: ಇಲ್ಲ, ದುರಸ್ತಿ ಇಲ್ಲ, ಏನೇ ಇದ್ರೂ ಹೊಸದಾಗಿ ಆಸ್ತಿ ಸೃಜನೆ ಮಾಡುವಂಥದ್ದು.
1: ಓಕೆ ಓಕೆ, ಸೊ ಆ ರೀತಿಯಲ್ಲಿ ಮಾಡುವಂಥದ್ದು. ಎಸ್ ಕೇಳುಗ್ರೆ, ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಇನ್ನೂ ಕೂಡ ಸಮಯ ಇದೆ, ಅವಕಾಶ ಖಂಡಿತವಾಗಿಯೂ ಕೂಡ ಕೇಳ್ಬೋದು. ಹಾಗೆಯೇ ಸರ್, ಬಹಳಷ್ಟು ಇದನ್ನ ಇನ್ನೂ ಕೂಡ ವಿಸ್ತೃತವಾಗಿ ಹೇಳೋಕೋದ್ರೆ ಇನ್ನು 2-3 ಗಂಟೆಗಳು ಬೇಕಾಗಿರುತ್ತೆ. ಹಾಗಾಗಿ ನಾವು ಸಂಕ್ಷಿಪ್ತವಾಗಿ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಯಾಕಂದ್ರೆ ಈ ಯೋಜನೆ ಅಂಡರಲ್ಲಿ ಸಾಮುದಾಯಿಕ ಕಾಮಗಾರಿಗಳು, ವೈಯಕ್ತಿಕ ಕಾಮಗಾರಿಗಳು, ಕೃಷಿಗೆ ಸಂಬಂಧಪಟ್ಟಂತ ಕಾಮಗಾರಿಗಳು. ಇವಾಗ ಕೃಷಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಮಾಡ್ಕೊಳ್ಬಹುದು, ಪೌಷ್ಟಿಕ ತೋಟ ಅಂತ ಬರುತ್ತೆ,
2: ಪ್ರತಿ ಮನೆಯಲ್ಲಿ
1: ಕೂಡ ಮಾಡ್ಬೋದು. ಸೊ ಅವರಿಗೆ ಬೇಕಾಗುವಂತ ಯಾವ ಆಗತಾನೆ ಫ್ರೂಟ್ಸ್ ಅದಕ್ಕೆ ಸಂಬಂಧಪಟ್ಟು ನಾವು ಹೇಳಿದೆವು ಗಿಡಗಳು ಅದು ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟು ಗ್ರಾಮ ಪಂಚಾಯತರನ್ನ ಭೇಟಿ ಕೊಡ್ಬೋದು.
2: ನರ್ಸರಿಗಳಿದ್ದಾವೆ, ನರ್ಸರಿಗಳ ಮೂಲಕ ತರಿಸಿಕೊಡುವಂತ ಕೆಲಸವನ್ನು
1: ಮಾಡ್ತಾರೆ
2: ಆಯಾ ಗ್ರಾಮ ಪಂಚಾಯತ್.
1: ಅವರು ಅಪ್ರೋಚ್ ಮಾಡಬೇಕಾದದ್ದು
2: ಗ್ರಾಮ ಪಂಚಾಯತ್ನಿಂದ. ಅಲ್ಲಿಂದ ಅವರು ಸಂಪರ್ಕ ಅಂದ್ರೆ ತರುವಂತ ಕೆಲಸವನ್ನು ಇವ್ರು ಮಾಡಬೇಕಾಗಬಹುದು, ಗ್ರಾಮ ಪಂಚಾಯತ್ ತಂದು ಕೊಡುವುದಿಲ್ಲ. ಆದ್ರೆ ಎಲ್ಲಿ ಇದೆ, ಯಾರನ್ನ ಸಂಪರ್ಕಿಸಬೇಕು, ಇವೆಲ್ಲ ಮಾಹಿತಿಯನ್ನು ಗ್ರಾಮ ಪಂಚಾಯತ್.
1: ಇವಾಗ ಒಂದು ವೇಳೆ ಅವರಿಗೆ ಹೆಚ್ಚಿನ ಮಾಹಿತಿ ಬೇಕು, ಅದಕ್ಕೆ ಸಂಬಂಧಪಟ್ಟ ಸಹಾಯವಾಣಿ ಸಂಖ್ಯೆ ಏನಾದ್ರೊಂದು ಇದೆ ಅಂತ ಹೇಳಿಕೊಂಡು. ಸೊ ಸಹಾಯವಾಣಿ ಅಂತ ಖಂಡಿತವಾಗಿ ಪ್ರತಿಯೊಂದು ಇದರಲ್ಲಿ ಕೂಡ ಇರುತ್ತೆ. ಸೊ ಇದರಲ್ಲಿ ಕೂಡ ಇದೆ ಅಂತ ಕೇಳುವಂಥದ್ದು.
2: ಎಸ್ ಹೌದು ಇದೆ.
1: ಅಂದ್ರೆ ಇವಾಗ ಕೆಲವೊಂದಿಷ್ಟು
2: ಈಗ ಮುಖ್ಯವಾಗಿ ಇಲ್ಲಿ
1: ಎಸ್ ಓಕೆ. ಉಚಿತ ಸಹಾಯವಾಣಿ ಸಂಖ್ಯೆ ಅಂತ ಒಂದು ಕಡೆ ಇದೆ, 8277506000. ಸೊ ಇದು ಒಂದು ಕಡೆ ಸಿಕ್ಕಿತ್ತು. ಸೊ 8277506000. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರು ಕೂಡ ಈ ಸಹಾಯವಾಣಿ ಸಂಖ್ಯೆ
2: ಅದು ಎಲ್ಲಿ ಇವರಿಗೆ ಸಿಗುವುದಿಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಅದು ಮಾಡಬಹುದು. ಅದಕ್ಕಿಂತ ಸುಲಭವಾಗಿ ಅವರ ಪ್ರತಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಕಚೇರಿ ಇರ್ತದೆ. ಆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸಿಬ್ಬಂದಿಗಳ ಲಭ್ಯರಿರ್ತಾರೆ, ಇಲ್ಲ ಪಿ ಡಿ ಓ ಲಭ್ಯರಿರ್ತಾರೆ. ಒಂದು ಏನು ಇಲ್ಲ ಅಂತ ಹೇಳಿದ್ರೆ ಆ ಅಲ್ಲಿ ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತಹ ಫೋನ್ ನಂಬರ್ಗಳು, ಈಗ ನಮ್ಮ ಯಾರು ಅದರ ಜವಾಬ್ದಾರಿಯಲ್ಲಿ ಇರ್ತಾರೆ ಅವರ ಫೋನ್ ನಂಬರ್ಗಳು ಇರ್ತವೆ, ಇಲ್ಲಿಂದನೂ ಅವರಿಗೆ ಕೇಳಿಕೊಂಡು ತಿಳಿಬಹುದು. ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಗ್ರಾಮ ಪಂಚಾಯತಲ್ಲೂ ಮಾಹಿತಿಯನ್ನು ನೀಡ್ತಾರೆ.
1: ಹೌದು ಹೌದು, ಎಸ್ ಓಕೆ, ಖಂಡಿತವಾಗಿ ನೀಡ್ತಾರೆ ಅಂತ ಹೇಳಿಕೊಂಡು ಕಾರ್ಯಕ್ರಮದ ಸಮಯ ಕೂಡ ಮುಗಿತಾ ಬಂತು. ಸೊ ಹಾಗೇನೆ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಹೆಚ್ಚಿನ ಅವಶ್ಯಕತೆ ಇರುವಂಥದ್ದು ಇಂಗು ಗುಂಡಿ, ಬಚ್ಚಲು ಗುಂಡಿ, ಸೊ ಇಂಥದ್ದೆಲ್ಲ ತುಂಬ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಈ ಯೋಜನೆಯ ಅಂಡರಲ್ಲಿ ಖಂಡಿತವಾಗಿಯೂ ಕೂಡ ಮಾಡಬಹುದು. ಸೊ ಈ ಎಲ್ಲ ಯೋಜನೆಗೆ ಬೇಕಾದಂತಹ ದಾಖಲೆಗಳು ಪ್ರಮುಖವಾಗಿ ಇವಾಗ ನಾವು ನೋಡಲಿಕ್ಕೆ ಹೋದರೆ, ಇವಾಗ ಆಗತಾನೆ ನೀವು ಉದ್ಯೋಗ ಚೀಟಿ ಅದು ಬೇಕು ಅಂತ ಹೇಳಿದ್ರಿ, ಇನ್ನು ಯಾವ ಯಾವ ರೀತಿಯ ದಾಖಲೆ ಇದಕ್ಕೆ ಬೇಕು ಅಂತ ಹೇಳಿ?
2: ಉದ್ಯೋಗ ಚೀಟಿ ಮಾಡುವಾಗ ಒಂದಿಷ್ಟು ದಾಖಲೆಗಳನ್ನು ಹೇಳಿದೆ, ಏನಂದ್ರೆ ಅವ್ರ ಹತ್ರ ಬ್ಯಾಂಕ್ ಖಾತೆ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು NPCI ಮ್ಯಾಪಿಂಗ್ ಆಗಿರಬೇಕು. ಅದು ಬ್ಯಾಂಕ್ಗಳಲ್ಲಿ ಯಾವುದೇ ನೇರ ಪಾವತಿಗೆ ಅದು ಅವಶ್ಯಕತೆ. ಈಗ ವೈಯಕ್ತಿಕ ಕಾಮಗಾರಿ ಬೇಕು ಅಂತ ಹೇಳಿದ್ರೆ ಅವರಲ್ಲಿ ಉದ್ಯೋಗ ಚೀಟಿ ಇರಬೇಕು ಆ ಕುಟುಂಬಕ್ಕೆ, ಹಾಗೆ ಅವರು BPL ಕಾರ್ಡುದಾರರಾಗಿರ್ಬೇಕು, ಅಥವಾ ಸಣ್ಣ ರೈತ ತಹಶೀಲ್ದಾರರಿಂದ ನೀಡಲ್ಪಟ್ಟಂತ ಸಣ್ಣ ರೈತ ಪ್ರಮಾಣ ಪತ್ರ, ಆಮೇಲೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರಾಗಿದ್ರೆ ಅವರ ಪ್ರಮಾಣ ಪತ್ರ ಇರಬೇಕು, ಮತ್ತು ನಿವೇಶನ ಅಥವಾ ನಾವೇನು ಜಮೀನು ಅಂತ ಹೇಳ್ತೇವೆ ಜಮೀನಕ್ಕೆ ಸಂಬಂಧಪಟ್ಟಂತ ದಾಖಲೆ, ಮತ್ತು RTC. ಇವಿಷ್ಟು ಕನಿಷ್ಠ ದಾಖಲೆಗಳು ಅವ್ರ ಹತ್ರ ಇರಬೇಕು. ಅವರು ಅದೇ ಆಯಾ ಗ್ರಾಮ ಪಂಚಾಯತನ್ನು ಅಪ್ರೋಚ್ ಮಾಡಿದರೆ ಮುಂದಿನ ವರ್ಷದ ಈ ವರ್ಷ ತಾವು ಬೇಡಿಕೆ ಕೊಟ್ಟರೆ ಮುಂದಿನ ಆರ್ಥಿಕ ವರ್ಷದಲ್ಲಿ ತಮ್ಮ ಬೇಡಿಕೆಯನ್ನು ಒಳಗೊಂಡಂತೆ ಒಂದು ಕ್ರಿಯಾಯೋಜನೆಯನ್ನು ರೂಪಿಸಿಕೊಳ್ಳಲಾಗ್ತದೆ
1: ಆಗುತ್ತೆ ಅಂತ. ಆದರೆ ಪ್ರಮುಖವಾಗಿ ಇಲ್ಲಿ ನಾವು ಒತ್ತು ಕೊಡುವಂಥದ್ದು ಗ್ರಾಮ ಸಭೆಗೆ ಪ್ರತಿಯೊಬ್ಬರು ಕೂಡ
2: ಭಾಗವಹಿಸಬೇಕು. ಮುಖ್ಯವಾಗಿ October 2 ನಡೆಯತಕ್ಕಂಥ ನರೇಗಾ ಯೋಜನೆಯ ಕಾಮಗಾರಿ ಆಯ್ಕೆಯ ಗ್ರಾಮ ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು.
1: ಹೌದು, ಯಾಕಂದ್ರೆ ಸರ್ಕಾರದಿಂದ ಅದೆಷ್ಟೋ ಯೋಜನೆಗಳು ಕೂಡ ಬರುತ್ತೆ. ಇವಾಗ ಗ್ರಾಮ ಪಂಚಾಯತ್ಗಳಲ್ಲಿ ಸಾಕಷ್ಟು ಯೋಜನೆಗಳಿರುತ್ತೆ, ಸಾಕಷ್ಟು ಅವಕಾಶಗಳಿರುತ್ತೆ. ಆದರೆ ನಾವು ಎಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ನಾವು ಮಾತಾಡ್ತಾ ಇರ್ತೀವಿ, ಆದರೆ ಗ್ರಾಮಸಭೆಗೆ ಹೋಗಲ್ಲ. ಸೊ ಅಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟವರ ಹತ್ರ ಕೂಡ ಕೇಳಲ್ಲ. ಇದೇ ನಮ್ಮ ಒಂದು ಏನು ಪ್ರಶ್ನೆ ಇರುವಂಥದ್ದು, ಯಾಕಂದ್ರೆ ಇದರಿಂದಾಗಿ ನಾವು ಎಲ್ಲ ಅವಕಾಶಗಳಿಂದ ಕೂಡ ವಂಚಿತರಾಗ್ತಾ ಇದ್ದೀವಿ. ಸೊ ಹಾಗಾಗಿ ಕೇಳುಗರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ನರೇಗಾ ಯೋಜನೆಯಡಿಯಲ್ಲಿ ಬರುವಂತಹ ಒಂದಿಷ್ಟು ಏನು ಕಾಮಗಾರಿಗಳು, ವೈಯಕ್ತಿಕ ಕಾಮಗಾರಿಗಳು, ಪೌಷ್ಟಿಕ ತೋಟ ಮಾಡಬೇಕು ಅಂತ ಹೇಳಿದರೆ ಕೃಷಿಗೆ ಸಂಬಂಧಪಟ್ಟದ್ದು, ಸಾಮುದಾಯಿಕ ಕಾಮಗಾರಿಗಳು, ಸೊ ಇದರೆಲ್ಲದರ ಬಗ್ಗೆ ಕೂಡ ತಿಳಿಸಿದ್ದೀವಿ. ಖಂಡಿತವಾಗಿಯೂ ಕೂಡ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳುತ್ತಾ, ಹಾಗೆಯೇ ಸರ್ ಇಷ್ಟು ಹೊತ್ತು ನಮ್ಮ ಜೊತೆಗೆ ಅನೇಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ತಾವು ನೀಡಿದ್ದೀರಿ. ಕೊನೆಗೆ ನಮ್ಮ ಕೇಳುಗರಿಗೆ ಕೊಡುವಂಥ ಒಂದು ಕಿವಿ ಮಾತೇನು ಸರ್?
2: ಸರ್ಕಾರ ಯೋಜನೆಗಳನ್ನು ರೂಪಿಸ್ತದೆ, ಅನುಷ್ಠಾನ ಮಾಡಲಿಕ್ಕೆ ವಿವಿಧ ಇಲಾಖೆಗಳಿಗೆ ಅವಕಾಶ ಅಧಿಕಾರಗಳ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ. ಒಂದು ಕೈಯಿಂದ ಹೇಗೆ ಚಪ್ಪಾಳೆ ಸಾಧ್ಯ ಇಲ್ಲವೋ ಅದೇ ರೀತಿ ಈ ಯೋಜನೆಗಳು ಯಶಸ್ಸಾಗಲಿಕ್ಕೆ ಸಾರ್ವಜನಿಕರ ಭಾಗವಹಿಸುವಿಕೆ ಅತಿ ಮುಖ್ಯ. ಈ ಒಂದು

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ಘಟನೆ ಹೇಳ್ಬೇಕು ಇನ್ನೊಂದು ನಿಮಗೆ, ಸಚಿನ್ ತೆಂಡೂಲ್ಕರ್ ಬಗ್ಗೆ. ಇದೊಂದು ಪುಸ್ತಕದಲ್ಲಿ ಬರೆದ ದಾಖಲೆ ಆಗಿದೆ. ಪಿಚೇಟ್ ಅಂತ ಒಂದು ಪುಸ್ತಕ ಇದೆ, ನಮ್ಗೆ ಸಿಕ್ಕರೆ ಓದ್ಬೇಕು.

ದೇವಿ ಪ್ರಸಾದ್ ಅಂತ ಬರ್ದಿದ್ದ ನನ್ನ ಫ್ರೆಂಡ್, ನಾನೇ ಪುಸ್ತಕ ರಿಲೀಸ್ ಮಾಡಿದ್ದ ಅದನ್ನ ಪಿಚ್ ಇಟ್ ಅಂತ. ಆತ ಏನ್ ಮಾಡಿದ್ದಾನೆ, ಕ್ರಿಕೆಟ್ ಮತ್ತು ಕಾರ್ಪೊರೇಟ್ ಲೈಫ್ ಎರಡು ಕಡೆನೂ ಒಳ್ಳೆಯವ್ರನ್ನ ತಂದು ಪುಸ್ತಕ ಬರೆದಿದ್ದಾರೆ ಪಿಚ್ ಇಟ್ ಅಂತ. ತೆಂಡೂಲ್ಕರ್ ರಿಟೈರ್ ಆಗೋದಕ್ಕಿಂತ ಒಂದೂವರೆ ವರ್ಷ ಮೊದಲು ಚೆನ್ನೈಗೆ ಹೋದ್ರು, ಮದ್ರಾಸಿಗೆ ಹೋದ್ರು, ಯಾವುದೋ ಒಂದು ಸ್ಪಾನ್ಸರ್ಡ್ ಪ್ರೋಗ್ರಾಮ್ಗೆ, ಇದು ಅಂಬಾಸಡರ್ ಅಂತ ಹೋಗಿದ್ದಾರೆ. ಒಂದು ದೊಡ್ಡ ಹಾಲ್ ಅಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ, ಸುಮಾರು 2,000 ಜನ ಕೂತ್ಕೊಳ್ಳುವಂತ ಆಡಿಟೋರಿಯಂ, 3,000 ಜನ ಕೂತಿದ್ದಾರೆ. ತೆಂಡೂಲ್ಕರ್ ನೋಡ್ಬೇಕು ಬಂದಿದ್ದಾರೆ. ತೆಂಡೂಲ್ಕರ್ ರಿಮೈನ್ಡ್ ಆನ್ ಟಾಪ್ ಆಫ್ ದಿ ಚಾರ್ಟ್ ಫಾರ್ 24 ಲಾಂಗ್ ಇಯರ್ಸ್, ವರ್ಲ್ಡ್ಸ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಉಳಿದಂತ ಹುಡುಗ. ಅವ್ನು ನೋಡಕ್ ಬಂದಿದ್ದಾರೆ, ಇದು ಸ್ಟೇಜ್ ಮೇಲೆ ಕೂತಾಗ ಅವನ ಹಿಂದೆ ಅವನ ಫ್ರೆಂಡ್ ಬಂದು ಹೇಳಿದ್ನಂತೆ, ಸಚಿನ್ ಈಗ ನಡುವೆ ಪ್ಯಾಸೇಜ್ ಇದೆಯಲ್ಲ, ದಾರಿ ಇದೆಯಲ್ಲ, ಆಯಿಲ್ ಇದೆಯಲ್ಲ, ಕಡೆ ನೋಡು ಲಾಸ್ಟ್ ಬಟ್ ಒನ್ ರೋದಲ್ಲಿ ಆ ಕಾಲ್ದಾರಿ ಆಯಿಲ್ ಪಕ್ಕದಲ್ಲಿ ಒಂದು ಸೀಟ್ ಕಾಣುತ್ತೆ ನೋಡಿದ್ಯಾ, ಹಿಂದಿನಿಂದ ಎರಡನೇ ಸಾಲು, ಅಲ್ಲೊಬ್ರು ಅಜ್ಜಿ ಕೂತಿದ್ದಾರೆ ನೋಡಿದ್ಯಾ ಅಂತ. ಹೀಗೆ ನೋಡಿದ ಸಚಿನ್, ಹಾ ಒಬ್ರು ಅಜ್ಜಿ ಕೂತಿದ್ದಾರೆ ಕನ್ನಡಕ ಹಾಕೊಂಡು, ಹೌದು, ಆಕೆ ಹೆಸರು ಪದ್ಮಾವತಿ ವೈದ್ಯನಾಥನ್, ಪದ್ಮಾವತಿ ವೈದ್ಯನಾಥನ್ ಅಂತ ಆಕೆ ಹೆಸರು. ಆಕೆಗೆ 86 ವರ್ಷ ವಯಸ್ಸು. ಆಕೆ ನೀನ್ ಎಷ್ಟು ಅಭಿಮಾನಿ ಇದ್ದಾಳೆ ಅಂದ್ರೆ, ನೀನ್ ಬೇರೆ ದೇಶದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಕೂಡ ಒಂದು ಮ್ಯಾಚು ತಪ್ಸ್ಕೊಳ್ಳಾರದೆ ನೋಡಿ ನೋಡಿ ನೀನ್ ಏನೇನು ರೆಕಾರ್ಡ್ ಮಾಡಿದ್ಯೋ ಡೈರಿಯಲ್ಲಿ ಬರೆದಿಟ್ಕೋತಾಳೆ. ನಿನ್ ಬಗ್ಗೆ ತುಂಬಾ ಪ್ರೀತಿ. ನಿನ್ ನೋಡೋದಕ್ಕೆ 100 ಕಿಲೋಮೀಟರ್ ದೂರಿಂದ ಬಂದಿದ್ದಾಳೆ ಆಕೆ, 86 ವರ್ಷ ಬಂದಿದ್ದಾಳೆ. ಆಗ ಏನ್ ಮಾಡ್ಬೇಕು ತೆಂಡೂಲ್ಕರ್? ಅಂಥವ್ರು 100,000 ಜನ ಇರ್ಬೇಕು ಭಾರತದಲ್ಲಿ ಆತನ ಪೂಜಾ ವರ್ಷಿಪ್ ಮಾಡುವಂತವ್ರು. ಈತ ಏನ್ ಮಾಡ್ದ ಅಂದ್ರೆ, ಆ ಪ್ರೆಸಿಡೆಂಟ್ಗೆ 1 ನಿಮಿಷ ಅಂತ ಹೇಳಿ ತಕ್ಕನೆ ಎದ್ದ, ಎದ್ಬಿಟ್ಟು ಸ್ಟೇಜ್ ಮೇಲೆ ಇಳಿದ, ಕೆಳಗಡೆ ಓಡಿದ, ನಡು ಪ್ಯಾಸೇಜ್ ಅಲ್ಲಿ ಓಡ್ಕೊಂಡು ಹೋದ. ಎಲ್ರು ಅಂದ್ರೆ ಎಲ್ಲಿ ಹೋಗ್ತಾನೆ ಇವನು, ಅವ್ನು ನೋಡಕ್ ಬಂದಿದ್ದಾರೆ, ಇವ್ನು ಹೊರಗೆ ಹೋಗ್ಬಿಟ್ರೆ ಏನ್ ಮಾಡೋದು ಇವನು. ಓಡ್ಕೊಂಡು ಓಡ್ಕೊಂಡು ಹೋಗಿ ಸೀದಾ ಆಕೆ ಮುಂದೆ ನಿಂತ್ಕೊಂಡ್ಬಿಟ್ಟ, ಕೈ ಮುಗಿದು, ಅಮ್ಮ ನಾನು ತುಂಬಾ ಪ್ರೀತಿ ಮಾಡ್ತೀರಂತೆ ನನಗೆ ಗೊತ್ತಾಯ್ತು, ನಿಮ್ಮಂತ ಹಿರಿಯರಿಂದಾನೆ ನಾನು ಆಡ್ತಾ ಇರೋದು, ಚೆನ್ನಾಗಿ ಆಡ್ತಿರೋದು, ಪ್ಲೀಸ್ ಬ್ಲೆಸ್ ಮೀ, ನನ್ನ ಆಶೀರ್ವಾದ ಮಾಡಿ ಅಂತ ಕೇಳಿದಂತೆ. ಅಜ್ಜಿಗೆ ಏನ್ ಹೇಳ್ಬೇಕು ಅಂತ ತೋಚ್ತಾ ಇಲ್ಲ, ಎದ್ದು ನಿಂತ್ಕೊಂಡ್ಬಿಟ್ಲು, ಕಣ್ಣಲ್ಲಿ ನೀರು ಬಂದಿದೆ. ಆಕೆ ಹೇಳ್ದಂತ, ಸಚಿನ್ ನನಗೆ 3 ಜನ ಮೊಮ್ಮಕ್ಕಳಿದ್ದಾರಪ್ಪ, ನೀನು 4ನೇದವನು, ನೀನು ಆಟ ನೋಡಿದ್ದೀನಿ ಕರೆಕ್ಟು, ಎಲ್ಲ ಕರೆಕ್ಟು, ಆದ್ರೆ ಮುಂದೆ ಹಿಂಗೆ ನಿಂತ್ಕೋತಿ ಬಂದು ನನಗೊಂದು ಕಲ್ಪನೆ ಇರಲಿಲ್ಲಲ್ಲ ಮಾರಾಯ, ಎಲ್ಲೋ ಸ್ಟೇಜ್ ಮೇಲೆ ನೋಡ್ತೀನಿ ಅನ್ಕೊಂಡಿದ್ದೆ, ಮುಂದೆ ಬಂದ್ಬಿಟ್ಟಿದ್ದೀನಿ ನೀನು. ನಾನು 50 ವರ್ಷದಿಂದ ಒಂದು ಗಣಪತಿ ವಿಗ್ರಹ ಪೂಜೆ ಮಾಡ್ತಾ ಇದ್ದೀನಿ, ಅದು ನಿನಗೆ ಕೊಡ್ಬೇಕು ಅಂತ ಆಸೆ ಇತ್ತು, ಯಾಕೆ ಕೊಡೋದು ನಿನಗೆ, ಎಲ್ಲ ಹತ್ರದಂಗೆ ಕೂತಿದ್ಯಾ ನೀನು, ಈಗ ಬಂದಿದೆಯಲ್ಲ ಕೊಟ್ಬಿಡ್ತೀನಿ ಅಂತಗೋ ಅಂತ ಹೇಳಿ ತನ್ನ ಚೀಲದಿಂದ ಒಂದು ಗಣಪತಿ, ಹಿತ್ತಾಳೆ ಗಣಪತಿ, ಗಣಪತಿ ಬಗ್ಗೆ ವಿಶ್ವಾಸ ತೆಂಡೂಲ್ಕರ್, ಆ ಗಣಪತಿ ವಿಗ್ರಹ ಕೊಟ್ಲಂತೆ. ಕೊಟ್ಟಮೇಲೆ ತೆಂಡೂಲ್ಕರ್ ಏನ್ ಮಾಡಿದ ಅನ್ನೋದು ಬಹಳ ಅದ್ಭುತ. ಆ ಪುಸ್ತಕದಲ್ಲಿ ಬರೆದಿದ್ದ, ಆ ಗಣಪತಿ ಇಸ್ಕೊಂಡ, ತನ್ನ ಶೂಸ್ ಬಿಚ್ಚಿದ, ಮೊಣಕಾಲು ಊರಿ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ, ಅಮ್ಮ ಎಲ್ಲಿವರೆಗೂ ನಿಮ್ಮಂತವ್ರು ಹರಿಸ್ತಾ ಇರ್ತಿರೋ ಅಲ್ಲಿವರೆಗೂ ನಾ ಚೆನ್ನಾಗಿ ಆಡ್ತೀನಿ ಅಂದ. 3,000 ಜನ ಎದ್ ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರು, ದಿಸ್ ಟೈಮ್ ನಾಟ್ ಫಾರ್ ದ ಸೆಂಚುರಿ, ದಿಸ್ ಟೈಮ್ ನಾಟ್ ಫಾರ್ ದ ಸೆಂಚುರಿ, ಸೆಂಚುರಿಗೋಸ್ಕರ ಚಪ್ಪಾಳೆ ಹೊಡೆದಿದ್ದಲ್ಲ. 24 ವರ್ಷ ಆ ಕ್ರಿಕೆಟ್ ಎತ್ತರದ ತುದಿಯಲ್ಲಿದ್ದಂತ ಹುಡುಗ ಅಜ್ಜಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನಲ್ಲ ಪಬ್ಲಿಕ್ ಆಗಿ, ಇದು ದಿಸ್ ಅ ಬ್ಯೂಟಿಫುಲ್ ಮೈಂಡ್. ನಿನ್ನ ಸ್ಥಾನ, ನಿನ್ನ ಪೊಸಿಷನ್ನು, ನಿನ್ನ ಗಳಿಕೆ, ಇದು ಯಾವುದು ಮುಖ್ಯ ಅಲ್ಲ. ಆ ಕ್ಷಣಕ್ಕೆ ನೀನು ಮಗುವಾಗಿ ಆಕೆ ತಾಲಿಗೆ ನಮಸ್ಕಾರ ಮಾಡಿದಾಗ ಯುವರ್ ಮೈಂಡ್ ಈಸ್ ಅ ಬ್ಯೂಟಿಫುಲ್ ಮೈಂಡ್.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಒಬ್ಬ ದಲೈಲಾಮ ಕೇಳಿದ್ರಂತೆ, ನಿಮ್ ಕೋಪ ಹೆಂಗ್ ತಡ್ಕೋತೀರಿ ಅಂತ. ಹೌದು, ಅಂದೇನ್ ಮಾಡ್ತೀರಿ ಅಂದ್ರು. ನನ್ನ ಗುರುಗಳ ಕಡೆಯಿಂದ ಕಲಿತೆ ನಾನು. ಏನ್ ಕಲ್ತ್ರಿ? ನನ್ನ ಗುರು ಒಬ್ಬ ಇದ್ದ, ಅವನ ಹಿಡ್ಕೊಂಡು ಚೈನಾಗ್ ಕರ್ಕೊಂಡು ಹೋದ್ರು. 16 ವರ್ಷ ಚಿತ್ರಹಿಂಸೆ ಕೊಟ್ರು ಅವನಿಗೆ. ಕಟಿಂಗ್ ಪ್ಲೈಯರ್ ಹಾಕಿ ಉಗುರೆಲ್ಲ ಕಿತ್ತಿದ್ರು. ಒಂದೊಂದೇ ಎಷ್ಟು ನೋವಾಗಿರ್ಬೇಕಲ್ಲಿ, ಕಾಲಿನ ನೋವುರು, ಕೈ ಉಗುರು ಕಿತ್ತಿ ಕಿತ್ತಿ ಹಾಕಿದ್ರು. ದಿನಾಲು ಕಾರ್ ಬರೆ ಕೊಡ್ಬೇಕು. ಚಿತ್ರಹಿಂಸೆ ಕೊಟ್ರು, ಊಟ ಇಲ್ಲ. 16 ವರ್ಷ ಇದ್ದಂತೆ ಅವನು. ದಲೈಲಾಮ ಗುರು ವಾಪಸ್ ಬಂದಲ್ಲಿ ದಲೈಲಾಮ ಕೇಳಿದ್ರಂತೆ, 16 ವರ್ಷ ಇದ್ರಲ್ಲ ಆ ಮನುಷ್ಯ ಚಿತ್ರಹಿಂಸೆ ಕೊಟ್ಟನಲ್ಲ, ದೇವನ ಪ್ರಾರ್ಥನೆ ಮಾಡ್ತಾನೆ ಇದ್ರಿ, ಏನ್ ಪ್ರಾರ್ಥನೆ ಮಾಡಿದ್ರಿ ನೀವು ಅಂತ ದಲೈಲಾಮ ಹೇಳೋರು. ಆ ಮಾತು ನನ್ಗೆ ಎಷ್ಟು ಉಳಿದು ಬಿಟ್ಟಿದೆ, ನನ್ನ ಮನಸ್ಸಲ್ಲಿ ಒಂದ್ ಅಂಶ ಬಂದ್ರು ಸಾಕು, ನನ್ನ ಜೀವನ ಸಾರ್ಥಕ ಆಯ್ತು ಅಂತ. ಆ ಗುರು ಏನ್ ಬೇಡ್ಕೋತಿದ್ದ ದೇವರಲ್ಲಿ ಅಂದ್ರೆ, ಭಗವಂತ ದಯವಿಟ್ಟು ನನ್ನ ಶಿಕ್ಷೆ ಕೊಡುವ ಮನುಷ್ಯನ ಬಗ್ಗೆ ನನ್ನ ಕೋಪ ಬರುವ ಹಂಗ್ ಮಾಡ್ಬೇಡಪ್ಪ ನನಗೆ ಅಂತ. ನೋಡಿ ಹೇಗಿದೆ ಅದು, ಶಿಕ್ಷೆ ಕೊಡೋನ್ ಶಾಪ ಕೊಡು ಅಂತಲ್ಲ, ಅವನ ಬಗ್ಗೆ ನನ್ನ ಮನಸ್ಸಲ್ಲಿ ಕೋಪ ಬರೋದಂಗ್ ನೋಡ್ಕೋ ಅಂತ ಕೇಳ್ಕೊಳ್ಳೋ. ದಿಸ್ ಇಸ್ ದಿ ಹೈಟ್ ಆಫ್ ಬ್ಯೂಟಿಫುಲ್ ಮೈಂಡ್ಸ್. ಇವರೆಲ್ಲ ಹಾಗಿರೋದ್ರಿಂದ ಐಕಾನ್ಸ್ ಆಗಿ ಕೂತಿದ್ದಾರೆ ಇವತ್ತು. ನಾನು ಯಾವಾಗ್ಲೂ ಹೇಳ್ತೇನೆ, ದೇರ್ ಇಸ್ ನೋ ವರ್ಲ್ಡ್, ದ ವರ್ಲ್ಡ್ ಈಸ್ ಸಿಂಪ್ಲಿ ನಾಟ್ ದೇರ್. ಎವ್ರಿಥಿಂಗ್ ವಿ ಸೀ ಈಸ್ ಥ್ರೂ ದ ಲೆನ್ಸ್ ಆಫ್ ಅವರ್ ಥಾಟ್ಸ್. ತಾವ್ ಕೇಳಿಲ್ವಾ, ಅಯ್ಯೋ ಜಗತ್ ಕೆಟ್ಟ ಹೋಗಿದೆ ಅನ್ನೋರು ಇದ್ದಾರೆ. ಜಗತ್ತೇನ್ರಿ, ಬಹಳ ಕೆಟ್ಟ ಹೋಗಿದೆ ಜಗತ್ತು. ಮೊದ್ಲು ಹೆಂಗಿತ್ತು, 20 ವರ್ಷದಿಂದ ಚೆನ್ನಾಗಿತ್ತು. ನಾವ್ ಯಾವಾಗ್ಲೂ ಪಾಸ್ಟ್ ಟೆನ್ಸ್ ಅಲ್ಲೇ ಇರೋ, ಜಗತ್ ಕೆಟ್ಟ ಹೋಗಿದೆ, ಏನೋ ಕೆಟ್ಟಿಲ್ಲ, ಜಗತ್ತೇ ಕೆಟ್ಟಿಲ್ಲ. ಬ್ಯೂಟಿಫುಲ್ ವರ್ಲ್ಡ್, ಲೈಫ್ ಈಸ್ ಬ್ಯೂಟಿಫುಲ್. ನನಗೆ ಇದಕ್ಕಿಂತ ಚೆನ್ನಾಗಿರೋ ಜಗತ್ತಿದೆ ಅಂತ ಅನ್ಸೋದೇ ಇಲ್ಲ, ಇನ್ ಸ್ಪೈಟ್ ಆಫ್ ಕೊರೋನಾ. ನೋಡಿ, ಕೊರೋನಾ ಬಂದಾಗ ಮನೇಲಿ ಕೂತ್ ಊಟ ಮಾಡ್ತೀವಲ್ರಿ, ಜೊತೆಗೆ ಎಲ್ಲರೂ ಸೇರಿ ಕೂತಿದ್ವಿ. ಮೊದಲು ಎಂದಾದ್ರು ಎಲ್ಲಕ್ಕೂ ತರಟೆ ಹೊಡ್ತೀವಿ, ಎಲ್ರಿಗೂ ಸಿನಿಮಾ ನೋಡ್ತೀವಿ. ಈಗ ಅವಕಾಶ ಅಲ್ವಾ ಅದು, ಸಂಬಂಧಗಳು ಗಟ್ಟಿ ಆಗ್ತಾ ಇದೆ ಒಂದಕ್ಕೊಂದು. ಇಟ್ ಡಿಪೆಂಡ್ಸ್ ಆನ್ ಹೌ ಯು ಸೀ. ಅದಕ್ಕೆ ಹೇಳುದು, ಎವ್ರಿಥಿಂಗ್ ಅಂಡ್ ಎವ್ರಿ ಒನ್ ವಿ ಸಿ ವಿ ವ್ಯೂ ಥ್ರೂ ದ ಲೆನ್ಸ್ ಆಫ್ ಅವರ್ ಥಾಟ್ಸ್. ಎಲ್ಲರೂ ನಮ್ಮ ಕಣ್ಣಿನ ಮೂಲಕ ಅಲ್ಲ ಕಣ್ಣು ನೋಡಲ್ಲ, ನಾವು ಮನಸ್ಸಿನ ಮೂಲಕನೇ ನೋಡೋದು. ಒಬ್ಬ ಮನುಷ್ಯ ಸಡನ್ ಆಗಿ ವಿಲನ್ ಅಂತ ಆಗ್ತಾನೆ. ನೀವು ಆಫೀಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, ಹೊಸದಾಗ ಒಬ್ರು ಯಾರೋ ಬರ್ತಾರೆ ಆಫೀಸಿಗೆ ಸೇರ್ಕೋತಾರೆ. ಒಬ್ರು ಹೇಳ್ತಾರೆ, ನೋಡಿ ಅವ್ರು ಚೆನ್ನಾಗಿದ್ದಾರೆ, ದೋಸ್ತಿ ಮಾಡ್ಕೋತಾರೆ ಒಬ್ರು ಯಾರೋ ಹೊಸಬ್ರನ್ನ, ಅವ್ರು ಚೆನ್ನಾಗಿದ್ದಾರೆ, ಇವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ನೀವು ಅಂತ ಹೇಳ್ತಾರೆ. ಹೇಳಿದಾಗ ಆತನ ರಿಯಾಕ್ಷನ್ ಹೆಂಗಿರುತ್ತೆ, ಆತನ ಮೈಂಡ್ ಅಲ್ಲಿ ಪ್ರಿಪೇರ್ ಆಗ್ಬಿಡ್ತೀ ಈಗ, ಇವ್ರು ಒಳ್ಳೆಯವರು, ಇವ್ರು ಸ್ವಲ್ಪ ಸರಿ ಇಲ್ಲ ಅಂತ. ಆ ಸರಿ ಇಲ್ಲ ಅಂದವ್ರು ಬಂದಾಗ ಅವ್ರ ಜೊತೆಗೆ ಅಷ್ಟಕ್ಕಷ್ಟೇ ಮಾತಾಡ್ತಾನೆ, ಜಾಸ್ತಿ ಮಾತಾಡೋದು, ಯಾಕಂದ್ರೆ ಹೇಳ್ಬಿಟ್ಟಿದ್ದಾರೆ ಡೇಂಜರ್ ಅದು ಮೊದಲು. ಆದ್ರಿಂದ ಐ ಡೀಲ್ ವಿತ್ ಪೀಪಲ್, ಮತ್ತೊಬ್ಬರ ಹತ್ರ ಹಂಚಿಕೊಳ್ಳೋದು ಮಾಡೋದೆಲ್ಲ ನನ್ನ ಮನಸ್ಸಿನ ವಿಚಾರಗಳ ಹಾಗೆ ಮಾಡ್ಕೊಳ್ಳೋದು. ನಾವು ಹೌ ವಿ ಸಿ ಅವರ್ ಸೆಲ್ಸ್, ನಾವು ಯಾರು, ನಮ್ಮ ಬಗ್ಗೆ ಅಭಿಪ್ರಾಯ ಏನಿದೆ ಅಲ್ವಾ, ನನ್ನ ಬಗ್ಗೆ ನನ್ನ ಅಭಿಪ್ರಾಯ ಏನಿದೆ. ನಾನು ಬಹಳ ದೊಡ್ಡ ಸಮರ್ಥ ಅಂತ ತಿಳ್ಕೊಂಡಿದ್ದೀನಿ, ನಾನು ಸಮರ್ಥ ಅಲ್ಲ, ನಾನು ತಿಳ್ಕೊಂಡಂಗಿದೆ ಅದು. ವಾಟ್ ಐ ಥಿಂಕ್ ಅಬೌಟ್ ದ ಮೀನಿಂಗ್ ಆಫ್ ಲೈಫ್, ಲೈಫ್ಗೆ ಏನ್ ಅರ್ಥ ಇದೆಯಾ. ಓಹಂ ಕುತಾಯಾತ ಅನ್ ಶಂಕರಾಚಾರ್ಯ ಕೇಳಿದ್ರು, ವಾಟ್ ಈಸ್ ಮೈ ಪರ್ಸೆಪ್ಷನ್ ಆಫ್ ಡೆತ್, ಸಾವಂದ್ರೆ ಏನು. ಟ್ಯಾಗೋರ್ ಹೇಳ್ತಾರೆ ಬಹಳ ಚಂದ, ಡೆತ್ ಮೈ ಫ್ರೆಂಡ್, ಐ ಆಮ್ ವೇಟಿಂಗ್ ಫಾರ್ ಯು ಅಟ್ ದ ಡೋರ್ ಸ್ಟೆಪ್ ಅಂತ. ಟ್ಯಾಗೋರ್ ಅವರಿಗೆ ಸ್ನೇಹಿತ ಆಗ್ಬಿಟ್ಟ ಸಾವು ಅಂದ್ರೆ. ಇನ್ ಕೆಲವ್ರು ಸಾವು ಅಂದ್ರೆ ಭಯ, ಯಮ ಬಂದ ಅಂತ. ಇಟ್ ಡಿಪೆಂಡ್ಸ್ ಆನ್ ಹೌ ವಿ ಸಿ. ನಮ್ಮ ನಂಬಿಕೆಗಳಾಗ್ಲಿ, ನನ್ನ ದೈವದ ಬಗ್ಗೆ ನಂಬಿಕೆ, ದೇವರ ಬಗ್ಗೆ ನಂಬಿಕೆ ಆಗ್ಲಿ, ಡಾರ್ಕ್ನೆಸ್ ಅಂಡ್ ಬ್ಯೂಟಿ ಆರ್ ಆಲ್ ಡಿಟರ್ಮೈನ್ಡ್ ಬೈ ದಿ ಮೈಂಡ್.

0: என் அமிர்த் சோமேஸ்வர் ரேடியோ ஸ்டார் அங்கு ஏப்பல கேண்டது சந்தோஷப்படையிலே
1: கண்டொடே பல தூப்பே நாளெனு கிரிஞ்சிடித்தின மாணிகோ இத்தே தூதக ஒப்ப பாடின பத்தை இதல கல கல
2: நம்ம ஆபீஸ்ல ஹுடுக கெல்ஸ் மாத்தித்த நான் பிரின்சிபல் ஆகிதாக ஆபீஸ் ஸ்டாஃப் கிளர்க் ஹுடுக ஒப்ப ஹுடுகின் பிரீத்தி மாடி மதுவே ஆத ಹುಡುಗ ಬಹಳ ಚಂದ ಹುಡುಗ ಸುಂದರ ಹುಡುಗ ನೋಡಕ್ ಬಹಳ ಚಂದ ಬಣ್ಣ ಒಂದು ಎತ್ತರ ಬಹಳ ಚೆನ್ನಾಗಿದೆ ಹೀರೋ ಇದ್ದಂಗಿದ್ದ ಅವನು ಆದ್ರೆ ಆ ಹುಡುಗಿ ಕಪ್ಪೋ ಕಪ್ಪು ಕಲ್ಪನೆ ಮಾಡಕ್ ಸಾಧ್ಯ ಎಲ್ರು ಕೇಳು ಇಂಥ ಹುಡುಗಿನ ಹೆಂಗ್ ಮದುವೆ ಆದ್ರಿ ಅವನು ಇಂಥ ಚಂದ ಹುಡುಗ ಅವನ ಹೆಂಗ್ ಯಾಕೆ ನಂಗೆ ಮದುವೆ ಆದ ಯಾಕೆಂದ್ರೆ ನೀವ್ ಹೆಂಗ್ ತಲೆ ಕೆಡಿಸ್ಕೊತೀರಿ ಅವನ ಚಂದ ಕಾಣಿಸಿದ್ರೆ ಸಾಕಲ್ಲ ನಿಮಗ್ ಕಾಣಿಸ್ಲಿಲ್ಲ ಬಿಡಿ ಅವನ್ ಚಂದ ಕಾಣಿಸಿರ್ಬೇಕು ಅದಕ್ಕೆ ಮದುವೆ ಆಗಿದ್ದಾನ ಅವನು ಅದಕ್ಕೆ ಬ್ಯೂಟಿ ಇಸ್ ಇನ್ ದಿ ಐ ಆಫ್ ದಿ ಬಿಹೋಲ್ಡರ್ ಪ್ರೀತಿ ಚಂದ ಅನ್ನೋದು ನಾನು ನೋಡೋದ್ರ ಮೇಲಿದೆ ಕೆಲವು ಆರ್ಕಿಡ್ ಹೂ ಕಂಡ್ರೆ ಆಗಲ್ಲ ರೀ ಇದೇನ್ರಿ ಹೂ ಮುಳು ಮುಳ್ಳು ಅಂತಾರೆ ಇನ್ ಕೆಲವು ಕಾಯ್ದು ಇಟ್ಕೋತಾರ ಆರ್ಕಿಡ್ ಬ್ಯೂಟಿಫುಲ್ ಫ್ಲವರ್ ಅಂತ ಅದಕ್ಕೆ ನಾ ಹೇಳೋದು ಸೆನ್ಸ್ ಆಫ್ ಬ್ಯೂಟಿ ಈಸ್ ಡಿಟರ್ಮಿನ್ಡ್ ಬೈ ದಿ ಸ್ಟೈಲ್ ಆಫ್ ದ ಮೈಂಡ್ ನನ್ನ ಮನಸ್ಸಿನ ಹೇಗೆ ತೀರ್ಮಾನ ಮಾಡ್ಕೊಂಡಿದ್ದೇನೋ ಹಾಗೆ ಬ್ಯೂಟಿ ಏನು ಗೊತ್ತಾಗುತ್ತೆ ಅವರ್ ಮೈಂಡ್ ಈಸ್ ಅ ಗ್ರೇಟೆಸ್ಟ್ ಟ್ರೆಜರ್ ದ ಗ್ರೇಟೆಸ್ಟ್ ಟ್ರೆಜರ್ಸ್ ದಟ್ ವಿ ಹ್ಯಾವ್ ಈಸ್ ಅವರ್ ಮೈಂಡ್ ದ ಮೋಸ್ಟ್ ಪವರ್ಫುಲ್ ಚೇಂಜ್ ವೇ ಆಫ್ ಚೇಂಜಿಂಗ್ ಅವರ್ ಲೈಫ್ ಈಸ್ ಟು ಚೇಂಜ್ ಅವರ್ ಮೈಂಡ್ ನಮ್ಮ ಬದುಕನ್ನು ಬದಲಾಯಿಸ್ಕೋಬೇಕಾದ್ರೆ ನಮ್ಮ ಮನಸ್ಸನ್ನು ಬದಲಾಯಿಸ್ಕೋಬೇಕು ಅದಕ್ಕೆ ಬರದೆ ನಾನು ವೆನ್ ಯು ಬ್ಯೂಟಿಫೈ ಅವರ್ ಮೈಂಡ್ ವಿ ನಾಟ್ ಓನ್ಲಿ ಬ್ಯೂಟಿಫೈ ಅವರ್ ವರ್ಲ್ಡ್ ಅವರ್ ಲೈಫ್ ವಿ ಬ್ಯೂಟಿಫೈ ದ ಹೋಲ್ ವರ್ಲ್ಡ್ ಅಲ್ವಾ ನಾನು ಕನ್ನಡಕ್ಕೆ ಹಾಕ್ಕೊಂಡ್ರೆ ಆ ಬಣ್ಣನೇ ಕಾಣಿಸೋದಲ್ವಾ ಹಸಿರು ಕನ್ನಡಕ್ಕೆ ಹಾಕ್ಕೊಂಡ್ರೆ ಹಸಿರೇ ಕಾಣಿಸುತ್ತೆ ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡ್ರೆ ಕಪ್ಪು ಕಾಣಿಸುತ್ತೆ ಪ್ರೀತಿ ಕನ್ನಡಕ್ಕೆ ಹಾಕ್ಕೊಂಡ್ರೆ ಬರೀ ಪ್ರೀತಿನೇ ಕಾಣಿಸುತ್ತೆ ನಾವು ಯಾವ ಕನ್ನಡಕ್ಕೆ ಹಾಕ್ಕೋಬೇಕು ನೋಡ್ಬೇಕು ಪ್ರೀತಿ ಇದ್ದು ಅಂತಃಕರಣದ್ದು ಕನ್ನಡಕ್ಕೆ ಹಾಕೊಂಡ್ರೆ ಎಷ್ಟು ಚಂದ ಕಾಣುತ್ತೆ ಗೊತ್ತಾ ಜಗತ್ತು ಅದ್ಭುತ ಜಗತ್ತು ಐ ಆಮ್ ಶೋರ್ ಯು ಹ್ಯಾವ್ ಸೀನ್ ದಿ ವಾಚ್ ದ ಮೂವಿ ಅದು ಬ್ಯೂಟಿಫುಲ್ ಲೈಫ್ ಅಂತ ಎ ಬ್ಯೂಟಿಫುಲ್ ಲೈಫ್ ಅಂತ ಆಸ್ಕರ್ ಅವಾರ್ಡ್ ಬಂದಿದ್ದ ಸಿನಿಮಾ ನೋಡಿಲ್ದೆ ಹೋದ್ರೆ ದಯವಿಟ್ಟು ನೋಡಿ ಕೊರೋನಾ ಟೈಮಲ್ಲಿ ಎ ಬ್ಯೂಟಿಫುಲ್ ಮೈಂಡ್ ಅಂತ ಆಸ್ಕರ್ ಅವಾರ್ಡ್ ಬಂತು ಅದಕ್ಕೆ ಬೇಸಿಕಲಿ ಆ ಜೂದು ಮತ್ತು ಜರ್ಮನ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಬಗ್ಗೆ ಒಬ್ಬ ಜೂ ಜರ್ಮನ್ ಹುಡುಗಿನ ಮದುವೆ ಆಗ್ತಾನೆ ಈ ಜರ್ಮನ್ ಸೈನಿಕರೆಲ್ಲ ಬಂದು ಅವ್ನು ಎಳ್ಕೊಂಡು ಹೋಗ್ತಾರೆ ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಹಾಕ್ತಾರೆ ಹೆಂಡತಿ ಒಂದ್ ಕಡೆ ಹೋಗ್ತಾಳೆ ಮಗ ಒಂದ್ ಕಡೆ ಹೋಗ್ತಾನೆ ಮಗ ಅಪ್ಪನ ಕಡೆ ಹೋಗ್ತಾನೆ ಆ ಪುಟ್ಟ ಹುಡುಗನ್ ಕರ್ಕೊಂಡು ಹ್ಯಾ ಕಾಪಾಡ್ಕೋತಾನ ಅವ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿ ಅಂತ ಮಗು ಇದೆ ಅಂತ ತೋರಿಸ್ಲಾರ್ದಂಗೆ ಅಲ್ಲೇ ಇಟ್ಕೊಂಡು ತನ್ನ ಪಾಲಿನ ಊಟ ಅವನಿಗೆ ಕೊಟ್ಟು ತಾನು ಉಪವಾಸ ಮಾಡಿ ಇರ್ತಾನೆ ಅಂಡ್ ಮಗುಗೆ ಯಾವಾಗಲೂ ಪಾಸಿಟಿವ್ ಆಗಿ ಹೇಳ್ತಿರ್ತಾನೆ ವೆರಿ ವೆರಿ ಪಾಸಿಟಿವ್ ಕೊನೆಗೆ ಅವನಿದಾನೆ ಅಂತ ಗೊತ್ತಾದ್ಮೇಲೆ ಅವ್ನು ಗುಂಡು ಹಾಕಿ ಕೊಂದ್ಬಿಡ್ತಾರೆ ಅಪ್ಪನ ಅವ್ನ್ ಕರ್ಕು ಫೈರಿಂಗ್ ಸ್ಕ್ವಾಡ್ ಮುಂದೆ ಕರ್ಕೊಂಡು ಹೋಗ್ಬೇಕಾದ್ರೆ ಕೂಡ ಆ ಮಗ ಅಲ್ಲಿ ಕೂತಿರ್ತೆ ಸಲ್ಯೂಟ್ ಮಾಡ್ತಾನೆ ಯೋ ಯು ಆರ್ ಗೋಯಿಂಗ್ ಟು ಬಿ ದ ಗ್ರೇಟ್ ಮ್ಯಾನ್ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ಹೋಗಿ ಫೈರಿಂಗ್ ಸ್ಕ್ವಾಡ್ ಮುಂದೆ ಹೋಗಿ ಸತ್ತೋಗ್ತಾನೆ ಆ ಹುಡುಗ ಹೇಳ್ತಾನೆ ದಿ ಗ್ರೇಟೆಸ್ಟ್ ಗಿಫ್ಟ್ ಮೈ ಫಾದರ್ ಗಿವ್ ಮೀ ವಾಸ್ ದಿಸ್ ಪಾಸಿಟಿವ್ ಆಟಿಟ್ಯೂಡ್ ಸಾಯೋದಕ್ಕಿಂತ ಒಂದ್ ನಿಮಿಷ ಮೊದಲು ಲೈಫ್ ಈಸ್ ಬ್ಯೂಟಿಫುಲ್ ಅಂತಾನಲ್ರಿ ಅವನು ನಾವು ತರುಣರಾಗಿದ್ದಾಗ ಎನರ್ಜಿ ಇದೆ ಜಗತ್ತನ್ನು ಗೆಲ್ಲಬಹುದು ಅಂತ ಶಕ್ತಿ ಇದೆ ಅಯ್ಯೋ ಲೈಫ್ ಈಸ್ ಸೋ ಬೋರಿಂಗ್ ಲೈಫ್ ಈಸ್ ಸೋ ಬ್ಯಾಡ್ ಯಾಕೆ ಅದಕ್ಕೆ ಹೇಳ್ತೇನೆ ಓನ್ಲಿ ವೆನ್ ಯು ವೇರ್ ದ ಸ್ಪೆಕ್ಟಕಲ್ ಆಫ್ ಬ್ಯೂಟಿ ಇನ್ ಯುವರ್ ಐಸ್ ವರ್ಲ್ಡ್ ಲುಕ್ಸ್ ಬ್ಯೂಟಿಫುಲ್ ಅದಕ್ಕೆ ಬ್ಯೂಟಿಫೈ ಅವರ್ ಮೈಂಡ್ ಯು ಬ್ಯೂಟಿಫೈ ದಿ ವರ್ಲ್ಡ್

0: ಹಾಯ್, ಯಾನಿಗನ್ ರಕ್ಷಿತ್ ಶೆಟ್ಟಿ, ನೀವು ಕೇಳೊಂದುಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ಎಷ್ಟೋ ಸಲ ಅನಿಸಿಲ್ವಾ ಇನ್ನೇನ್ ಆಗಲ್ಲ, ಇದು ಮುಗಿತು, ಇನ್ ಬೆಳವಣಿಗೆ ಆಗಲ್ಲ, ಸಾಕು, ಡೆಡ್ ಸಿಚುವೇಶನ್ಸ್. ಆಗ ನೋಡಿ ಎಂತೆಂಥ ಪಾಸಿಬಿಲಿಟೀಸ್ ಬಂದ್ಬಿಡ್ತಾರೆ. ಒಂದು ಅರುಣಿಮಾ ಸಿನ್ಹಾ ಸಾಲ್ದ ನಮ್ಮ ಕಣ್ಣು ಮುಂದೆ ಇರೋದಕ್ಕೆ, ಒಂದು ವಿಲ್ಮಾ ರೊಡಾಲ್ಫ್ ಸಾಲ್ದ. ಅರುಣಿಮಾ ಸಿನ್ಹಾ ಬಗ್ಗೆ ತಾವು ಕೇಳಿರ್ಬೇಕು, ನನಗೆ ಚೆನ್ನಾಗಿ ಪರಿಚಯ ಇರೋ ಹೆಣ್ಮಗಳು, 32-33 ವರ್ಷ ಹುಡುಗಿ. ಈಗ ಆಕೆ ಉತ್ತರ ಪ್ರದೇಶದಲ್ಲಿ ವಾಲಿಬಾಲ್ ಪ್ಲೇಯರ್, ಎ ಬ್ಯೂಟಿಫುಲ್ ಟಾಲ್ ಗರ್ಲ್. ನ್ಯಾಷನಲ್ ಚಾಂಪಿಯನ್ ಆಗಬೇಕು, ನ್ಯಾಷನಲ್ ಪ್ಲೇಯರ್ ಆಗಬೇಕು ಅಂತ ವಾಲಿಬಾಲ್ ಆಡಕ್ಕೆ ಹೋಗ್ತಿದ್ದು. ನೋಡಿ ಹ್ಯಾಗ್ ಸಿಚುವೇಶನ್ ಬರ್ತದೆ. ಇಫ್ ಯುವರ್ ಮೈಂಡ್ ಈಸ್ ಬ್ಯೂಟಿಫುಲ್, ಯು ಕ್ಯಾನ್ ಕಾಂಕರ್ ಎನಿಥಿಂಗ್ ಅಂತ ಹೇಳ್ಬೇಕು ನಾನು. ಆ ಹುಡುಗಿ ಟ್ರೈನಲ್ಲಿ ಹೋಗ್ತಾ ಇದ್ಲಂತೆ. ಆ ಟ್ರೈನ್ ಕಂಪಾರ್ಟ್ಮೆಂಟ್ ಜಾಸ್ತಿ ಜನ ಇಲ್ಲ, ಒಬ್ಬಳೇ ಹುಡುಗಿಗೆ. ಒಂದ್ 4-5 ಜನ ಲಫಂಗರು ಸೇರ್ಕೊಂಡ್ಬಿಟ್ರು ಒಳಗಡೆ. ಆಕೆ ಕೈಯಲ್ಲಿ ಬ್ಯಾಗ್ ಕಿತ್ಕೋಬೇಕು ಅಂತ, ಆಕೆನು ಸ್ಪೋರ್ಟ್ಸ್ ಮನ್ ಅಲ್ವ, ಕೊಡ್ಲಿಲ್ಲ, ಹೋರಾಡಿದ್ವಿ. ಆ 4 ಜನ ಚಂಡಾಲರು ಆಕೆ ಎಳ್ಕೊಂಡು ಹೋಗಿ, ಜೋರಾಗಿ ಹೋಗ್ತಿರುವಂತ ಟ್ರೈನ್ ಆಕೆ ಬ್ಯಾಗ್ ಕಿತ್ಕೊಂಡು ಆ ಟ್ರೈನ್ ಎಂತ ತಳ್ಳಿಬಿಟ್ರು ಹೊರಗಡೆ. ಆ 120-120 ಕಿಲೋಮೀಟರ್ ಸ್ಪೀಡ್ ಹೋಗ್ತಿರುವಂತ ಟ್ರೈನ್ ಎಂದು ತಳ್ಳಿದ್ರೆ ಅಷ್ಟು ದೂರ ಹೋಗ್ಬಿದ್ಲ ಆಕೆ ಹುಡುಗಿ. ಆಕೆ ಬಿದ್ದದ್ದು ಎಲ್ಲಿ, ಇನ್ನೊಂದು ಪ್ಯಾರಲಲ್ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದು. ಆಕೆ ದುರ್ದೈವ ನೋಡಿ, ಹಾರಿ ಬಿದ್ದಿದ್ದಾಳೆ. ಆ ಜಲ್ಲಿಯ ಕಲ್ಲು ಎಲ್ಲ ಪೆಟ್ಟಾಗಿದೆ, ಗಾಯ ಆಗಿದೆ, ಹಳಿ ಮೇಲೆ ಬಿದ್ದಿದ್ದಾಳೆ. ಆ ಕಡೆ ಇನ್ನೊಂದು ಟ್ರೈನ್ ಬಂತು. ಆ ಕ್ಷಣದಲ್ಲಿ ಸರ್ಕೋಬೇಕು ಅಂತ ಸರ್ಕೊಂಡಿದ್ದಾಳೆ, ಆದ್ರೆ ಟ್ರೈನ್ ಆ ಎಡಗಾಲ ಮೇಲೆ ಹಾಯ್ದೋಯ್ತು. ಒಂದು ಕ್ಷಣ ವಿಚಾರ ಮಾಡಿ ಸರ್, ಹೆಂಗಾಗಿರುತ್ತೆ ಪರಿಸ್ಥಿತಿ ಅಂತ. ನಾವು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡ್ರೆ ಟ್ರೈನ್ ಬಂದ್ರೆ ಹಿಂದ್ ಸರಿಬೇಕು ಅನ್ಸುತ್ತೆ, ಎದೆ ದಡ ದಡ ಅನ್ನತ್ತೆ. ಆ ಹಳಿ ಮೇಲೆ ಬಿದ್ದಂತ ಹುಡುಗಿ ಸರಿಯೋಕೆ ಆಗ್ತಾ ಇಲ್ಲ, ಕಾಲು ಮುರಿದು ಹೋಗಿದೆ. ಆ ಮುರಿದ ಕಾಲಿನ ಮೇಲೆ ಟ್ರೈನ್ ಹಾಯ್ದು ಹೋಯ್ತಲ್ಲ, ಮೊಳಕಾಲವರೆಗೂ ಕಾಲು ಕತ್ತರಿಸೋಯ್ತು. ಹೋಲ್ ನೈಟ್ ಶಿ ಬ್ಲೆಡ್, ಹೋಲ್ ನೈಟ್ ರಕ್ತ ಸೋರ್ ಹೋಗಿದೆ. ಬೆಳಿಗ್ಗೆ ರೈತರು ನೋಡ್ತಾರೆ, ಸತ್ತಿರ್ಬೇಕು ಹುಡುಗಿ ಅಂತ ನೋಡ್ತಾರೆ, ಸತ್ತಿಲ್ಲ, ಬದುಕಿದ್ದಾಳೆ. ಕರ್ಕೊಂಡಾಗ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟಲ್ ಅಲ್ಲಿ, ಭೋಪಾಲದಲ್ಲಿ ಏನೋ ಅಡ್ಮಿಟ್ ಮಾಡಿದ್ರು. ಸುಮಾರು 3 ತಿಂಗಳು ಅಲ್ಲಿದ್ಲು, ಗ್ಯಾಂಗ್ರೀನ್ ಆಯ್ತು, ತೊಡೆವರೆಗೂ ಕತ್ತರಿಸ್ಬಿಟ್ರು ಕಾಲು. ಇದೆಲ್ಲ ಒಳ್ಳೇದಾಗುತ್ತೆ ಜೀವನಕ್ಕೆ, ಎಷ್ಟು ಕಷ್ಟ ಅಲ್ವಾ. ಕಾಲಿಗೆ ಏನ್ ಮಾಡ್ಬೇಕು, ವಾಲಿಬಾಲ್ ಕ್ಯಾಪ್ಟನ್ ಆಗ್ಬೇಕು, ನ್ಯಾಷನಲ್ ಆಡ್ಬೇಕು ಅಂದಂತ ಹುಡುಗಿಗೆ ಕಾಲೇ ಇಲ್ಲ. ಈಗ ಕೊನೆ ಕರ್ಕೊಂಡೋಗಿ ಆರ್ಟಿಫಿಷಿಯಲ್ ಕಾಲು ಹಾಕಿದ್ರು, ಮರದ ಕಾಲು. ಅವ್ರು ಹೇಳಿದಂತೆ, ಕಾಲು ಹಾಕ್ತೀವಮ್ಮ, ಅದ್ರ ಹಾಗೆ ಕೂತ್ಕೊಂಡ್ರೆ ಅಡ್ಡಾಡ್ಬೇಕು, ಸ್ವಲ್ಪ ಸ್ಟೆಪ್ಸ್ ಹತ್ತಿ ಇಳಿದು ಮಾಡು ಅಂತ. ಯಾಕೆಂದ್ರೆ ಹತ್ತೋದಾದ್ರೆ ಮನೆ ಹಿಂದೆ ಒಂದು ಗುಡ್ಡ ಇದೆ, ಗುಡ್ಡ ಹತ್ತಿ ಇಳೋಣ ಅಂತ. ದಿನ ಹತ್ತಿ ಹಿಡಿದು ಬಹಳ ನೋವಾಗೋದು, ಅದು ಸಾಫ್ಟ್ ಟಿಶ್ಯೂ ಗಾರ್ಡ್ ಆಗೋ ತನಕನೂ ನೋವು ಇರುತ್ತದೆ. ಆಕೆ ಒಂದ್ಸಲ ವಿಚಾರ ಮಾಡಿದ್ಲಂತೆ, ಹತ್ತೋದ್ ಹತ್ತಿನಿ, ಮನೆ ಹಿಂದಿನ ಗುಡ್ಡ ಯಾಕೆ ಹತ್ಬೇಕು, ಎವರೆಸ್ಟೇ ಹತ್ತಿ ಬಿಡೋಣ ಅಂತ. ಹೋಗಿ ಕೇಳ್ಕೊಂಡ್ಲು, ಆಗಲ್ಲಮ್ಮ ನಿನಗೆ, ಒಂದ್ ಎರಡು ಕಾಲ್ ಇದ್ರೆ ಆಗೋಲ್ಲ ನಮಗೆ, ಒಂದ್ ಕಾಲ್ ಹೆಂಗ್ ಬರ್ತೀಯ ನೀನು ಅಂತ ಎಲ್ಲರೂ ಬೇಡ ಅಂದ್ರು. ರತನ್ ಟಾಟಾ ಕಡೆ ಹೋದ್ರು, ಟಾಟಾ ಫೌಂಡೇಶನ್ ಅವ್ರು ದುಡ್ಡು ಕೊಟ್ಟು ಆಕೆ ಡೆಹ್ರಾಡೂನ್ ಹೋಗಿ ಮೌಂಟೇನಿಯರಿಂಗ್ ಕ್ಲಬ್ ಸೇರ್ಕೊಂಡು ಪ್ರಯತ್ನ ಮಾಡಿದ್ವಿ. ಆಕೆ ಹೇಳೋದನ್ನ ಕೇಳ್ಬೇಕು ಸರ್, ನನಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅವ್ರಿಗೆ ಹೇಳುವಾಗ. ಎರಡನೇ ಸಲ ಹತ್ತಬೇಕಾದ್ರೆ ಮೌಂಟ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಶುರು ಆಯ್ತು. ಹತ್ತಾ ಹೋದ್ಲು, ಮೇಲೆ ಕಾಣ್ತಾ ಇದೆ, ಇನ್ನು 200 ಮೀಟರ್ ಹೋದ್ರೆ ಮೌಂಟ್ ಎವರೆಸ್ಟ್ ಕಾಣುತ್ತೆ. ಆ ಹೊತ್ತಿಗೆ ಆಕೆ ಜೊತೆಗಿದ್ದವ್ರು ಹೇಳ್ತಿದ್ರು, ಯೋ ಅರುಣಿಮಾ ನಿನ್ ಕಾಲು ಏನಾಗಿದೆ ನೋಡು ಅಂತ ಕೂತ್ಕೊಂಡ್ರು. ನಿಮ್ಗೆ ಗೊತ್ತಿದೆ ಐಸ್ ಎಷ್ಟು ಆಳ ಇರುತ್ತೆ ಅಂತ. ಒಂದು ಕಾಲು ಊರ್ಬೇಕು, ಇನ್ನೊಂದು ಕಾಲು ಊರಿ ಎತ್ತಬೇಕಿದೆ, ಕಿತ್ಕೋಬೇಕಿದನ್ನ, ಮತ್ತೆ ಊರ್ಬೇಕು, ಈಗ ಹಾಗೆ ಹೋಗ್ಬೇಕು. ಆಕೆಗೆ ಗೊತ್ತೇ ಆಗಿಲ್ಲ, ಆ ಚಳಿಯಲ್ಲಿ ಮರಗಟ್ಟಿ ಬಿಟ್ಟಿದೆ ಮೈಯೆಲ್ಲ, ಈ ಕಾಲು ತಿರ್ಕೊಂಡ್ಬಿಟ್ಟಿದೆ. ಮರಗಟ್ಟಿದ ಕಾಲು, ಅದು ಮರದ ಕಾಲು ತಿರ್ಕೊಂಡು ಅದು ಚೂಪಾದ ಭಾಗ ತೊಡೆ ಚುಚ್ಚಿ ಚುಚ್ಚಿ ರಕ್ತ ಸೋರಿ ಇಡೀ ಪ್ಯಾಂಟ್ ಎಲ್ಲ ರಕ್ತ ಆಗ್ಬಿಟ್ಟಿದೆ. ಅವ್ರಂದ್ರಂತೆ, ಇಲ್ಲೇ ಇದ್ಬಿಟ್ಟು ಟೆಂಟ್ ಹಾಕೊಡ್ತೀವಿ ನಿನಗೆ, ನಾವು ಹೋಗಿ ಬರ್ತೀವಿ ಅಂತ. ಆಕೆ ಇಲ್ಲ ಇಲ್ಲ ಬರ್ತೀನಿ ನಾನು, ಒಂದು ಸರಿಯಾಗಿ ಹಾಕೊಂಡ್ಲು ವಸ್ತ್ರ ಗಿಸ್ತ್ರ ಕಟ್ಕೊಂಡ್ಲು. ನಾನು ಸತ್ರು ಅಲ್ಲೇ ಎವರೆಸ್ಟ್ ಮೇಲೆ ಸಾಯ್ಬೇಕು, ನಾನು ನನ್ನ ಜೀವನದ ಗುರಿ ಅದು. ಹತ್ತಿದ್ಲು ಮೌಂಟ್ ಎವರೆಸ್ಟ್, ಹತ್ತಿ ಅಲ್ಲಿ ಸ್ವಾಮಿ ವಿವೇಕಾನಂದರ ಫೋಟೋ, ರಾಮಕೃಷ್ಣರ ಫೋಟೋ, ತನ್ನ ದೇಶದ ಫ್ಲಾಗ್ ಎಲ್ಲ ಇಟ್ಟು ವಾಪಸ್ ಬಂದು. ಟುಡೇ ಶಿ ಈಸ್ ಅನ್ ಐಕಾನ್ ಫಾರ್ ಸೊಸೈಟಿ, ಅರುಣಿಮಾ ಸಿನ್ಹಾ ಅಂದ್ರೆ ಶಿ ಈಸ್ ಅ ಮಾಡೆಲ್ ಫಾರ್ ಮೆನಿ ಮೆನಿ ಯಂಗ್ ಪೀಪಲ್. ಒಂದು ಕಾಲು ಇಲ್ಲ, ಜೀವನದ ಗುರಿನೂ ತಪ್ಪೋಯ್ತಲ್ಲ, ನ್ಯಾಷನಲ್ ಆಡ್ಬೇಕು ಅಂದವಳು. ಅದಕ್ಕೆ ಹೇಳ್ತೀನಿ, ವಾಟ್ ಸೀಮ್ ಲೈಕ್ ಡೆಡ್ ಸಿಚುವೇಶನ್, ಸೀಮಿಂಗ್ಲಿ ವಂಡರ್ಫುಲ್ ಪಾಸಿಬಿಲಿಟೀಸ್ ಇನ್ವಿಟೇಷನ್ಸ್ ಕಮ್ ಔಟ್. ಅದು ಯಾವಾಗ, ನನ್ಗೆ ಆಶಾವಾದ ಇದ್ರೆ, ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ನೋಡೋಣ ಅಂತ ಮನಸ್ಸಿದ್ರೆ, ಇಟ್ ಕ್ಯಾನ್ ಬಿಕಮ್ ಬ್ಯೂಟಿಫುಲ್. ಅರುಣಿಮಾ ಸಿನ್ಹಾ, ವಿಲ್ಮಾ ರುಡಾಲ್ಫ್ ಇದೆಲ್ಲ ಆ ಜಾತಿಗೆ ಸೇರಿದವರೆಲ್ಲರೂ ಅದ್ಭುತ ಸಾಧನೆ ಮಾಡಿದಂತೆ.

0: ஹாய் நமஸ்கார் யா நிக்கல்ன அர்ஜுன் காபிகார்ட்.
1: நமஸ்கார் யா நிக்கல்ன விஜயகுமார் கொடியால் பைல் பாத்திருந்தோம்ல
2: யானு லயன் கிஷோர் டிஷெட்டி லகுமே தண்ட குட்லா.
3: நமஸ்கார யா நிக்கல்ன தெலிக்கத பள்ளி தேவதாஸ் காபிகார்ட்.
4: நமஸ்கார யா நிக்கல் எடுத்த தினக்கு சுந்தர சின்ன விண்டி படேல் நிக்கிற கிளந்து பிளே 107.8 FM ரங்க ரங்கதா பதி.
5: ಎಷ್ಟೋ ಸಲ ಅಂತೀನಿ ನಾನು, ಬಹಳ ಚಂದ ಇರ್ತಾರೆ, ಗ್ರೇಟ್ ಫಿಸಿಕಲ್ ಬ್ಯೂಟಿ ವಿತ್ ಎ ಬೋರಿಂಗ್ ಮೈಂಡ್ ಈಸ್ ಬೋರಿಂಗ್ ಅಂತ ನಾನು ಹೇಳೋದು. ಎಷ್ಟೇ ಚಂದ ಇರಲಿ ದೇಹ, ಮನಸ್ಸು ಸರಿ ಇಲ್ಲದೆ ಹೋದ್ರೆ ಲೈಫ್ ಈಸ್ ಸೋ ಬೋರಿಂಗ್. ಒಳ್ಳೆ ದೇಹ ಇದ್ರೆ ಇಟ್ ಮೇ ಡ್ರಾ ಅಟೆನ್ಷನ್ ಅಷ್ಟೇ ಫಾರ್ ಸಮ್ ಟೈಮ್, ಬಟ್ ಕೆನಾಟ್ ಕೀಪ್ ಇಟ್ ಫಾರ್ ಲಾಂಗ್ ಟೈಮ್. ಈಗ ಸಿನಿಮಾ ಸ್ಟಾರ್ ಬರ್ತಾರೆ, ಓ ನೋಡ್ಬೇಕು ನೋಡ್ಬೇಕು ಅಂತ ಹೋಗ್ತಾರೆ, ನೋಡೋಕೆ ಎಷ್ಟು ಚಂದ ಇದ್ದಾಳೆ ಹುಡುಗಿ, ಅವಳಿಗೆ ಎಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ಕೋತೀರಿ. ಇಟ್ ಮೇ ಲುಕ್ ಅಪೀಲಿಂಗ್ ಬಟ್ ನಾಟ್ ಹೋಲ್ಡ್ ಯು ಫಾರ್ ಎ ಲಾಂಗ್ ಟೈಮ್. ಅದಕ್ಕೊಂದು ಬರೆದಿದ್ದೆ ನಾನು, ಇಫ್ ಯು ಲುಕ್ ಎಟ್ ಎ ಪ್ರೆಟಿ ವುಮನ್ ಆರ್ ಎ ಹ್ಯಾಂಡ್ಸಮ್ ಮ್ಯಾನ್ ಇಟ್ ಇಸ್ ನ್ಯಾಚುರಲ್ ದೇ ಫೈಂಡ್ ಅಪೀಲಿಂಗ್, ನ್ಯಾಚುರಲ್. ಬಟ್ ಇಫ್ ಎಕ್ಸ್ಟರ್ನಲ್ ಬ್ಯೂಟಿ ವಾಸ್ ಆಲ್ ದಟ್ ಈಸ್ ಇರ್ರೆಸಿಸ್ಟಿಬಲ್, ವೈ ವುಡ್ ದೇರ್ ಬಿ ಬ್ರೇಕ್ಅಪ್ಸ್ ಅಮಂಗ್ ಸ್ಟಾರ್ಸ್ ಲ್ಯುಮಿನರೀಸ್ ಅಂಡ್ ದಿ ವೆಲ್ ಎಂಡೋಡ್. ದೇಹದ ಬ್ಯೂಟಿನೇ ಕರೆಕ್ಟ್ ಅನ್ನೋದಾದ್ರೆ ಇಷ್ಟ್ಯಾಕೆ ಡೈವೋರ್ಸ್ ಆಗ್ಬೇಕ್ರಿ? ಚಂದದ ಹುಡುಗಿ ಚಂದ ಹುಡುಗ ಮದ್ವೆ ಆಗ ವರ್ಷದಲ್ಲಿ ಮೂರು ಸಲ ಡೈವೋರ್ಸ್ ಬರೋ ಪರಿಸ್ಥಿತಿ ಅದು. ನನಗೆ ಯಾರೋ ಕೇಳಿದ್ರು ಒಬ್ರು, ಎಷ್ಟು ಮದುವೆ ಆಗಿ ಎಷ್ಟು ದಿವಸ ಆಯ್ತು ಅಂತ. ನಾ ಹೇಳಿದೆ 35 ವರ್ಷ ಆಯ್ತಪ್ಪ ಅಂದ್ರು. ವಿತ್ ದ ಸೇಮ್ ಲೇಡಿ ಅಂದ್ರು. ಹೌದಪ್ಪ, ನಮ್ಮಲ್ಲಿ ಅದು ಆನ್ಯುವಲ್ ಪ್ರೋಗ್ರಾಮ್ ಅಲ್ಲ, ವಿ ಮ್ಯಾರಿ ಒನ್ಸ್ ಇನ್ ಎ ವೇ. ಎಲಿಜಬೆತ್ ಟೇಲರ್ ಆ ಕ್ಲಿಯೋಪಾತ್ರ ಸಿನಿಮಾದಲ್ಲಿ, ಶಿ ಮ್ಯಾರಿಡ್ 8 ಟೈಮ್ಸ್ ಅಂಡ್ 7 ಮೆನ್. ಶಿ ಮ್ಯಾರಿಡ್ ರಿಚರ್ಡ್ ಬರ್ಟನ್ ಟ್ವೈಸ್. ಯಾಕೆ ನಾ ಯಾಕೆ ಅಷ್ಟೇ ಎಕ್ಸ್ಟರ್ನಲ್ ಬ್ಯೂಟಿನೇ ಮುಖ್ಯ ಆಗೋದಾಗಿದ್ರೆ ವೈ ವುಡ್ ದೇರ್ ಬಿ ಪ್ರಾಬ್ಲಮ್ಸ್ ಲೈಕ್ ದಿಸ್ ಅಂದ್ರೆ ಒಂದು ಕ್ಲಿಯರ್ ಆಗುತ್ತೆ, ಎಕ್ಸ್ಟರ್ನಲ್ ಬ್ಯೂಟಿ ಇಸ್ ಇಟ್ಸೆಲ್ಫ್ ನಾಟ್ ಇನಫ್. ಈಗ ನಾವು ಯಾರನ್ನ ಬಹಳ ಹ್ಯಾಂಡ್ಸಮ್ ಅಂಡ್ ಮೋಸ್ಟ್ ಬ್ಯೂಟಿಫುಲ್ ಅಂತೀವೋ ಅಲ್ಲಿ ಯಾಕೆ ಸೂಸೈಡ್ ಆಗಬೇಕು? ಇತ್ತೀಚೆಗೆ ಆದ ಘಟನೆ ನನ್ನ ಹೆಸರು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ವೈ ಶುಡ್ ದೇರ್ ಬಿ ಸೂಸೈಡ್? ಆತ್ಮಹತ್ಯೆ ಮಾಡ್ಕೋಬೇಕು ಯಾಕೆ? ಇಫ್ ಬ್ಯೂಟಿ ಇಸ್ ದ ಓನ್ಲಿ ಥಿಂಗ್ ಇಂಪಾರ್ಟೆಂಟ್ ಅಂದ್ರೆ ಎಕ್ಸ್ಟರ್ನಲ್ ಬ್ಯೂಟಿ ಇಸ್ ನಾಟ್ ಇಂಪಾರ್ಟೆಂಟ್. ಇಟ್ ಮೇ ಬಿ ಇಂಪಾರ್ಟೆಂಟ್ ಆಲ್ ರೈಟ್, ಬಟ್ ನಾಟ್ ವೆರಿ ಇಂಪಾರ್ಟೆಂಟ್. ಅದರಿಂದ ಬ್ಯೂಟಿ ಆಫ್ ದ ಮೈಂಡ್ ಇಸ್ ನಾಟ್ ಇಕ್ವೇಟೆಡ್ ಟು ಬ್ಯೂಟಿ ಆಫ್ ದಿ ಬಾಡಿ. ಎ ಬ್ಯೂಟಿಫುಲ್ ಮೈಂಡ್ ಇಸ್ ಮನಿ ಅಡ್ರೆಸ್ ಲಿಪ್ಸ್ ಅಂತ. ಬೇರೆ ಬೇರೆ ಅಡ್ರೆಸ್ ಇದೆ ಅದಕ್ಕೆ, ಬೇರೆ ಬೇರೆ ಕಾರಣಗಳಿಂದ ಬ್ಯೂಟಿಫುಲ್ ಆಗತ್ತೆ ಮನಸ್ಸು. ನಾನು ತುಂಬಾ ಹೇಳೋದಿಲ್ಲ, ಒಂದು 5 ಗುಣಗಳನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ. ಈ 5 ಗುಣಗಳು ಮಾತ್ರ ಮನಸ್ಸನ್ನು ಸಾಧ್ಯ ಇದ್ದಷ್ಟು ಮಟ್ಟಿಗೆ ಬ್ಯೂಟಿಫುಲ್ ಆಗಿ ಮಾಡ್ತಾರೆ.

0: You're listening to Radio Sarang, 107.8 FM.
1: The best qualities that a beautiful mind has are these qualities: passion, calmness, gratefulness, caring, and forgiveness. You are the guna in that order. Nan bhala mukhya anisuthe. Modle the passion. ಮಾಡಲೇಬೇಕು ಅಂತ ಹಠ ಇದೆಯಲ್ಲ, ಸಾಧನೆ ಮಾಡಬೇಕು ಅಂತ ಹಠ ಇದೆಯಲ್ಲ, ದಟ್ಸ್ ಮೋರ್ ಇಂಪಾರ್ಟೆಂಟ್ ಟು ಮೀ, ಪ್ಯಾಷನ್. ಆ ಸ್ಟೀವ್ ಜಾಬ್ಸ್ ಚೆನ್ನಾಗಿ ಹೇಳ್ತಾರೆ, ದಿ ಓನ್ಲಿ ವೇ ಟು ಡೂ ಗ್ರೇಟ್ ವರ್ಕ್ ಈಸ್ ಟು ಲವ್ ವಾಟ್ ಯು ಡೂ. ಯಾರೋ ಕೆಲಸ, ಯಾವುದೇ ಕೆಲಸ ಇರಲಿ, ನಾನು ಪ್ರೀತಿಯಿಂದ ಮಾಡೋದಾದ್ರೆ ತುಂಬ ಚೆನ್ನಾಗಾಗುತ್ತೆ ಕೆಲಸ. ಅದಕ್ಕೆ ಫೇಮಸ್ ಕೊಟೇಶನ್ ಇದೆಯಲ್ಲ, ಬಿ ದ ಕಾಬ್ಲರ್ ಬಟ್ ಬಿ ದ ಬೆಸ್ಟ್ ಕಾಬ್ಲರ್ ದ ವರ್ಲ್ಡ್ ರಿಸ್ಪೆಕ್ಟ್ಸ್. ಮಾಡೋ ಕೆಲಸವನ್ನು ಪ್ರೀತಿಯಿಂದ ಮಾಡೋಣ. ಯಾರು ಪ್ರೀತಿಯಿಂದ ಕೆಲಸ ಮಾಡ್ತಾರೋ ಅವ್ರು ಯಾವಾಗಲೂ ಖುಷಿಯಾಗಿರ್ತಾರೆ, ಸಂತೋಷವಾಗಿಯೇ ಇರ್ತಾರೆ. ಅದರಿಂದ ಆ ಪ್ಯಾಷನ್ ಇದೆಯಲ್ಲ, ದಟ್ಸ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ವಿ ಹ್ಯಾವ್. ಇದು ಬಹಳ ಮುಖ್ಯವಾದ ಮಾತು. ಪೀಪಲ್ ವಿತ್ ಬ್ಯೂಟಿಫುಲ್ ಮೈಂಡ್ ಅಬ್ಸಲ್ಯೂಟ್ಲಿ ಲವ್ ಮಾಡ್ದೆ ಲೂ, ಅದರಿಂದಾನೇ ಸಂತೋಷ ಪಡೋದು ಅವರು, ಭಾರಿ ಸಂತೋಷ ಪಡ್ತಾರೆ ಅವರು, ಯಾವಾಗಲೂ ಖುಷಿಯಾಗಿರ್ತಾರೆ. ಕೆಲವ್ರು ನೋಡಿ, ಚಪ್ಪಲಿ ಹೊಲಿಯೋರು ಇರಲಿ, ಅಂಗಡಿಯಲ್ಲಿ ಕೆಲಸ ಮಾಡೋರು ಇರಲಿ, ಯಾರು ಪ್ರೀತಿಯಿಂದ ಕೆಲಸ ಮಾಡ್ತಾರೋ. ನಮ್ಮ ಕಾಲೇಜಲ್ಲಿ ಒಬ್ಬ ನರಸಿಂಹಮೂರ್ತಿ ಅಂತ ಹುಡುಗ ಇದ್ದ, ನಾನು ಪ್ರಿನ್ಸಿಪಲ್ ಆಗಿದ್ದಾಗ ಅವನು ಕಂಪ್ಯೂಟರ್ ಲ್ಯಾಬ್ ಅಟೆಂಡರ್. ಅವನ ಕೆಲಸ ಕಂಪ್ಯೂಟರ್ ಲ್ಯಾಬ್ ನೀಟಾಗಿ ಇಟ್ಕೊಳ್ಳೋದು. ಆ ಹುಡುಗನಿಗೆ ಎಂತ ಅಬ್ಸೆಷನ್ ಇತ್ತು ಅಂತ ನಾವು ಪ್ರತಿ ವರ್ಷ ಒಂದು ಅವಾರ್ಡ್ ಕೊಡ್ತಿದ್ವಿ, ದ ಬೆಸ್ಟ್ ಎಂಪ್ಲಾಯಿ ಆಫ್ ದ ಕಾಲೇಜ್ ಅಂತ ಕೊಟ್ಟಾಗ ಪ್ರತಿ ಸಲ ಇವನಿಗೆ ಬರೋದು. ಏನು ಸ್ಪೆಷಲ್ ಅಂದ್ರೆ, ಅವನು ಕಂಪ್ಯೂಟರ್ ದಿನಕ್ಕೊಂದು 20 ಸಲ ಬರ್ಸೋ ಬೇಕಾಗಿಲ್ಲ, 1 ಸಲ ಬರ್ಸಿದ್ರೆ ಸಾಕಾಗಿತ್ತು. ಅವನು ಯಾವಾಗಲೂ ಪ್ಯಾಂಟಲ್ಲಿ ಈ ಕಡೆ ಒಂದು ಈ ಕಡೆ ಒಂದು 2 ಹ್ಯಾಂಕರ್ಚಿಪ್ ಇಟ್ಕೊಂಡು ಹೋಗ್ತಾ ಬರ್ತಾ ಒರೆಸೋದು, ನೆಲದ ಮೇಲೆ ಒಂಚೂರು ಧೂಳು ಕಾಣಿಸಿದ್ರೆ ಒರೆಸೋದು, ಯಾರು ಬಂದ್ರು ಬಂದು ಕೊಡ್ದು ಕೊಡ್ತೀನಿ ಅನ್ನೋದು. ಒಂದು ಕಂಪ್ಯೂಟರ್ ಕೆಟ್ಟಿದೆ ಅಂತಿಲ್ಲ, ಯಾಕೆ ಅವನು ಹುಚ್ಚೋದು ಅದು ಮಾಡಬೇಕು ಅಂತ, ಈ ಎಂಜಾಯ್ ಡೂಯಿಂಗ್ ಇಟ್. ಆದ್ರಿಂದ ನರಸಿಂಹಮೂರ್ತಿ ವಾಸ್ ಲೈಕ್ಡ್ ಬೈ ಎವ್ರಿಬಡಿ. ನಿಮ್ಮ ಆಫೀಸಲ್ಲೇ ನೋಡಿ, ಕೆಲವರು ಇರ್ತಾರೆ ಕೆಲಸ ಹೇಳೋದು ಬೇಕಾಗಿಲ್ಲ, ಅವ್ರು ತಾವೇ ಮಾಡಿ ಇಟ್ಬಿಡ್ತಾರೆ ಬೇಕಾಗ್ತದೆ ಅಂತ. ಇನ್ನು ಕೆಲವರು ಹೇಳಿದ್ರು ಮಾತ್ರ ಮಾಡ್ತಾರೆ, ಬಹಳಷ್ಟು ಜನ ಹೇಳಿದ್ರು ಮಾಡಲ್ಲ. ಅವರು ನೌಕರಿ ಮಾಡೋರು, ನೌಕರಿ ಮಾಡೋರ ಕಡೆಯಿಂದ ಉದ್ಧಾರ ಆಗಲ್ಲ, ಆ ಖುಷಿಯಾಗಿ ಪ್ರೀತಿಯಿಂದ ಮಾಡೋರಿಂದ ಆಗುವಂಥದ್ದು. ಅದು ಕೆಲಸ ಅಂತ ಅನಿಸೋದೇ ಇಲ್ಲ, ಆ ಜೀವನದ ಉದ್ದೇಶ ಆಗ್ಬಿಡುತ್ತೆ.

0: Radio Sarang 107.8 FM. ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು. ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ? ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ವಿಷ್ಣುವರ್ಧನ್ ಜಯಮಾಲ ಅಭಿನಯದಲ್ಲಿ ಚಿತ್ರಿಸಿರುವ ಈ ಹಾಡಿಗೆ ದನಿಯಾದವರು ಯೇಸುದಾಸ್ ವಾಣಿಜಯರಾಮ್. ಈ ಹಾಡು ಬರೆದವರು ದೊಡ್ಡರಂಗೇಗೌಡ. ವಿಶೇಷವೇನೆಂದರೆ ದೊಡ್ಡರಂಗೇಗೌಡರು ಈ ಹಾಡು ಬರೆದದ್ದು ತೀರಾ ತೀರಾ ಆಕಸ್ಮಿಕವಾಗಿ. ಈ ಸಂದರ್ಭವನ್ನು ದೊಡ್ಡರಂಗೇಗೌಡರು ವಿವರಿಸಿದ್ದು ಹೀಗೆ. 70 ಹಾಗೂ 80ರ ದಶಕದಲ್ಲಿ ಚಿತ್ರರಂಗದ ಸಮಸ್ತ ಚಟುವಟಿಕೆ ನಡೀತಾ ಇದ್ದದ್ದು ಚೆನ್ನೈನಲ್ಲಿ. ಪದ್ಧತಿಯಂತೆ ಒಂದು ಶನಿವಾರ ಚೆನ್ನೈಗೆ ಹೊರಟೆ. ಅಲ್ಲಿನ ಸ್ವಾಗತ್ ಹೋಟೆಲ್ನಲ್ಲಿ ಉಳಿದುಕೊಂಡೆ. ಅಲ್ಲಿಗೆ HD ಗಂಗರಾಜು ಬಂದರು. ನನ್ನನ್ನು ಕಂಡವರೇ, ಮೇಸ್ಟ್ರೆ, AVMC ಥಿಯೇಟರ್ಗೆ ಹೋಗೋಣ ಬನ್ನಿ, ಅಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಹೊರಡಿಸಿ ಬಿಟ್ರು. ಅಲ್ಲಿ ಬಂದು ನೋಡಿದ್ರೆ ಒಂದು ಸಿನಿಮಾದ ಚರ್ಚೆ ನಡೀತಾ ಇತ್ತು. ಅದೇ ಬೆಂಕಿ ಬಿರುಗಾಳಿ. ವಿಷ್ಣುವರ್ಧನ್, ಜಯಮಾಲಾ, ಶಂಕರ್ನಾಗ್ ತಾರಾಗಣವೆಂದು ನಿರ್ಧರಿಸಲಾಗಿತ್ತು. ತಿಪ್ಪಟ್ಟೂರ್ ರಘು ನಿರ್ದೇಶನ, ಎಂ ರಂಗರಾವ್ ಸಂಗೀತದ ಹೊಣೆ ಹೊತ್ತಿದ್ರು. ನಾನು AVMC ಥಿಯೇಟರ್ಗೆ ಹೋದಾಗ ಅಲ್ಲಿ ಯೇಸುದಾಸ್, ವಾಣಿಜಯರಾಮ್, ಎಂ ರಂಗರಾವ್, ತಿಪ್ಪಟ್ಟೂರ್ ರಘು ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಇದ್ರು. ನನ್ನನ್ನು ಕಂಡು ತಿಪ್ಪಟ್ಟೂರ್ ರಘು, ನೋಡಿ ಸರ್, ನಮ್ಮ ಹೊಸ ಸಿನಿಮಾಕ್ಕೆ ಹಾಡಬೇಕು, ಈಗಾಗಲೇ ಟ್ಯೂನ್ ಸಿದ್ಧವಾಗಿದೆ, ಸಂಗೀತ ಕೂಡ ರೆಡಿಯಾಗಿದೆ, ಆದರೆ ಸಾಹಿತ್ಯ ಇಲ್ಲ, ದಯವಿಟ್ಟು ಹಾಡು ಬರೆದುಕೊಡಿ ಎಂದರು. ತೀರಾ ಅನಿರೀಕ್ಷಿತವಾಗಿ ಸಿಕ್ಕಿದ ಅವಕಾಶ ಕಂಡು ಖುಷಿ ಅಚ್ಚರಿ ಎರಡೂ ಆಯಿತು. ಒಂದೆರಡು ನಿಮಿಷ ಯೋಚಿಸಿ, ಆಯಿತು, ಬರೆದುಕೊಡ್ತೀನಿ, ಸಂದರ್ಭ ಏನು ಅಂತ ಹೇಳಿ ಎಂದೆ. ಆಗ ತಿಪ್ಪಟ್ಟೂರ್ ರಘು, ಅಯ್ಯೋ, ಈ ಹಾಡಿಗೆ ಅಂತ ಮಹತ್ವವಾದ ಸಂದರ್ಭವೇನೂ ಇಲ್ಲ, ಜನರಲ್ ಡ್ಯೂಯೆಟ್ ಸಾಂಗ್ ಅಷ್ಟೇ, ಜನರಲ್ ಆಗಿ ಯೋಚಿಸಿ ಬರೆದು ಬಿಡಿ ಸರ್ ಅಂದರು. ಏನಾದರೊಂದು ಸಂದರ್ಭ ಇದ್ದಾಗ ನಾಯಕ ನಾಯಕಿಯನ್ನು ಕಲ್ಪಿಸಿಕೊಂಡು ಹಾಡು ಬರೆಯೋದು ಸುಲಭ, ಆದರೆ ಜನರಲ್ ಆಗಿ ಯೋಚಿಸಿ ಡ್ಯೂಯೆಟ್ ಸಾಂಗ್ ಬರೆಯೋದು ಹೇಗೆ? ನಾನು ಈ ತಾಕಲಾಟದ ಮಧ್ಯೆಯೇ ಬರೆಯಲು ಕುಳಿತಿದ್ದೆ. ಸುತ್ತಮುತ್ತ ಚಿತ್ರತಂಡದ ಬಾಕಿ ಜನರಿದ್ದರು. ಮೊದಲ 5-6 ನಿಮಿಷದಲ್ಲಿ ಏನು ಕೂಡ ಹೊಳಿಯಲೇ ಇಲ್ಲ. ಅದೇ ಬೇಸರದಲ್ಲಿ ಒಮ್ಮೆ ತಲೆ ಎತ್ತಿದೆ. ನನ್ನನ್ನು ನೋಡಿದವರು ಆಯ್ತಾ ಸರ್ ಅಂತ ಕೇಳ್ತಾ ಇದ್ರು. ನನ್ನ ಸಂಕಟ ನನಗೆ, ಇವರಿಗೆ ತಮಾಷೆ ಅಂದುಕೊಂಡೆ. ನಂತರದ 1-2 ನಿಮಿಷದಲ್ಲಿ ಸರ್ ಏನಾದರೂ ಹೊಳಿತಾ ಎಂಬ ಪ್ರಶ್ನೆಯನ್ನ ಎಂ ರಂಗರಾವ್ ಮತ್ತು ತಿಪ್ಪಟ್ಟೂರ್ ರಘು ಕೂಡ ಕೇಳಿದ್ರು. ನನ್ನ ಮನಸ್ಸಿನ ಸಂಕಟಗಳನ್ನು ಯಾರಿಗೂ ಹೇಳುವಂತಿಲ್ಲ ಅನ್ನಿಸ್ತು. ಇಂಥದ್ದೊಂದು ಯೋಚನೆ ಬಂದಾಗಲೇ ಮಿಂಚು ಹೊಳೆದಂತಾಯಿತು. ಹೆಚ್ಚಿನ ಸಿನಿಮಾಗಳಲ್ಲಿ ಪ್ರೀತಿಯಲ್ಲಿ ಮುಳುಗಿದ ನಾಯಕ ನಾಯಕಿ ಕೂಡ ಪರಸ್ಪರ ಭಾವನೆಗಳನ್ನು ಹೇಳಲಾರದ, ಸುಮ್ಮನಿರಲು ಆಗದಂಥ ಮನಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರಲ್ವ? ಹಾಗಾಗಿ ಹೇಳಲಾರೇನು, ತಾಳಲಾರೇನು ನನ್ನ ಮನಸ್ಸಿನ ಭಾವನೆ ಎಂಬುದನ್ನೇ ಹಾಡಿನ ಮೊದಲ ಸಾಲು ಮಾಡಿದರೆ ಹೇಗೆ ಅನಿಸ್ತು. ಈ ಸಾಲು ಎಂ ರಂಗರಾವ್ ಅವರು ಕೇಳಿಸಿದ ಟ್ಯೂನ್ಗೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ತಾ ಇತ್ತು. ಹೀಗೆ ಯೋಚಿಸಿದ್ದಾಗಲೇ ಸರಸರನೆ ಪಲ್ಲವಿಯ ಸಾಲುಗಳು ಹೊರಡಿ ಬಿಟ್ಟವು. ಸಂಕೋಚದಿಂದಲೇ ಅವುಗಳನ್ನು ರಂಗರಾವ್ ಅವರಿಗೆ ತೋರಿಸಿದೆ. ಅವರು ಅದ್ಭುತ ಎಂದು ಉದ್ಗರಿಸಿದ್ರು. ಮುಂದುವರಿಸಿ ಸರ್ ಎಂದು ಹುರಿದುಂಬಿಸಿದ್ರು. ಆ ನಂತರದಲ್ಲಿ ಎಲ್ಲವೂ ಸರಾಗ. ಮುಂದಿನ 10 ನಿಮಿಷದಲ್ಲಿ ಪ್ರೇಮಿಗಳ ಮನದ ಮಾತಾಗುವಂತ ಒಂದು ಯುಗಳ ಗೀತೆ ಸೃಷ್ಟಿಯಾಗಿ ಹೋಯಿತು. ನಿಜ ಹೇಳಬೇಕೆಂದ್ರೆ ಅವತ್ತು ಚೆನ್ನೈನಲ್ಲಿ ಬೇರೆ ಯಾವ ಗೀತ ರಚನೆಕಾರನು ಸಿಗಲಿಲ್ಲ ಎಂಬ ಕಾರಣಕ್ಕೆ ನನ್ನಿಂದ ಹಾಡು ಬರೆಸಿದ್ರು. ಆ ಕ್ಷಣದ ಸತ್ವ ಪರೀಕ್ಷೆಯಲ್ಲಿ ನಾನು ಗೆದ್ದಿದ್ದೆ. ಮುಂದೆ ಆ ಗೀತೆಯ ಪ್ರತಿ ಅಕ್ಷರವನ್ನು ಅಕ್ಕರೆಯಿಂದ ಹಾಡಿದ ಯೇಸುದಾಸ್, ವಾಣಿಜಯರಾಮ್ ಅದನ್ನೊಂದು ಸ್ಮರಣೀಯ ಯುಗಳ ಗೀತೆಯಾಗಿ ಮಾಡಿಬಿಟ್ರು. 26 ವರ್ಷಗಳ ಹಿಂದೆ ನಡೆದಿದ್ದ ಈ ಘಟನೆಯನ್ನು ನೆನಪಿಸಿಕೊಂಡು ಮತ್ತೆ ಮತ್ತೆ ಖುಷಿ ಪಡುತ್ತಲೇ ಹಾಡಿನ ಕತೆಗೆ ಮಂಗಳ ಹಾಡಿದ್ರು ದೊಡ್ಡರಂಗೇಗೌಡ. ಬೆಂಕಿ ಬಿರುಗಾಳಿ ಸಿನಿಮಾದ ದೊಡ್ಡರಂಗೇಗೌಡರ ಗೀತ ರಚನೆಯ, ಎಂ ರಂಗರಾವ್ ಸಂಗೀತದ, ಯೇಸುದಾಸ್ ಹಾಗೂ ವಾಣಿಜಯರಾಮ್ ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು RJ ಅಭಿಷೇಕ್.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾಂ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡಾ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಶುಭ ಮಂಗಳದ ನಿರ್ಮಾಪಕರು ಪುಟ್ಟಣ್ಣ ಕಣಗಾಲ್ ಅವರ ಆತ್ಮೀಯರೂ ಆಗಿದ್ದ ಕೆಎಸ್ಎಲ್ ಸ್ವಾಮಿ ಅಂದರೆ ರವಿಯವರು ಅದೊಂದು ದಿನ ಕವಿ ಎಂಎನ್ ವ್ಯಾಸರಾವ್ ಅವರ ಮನೆಗೆ ಬಂದರು. ನಿಮ್ಮನ್ನು ಕರ್ಕೊಂಡು ಬರೋಕೆ ಪುಟ್ಟಣ್ಣ ಹೇಳಿದ್ದಾರೆ ಸರ್ ಬನ್ನಿ ಅಂದವರೇ ಸೀದಾ ಪುಟ್ಟಣ್ಣ ಅವರಲ್ಲಿಗೆ ಕರೆತಂದೆ ಬಿಟ್ರು. ಸ್ವಾರಸ್ಯವೆಂದರೆ ಕವಿ ಹಾಗೂ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಎಂಎನ್ ವ್ಯಾಸರಾವ್ ಅವರಿಗೆ ಅದುವರೆಗೂ ಪುಟ್ಟಣ್ಣ ಕಣಗಾಲ್ ಅವರ ಪರಿಚಯವೇ ಇರಲಿಲ್ಲ. ಅಪರಿಚಿತರು ಮತ್ತು ಹೆಸರಾಂತ ಚಿತ್ರ ನಿರ್ದೇಶಕರೂ ಆಗಿದ್ದ ಅವರೊಂದಿಗೆ ಮಾತನಾಡುವುದು ಹೇಗೆ ಎಂಬ ಹಿಂಜರಿಕೆ ವ್ಯಾಸರಾವ್ ಅವರಿಗೆ ಸಹಜವಾಗಿಯೇ ಇತ್ತು. ಹೀಗಿದ್ದಾಗಲೇ ಸಡಗರದಿಂದ ಬಳಿ ಬಂದು ಕೈಕುಲುಕಿದ ಪುಟ್ಟಣ್ಣ ಕೇಳಿದ್ರಂತೆ, ಕವಿಗಳೇ, ನಿಮ್ಮನ್ನ ನಾನು ಇಲ್ಲಿಗೆ ಯಾಕೆ ಕರೆಸಿದ್ದೀನಿ ಅನ್ನೋದು ಗೊತ್ತಾ? ಇಲ್ಲ ಸರ್, ಖಂಡಿತ ಗೊತ್ತಿಲ್ಲ ಅಂತ ವ್ಯಾಸರಾವ್ ಹೇಳಿದರು. ನೋಡಿ ಸ್ವಾಮಿ, ನಾನು ಇದುವರೆಗೆ ಪ್ರತಿ ಸಿನಿಮಾದಲ್ಲೂ ನಾಯಕ ನಾಯಕಿ ಅಥವಾ ಪೋಷಕ ನಟರು ಖಳನಟರನ್ನು ಪರಿಚಯಿಸ್ತಾ ಇದ್ದೆ. ಆದರೆ ನನ್ನ ಮುಂದಿನ ಸಿನಿಮಾ ಶುಭಮಂಗಳದಲ್ಲಿ ನಿಮ್ಮನ್ನ ಗೀತರಚನೆಕಾರನನ್ನಾಗಿ ಚಿತ್ರರಂಗಕ್ಕೆ ಪರಿಚಯಿಸಬೇಕು ಅಂತಿದ್ದೀನಿ. ನನ್ನ ಸಿನಿಮಾಕ್ಕೆ ನೀವು ಹಾಡು ಬರೀಬೇಕು ಅಂದ್ರಂತೆ ಪುಟ್ಟಣ್ಣ ಕಣಗಾಲ್. ಅದುವರೆಗೆ ಕವನಗಳನ್ನು ಮಾತ್ರ ಬರೆದುಕೊಂಡು ಹಾಯಾಗಿದ್ದವರು ವ್ಯಾಸರಾವ್. ಅವರಿಗೆ ಸಿನಿಮಾಕ್ಕೆ ಹಾಡು ಬರೆದು ಗೊತ್ತೇ ಇರಲಿಲ್ಲ, ಜೊತೆಗೆ ಟ್ಯೂನ್ ಕೇಳಿಸಿಕೊಂಡು ಅದಕ್ಕೆ ಹೊಂದುವಂತೆ ಹಾಡು ಬರೆದು ಅಭ್ಯಾಸವೂ ಇರಲಿಲ್ಲ. ಅದನ್ನೇ ಪುಟ್ಟಣ್ಣನವರ ಮುಂದೆ ಹೇಳಿಕೊಂಡ್ರು. ನಾನು ಸಿನಿಮಾಕ್ಕೆ ಹಾಡು ಬರೆದವನೇ ಅಲ್ಲ ಸರ್ ಅಂದ್ರಂತೆ ವ್ಯಾಸರಾವ್. ಈ ಮಾತನ್ನು ಅಷ್ಟಕ್ಕೆ ತಡೆದ ಪುಟ್ಟಣ್ಣ ಹೇಳಿದ್ರಂತೆ, ನೀವು ಖಂಡಿತ ಬರೆಯಬಲ್ಲಿರಿ, ಈ ಚಿತ್ರಕ್ಕೆ ಸನ್ನಿವೇಶ ಹೇಳಿಬಿಡ್ತೀನಿ ಕೇಳಿ. ಚಿತ್ರದ ನಾಯಕಿ ಮಹಾಸ್ವಾಭಿಮಾನಿ, ತುಂಬ ಶ್ರೀಮಂತ ಕುಟುಂಬದಿಂದ ಬಂದ ಆಕೆ ಬದಲಾದ ಪರಿಸ್ಥಿತಿಯ ಕಾರಣದಿಂದಾಗಿ ಬಡತನದ ತೆಕ್ಕೆಗೆ ಬಿದ್ದಿರ್ತಾಳೆ. ರಕ್ತ ಸಂಬಂಧಿಯಾದ ನಾಯಕನ ಮನೆಯಲ್ಲಿ ಆಶ್ರಯ ಪಡೆಯುತ್ತಾಳೆ. ಈ ಸಂದರ್ಭದಲ್ಲೂ ಊಟ ಮಾಡಿದ್ದು ತಿಂಡಿ ತಿಂದಿದ್ದನ್ನು ಸೇರಿಸಿ ಎಲ್ಲಾ ಲೆಕ್ಕವನ್ನು ಬರೆದಿರ್ತಾಳೆ. ಈಕೆಯ ಮೇಲೆ ಪ್ರೀತಿ ಹೊಂದಿದ ನಾಯಕ ಇದೆಲ್ಲ ಯಾಕೆ, ಈ ಲೆಕ್ಕಕ್ಕೆ ಏನಾದರೂ ಅರ್ಥವಿದೆಯೇ ಅಂತ ಅವಳನ್ನು ಕೇಳ್ತಾನೆ. ಹಾಗೆ ಪ್ರಶ್ನಿಸ್ತಲೇ ಛೇಡಿಸಬೇಕು. ಈ ಸನ್ನಿವೇಶವನ್ನು ಮನಮುಟ್ಟುವಂತೆ ಹೇಳಲು ನನಗೊಂದು ಹಾಡು ಬೇಕು. ನೀವು ಕವಿ ಹಾಗೂ ಬ್ಯಾಂಕ್ ಅಧಿಕಾರಿ ಬೇರೆ, ದಿನವೂ ದುಡ್ಡು ಕಾಸಿನ ಲೆಕ್ಕಾಚಾರ ಮಧ್ಯೆಯೇ ಕಳೆದು ಹೋಗ್ತಾ ಇರ್ತೀರಿ. ಲೆಕ್ಕವನ್ನು ಹೇಗೆ ಬರೆಯಬೇಕು ಎಂಬುದು ನಿಮ್ಗೆ ಗೊತ್ತಿರುತ್ತೆ, ಹಾಗಾಗಿ ಈ ಸನ್ನಿವೇಶಕ್ಕೆ ಹೊಂದಿಕೆಯಾಗುವ ಹಾಡೊಂದನ್ನು ಬರೆದುಕೊಡಿ ಅಂತ. ಪುಟ್ಟಣ್ಣವರ ಆಗ್ರಹಪೂರಿತ ಮಾತಿಗೆ ಇಲ್ಲ ಅನ್ನಲಾಗದೆ ಸರಿ ಸರ್ ಬರೆದುಕೊಡ್ತೇನೆ ಅಂತ ಹೇಳಿ ವ್ಯಾಸರಾವ್ ಏನೋ ಒಪ್ಪಿಕೊಂಡ್ರಂತೆ. ಆದರೆ ನಂತರ ಒಂದು ವಾರ ಕಳೆದರೂ ಒಂದೇ ಒಂದು ಸಾಲು ಕೂಡ ಹೊಳೆಯಲಿಲ್ಲವಂತೆ. ಹೀಗಿದ್ದಾಗಲೇ ಮತ್ತೆ ವ್ಯಾಸರಾವ್ ಅವರ ಮನೆಗೆ ಬಂದ ನಿರ್ಮಾಪಕ ರವಿ, ಬನ್ನಿ ಸರ್, ನಾನು, ನೀವು, ಪುಟ್ಟಣ್ಣ ಹಾಗೂ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಒಟ್ಟಿಗೆ ಚಿತ್ರದುರ್ಗಕ್ಕೆ ಹೋಗಿ ಬರೋಣ, ಅಲ್ಲಿ ನಿಮಗೆ ಟ್ಯೂನ್ ಕೇಳಿಸ್ತೇನೆ ಅಂದಿದ್ದಾರೆ. ಇದಕ್ಕೆ ಒಪ್ಪಿಕೊಂಡು ವ್ಯಾಸರಾವ್ ಕಾರು ಹತ್ತಿದ್ದಾರೆ. ಕಾರು ತುಮಕೂರು ದಾಟಿ ಶಿರಾವನ್ನ ಹಿಂದಿಕ್ಕಿ ಹಿರಿಯೂರು ತಲುಪಿಕೊಂಡಾಗ ಆಗಷ್ಟೇ ಮಧ್ಯಾಹ್ನದ ಎಳೆ ಬಿಸಿಲು ಜೊತೆಯಾಗಿತ್ತು. ಇವತ್ತು ಹಾಡು ಬರೀಲೇಬೇಕು ಅಂತ ಹೇಳಿ ವ್ಯಾಸರಾವ್ ಹಾದಿಯುದ್ದಕ್ಕೂ ಮತ್ತೆ ಮತ್ತೆ ಅಂದುಕೊಳ್ತಲೇ ಇದ್ರು. ಆಗಲೇ ಎಳನೀರು ಕುಡಿಯಲೆಂದು ಅಲ್ಲಿ ಕಾರ್ ನಿಲ್ಲಿಸಲಾಯಿತು. ಕಾರಿಂದ ಇಳಿದಾಗ ಸಹಜವಾಗಿಯೇ ಎಳನೀರಿಗೆ ಎಷ್ಟಪ್ಪ ಅಂತ ಹೇಳಿ ಪುಟ್ಟಣ್ಣನವರ ಸಹಾಯಕರು ಲೆಕ್ಕ ಕೇಳಿದ್ದಾರೆ. ಆಗ ಏನು ಹೊಳೆದಂತಾದ ವ್ಯಾಸರಾವ್ ಪುಟ್ಟಣ್ಣವರಿಗೆ ಹೇಳಿದ್ರಂತೆ, ಅಲ್ಲ ಸರ್, ಎಷ್ಟೋ ವರ್ಷಗಳಿಂದ ಆಕಾಶ ಮಳೆ ಸುರಿಸ್ತಾ ಇದೆ, ಆದರೆ ಹಾಗೆ ಸುರಿದ ಮಳೆ ನೀರಿನ ಪ್ರಮಾಣ ಎಷ್ಟು ಅಂತ ಈ ಭೂಮಿ ಲೆಕ್ಕ ಇಟ್ಟಿದೆಯಾ? ಇಲ್ಲ ಅಲ್ವಾ? ನಾವು ಈ ಚಿಕ್ಕ ಪುಟ್ಟದಕ್ಕೆಲ್ಲ ಲೆಕ್ಕ ಕೇಳ್ತೀವಲ್ಲ. ಈ ಮಾತಿನಿಂದ ವಿಪರೀತ ಖುಷಿಯಾದ ಪುಟ್ಟಣ್ಣ ಕಣಗಾಲ್, ಇದೇ ಇದೇ ಇದೇನೆ ನನಗೆ ಬೇಕಿದ್ದದ್ದು, ಕವಿಗಳಿಂದ ಹಾಡು ಬರೆಸಬೇಕು ಅನ್ನೋದೇ ಅದಕ್ಕೆ. ಬಹಳ ಚೆನ್ನಾಗಿ ಹೇಳಿದ್ರಿ, ಈಗ ಹಾಡು ಬರೆಯಲು ಶುರು ಮಾಡಿ ಅಂದ್ರಂತೆ. ಈ ಹೊಗಳಿಕೆಯಿಂದ ಸಹಜವಾಗಿಯೇ ಖುಷಿಗೊಂಡ ವ್ಯಾಸರ, ಒಮ್ಮೆ ಪ್ರಕೃತಿ ನಮಗೆ ನೀಡುವ ಅಸಂಖ್ಯ ಕೊಡುಗೆ, ಅದನ್ನು ಲೆಕ್ಕ ಮಾಡಲಾಗದ ಮನುಷ್ಯನ ಪಜೀತಿಯನ್ನ ನೆನಪಿಸಿಕೊಂಡ್ರು. ಇನ್ನು ಕ್ಷಣ ಕ್ಷಣವು ಲೆಕ್ಕಾಚಾರದಲ್ಲೇ ಕಳೆದು ಹೋಗುವ ಚಿತ್ರದ ನಾಯಕಿಯನ್ನು ಕಣ್ಮುಂದೆ ತಂದುಕೊಂಡ್ರು. ಈ ಮಧ್ಯೆಯೇ ಪ್ರಯಾಣ ಮುಂದುವರಿಯಿತು. ಅವತ್ತು ರಾತ್ರಿ ಚಿತ್ರದುರ್ಗದ ಹೋಟೆಲ್ನಲ್ಲಿ ಹಾಡು ಒಂದೊಂದೇ ಪದವಾಗಿ ಜೊತೆಯಾಗ್ತಾ ಹೋಯಿತು. ಆಮೇಲೆ ದಿನವು ಅಂಕಿ ಸಂಖ್ಯೆಗಳೊಂದಿಗೆ ರೂಪಾಯಿಯ ಲೆಕ್ಕಾಚಾರದೊಂದಿಗೆ ಆಟವಾಡ್ತಿದ್ದಂಥ ಅವರ ಮನಸ್ಸು ಪದಗಳೊಂದಿಗೆ ಆಟವಾಡಿತು. ಪರಿಣಾಮ 4 × 4 4 × 8 ಎಂದು ಶುರು ಮಾಡಿ ಕೂಡುವುದು ಕಳೆಯುವುದು ಗುಣಿಸುವುದನ್ನೆಲ್ಲ ಲೆಕ್ಕದ ಹಾಡಿನಲ್ಲಿ ತಂದೇ ಬಿಟ್ರು ವ್ಯಾಸರಾವ್. ಹಾಡುವ ಹಾಡುಗಳೆಲ್ಲ ಹೀಗೆ ಆಕಸ್ಮಿಕವಾಗಿ ಯಾವುದೋ ಒತ್ತಡದ ಮಧ್ಯೆಯೇ ಸೃಷ್ಟಿಯಾಗ್ತದೆ ಎಂಬುದನ್ನು ನಾವು ಮರಿಬಾರ್ದು. ಶುಭಮಂಗಳ ಸಿನಿಮಾದ ಎಂಎನ್ ವ್ಯಾಸರಾವ್ ಗೀತರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಮಾಡಿದ ಅಭಿಷೇಕ್.

ನಟರಾದ ಜೈ ಜಗದೀಶ್ ಹಾಗೂ ಶ್ರೀನಿವಾಸ್ ಮೂರ್ತಿ ಸೇರಿಕೊಂಡು ಆರಂಭಿಸಿದ ನಿರ್ಮಾಣ ಸಂಸ್ಥೆ ಜೈಶ್ರೀ ಕಂಬೈನ್ಸ್. ಈ ಸಂಸ್ಥೆ ತಯಾರಿಸಿದ ಮೊದಲ ಸಿನಿಮಾ ಮಾತೃ ದೇವೋಭವ. ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ತಂದೆ ತಾಯಿಗಳ ಸಂಕಟವನ್ನು ವಿವರಿಸುವ ಗೀತೆಯೊಂದು ಈ ಚಿತ್ರದಲ್ಲಿದೆ. ಅದೇ ಕೇಳು ಸಂಸಾರ ಒಂದು ರಾಜಕೀಯ, ತಾನು ತನ್ನ ಮನೆಯಲ್ಲಿ ಪರಕೀಯ. ಗಾಯಕ ಸಿ ಅಶ್ವಥ್ ತನ್ನ ವಿಶಿಷ್ಟ ಧ್ವನಿಯಲ್ಲಿ ಹಾಡಿರುವ ಈ ಗೀತೆ ಮಾತೃ ದೇವೋಭವ ಚಿತ್ರಕ್ಕೆ ಒಂದು ವಿಲಕ್ಷಣ ಮೆರುಗು ತಂದುಕೊಟ್ಟದ್ದು ನಿಜ. ಈ ಸಿನಿಮಾ ಕಂ ಹಾಡಿನ ಕಥೆಯನ್ನ ವಿವರಿಸಿದವರು ನಟ ಶ್ರೀನಿವಾಸ ಮೂರ್ತಿ. ಚಿತ್ರನಟ ಅನಿಸಿಕೊಳ್ಳುವ ಮೊದಲು ನಾನು ಗುರುರಾಜುಲು ನಾಯ್ಡು ಅವರ ಹರಿಕತೆ ತಂಡದಲ್ಲಿದ್ದೆ. ನಾವಾಗ ಆರ್ ಡಿ ಕಾಮತ್ರ ಮಾತೃ ದೇವೋಭವ ಅನ್ನುವಂತ ಸಾಂಸಾರಿಕ ನಾಟಕವನ್ನು ಆಡ್ತಾ ಇದ್ದೆವು. ಮಾತೃ ದೇವೋಭವ ಅದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇತ್ತು, ಸದಭಿರುಚಿ ಇತ್ತು. ಹಾಗಾಗಿ ಅದನ್ನೇ ಸಿನಿಮಾ ಮಾಡೋದು ಅಂದ್ಕೊಂಡೆ. ನಟ ಜೈ ಜಗದೀಶ್ಗೆ ಕತೆ ಹೇಳಿದೆ, ಅವರು ತುಂಬ ಚೆನ್ನಾಗಿದೆ ಇದನ್ನು ಸಿನಿಮಾ ಮಾಡುವ ಅಂತಂದರು. ಚಿತ್ರಕ್ಕೆ ನಟ ನಟಿಯರು ತಂತ್ರಜ್ಞರ ಆಯ್ಕೆ ಕೂಡ ಮುಗೀತು. ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನು ಹಂಸಲೇಖ ಹೊತ್ಕೊಂಡ್ರು. ಆದರೆ ಆ ನಾಟಕವನ್ನು ಸಿನಿಮಾ ಮಾಡೋದಕ್ಕೆ ಕಾಮತ್ರ ಒಪ್ಪಿಗೆ ಪತ್ರ ಬೇಕಿತ್ತು. ಈ ಸಿನಿಮಾವನ್ನು ನಾಟಕ ಮಾಡ್ತಿದ್ದೀನಿ, ದಯವಿಟ್ಟು ಒಪ್ಪಿಗೆ ಕೊಡಿ ಸರ್ ಅಂದಾಗ ಕಾಮತ್ರು ತಕ್ಷಣವೇ ಒಪ್ಪಿಕೊಂಡ್ರು. ಶೂಟಿಂಗ್ ನೋಡಲು ಬನ್ನಿ ಸರ್ ಅಂತ ಹೇಳಿ ಅವರನ್ನು ಆಹ್ವಾನಿಸಿದೆ. ಕಾಮತ್ರು ಒಪ್ಪಿದ್ರು. ಆದರೆ ದುರಂತ ನೋಡಿ, ಶೂಟಿಂಗ್ಗೆ ಒಂದು ವಾರ ಬಾಕಿ ಇರುವಾಗಲೇ ಅವರು ಹೃದಯಾಘಾತದಿಂದ ತೀರಿಕೊಂಡ ಸುದ್ದಿ ಬಂತು. ಈ ಬೇಸರದ ಮಧ್ಯೆಯೇ ಗೀತ ರಚನೆಯ ಕೆಲಸ ಶುರುವಾಯಿತು. ಅದಕ್ಕೆಂದೇ ಶಿವಾನಂದ್ ಸರ್ಕಲ್ ಬಳಿ ಪ್ರಣಾಮ್ ಹೋಟೆಲ್ನಲ್ಲಿ ರೂಮ್ ಮಾಡಿದ್ವಿ. ಈ ಸಂದರ್ಭದಲ್ಲಿಯೇ ದೊಡ್ಡರಂಗೇಗೌಡರ ಮೂಲಕ ಪರಿಚಯವಾದವರು ರುದ್ರಮೂರ್ತಿ ಶಾಸ್ತ್ರಿ. ಶಾಸ್ತ್ರಿಗಳು ಚೆನ್ನಾಗಿ ಬರೀತಾರೆ, ಅವರಿಂದಲೂ ಒಂದು ಹಾಡು ಬರೆಸಿ ಅಂತ ಹೇಳಿ ದೊಡ್ಡರಂಗೇಗೌಡರು ಹೇಳಿದರು. ಸರಿ ಎಂದು ಶಾಸ್ತ್ರಿಗಳಿಗೆ ಸಿನಿಮಾದ ಸನ್ನಿವೇಶ ವಿವರಿಸಿದೆ. ಅದೇ ಸಂದರ್ಭದಲ್ಲಿ ಕಾಮತ್ರನ್ನ ಭೇಟಿ ಮಾಡಿ ಬಂದ ಕಥೆಯನ್ನು ಹೇಳಿದೆ. ಆ ವೇಳೆಗಾಗಲೇ ದೊಡ್ಡರಂಗೇಗೌಡರ ಕವಿತೆಯ ಮೊದಲ ಎರಡು ಸಾಲು ಬಳಸಿ ಹಂಸಲೇಖ ರಾಗ ಸಂಯೋಜನೆ ಮುಗಿಸಿದ್ರು. ಆ ಟ್ಯೂನ್ ಕೇಳಿಸಿಕೊಂಡು ಥೀಮ್ ಸಾಂಗ್ ಬರೆಯಬೇಕಾಗಿತ್ತು. ಶಾಸ್ತ್ರಿಗಳು ಇಡೀ ಸಂದರ್ಭವನ್ನು ಅನುಭವಿಸಿದವರಂತೆ ಹಾಡು ಬರೆದ್ರು. ಸ್ವಾರಸ್ಯವೆಂದರೆ ಆ ಹಾಡಲ್ಲಿ ಸಿನಿಮಾದ ಸಂದರ್ಭವಿರಲಿಲ್ಲ, ಬದಲಾಗಿ ಇಡೀ ಭರತ ಖಂಡದ ಮನೆ ಮನೆಯ ತಾಯಿ ತಂದೆಯರ ವಿಷಾದ ಗೀತೆಗಿತ್ತು. ಮತ್ತು ಅದೇ ಕಾರಣಕ್ಕೆ ಹಾಡು ಎಂದೆಂದಿಗೂ ಪ್ರಸ್ತುತ ಎಂಬಂತೆ ಆಗಿಹೋಯಿತು. ಇಷ್ಟು ಹೇಳಿ ಹಾಡಿನ ಕತೆಗೆ ಶುಭಂ ಹೇಳಿದ್ರು ಶ್ರೀನಿವಾಸ ಮೂರ್ತಿ. ಮಾತೃ ದೇವೋಭವ ಸಿನಿಮಾದ ಹಂಸಲೇಖ ಅವರ ಸಂಗೀತದ, ಸಿ ಅಶ್ವಥ್ ಅವರ ಗಾಯನದ, ಸುರುದ್ರಮೂರ್ತಿ ಶಾಸ್ತ್ರಿಯವರ ಗೀತರಚನೆ. ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹುಟ್ಟಿದ ಸಮಯ. ಬರಹ ಎ.ಆರ್. ಮಣಿಕಾಂತ್. ಬೇಡಿ ಬಂದವನು ಚಿತ್ರದ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು. ನಾಯಕ ನಾಯಕಿಯಾಗಿ ಕಲ್ಯಾಣ್ ಕುಮಾರ್ ಹಾಗೂ ಚಂದ್ರಕಲಾ ಆಯ್ಕೆಯಾಗಿದ್ರು. ಗೀತ ರಚನೆಯ ಹೊಣೆ ಆರ್.ಎನ್. ಜಯಗೋಪಾಲ್ ಅವರ ಹೆಗಲೇರಿತ್ತು. ಅವರನ್ನ ಮದ್ರಾಸಿನ ವಾಹಿನಿ ಸ್ಟುಡಿಯೋಗೆ ಕರೆಸಿಕೊಂಡ ನಿರ್ದೇಶಕರು ಹೇಳಿದ್ರಂತೆ, ನೋಡಿ ಜಯಗೋಪಾಲ್, ನಾಯಕ ನಾಯಕಿ ಇಬ್ಬರು ಪರಸ್ಪರ ಮೋಹಕ್ಕೆ ಒಳಗಾಗಿರ್ತಾರೆ, ಈ ಸನ್ನಿವೇಶದ ತೀವ್ರತೆಯನ್ನು ಹೆಚ್ಚಿಸುವಂತ ಒಂದು ಡ್ಯುಯೆಟ್ ಸಾಂಗ್ ಬೇಕು ಅಂತ. ಸರಿ, ಬರೆದುಕೊಡ್ತೇನೆ ಅಂತ ಹೇಳಿದ್ರು ಜಯಗೋಪಾಲ್. ಪಲ್ಲವಿಯನ್ನ ಹೇಗೆ ಶುರು ಮಾಡುವುದು ಅಂತ ಹೇಳಿ 5-6 ನಿಮಿಷ ನಿಂತಲ್ಲೇ ಯೋಚಿಸಿದ್ರು. ಯಾಕೋ ಒಂದು ಪದವೂ ಹೊಳಿಲಿಲ್ಲ. ಯಾವುದಾದ್ರೂ ಒಂದು ವಿಷಯ ಯೋಚಿಸುತ್ತಿರುವಾಗ ಉಂಗುರವನ್ನು ಎಡಗೈಯಿಂದ ತಿರುವುದು ಆರ್.ಎನ್. ಜೆ. ಅವರಿಗೆ ರೂಢಿಯಾಗಿತ್ತು. ಆವತ್ತು ಹಾಗೆ ಅಭ್ಯಾಸ ಬಲದಿಂದ ಉಂಗುರದ ಬೆರಳು ಮುಟ್ಟಿ ನೋಡಿಕೊಂಡ್ರು. ತಕ್ಷಣವೇ ಗಾಬರಿಯಾಯಿತು, ಯಾಕಂದ್ರೆ ಬೆರಳಲ್ಲಿ ಉಂಗುರ ಇರಲಿಲ್ಲ. ಉಂಗುರ ಎಲ್ಲಿ ಹೋಯಿತು ಎಂದು ಒಂದೇ ಸಮನೆ ಚಿಂತೆಗೆ ಬಿದ್ರು ಆರ್.ಎನ್. ಜೆ. ಗೋಪಾಲ್. ಆಗಲೇ ತಾವು ಉಳಿದುಕೊಂಡಿದ್ದ ಹೋಟೆಲ್ನಲ್ಲಿ ಬೆಳಿಗ್ಗೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಟೇಬಲ್ನ ಮೇಲೆ ಬಿಚ್ಚಿಟ್ಟದ್ದು ನೆನಪಿಗೆ ಬಂತು. ಆಗಲೇ ಹಾಗೆ ಉಂಗುರವನ್ನು ಬಿಚ್ಚಿಡುವ ಸಂದರ್ಭದಲ್ಲಿ ಅದು ಸ್ವಲ್ಪ ಕೈಜಾರಿದಂತೆ ಆದದ್ದು. ಹಾಗೆ ಕೈಜಾರಿದ ಉಂಗುರ ಅಲ್ಲಿದ್ದ ನೀರಿನ ಲೋಟದೊಳಗೆ ಬೀಳಬಹುದೆಂದು ತಾವು ಗಲಿಬಿಲಿಗೊಂಡದ್ದು ಎಲ್ಲವೂ ನೆನಪಾಯಿತು. ಇದೆಲ್ಲ ನೆನಪಾಗ್ತಲೇ ಉಂಗುರ ಹೋಟೆಲ್ನಲ್ಲಿಯೇ ಉಳಿದು ಹೋಗಿದೆ ಅಂತ ಹೇಳಿ ಸಮಾಧಾನ ಮಾಡಿಕೊಂಡ ಜಯಗೋಪಾಲ್ ಮತ್ತೆ ಸ್ವಗತದಲ್ಲಿ ತೇಲಿ ಹೋಗಿ ಹೀಗೆ ಯೋಚಿಸಿದ್ರು. ಒಂದು ವೇಳೆ ಬೆಳಗ್ಗೆ ಉಂಗುರ ಕೈಜಾರಿ ನೀರಿನ ಲೋಟದೊಳಗೆ ಬಿದ್ದಿದ್ರೆ ಮುಂದೇನಾಗ್ತಾ ಇತ್ತು? ಉಂಗುರ ಬಿದ್ದ ಕಾರಣದಿಂದಲೇ ನೀರೊಳಗೆ ಅಲೆಗಳು ಕಾಣಿಸಿಕೊಳ್ತಿದ್ದವು. ಹೀಗೆ ಯೋಚಿಸಿದ ಮರುಕ್ಷಣವೇ ಮಿಂಚಿನಂತ ಸಾಲೊಂದು ಆರ್.ಎನ್. ಜಯಗೋಪಾಲ್ ಅವರ ಕೈ ಹಿಡಿಯಿತು. ಅವರು ಹಾಳೆ ತೆಗೆದುಕೊಂಡು ಸರಸರನೆ ಬರೆದೇ ಬಿಟ್ರು, ನೀರಿನಲ್ಲಿ ಅಲೆಯ ಉಂಗುರ. ಇಂಥದೊಂದು ಕಲ್ಪನೆ ಕೈ ಹಿಡಿದ ನಂತರ ಆರ್.ಎನ್. ಜಯಗೋಪಾಲ್ ತಡ ಮಾಡಲಿಲ್ಲ, ಹಾಗೆ ಅನಿಸಿದ್ದನ್ನೆಲ್ಲ ಬರೆದೇ ಬಿಟ್ರು. ಬೆರಳಲ್ಲಿ ಇಲ್ಲದಿದ್ದ ಉಂಗುರದ ನೆನಪಿನಲ್ಲಿ ಹಾಡು ಬರೆದ ಜಯಗೋಪಾಲ್ ನಂತರ ತರಾತುರಿಯಿಂದ ಹೋಟೆಲ್ಗೆ ಹೋಗಿ ನೋಡಿದ್ರೆ ಟೇಬಲ್ನ ಮೇಲೆ ಉಂಗುರವಿರಲಿಲ್ಲ, ಪಕ್ಕದಲ್ಲಿದ್ದ ನೀರಿನ ಲೋಟದಲ್ಲೂ ಅದು ಕಾಣಿಸಲಿಲ್ಲ. ಕಡೆಗೆ ಆ ಉಂಗುರ ಸಿಗ್ಲೇ ಇಲ್ವಂತೆ. ಮುಂದೊಂದು ದಿನ ಈ ಸಂಗತಿಯನ್ನೇ ತಮ್ಮ ಪರಮಾಪ್ತರಾದ ಎನ್.ಎಸ್. ಶ್ರೀಧರಮೂರ್ತಿಯವರಿಗೆ ಹೇಳಿಕೊಂಡ್ರಂತೆ ಜಯಗೋಪಾಲ್. ಅದಕ್ಕೆ ಶ್ರೀಧರಮೂರ್ತಿಯವರು, ನಿಮ್ಮ ಉಂಗುರ ಕಳೆದು ಹೋದರೇನಂತೆ, ಆ ನೆಪದಲ್ಲಿ ಕನ್ನಡಿಗರಿಗೆ ಚಿನ್ನದ ಉಂಗುರಕ್ಕಿಂತ ಮಿಗಿಲಾದ ಹಾಡು ಸಿಕ್ಕಿದೆ, ಆ ಮಟ್ಟಿಗಿನ ಧನ್ಯತೆ ನಮ್ಮದು ಅಂದ್ರಂತೆ. ಅಲ್ಲ, ಈ ಕಾಡುವ ಹಾಡುಗಳ ಹಿಂದೆಲ್ಲ ಒಂದೊಂದು ಕಾಡುವ ಕತೆ ಇರ್ತದಲ್ಲ. ಇದರ ಜೊತೆಗೊಂದು ಮಾಹಿತಿ ಇದೆ. ಆರ್.ಎನ್. ಜಯಗೋಪಾಲ್ ಅವರ ಈ ಹಾಡಿಗೆ ಕೆ.ಎಸ್.ಎನ್. ಅವರ ಇರುಳು ಯಾರು ಬಲ್ಲಿರೇನು ಕವನವೂ ಸ್ಫೂರ್ತಿಯಾಗಿದೆ ಎಂಬ ಮಾತು ಕೂಡ ಇದೆ. ಬೇಡಿ ಬಂದವಳು ಚಿತ್ರದ ಆರ್.ಎನ್. ಜಯಗೋಪಾಲ್ ಗೀತ ರಚನೆಯ, ಆರ್. ಸುದರ್ಶನ್ ಅವರ ಸಂಗೀತದ, ಪಿ.ಬಿ. ಶ್ರೀನಿವಾಸ್ ಹಾಗೂ ಪಿ.ಸುಶೀಲ ಹಾಡಿರುವಂತಹ ಈ ಹಾಡು ರೇಡಿಯೋ ಸಂಜೆಯಲ್ಲಿ ಬರ್ತಾ ಇದೆ. ಕೇಳ್ತಾ

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಬಬ್ರುವಾಹನ ಚಿತ್ರದ ಆರಾಧಿಸುವೆ ಮದನಾರಿ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಐದು ವಿವಿಧ ಭಂಗಿಗಳಲ್ಲಿ ತೋರಿಸುವ ಅಪರೂಪದ ದೃಶ್ಯವೊಂದಿದೆ. ಹುಣಸೂರು ಕೃಷ್ಣಮೂರ್ತಿಯವರು ತುಂಬಾ ಇಷ್ಟಪಟ್ಟು ಮಾಡಿದ ಚಿತ್ರ ಬಬ್ರುವಾಹನ. ಅರ್ಜುನನಿಂದ ಆರಂಭವಾಗಿ ಬಬ್ರುವಾಹನ ಕಥೆಯನ್ನು ಸಂಪೂರ್ಣವಾಗಿ ತೋರಿಸಿದ ಚಿತ್ರ ಇದು. ಬಬ್ರುವಾಹನ ಚಿತ್ರದ ಸಹಾಯಕ ನಿರ್ದೇಶಕರಾಗಿದ್ದ ಭಾರ್ಗವ್ ಅವರು ಈ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ತಾರೆ. ಸಿನಿಮಾದ ಹೆಸರು ಬಬ್ರುವಾಹನ ಎಂದಿದ್ರು, ಅರ್ಜುನನ ಪಾತ್ರವನ್ನ ಹೈಲೈಟ್ ಮಾಡಬೇಕು ಎಂಬುದು ಹುಣಸೂರು ಕೃಷ್ಣಮೂರ್ತಿಯವರ ಆಸೆಯಾಗಿತ್ತು. ಅರ್ಜುನ ಅಂದ್ರೆ ಕೇವಲ ಬಿಲ್ವಿದ್ಯಾ ಪ್ರವೀಣ ಮಾತ್ರನಲ್ಲ, ಅವನೊಬ್ಬ ಅಪ್ರತಿಮ ಗಾಯಕ, ಸಂಗೀತಗಾರ, ಚೆಲುವಾಂತ ಚೆನ್ನಿಗ, ಮಹಾಪ್ರೇಮಿ ಮತ್ತು ರಸಿಕ. ಈ ಎಲ್ಲಾ ವೇಷದಲ್ಲಿಯೂ ಅವನನ್ನ ತೋರಿಸಬೇಕು ಎಂದು ಹುಣಸೂರು ನಿರ್ಧರಿಸಿದ್ರು. ನಿನ್ನ ಕಣ್ಣ ನೋಟದಲ್ಲಿ, ಈ ಸಮಯ ಶೃಂಗಾರಮಯ, ಆರಾಧಿಸುವೆ ಮದನಾರಿ ಹಾಡುಗಳನ್ನು ಬರೆದಿದ್ರು. ಒಂದೊಂದು ಹಾಡನ್ನು ತುಂಬಾ ವಿಭಿನ್ನವಾಗಿ ಚಿತ್ರೀಕರಿಸಬೇಕೆಂಬುದು ಹುಣಸೂರು ಅವರ ಅಪೇಕ್ಷೆಯಾಗಿತ್ತು. ಅದನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಹೇಳಿದ್ರು. ರಾಜ್ಕುಮಾರ್ ಅವರಿಗೆ ಸಂಗೀತದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಅವರು ನನಗೆಲ್ಲ ಗೊತ್ತಿದೆ ಎಂದು ಸುಮ್ಮನಾಗಲಿಲ್ಲ. ಬದಲಿಗೆ ಘಟಂ, ಮೃದಂಗ, ವೀಣೆ ಹಾಗೂ ಕೊಳಲು ನುಡಿಸುವುದನ್ನು ಹತ್ತಾರು ಬಾರಿ ಗಮನಿಸಿದ್ರು. ವಾದ್ಯಗಳನ್ನು ಬಾರಿಸುವ ಸಂದರ್ಭದಲ್ಲಿ ಕಣ್ಣಿನ ಚಲನೆ, ಹಣೆಯ ನಿರಿಗೆ ಹಾಗೂ ಕೆನ್ನೆಯ ಅದುರುವಿಕೆಯಲ್ಲಿ ಕಲಾವಿದರು ತೋರಿಸುವ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆಯಾ ವಾದ್ಯಗಳಿಗೆ ತಕ್ಕಂತೆ ಮುಖಭಾವ ಪ್ರದರ್ಶನಕ್ಕೆ ತಮ್ಮನ್ನ ಸಿದ್ಧ ಮಾಡಿಕೊಂಡ್ರು. ನಂತರ ಗುರುಗಳೇ ನಾನೀಗ ರೆಡಿ ಅಂದ್ರು. ಆರಾಧಿಸುವೆ ಮದನಾರಿ ಹಾಡಿಗೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಬಗೆಯ ಮಾಸ್ಕ್ ತಯಾರಿಸಲಾಗಿತ್ತು. ಬಬ್ರುವಾಹನ ತಯಾರಾಗಿದ್ದು 1974. ಈ ದಿನಗಳಲ್ಲಿ ಕಟ್ ಅಂಡ್ ಪೇಸ್ಟ್ ವಿದ್ಯೆಯಾಗ್ಲಿ, ಗ್ರಾಫಿಕ್ ತಂತ್ರಜ್ಞಾನದ ಹೆಸರಾಗ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆಗ 5 ಪಾತ್ರಧಾರಿಗಳ ಒಂದು ಮಾಸ್ಕ್ ತಯಾರಿಸಿಕೊಂಡು 3 ಕ್ಯಾಮರಾ ಬಳಸಿ 3 ದಿಕ್ಕುಗಳಿಂದ ಶೂಟ್ ಮಾಡಲಾಗಿತ್ತು. ಇಷ್ಟೆಲ್ಲಾ ಸಿದ್ಧತೆ ನಂತರ ಒಂದು ದಿನ ಬೆಳಗ್ಗೆ 8 ಗಂಟೆಗೆ ಶೂಟಿಂಗ್ ಶುರುವಾಯಿತು. ಆರಂಭದಿಂದಲೂ ಅಪಾರ ಉತ್ಸಾಹದಿಂದ ರಾಜ್ ಅವರು, ಗುರುಗಳೇ ಈ ದೃಶ್ಯ ಬಹಳ ಚೆನ್ನಾಗಿ ಬರ್ತಾ ಇದೆ, ಮುಂದುವರಿಸೋಣ ಎನ್ನುತ್ತಲೇ ಎಲ್ಲರನ್ನ ಉತ್ತೇಜಿಸಿದ್ರು. 12:30 ನಿರಂತರವಾಗಿ ಶೂಟಿಂಗ್ ನಡೆಸಿ ಸ್ವಲ್ಪ ಹೊತ್ತು ವಿರಾಮ ಘೋಷಿಸಲಾಯಿತು. ನಮಗೂ ಬೆಳಗಿಂದ ಚಿತ್ರೀಕರಿಸಿ

ಸತ್ಯ ದೃಶ್ಯಗಳು ಹೇಗೆ ಬಂದಿದೆ ಅನ್ನುವಂತಹ ನೋಡುವಂತ ಅವಸರ ಆಸೆ ಎಲ್ಲವೂ ಕೂಡ ಇತ್ತು. ಆ ಮಠಮಠ ಮಧ್ಯಾಹ್ನದಲ್ಲಿ ಬಿಟ್ಟ ಕಣ್ಣು ಬಿಟ್ಟಂತೆ ದೃಶ್ಯ ನೋಡಲು ಕೂತವರಿಗೆ ಎದೆ ಒಡೆದಂತಾಯಿತು. ಯಾಕಂದ್ರೆ ಎಲ್ಲಿ ತಪ್ಪಾಗಿತ್ತು ಗೊತ್ತಿಲ್ಲ, ಬೆಳಗ್ಗಿಂದ ಚಿತ್ರೀಕರಿಸಿದ ದೃಶ್ಯಗಳಲ್ಲಿ ಒಂದು ಕೂಡ ಬಂದಿರಲಿಲ್ಲ, ಅಷ್ಟು ಹಾಳಾಗೋಗಿತ್ತು. ಮತ್ತೆ ಮೊದಲಿನಿಂದ ಶುರು ಮಾಡಬೇಕಿತ್ತು. ವಿಷಯ ತಿಳಿದ ಹುಣಸೂರು ಕೃಷ್ಣಮೂರ್ತಿಗಳು ಬೇಸರದಿಂದ ಕೂತ್ಬಿಟ್ರು. ರಾಜ್ಕುಮಾರ್ ಅವರಿಗೆ ವಿಷಯ ತಿಳಿಸುವುದು ಹೇಗೆ ಎಂದು ಎಲ್ಲರ ಸಂಕಟವಾಗಿತ್ತು. ನಾನು ಸಂಕೋಚದಿಂದಲೇ ರಾಜ್ ಅವರ ಬಳಿ ಹೋಗಿ ಎಲ್ಲ ವಿಷಯ ತಿಳಿಸಿದೆ. ಸರ್, ಹೀಗಾಗಿರೋದಕ್ಕೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ಎಂದು ಸೇರಿಸಿದೆ. ಆಗ ಅಣ್ಣವರು ಹೇಳಿದ್ದೇನು ಗೊತ್ತೇ, ಭಾರ್ಗವ ಅವರೇ, ಕೆಲಸ ಅಂದಮೇಲೆ ಇಂಥ ತಪ್ಪುಗಳೆಲ್ಲ ಆಗೋದು ಸಹಜ, ಆಗೋದಾಗಿ ಹೋಗಿದೆ. ಈಗ ನಾನು ಬೇಸರ ಮಾಡಿಕೊಂಡ್ರಷ್ಟೇ, ಮಾಡಿಕೊಳ್ಳದಿದ್ರು ಅಷ್ಟೇ ಅಲ್ವೇ. ಈಗ ಹೇಗಿದ್ರೂ ಈ ದೃಶ್ಯದ ಚಿತ್ರೀಕರಣ ಚೆನ್ನಾಗಿ ಬರ್ತಾ ಇದೆ ತಾನೇ, ಅದನ್ನೇ ಇನ್ನೊಮ್ಮೆ ತೆಗೆಯೋಣ. ಬೆಳಗ್ಗೆ ಆಕಸ್ಮಿಕವಾಗಿ ಮಾಡಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಲು ಈಗ ಒಂದು ಅವಕಾಶ ತಂತಾನೆ ಸಿಕ್ಕಿದೆ, ಅದನ್ನು ಬಳಸಿಕೊಳ್ಳೋಣ. ಮಧ್ಯಾಹ್ನ ಊಟವಾದ ನಂತರ ಬೆಳಗ್ಗೆ ಹಾಕ್ಕೊಂಡು ಬಂದಿದ್ದ ಮಾಸ್ಕನ್ನೇ ಮತ್ತೆ ಹಾಕ್ಕೊಂಡು ಬರ್ತೇನೆ, ನೀವು ಸಿದ್ಧರಾಗಿ ಶಿವ ಅಂತ ಜಮಾಯಿಸಿ ಬಿಡೋಣ ಅಂದರು. ರಾಜ್ಕುಮಾರ್ ಅವರೇ ಹೀಗೆ ಹೇಳಿದ್ದು ಕೇಳಿ ಎಲ್ರಿಗೂ ಖುಷಿಯಾಯಿತು, ಸಂತೋಷವಾಯಿತು, ಉತ್ಸಾಹ ಬಂತು. ಎಲ್ಲರೂ ಗೆಲುವಿನಿಂದ ಎದ್ದು ನಿಂತರು. ನೋಡು ನೋಡುತ್ತಲೇ ಶೂಟಿಂಗ್ ಮತ್ತೆ ಶುರುವಾಯಿತು. ಬೆಳಗ್ಗೆ ಆಗಿ ಹೋದ ಪ್ರಮಾದದ ಬಗ್ಗೆ ಏನೇನು ಗೊತ್ತಿಲ್ಲದವರಂತೆ ರಾಜ್ಕುಮಾರ್ ಪಾತ್ರದಲ್ಲಿ ಲೀನವಾಗಿ ಹೋದರು. ಮಧ್ಯಾಹ್ನ ಶುರುವಾದ ಹಾಡಿನ ಚಿತ್ರೀಕರಣ ಮುಗಿದಾಗ ರಾತ್ರಿ 8 ಗಂಟೆಯಾಗಿತ್ತು. ಕಡೆಗೊಮ್ಮೆ ರಶಸ್ ನೋಡಿದಾಗ ಎಲ್ರಿಗೂ ಕಣ್ತುಂಬಿ ಬಂದಿತ್ತು. ಹಳೆಯ ನೆನಪುಗಳಲ್ಲಿ ಹೀಗೆ ತೇಲಿ ಹೋಗಿ ಖುಷಿಪಟ್ಟರು ಭಾರ್ಗವ. ಬಬ್ರುವಾಹನ ಸಿನಿಮಾದ ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಯ ಟಿ ಜಿ ಲಿಂಗಪ್ಪ ಅವರ ಸಂಗೀತದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ಇದು ರೇಡಿಯೋ ಸಂಜೆ. ನಾನು ಆರ್ ಜಿ ಅಭಿಷೇಕ್.

ಗುಲಾಬಿಯನ್ನು ಕೂಡ ಟಿಶ್ಯೂ ಪೇಪರ್ನ ಜೊತೆಗೆ ಫಿಕ್ಸ್ ಮಾಡಿ, ಇದಿಷ್ಟನ್ನು ವಿಜಯನರಸಿಂಹ ಅವರಿಗೆ ಕೊಡು ಎಂದ್ರು. ಕಾಫಿಯ ಹುಡುಗ ಹಾಗೆ ಮಾಡಿದ. ಪತ್ರ ಬಿಡಿಸಿ ನೋಡಿದ ವಿಜಯನರಸಿಂಹ ಸಹಜವಾಗಿಯೇ ಖುಷಿಪಟ್ರು. ಪತ್ರದ ಜೊತೆಗಿದ್ದ ಗುಲಾಬಿಯನ್ನೇ ಸಂಭ್ರಮದಿಂದ ನೋಡಿದ್ರು. ನಂತರ ತಮ್ಮ ಆಗಿನ ಮನಸ್ಥಿತಿ ಮತ್ತು ಆ ಕ್ಷಣದ ಸನ್ನಿವೇಶವನ್ನೇ ಜೊತೆ ಇಟ್ಕೊಂಡು ಆ ಕ್ಷಣ ಮೈಮರೆದ್ರು. ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಎಂದು ಪಲ್ಲವಿಯನ್ನ ಬರೆದೇ ಬಿಟ್ರು. ನಂತರದ 10 ನಿಮಿಷದಲ್ಲಿ ಪೂರ್ತಿ ಹಾಡನ್ನೇ ಸಿದ್ಧಪಡಿಸಿ ಪುಟ್ಟಣ್ಣ ಕಣಗಾಲ್ರಿಗೆ ತಲುಪಿಸಿಬಿಟ್ರು. ಹಾಡನ್ನ ನೋಡಿ ಪುಟ್ಟಣ್ಣ ಕಣಗಾಲ್ ಕುಣಿದಾಡ್ಬಿಟ್ರಂತೆ. ನಂತರ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅವರಿಗೆ ಹಾಡು ಕೊಟ್ಟು ಇದಕ್ಕೆ ಒಂದು ಟ್ಯೂನ್ ಹಾಕಿ ಅಂತ ಹೇಳಿದ್ರು. ಮುಂದಿನ 15 ನಿಮಿಷದಲ್ಲಿ ಟ್ಯೂನ್ ಕೂಡ ರೆಡಿಯಾಯಿತು. ಆದರೆ ಹಾಡಲು SP ಇಲ್ಲ, ಅವರು ರೆಕಾರ್ಡಿಂಗ್ ಮುಗಿಸಿ ಹೋಗಿ ಆಗಿತ್ತು. ಮುಂದಿನ 10-20 ದಿವಸ ಅವರು ಕೈಗೆ ಸಿಗೋದಿಲ್ಲ ಅನ್ನೋದು ಕೂಡ ಪುಟ್ಟಣ್ಣ ಅವರಿಗೆ ಗೊತ್ತಿತ್ತು. SP ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆ ಗೀತೆಯನ್ನ ಬಿಡೋದಕ್ಕೆ ಪುಟ್ಟಣ್ಣ ಅವರಿಗೆ ಮನಸ್ಸಾಗಲಿಲ್ಲ. ಆಗ ಪಕ್ಕದ ಸೆಟ್ನಲ್ಲೇ ಇದ್ದ ಸೀತೆಯಲ್ಲ ಸಾವಿತ್ರಿ ಚಿತ್ರದ ಶೂಟಿಂಗ್ನಲ್ಲಿ RN ಸುದರ್ಶನ್ ಇದ್ದಾರೆ ಅನ್ನೋದು ತಿಳಿಯಿತು. RN ಜಯಗೋಪಾಲ್ ಅವರ ಸೋದರ ಸುದರ್ಶನ್ ಕೂಡ ಅಪರೂಪದ ಗಾಯಕ. ತಕ್ಷಣ ಅವರನ್ನು ಕರೆಸಿಕೊಂಡು ಪುಟ್ಟಣ್ಣ, ತಮ್ಮ ಈ ಹಾಡಿಗೆ ನಿನ್ನ ಧ್ವನಿ ಹೊಂದಿಕೆಯಾಗುತ್ತೆ, ಹಾಡಿಬಿಡು ಮೈ ಲಾರ್ಡ್ ಅಂದ್ರಂತೆ. ಪುಟ್ಟಣ್ಣನ ಬಗ್ಗೆ ಅಭಿಮಾನ ಹೊಂದಿದಂಥ ಸುದರ್ಶನ್ ಎರಡು ಮಾತಾಡದೆ ಅದ್ಭುತ ಅದ್ಭುತ ಎಂಬಂತೆ ಕಥಾನಾಯಕ ಶ್ರೀನಾಥ್ ಅವರ ಕಂಠವನ್ನೇ ಹೋಲುವ ರೀತಿಯಲ್ಲಿ ಹೂವೊಂದು ಬಳಿ ಬಂದು ಗೀತೆಯನ್ನು ಹಾಡಿಯೇ ಬಿಟ್ರಂತೆ. ಮುಂದಿನ ಸ್ವರಸ್ಯ ಆಕಸ್ಮಿಕವಾಗಿ ಹುಟ್ಟಿ ಆಕಸ್ಮಿಕವಾಗಿ ಸೇರ್ಪಡೆಗೊಂಡಂತ ಈ ಹಾಡು ತನ್ಮೂಲಕ ಶುಭಮಂಗಳದ ಜನಪ್ರಿಯತೆಯನ್ನು ಹೆಚ್ಚಿಸಿತು. ಹಾಡಿನ ಹಿಂದಿನ ಕತೆ ಕೇಳಿದ್ರಿ, ಈ ಹಾಡನ್ನು ಕೇಳಿ. ನಾನು RJ ಅಭಿಷೇಕ್, ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಈ ಹಾಡು ಬರೆಸಿದ್ದು ಹೇಗೆ ಎಂಬುದನ್ನ ಪುಟ್ಟಣ್ಣನವರ ಮಾತುಗಳಲ್ಲಿ ಕೇಳಬೇಕು. ನಾಗರಹಾವು ಚಿತ್ರದ ಹಾಡುಗಳನ್ನು ಬರೆಸಿದ್ದು ಶಿವನ ಸಮುದ್ರದಲ್ಲಿ. ಶಿಂಷಾ ನದಿ ಜಲಪಾತವಾಗಿ ಧುಮ್ಮಿಕ್ಕುವ ಆ ಪ್ರದೇಶದಲ್ಲಿ ಒಂದು ಬಂಗಲೆ ಇದೆ. ಅದರ ಮುಂದಿರುವ ವರಾಂಡದಲ್ಲಿ ಜಮಖಾನ ಹಾಸಿಕೊಂಡು ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಸಮ್ಮುಖದಲ್ಲಿ ತಬಲಾ ಹಾರ್ಮೋನಿಯಂ ಇಟ್ಟುಕೊಂಡು ಹಾಡುಗಳನ್ನು ಕಂಪೋಸ್ ಮಾಡಿಸಿದ. ಅದರಲ್ಲಿ ಬರುವ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಎಂಬ ಹಾಡು ಮತ್ತು ದೃಶ್ಯ ನನಗೆ ಅತ್ಯಂತ ಮೆಚ್ಚುಗೆಯಾದದ್ದು. ಕೆಲವೊಮ್ಮೆ ನಮಗೆ ಮಾನಸಿಕವಾಗಿ ಕೆಲವು ಭಾವನೆಗಳು ಹುಟ್ಟುತ್ತದೆ, ಆ ಭಾವನೆಗಳಿಗೆ ನಾವು ಗುಲಾಮರಾಗ್ತೀವಿ. ಹಾಗೆಯೇ ಆ ಹಾಡಿನ ಹಿನ್ನೆಲೆ ಕೂಡ ಯಾವುದೋ ಒಂದು ಭಾವನೆಗೆ ಗುಲಾಮನಾಗಿ ಅದು ನನ್ನಿಂದ ಹೊರಹೊಮ್ಮಿತು. ಈ ಹಾಡು ಬರೆಸುವಾಗ ಯಾರೋ ಒಬ್ಬರು ನನ್ನ ಮನದಲ್ಲಿದ್ದರು, ಅದನ್ನೇ ನಾನು ಗೀತ ರಚನೆಕಾರನಾಗಿ ಹೇಳಿದೆ. ನಂತರದ ಪಲ್ಲವಿಯನ್ನು ನಾನೇ ಹೇಳಿ ಬರೆಸಿದಾಗ ಎಲ್ಲರೂ ಡೈರೆಕ್ಟರ್ ಬಹಳ ರೊಮ್ಯಾಂಟಿಕ್ ಆಗಿದ್ದಾರೆ ಎಂದು ತಮಾಷೆ ಮಾಡಿದರು. ಅದನ್ನು ಕೇಳಿ ನನಗೆ ನೋವಾಗಲಿಲ್ಲ, ಯಾಕಂದರೆ ಯಾವುದನ್ನು ಬಚ್ಚಿಟ್ಟುಕೊಳ್ಳಲಾರದಂಥ ಹೃದಯ ನನ್ನದು. ಈ ಹಾಡನ್ನು ಈಗಲೂ ನೋಡಿ, ಅದರಲ್ಲಿ ನಾಯಕಿ ಆರತಿ ಗಾಳಿಯಲ್ಲಿ ತೆಲಿದಂತೆ ಸ್ಲೋ ಮೋಷನ್ನಲ್ಲಿ ಬರ್ತಾ ಇದ್ರೆ ಪಕ್ಕದಲ್ಲಿರುವಂಥ ನಾಯಕ ವಿಷ್ಣುವರ್ಧನ್ ಮಾಮೂಲು ಸ್ಪೀಡ್ನಲ್ಲೇ ನಡೆದುಕೊಂಡು ಬರ್ತಾರೆ. ಇಂಥದ್ದೊಂದು ದೃಶ್ಯ ಸಂಯೋಜನೆ 1972 ಕಾಲಕ್ಕೆ ಭಾರತೀಯ ಚಿತ್ರರಂಗಕ್ಕೆ ಹೊಸದು. ಏಕಕಾಲಕ್ಕೆ ಸ್ಲೋ ಮೋಷನ್ ಹಾಗೂ ಮಾಮೂಲಿ ಸ್ಪೀಡಿನ ಚಿತ್ರೀಕರಣದಲ್ಲಿ ಸ್ವಲ್ಪನೇ ಸ್ವಲ್ಪ ಏರುಪೇರಾಗಿದ್ರೂ ಕೂಡ ಇಡೀ ದೃಶ್ಯ ಹಾಳಾಗ್ತಾ ಇತ್ತು. ಆದರೂ ರಿಸ್ಕ್ ತೆಗೆದುಕೊಂಡು ಆ ದೃಶ್ಯ ಚಿತ್ರಿಸಿದ್ದ ಪುಟ್ಟಣ್ಣ ಏಕಕಾಲಕ್ಕೆ ಆರತಿ ಮತ್ತು ಚಿತ್ರಪ್ರೇಮಿಗಳ ಹೃದಯ ಗೆದ್ರು. ಈ ದೃಶ್ಯ ವೈಭವದ ಸುದ್ದಿ ತಿಳಿದು ಕುತೂಹಲದಿಂದಲೇ ಚಿತ್ರ ವೀಕ್ಷಿಸಿದ ರಷ್ಯಾದ ಅಂದಿನ ಹೆಸರಾಂತ ನಿರ್ದೇಶಕ ಆಲಿ ಕಮರೇವ್ ಅಮೇಜಿಂಗ್ ಎಂದು ಉದ್ಗಾರ ತೆಗೆದರಂತೆ. ಬೆಳ್ಳಿತೆರೆಯ ವಿಪರ್ಯಾಸಗಳು ಹೀಗೆಲ್ಲ ಇರ್ತವೆ ನೋಡಿ. ಸ್ವಾರಸ್ಯವೆಂದರೆ ಹೀಗೆ ಒಂದು ಹೆಣ್ಣನ್ನು ಹೊಗಳಿದ ಹಾಗೂ ತೆಗಳಿದ ಸಂದರ್ಭಗಳಲ್ಲಿ ಆಕೆ ಯಾರೆಂದು ಪುಟ್ಟಣ್ಣ ಕಣಗಾಲರು ಅಪ್ಪಿತಪ್ಪಿ ಕೂಡ ಹೇಳಲಿಲ್ಲ. ಆದರೂ ಅದು ಯಾರೆಂದು ನಾಡಿನ ಸಮಸ್ತರಿಗೂ ಅರ್ಥವಾಗಿ ಹೋಯಿತು. ನಾಗರಹಾವು ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆಯ ವಿಜಯ ಭಾಸ್ಕರ್ ಅವರ ಸಂಗೀತದ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಕುಟುಂಬ ಒಂಜಿ ಉಸುಲು ನನೊಂಜಿ ಉಸುಲುನ್ನು ಪೆದ್ದನಗ ಈ ಉಸುಲು ತಿಕ್ಕಂಡ ಯಾನು ಪೆದ್ದಯೇ ಪನ್ಪುನಂಚಿನ ಪೊರ್ತುಡ್ಲ ಯಾನು ಒಂಜಿ ಬಾಲೆನು ಪಡೆವೆ ಆ ಉಸುಲು ದಾತ್ರನೇ ಎನ್ನ ಉಸುಲು ಒರಿವುಂಡು ಪನ್ಪುನ ಒಂಜಿ ಮಲ್ಲ ತಿಳುವಳಿಕೆ ಈ ನೆಲತ ಸತ್ಯ ದಪಂಡ ಅಡ್ಪಿಲ್ಲು ಪೆದ್ದುನ ಪದತಿ ಇಲ್ಲದ ಉಲಯಿಡೆ ಕರೆಯೊಂದುತ್ತಿನ ಪುಣ್ಣು ಜೋಕುಲು ಮೊನೆದಾಂತಿನ ಮೋನೆಡು ತನುಕುಲೆನ ಉಲಯಿದ ಚಿಂತನೆಲೆನು ತನುಕುಲೆನ ಉಲಯಿದ ಆಲೋಚನೆಲೆನು ಅಕುಲು ದುಂಬುಗು ದ ಸಾದಿಗ ದಾಂಟಾದೆರಡ ಅವು ಆ ಮೂಲಕ ಅಂದು ಪನ್ನುಲಿ ಪುಷ ಈ ಚಿಂತನೆನು ನಮ್ಮ ಈ ಚಿಂತನೆದ ಮೌಲ್ಯನು ನಮ್ಮ ಏನ್ಸ ತಿರಿಯನಲಿ ದಾಯಿಗ ನಂಗ ಅಪ್ಪೆ ಮೂಲ ಕಟ್ಟು ಬೋಡು ಒಂದೇತ ಮೌಲ್ಯದಾದ ಸಮಾನತೆ ಸ್ವಾಯತ್ತತೆ ಬಕ್ಕ ಗೌರವ ಘನತೆದ ಬದುಕನ್ನು ಪಡೆಯರೆ ಪಂಡ ಪೊಣ್ಣು ಜೋಕುಲು ಪಂಡ ಸಸಾರ ಉಪ್ಪುನ ಈ ಕಾಲುಡ್ಲ ಪೊಣ್ಣು ಜೋಕುಲು ಬೋಡು ಪಂದು ಪನೊಂದು ಐನು ದಾಂಟಿ ಸಾವು ನಂಚಿನ ಬೇಲೆನು ಈ ಅಪ್ಪೆ ಮೂಲ ಕಟ್ಟು ಮಲ್ತದುಂಡು ಪೊಣ್ಣನು ದು ಸಂತೇಸಿ ಪೊಣ್ಣಡ್ದು ಸಂಸಾರ ಪೊಣ್ಣಡ್ದು ಕುಟುಂಬ ಪೊಣ್ಣಡ್ದು ಬರಿ ಪೊಣ್ಣಡ್ದು ತನ್ನ ಅಸ್ಮಿತೆನು ತನ್ನ ಅನನ್ಯತೆಯನ್ನು ಒರಿತಾವನ್ರೆ ಸಾಧ್ಯ ಆತನು ದಾಯ್ಪಂಡ ಅಧಿಕಾರದ ಕೇಂದ್ರ ಸ್ಥಾನೋಡು ಉಪ್ಪುನಾಲು ಪೊಣ್ಣು ಮಗಲು ಆಲು ತನ್ನ ಅವಕಾಶಲೇನು ಉಪಯೋಗಿಸಾವೊಂದು ಮುಖ್ಯವಾದ ಕುಟುಂಬನ ಗುರುತಿಸಾವುನ ಪೊಣ್ಣನ ಸ್ತ್ರೀ ಮೂಲದ ಮೂಲಕ ಕುಟುಂಬದ ಅಸ್ಮಿತೆನು ವಾ ಕುಟುಂಬ ಅಂದು ಪನ್ಪ ನಮ್ಮ ಇನಿ ಪೊಣ್ಣನ ಕುಟುಂಬ ಅನ್ಪನ್ನಾಗ ವಾ ಕುಟುಂಬ ಅಂದು ಪನ್ಪ ಆ ಕುಟುಂಬದ ಅಸ್ಮಿತೆನು ಒರಿಪಾವುನ ಕುಟುಂಬದ ಪುದರನು ಒರಿಪಾವುನ ಬೇಲೆನು ಅಲು ಮಲ್ತೊಂದು ಬೈದಲು ಐಕೆ ಪೂರಕವಾದ ಒರಿದಿನ ಪೂರ ಸಂಗತಿಲ್ಲವುಲ್ಲ ನಮ್ಮ ಆರಾಧನಾ ಪರಂಪರೆ ಉಪ್ಪಡು ನಮ್ಮ ನಂಬುನ ದೈವ ದೇವಿಯರು ಉಪ್ಪಡು ನಮ್ಮ ಆಚರಣೆ ಮಲ್ಪುನ ಆಚರಣೆಲುಪ್ಪಡು ಅವು ದೈವಾರಾಧನೆ ಆದುಪ್ಪಡು ನಾಗಾರಾಧನೆ ಆದುಪ್ಪಡು.

ನಮ್ಮ ತುಳುನಾಡಿನ ತುಂಡ ದಾಯಿಗೆ ಇಂಚಿನ ಒಂಜಿ ಸಾಮಾಜಿಕ ಚಿಂತನೆ ಉಂಡು ಅಥವಾ ಸಾಮಾಜಿಕ ಆಚರಣೆಯಲ್ಲಿ ಉಂಡು ಪಂಡ ಅವು ಅಪ್ಪೆ ಮೂಲ ಕಟ್ಟದ ಆಚರಣೆದ ಹಿನ್ನೆಲೆ ಉಂಡು ಪಂದು ತೆರಿಯರೆ ಸಾಧ್ಯ ಆಪುಂಡು. ಆ ನೆಲೆಟು ತುಳುವ ಸಮಾಜದ ಉಲೈಡು ಸಾಮಾಜಿಕ ಪರಿಕಲ್ಪನೆಯನ್ನು ಮಸ್ತ್ ಮಲ್ಲ ಚಿಂತನೆಯಾದ ಒರ್ತೊಂದು ಕಂಡನಿ ಸೈತುಂಡ ಅಲ್ಲಿನ ತರೆ ತ ಕುಜಲನ್ನ ಗೀಸಂದೆ ಕೆಂಪು ಸೀರೆ ತುತ್ತಾವಂದೆ ಕೈ ಪತ್ತಾವುನ ಕುಡುಂಚಿ ಮದುಮೆನ ಅಲೆಗೆ ಮಲ್ತದು ಅಲ್ಲಿನ ಸಂತೇಸಿನ ದುಂಬು ಕೊನಪುನಂಚಿನ ಬೇಲೆ ದುಂಬುಡು ದುಂಚಿಲ ಇತ್ತು. ಎನ್ನ ಬಾಲೆ ಆಯನ ಬಾಲೆ ನಮ್ಮ ಬಾಲೆ ಅವು ಮಾತರ್ಲ ನಮ್ಮ ಕುಟುಂಬದ ಬಾಲೆ ಅಂಚದ ಪೊಣ್ಣನ ದೊಂಕುನ ಪೊಣ್ಣ ಸಂತೇಸಿನ ತೊರ್ಪುನ ಪೊಣ್ಣು ಪುಟ್ಟುನ ಬೊಡ್ಚಿ ಪನ್ಪುನ ಆಲೋಚನೆ ಇತ್ತು ಜಿ. ಪೊಣ್ಣು ಪುಟ್ಟುಡಾಂಡ ದೈವಗ ಧರ್ಮನೇಮ ಪನೊಂತೇರು ನಾಗಗ ನಾಗಮಂಡಲ ಮಲ್ತೊಂತೇರು ನಾಗನ ಮೂಲನು ನಾಡೊಂದು ಪೋವಂತೇರು ಬರೀನ್ ಆಲಡೆದ ಮೂಲ ಓವುಂದು ನಾಡೊಂತೇರು ಎಂಕ್ಲ ಆಲಡೆ ಓಲು ಒಂದು ನಾಡೊಂದು ಪೋವಂತೇರು ಆಲಡೆದ ಮೂಲಕ ಎಂಕ್ಲ ಕುಟುಂಬ ಓವು ಒಂದು ನಾಡೊಂತೇರು ಒಂದು ಪೂರ ಸಾಧ್ಯವಂತೀನಿ ಅಪ್ಪೆ ಮೂಲ ಕಟ್ಟದ ಈ ಆಲೋಚನೆದ ಚಿಂತನೆಡು. ಇನಿಕ್ಲ ನಿಕ್ಲ ಕುಂದಾಪುರದಂಚಿ ತುಯ್ಯರಡ ಇನಿ ನಮ್ಮ ಕುಡ್ಲಡು ಭೂಮಿಲು ಚೀಲು ಚೀಲು ಚೀಲು ಚೀಲ ಆತನ್ ಅಂಡ ನಿಕ್ಲು ಕುಂದಾಪುರದಂಚಿನ ಭೂಮಿನ ತುಯ್ಯರಡ ಇಡೀ ಭೂಮಿ ಪೊಣ್ಣನ ಒರ್ತಿನ ಪುದರ್ಡೆ ಉಂಡು. ನೂದು ಐನೂದು ಎಕರೆ ಜಾಗಲು ಒಂಜಿ ಅಪ್ಪಿನ ಪುದರುಡುಂಡು ಅವು ಪಾಲು ಪಂತೆ ಆತಜಿ. ಕುಡ್ಲಿಡ್ಲ ನಮ್ಮ ಕೆಲವು ಅಕ್ಕೇನ ಕಲ್ಲ ಪುದರ್ಕೇನು ಯಾನ್ ಮುರನಿ ಬಂಟ ಸಮಾಜದ ಒಂಜಿ ಬೂಕುನು ದೆತ್ತು ತೂನಗ ಐಟು ಮೂಜಿ ಸಾರ ಮುಡಿ ಉಷ್ಟೋಲಿ ಐನೂದು ಮುಡಿ ಉಷ್ಟೋಲಿ ಒಂಜಿ ಸಾರ ಮುಡಿ ಉಷ್ಟೋಲಿ ಇತ್ತಿನ ಭೂಮಿನ ಕಂಬುಲ ಮಲ್ತೊಂತೀನಿ ಸಾಗೋಳಿ ಮಲ್ತೊಂತೀನಿ ಆ ಭೂಮಿನ ಏಕಿ ದೇಕಿ ಮಲ್ತೊಂತೀನಿ ಪುಂಜೋಲು ಅಂಡ ಇನಿ ಕಾನಗದಾದಾತಂಡ ಏನೊಂಜಿ ಗುತ್ತುದ ಇಲ್ಲದ ಪುಂಜೇಡ ಒಂಜಿ ಸಂದರ್ಶನಗ ವರ ಪೋನಗ ಅರ್ ಪಂಡಿನ ಪಾತ್ರ ಎಂಕ ಇನಿಕಿಲ್ಲ ಮದತುಜಿ. ಎನ್ನ ಕಂಡನಿ ಸೈನಗ ಎಂಕ ಎನ್ನ ಕಂಡದ ಪುನಿ ಓಲುತ್ತುಂಡು ಎನ್ನ ಕಂಡ ಓಲುತ್ತುಂಡು ಅಂದು ಗೊತ್ತುತ್ತುಜಿ ಮಗ. ಯಾನ ಬಕ್ಕ ಎನ್ನ ಕಂಡದ ಪುನಿ ಎನ್ನ ಕಂಡದ ಕಡಿ ಎನ್ನ ಭೂಮಿದ ವಿಸ್ತಾರ ತಿರಿಯೆ ಬೆನ್ನಿನ ಯಾನ ಬೆನಿಯರೆ ಬೆನ್ಪಾಯರೆ ಕಲ್ತೆ ಕಂಡಗ ಜತ್ತದ ಗೊತ್ತುತ್ತು ಜಿ ಇಲ್ಲದ ಉಲೈತೆ ದಂಡ ನೂದು ಮುಡಿ ಸಾರ ಮುಡಿ ಉಷ್ಟೋಲಿ ಒಂಜೇ ಕೈಟ್ ಇತ್ತುಂಡ ಆ ಭೂಮಿನ ನಿರ್ವಹಣೆ ಮಲ್ಪುನ ಆ ಚಾಕಚಕ್ಯತೆ ಪಂಡ ಒಂಜಿ ಅಪ್ಪೆನ ಪುದರುಡು ಇತ್ತಿನಿಡ್ದಾತ್ರ ಆ ಭೂಮಿ ಒಂಜೇ ರೀತಿಡು ಇತ್ತುಂಡು ಪನ್ಪುನ ಮಸ್ತ್ ಮಲ್ಲಗೇನ ನೆಡ್ದ ಸಾಮಾಜಿಕವಾಯಿನ ಒಂಜಿ ಬದಲಾವಣೆ ಆತುಂಡ ಅಂದಕೇಂಡ ಅವು ಆ ಕಾಲಾನುಕಾಲಗೂ ಅವಿಭಕ್ತ ಕುಟುಂಬಲು ವಿಭಕ್ತ ಅನ್ನಗ ಅಪ್ಪೆ ಮೂಲ ಕಟ್ಟುಲು ಅಮ್ಮ ಮೂಲ ಕಟ್ಟದಂಚಿ ಪೋಪುನ ಇಜಿಂಡ ನವ ಪಿತೃ ಪ್ರಧಾನತೆ ದಂಚಿ ಪೋಪುನ ಇಜಿಂಡ ಇಡೆಗು ವಲಸೆ ಬತ್ತಿನ ಸಮುದಾಯೊಲೆನು ತೂದು ಎಂಕ್ಲೇಡ್ದು ಅಕಲ್ನ ಕೂಡು ಕಟ್ಟು ಎಡ್ಡೆ ಪಂದು ಕೆಲವೇರು ಅಂಚ ಬದಲಾತಿನ ಕ್ರಮಲ ಇತ್ತುಂಡು ಅಂಡಲ ಮೂಲದ ನೆಲೆನು ಬದಲಿ ಸಾವಂದೆ ಆ ಕಟ್ಟನ ಅಂಚಿನ ಒರಿತೊಂದಿನೇನು ನಮ್ಮ ತೂವಲಿ ಐಡ್ದಾತ್ರನೇ ಮೂಲು ಮಲ್ಪುನ ಆಚರಣೆ ಲೇಡು ನಿಕ್ಲು ಉತ್ತರ ಕರ್ನಾಟಕಗೆ ಜಿನ ಉತ್ತರ ದಂಚಿ ತುಂಡ ಅವ್ಲ ಮಲ್ಪುನ ಆಚರಣೆ ಇಡ್ದು ಭಿನ್ನವಾದ ಮೂಲು ಕೆಡ್ಡಸದ ಆಚರಣೆ ಉಂಡು. ಪೊಣ್ಣು ಈ ಭೂಮಿ ಮದಿಮಲ ಅಪಲು ಐತ ಮೂಲಕ ಅಲ್ಲ ಬದುಕು ಗೇನ ಹೆಚ್ಚುಂಡು ಪನ್ಪುನ ಆ ಆಚರಣೆ ನಂಗೆ ಇಡೀ ಭೂಮಿದ ಪರಿಕಲ್ಪನೆ ಹೊಸದೇಕಿಡು ಕೊರಿಯರೆ ಸಾಧ್ಯ ಆಪುಡು. ನಾಗಾರಾಧನೆ ಇಜಿಂಡ ನಾಗಮಂಡಲ ಇಜಿಂಡ ದೈವಾರಾಧನೆಲು ಪೊಣ್ಣನ ಮೂಲ ಕಟ್ಟದ ಸಂತೇಸಿನೇ ಪೊರ್ಲುಡು ಕಟ್ಟರೆ ಸಾಧ್ಯ ಆತಂಡು. ಪಂಡ ಮಾತಾ ಬೇರ್ಲೆನ್ನ ನಯವಾದ

ಒಂಜಿ ಬುಡಕಟ್ಟದ ನೆಲೆಟ್ಟು ಯೋಚಿಸಾವು ನಂಚಿನ ಪೆರ್ಮೆ ನಮ್ಮ ತುಳುವೆರ್ನವು. ಈ ಹಿನ್ನೆಲೆಡ್ ತೂನಗ ನಮ್ಮ ಸಮುದಾಯದ ಬಗ್ಗೆ, ನಮ್ಮ ತುಳುವ ಸಮಾಜದ ಬಗ್ಗೆ ಪೆರ್ಮೆ ಪಡೆವೊಡಾಯಿನ ಸಂಗತಿ ಮಸ್ತುಮಲ್ಲವು. ನಮ್ಕ ಇನಿಕ್ಕಲ ಪಿತೃಪ್ರಧಾನತೆ ಇಜಿಂಡ ಅಮ್ಮ ಕಟ್ಟದ ಕೆಲವು ಸಂಗತಿಲು ಮಾತೃಮೂಲ ಸಮುದಾಯದ ಮಿತ್ ಅಪ್ಪೆ ಮೂಲ ಕಟ್ಟದ ಮಿತ್ ಪ್ರಭಾವ ಬೀರ್ದಿನ ಆಯ್ತು ಮಿತ್ ಪ್ರೇರಣೆ ಆತಿನ ಸಂಗತಿಲು ಇತ್ತುಂಡಲ ನಮ್ಮ ಇನಿಕ್ಕಲ ಪೊಣ್ಣ ಸಂತೇಸಿನ ಪೊಣ್ಣನು ನಮ್ಮ ತೂಪುನ ಗೇನ ಮಲ್ಲ ಅಲೇನು ದೊಂಕುನ ಇಜಿಂಡ ಅಲೇನು ಅವಮಾನಿಸಾವುನ ಸಂಗತಿರ್ದೆಚ್ಚ ಅಪ್ಪೆಡ್ದು ಸಂತೇಸಿ ಸಂಸಾರಾಂದು ಪನೊಂದು ಅಲ್ಲ ಒಟ್ಟುಗೆ ಕಟ್ಟುನ ಬೇಲೆನು ಸಂಸಾರನು ಕಟ್ಟುನ ಬೇಲೆನು ನಮ್ಮ ಮಲ್ತೊಂದು ಬೈದ. ಈ ಹಿನ್ನೆಲೆಡ್ ತೂನಗ ನಂಗೆ ಸಂಸ್ಕೃತಡು ಒಂಜಿ ಪಾತ್ರಂಡು ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕಂ ಒಂದು ಪನ್ನೋಡಾಂಡ ಭೂಮಿಯೇ ಒಂಜಿ ಕುಟುಂಬ ಅಂದು ಪನ್ನೋಡಾಂಡ ಭೂಮಿನ ಕುಟುಂಬ ಅಂದು ತೂಡ ಅವಳು ಪೊಣ್ಣು ಮೂಲವಾದ ಉಪ್ಪೊಡು ಪನ್ಪುನ ಮಲ್ಲ ಚಿಂತನೆ. ಆ ಚಿಂತನೆನು ನಮ್ಮ ತುಳುವೆರು ನೆನೆತೊಂದೆರು ಅತಂಡ ಒರ್ತೊಂದೆರು ಪನ್ಪುನ ಮಲ್ಲ ನೆಲೆ. ಐತೊಟ್ಟುಗೂ ತುಳುಟು ಉಪ್ಪುನ ಒಂದದು ಮಟ್ಟೇಳ್ದೀದು ತಂಕುನುವೆ ಇಡೀ ಊರುಗು ಮಾಯೋದ ಬೇಲಿಯಾದ ಪೂತ ಬಿತ್ತಲ್ದ ಲೆಕ್ಕ ತಂಕುನುವೆ ಅಂದ ಒಂದು ಪಾಡ್ದನದ ಸಾಲ ಆಂಡಲ ಇಡೀ ತುಳುವ ಸಮಾಜದ ನೆಲೆಟ್ಟು ತುಳು ಸಮಾಜ ಕಟ್ಟದು ಕೊಡ್ತಿನ ಚಿಂತನೆ ಬಂದು ಪನಿಯರೇ ಸಾಧ್ಯ. ಒಂಜಿ ನಂದನದ ಬಿತ್ತಲ್ದ ಲೆಕ್ಕ ಇಡೀ ಲೋಕನು ತೂಪೆ ಪಂಡ ಒಂದು ದೈವದ ನುಡಿ ಆಂಡಲ ಕುಟುಂಬನು ನಮ್ಮ ಎಂಚ ತೂವಡು ಪನ್ಪುನ ಒಂಜಿ ಯೋಚನೆನು ಅವು ಪಂದ್ರೆ ಸಾಧ್ಯ ಆತಂದ್ರೆ ಇಡೀ ಲೋಕಡು ಕೆಲವೇ ಜಾಗಡು ಉಪ್ಪುನ ಈ ಅಪ್ಪೆ ಮೂಲ ಕಟ್ಟನು ತುಳುವೆರು ಒರ್ತೊಂದು ನಡ್ದಾತ್ರನೆ ತುಳುವೆರ್ನ ಅಡ್ಪಿಲ್ಲದ ಅಟೀಲದ ಅರಗಣೆ ಅವು ಲೋಕನು ಮುಟ್ಟರೆ ಸಾಧ್ಯ ಆತಂದ್ರೆ ಅಕುಲು ಮಲ್ಪುನ ಅಡಿಗೆ ಅಕುಲು ಮಲ್ಪುನ ಅಟೀಲ್ ಪಂಡ ಕುಡ್ಲಡು ಅಕ್ಕಮಕ್ಕನ ಹೋಟೆಲ್ ಅಂದಿತ್ತು. ಆ ಅಕ್ಕಮಕ್ಕನ ಹೋಟೆಲಿನ ತುಂಡ ಅಕ್ಕಮಕ್ಕನ ಹೋಟೆಲ್ ಖಾಲಿ ವನಸು ತೆನಸದ ಬೇರ ಅದು ಮಾ

ಪನ್ಪುನ ಪ್ರಶ್ನೆ ನಂಕುಮಲ್ಲ ದಪಂಡ ಒಂಜಿ ಕಾಲಡು ಒಂಜಿ ಪೊಣ್ಣು ಮಗಲು ಮದ್ಮ್ಯಾದು ಕಂಡಲ್ ನಡೆ ಪೋಯಾಳ್ಡ ಅಲೆಗೆ ಬರಿಯರೇ ಆವಂತುನು ಬಾರಿ ಭಂಗ ದೂರದ ಕಂಡನೇ ಇಲ್ಲಾಂಡ ಅಲೆಗೆ ಬರಿಯರ ಆವಂತುನು ಬಾರಿ ಭಂಗ ತನ್ನನ್ನು ತೂವರೆ ಬತ್ತಿನ ಆ ಪೆಲ್ಲದಕ್ಲೆಗೆ ಮಗಲ್ ಎಂಚ ಉಳ್ಳಲೊಂದು ಕೇಂಡ ಅಲ್ಲೊಂಜಿ ರೂಪಕದ ಮೂಲಕ ಪಂತಲಿಗೆ ಬಟ್ಟಲ್ಡು ಮಾಡಕರು ಬಾಕಿಲ್ಡು ಕಂಚಿಲ್ ದೀಪ ಸೊಂಟ ಸುತ್ತ ಆಟಿ ಕಳಂಜೆ ಬಾಕಿ ಮಾತ ಸೌಖ್ಯ ಅಂದು ಪಂಡಿರ್ಲೆ ಅಂದ ಬಟ್ಟಲ್ಡು ಮಾಡಕರು ಪಂಡ ಮಾಡದ ಮುಲಿ ಬಾಕಿಲ್ಡು ಕಂಚಿಲ್ ದೀಪ ಪಂಡ ಅವಲುಪುನ್ ಒಂಜೆ ಬೊಲ್ಪು ಸೊಂಟದ ಸುತ್ತ ಆಟಿ ಕಳಂಜೆ ಪಂಡ ಅಲ್ಲಿ ಕಟ್ಟೊಂದಿನಿ ಪರಿದಿನ ಕುಂಟು ತುತ್ತುದಿನ ತಪ್ಪು ಬಾಂಕಿ ಮಾತ ಸೌಖ್ಯ ಅಂದು ಪಂತುರ್ಲೆ ಅಂದ ಪಂಡ ಮದಿಮ್ಯಾದು ಪೋಯಿನ ಪೊಣ್ಣು ಮಗಲೆಗು ಆತ ಬಂಗ ಇತ್ತುಂಡಲ ಆಲು ಐನ ಅಪ್ಪ ಇಲ್ಲಡೆಗು ದಾಂಟಿ ಸಾಧಿನಾಲು ಅತ್ತು ಪನ್ಪುನ ಸತ್ಯಲ ನಮ್ಮ ತೆರಿಯೋಡ ಐನ ಈ ನೆಲೆಟ್ಟು ನಂಗೆ ಅಪ್ಪೆ ಮೂಲ ಕಟ್ಟದ ಈ ಚಿಂತನೆಲು ನಂಗೆ ದಾಯಿಗೆ ಮುಖ್ಯ ಹಾಪುಂಡ್ ಪಂಡ ಆ ಸಾಧ್ಯತೆಲೇನು ತೂನಗ ಇನಿತ ಸಾಧ್ಯತೆಲೇನು ತೂನಗ ಪ್ರಕೃತಿನ ಆರಾಧನೆ ಮಲ್ಪುನ ತುಳುವೇರು ಪೊಣ್ಣನ ಆರಾಧನೆ ಮಲ್ತೇರು ಅಂದು ಮೂಲು ಪೂರ ಶಕ್ತಿ ಕೇಂದ್ರದ ಆರಾಧನಾ ಪರಂಪರೆದ ಚಿಂತನೆಲು ಮೂಲು ಉಂಡು ಸಿರಿ ಆರಾಧನೆ ಉಂಡು ನಾಗನ ಆರಾಧನೆ ಉಂಡು ದೇವಿ

0: ತೂಪುನ ಏಕಿದೇಕಿ ಎಂಚ ಬದಲಾತಂಡು ಪನ್ಪುನಲ ಇನಿತ ಕಾಲುಗು ನಂಕು ಮಲ್ಲ ಸವಾಲಾತನು. ಆ ಪುಣ್ಣನ ದೇಹ ಮೀಮಾಂಸೆ ಅಂತ ನಮ್ಮದಾದ ಪನ್ಪನ, ಆ ದೇಹ ಮೀಮಾಂಸೆದ ಮೂಲಕ ನಮ್ಮ ದಾಟಿ ಸಾವುನ ಸಂಗತಿಲು ಎಂಚಿ ನಾವು ಪನ್ಪಿನಲ ಮಲ್ಲ ವಿಚಾರ. ಅಂಡ ಆಯ್ತ ನಡುಟು ನಂಕೊಂಜಿ ಸಾಧ್ಯತೆಲಿ ನಮ್ಮ ಗುರುತಿಸಾನಗ ಸಮುದಾಯಲು ಬುಡಕಟ್ಟುಲು ಅಕಲ್ನ ಅನನ್ಯತೆಯನ್ನು ತೆರೆಯೊಂದು ದಪಂಡ ನಮ್ಮ ಭೂಮಿದ ಉಷ್ಟೋಲಿದ ಕಥೆಯನ್ನು ಪನ್ನಲ್ಕನೆ ಈ ನಾಡು ನಡತಿನ ಭೂಮಿ ಚಳುವಳಿಯನ್ನ ನಮ್ಮ ತೆರೆಯ ನೋಡು. ಈ ಭೂಮಿ ಚಳುವಳಿನ ಮಲ್ತನ ಕುಲಿಯೇರು ವಿಷ ಭೂಮಿ ದಾಂತಿನ ಕೊರಗೆರು ಐಟಲ ಪೊಂಜೂಲು ಈ ಭೂಮಿ ಚಳುವಳಿನ ಮಲ್ತದು ಆಯ್ತ ಮೂಲಕ ಅಕುಲು ಭೂಮಿನ ಪಡೆವನ್ರೆ ಸಾಧ್ಯ ಆತನ. ಈ ನೆಲೆ ಆ ಅಪ್ಪೆ ಮೂಲ ಕಟ್ಟದ ಕುಟುಂಬದ ಪುಂಜೌಲೆಗೆ ಸಾಧ್ಯ ಆತನ. ಅಂಚಿನ ಪೊಂಜೆಲೇನ್ ಪಾತೆರ್ಪಾನಾಗ ಅಕುಲು ಪಂತಿನ ಒಂಜಿ ಸಂಗತಿದಾದ ಪಂಡ ಎಂಕ್ಲು ಜೈಲುಡು ಕುಲ್ಯ ಅಂದು ಅಂಡ ನುಪ್ಪುಗು ಬಂಗದ ಬೇನೆ ಮಲ್ಲ ಆಯ್ಜಿ ಎಂಕ್ಲೆಗ್ ಬಚ್ಚಿರೆ ಬಜ್ಜೆ ತಿನ್ನೋಡುತ್ತುಂಡು ದಿನಕ್ಕೂ ರಡ್ಡು ಸರ್ತಿ ಬಚ್ಚಿರೆ ಬಜ್ಜೆ ದಾಂತೆ ಬಾಯಿ ಚಪ್ಪೆ ಚಪ್ಪೆ ಆವಂತುಂಡು ಐನು ಎಂಕ್ಲು ಎಂಕ್ಲೆ ಬಂಗಾಣ ಬಚ್ಚಿರೆ ಬಜ್ಜೆ ತಿನ್ನರ ದಾಂತೆ ಎಂಕ್ಲೆ ಬಂಗಾಣ ಅಂತ ಪಂಡೇರು. ಪಂಡ ಭೂಮಿ ಚಳುವಳಿ ದಂಚಿನ ಚಳುವಳಿಲ ಅಪ್ಪೆ ಮೂಲ ಕಟ್ಟದ ಈ ಮಣ್ಣಡು ನಡತನು ಐನು ಆಯ್ತ ಮುತಾಲ್ಕೆ ವಯಸ್ಸೊಂದನಕುಲು ಭೂಮಿ ದಾಂತಿನ ಕೊರಗೆರು ಭೂಮಿ ದಾಂತಿನ ಕೊರಗೆರು ಅಂಚಾದ ಹತ್ರ ಈ ನೆಲೆನ ತೆರಿಯೊಂದು ಭೂಮಿ ಚಳುವಳಿ ಆಯ್ತ ಪೆರ್ಮೆನು ದುಂಬೊತ್ತಿನ ಜನಕುಲು ಅಂದೇನು ಮಾತಿನ ಆಲೋಚನೆ ಮಲ್ತೊಂದು ಸಾಧ್ಯತೆದ ರಡ್ಡು ಪಾತೆರೊಂದು ಪನ್ಪೆ ವಿಷ ಮೂಲ ಅಪ್ಪೆ ಮೂಲ ಕಟ್ಟೆ ಇತ್ತಿನೇಡ್ದ ಹತ್ರನೇ ಸಮುದಾಯಲು ತಮ್ಮ ಅನನ್ಯತೆಲೇನ ತೆರೆಯೊಂದ ಆಯ್ತ ಆಯ್ತ ಒಟ್ಟಿಗೆ ಇಣಿಕ್ಲ ಜಗತ್ತದ ಆರಾಧನಾ ಕ್ರಮತ ಚಿಂತನೆಡು ನೆಲತ್ತ ಪಿಸು ನುಡಿಕಲೇನೆ ಕೇನೆರೆ ಸಾಧ್ಯ ಆತಂಡು. ವರ್ತಮಾನುಡು ವಿಭಕ್ತ ಕುಟುಂಬ ಉಳಿತದು ಆಯ್ತ ಮಧ್ಯೆ ಪುಟ್ಟುನ ಬಿಕ್ಕಟ್ಟದ ನಡುಟ್ಲ ಕುಟುಂಬ ಕೇಂದ್ರದ ಮೌಲ್ಯಗಳು ದಯಪಂಡ ಮಾನದ ಈ ಸಂಗತಿಲೇನು ತೆರೆಯೊಂದು ಅಪ್ಪೆ ಮೂಲ ಕಟ್ಟದ ಈ ಚಿಂತನೆ ನಂಕ್ ಮಸ್ತ್ ಅಂಚಾದಾತ್ರ ದಿನನಿತ್ಯದ ಬದುಕಿಗೆ ಬಿಲೇನು ಕುರ್ಪುನ ಸಂಸ್ಕೃತಿ ಐನು ನಮ್ಮ ತೆರೆಯ ನೋಡು. ಆ ಮೂಲಕ ಈ ಸಮಾಜದ ಬೆಳವಣಿಗೆಗೆ ಕಾರಣ ಆತಿನ ಸಾಮಾಜಿಕ ಚಿಂತನೆ ಆಯ್ತ ಒಟ್ಟುಗೂ ಬೇತೆ ಬೇತೆ ಜನಕುಲು ಪಂಡ ಪ್ರತಿ ಉರಿಲ ಪ್ರತಿ ಒಂಜಿ ಸಮುದಾಯದ ಪೊಣ್ಣು ಪುಂಜೋಲ ಅಕಲ್ ನಕಲ್ನ ನೆಲೆಟ್ಟು ಸಮುದಾಯನು ಕಟ್ಟದಿನ ಕುಟುಂಬನು ಕಟ್ಟದಿನ ಆಯ್ತ ಮೂಲಕ ಇಡೀ ಲೋಕಗೂ ಒಂಜಿ ಪೊರ್ಲುದ ಗೇನನ್ನು ಕಟ್ಟದು ಕೊಡ್ತಿನ ನಿಲೆ ನಮ್ಮ ತುಳುವೆರ್ನ ಅಂಚ ಅದು ಆ ತುಳುವೆರೆನ ತುಳುವ ಸಮಾಜ ಅಕಲ್ನ ಅಪ್ಪೆ ಮೂಲ ಕಟ್ಟು ಈ ನೆಲೆಟ್ಟು ಇನಿಕ್ಕಿಲ ದುಂಬತ್ತೊಂದು ಬೈದಂಡೊಂದು ಪನ್ನೊಂದು ಅವು ಬೇತೆ ಬೇತೆ ಪಾತ್ರೋಲಾದುಪ್ಪು ಅಂಡಲ ಪೊಣ್ಣನ ಪಾತ್ರೋಲೆದ ರೀತಿಲು ಬದಲಾಂಡಲ ಅಕಲು ಕಟ್ಟುದಿನ ಚಿಂತನೆಲು ಮಲ್ಲವೂಂದು ಪನೊಂದು ಎಂಕಿ ಅವಕಾಶನು ಮಲ್ತುಕುರ್ನ ಮಾತರೆಗ್ಲ ಬಿಡಿಡೊಂದು ಎನ್ನ ರೆಡ್ಡು ಪಾತ್ರನು ಮುಗಿಪ್ಪೆ ಸುಲ್ಮೆಲ್
1: ಈತನೇಟ ಇಂಚಿಪ್ಪ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜ್ದ ರವೀಂದ್ರ ಕಲಾಭವನ ನಡತಿನ ಉಮ್ಮಕ್ಕಿನ ನೆಂಪು ಉಪನ್ಯಾಸ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈ ಲಿಸ್ಡ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚೇಳಾಯರು ಮುಲ್ಪದ ಪ್ರಾಚಾರ್ಯರಾಯ್ನ ಡಾಕ್ಟರ್ ಜ್ಯೋತಿ ಚೇಳಾಯರು ಅರ್ನ ಪಾತ್ರನ ಕೇನೊಂದು ಬರ್ತಾರೆ. ಪಾತ್ರನ ವಿಷಯ ಮಾತೃಮೂಲ್ಯ ಕುಟುಂಬ ವ್ಯವಸ್ಥೆಡ್ ಪೊಣ್ಣನ ಸವಾಲು ಬುಕ್ಕ ಭರವಸೆ ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ್ ಮಾತ್ರೆಗ್ಲ ಸೊಲ್ಮೆಲು ಕೇನೊಂದು ಪುಲ್ಲಿ ರೇಡಿಯೋ ಸಾರಂಗ 7.8 FM ಒಂದು ರಂಗ್ ರಂಗದ ಬದುಕ.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು

ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM.
1: ಇದೀಗ ಕನ್ನಡ ಭಾಷೆಯಲ್ಲಿ ವೈದ್ಯ ವಿಜ್ಞಾನ ಮತ್ತು ವೈದ್ಯಕೀಯ ಕಲಿಕೆ ಎಂಬುದರ ಕುರಿತಾಗಿ ಪ್ರೊಫೆಸರ್ ಆನಂದ ಬಂಗೇರ ಇವರು ಕೆಎಸ್ ಹೆಗ್ಡೆ ಮೆಡಿಕಲ್ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್, ಪಿಎಚ್ಡಿ ಮತ್ತು ಸ್ನಾತಕೋತ್ತರ ಮಾರ್ಗದರ್ಶಿಗಳು, ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್ ಮಂಗಳೂರು, ಮಂಗಳೂರು ಚಾಪ್ಟರ್ ಅಖಿಲ ಭಾರತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಗಳಿಸಿರುವ ಹುದ್ದೆ, ಇವರ ಪ್ರಸ್ತುತ ಸ್ಥಾನಮಾನಗಳು, ಪಡೆದ ಪ್ರಶಸ್ತಿಗಳು, ಮಾಡಿದ ಸಮುದಾಯಿಕ ಕಾರ್ಯಕ್ರಮಗಳು, ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅಸಂಖ್ಯಾತ, ಹೇಳುತ್ತಾ ಹೋದರೆ ಸಮಯ ಸಾಲದು. ಇಂತಹ ಅಗಾಧ ವ್ಯಕ್ತಿತ್ವ ಉಳ್ಳವರು ಇಂದಿನ ಈ ಉಪನ್ಯಾಸವನ್ನು ಸಂಪನ್ನಗೊಳಿಸಲಿದ್ದಾರೆ ಎನ್ನುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಮಹತ್ವದ ವಿಶಿಷ್ಟ ವಿಷಯದ ಬಗ್ಗೆ ತಮ್ಮ ಅಮೂಲ್ಯವಾದ ವಿಚಾರಧಾರೆಯನ್ನು ಹರಿಸಲು ಮಾತಿನ ಮಂಟಪಕ್ಕೆ ಗೌರವಾನ್ವಿತರಾದಂತಹ ಪ್ರೊಫೆಸರ್ ಆನಂದ ಬಂಗೇರ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ.
2: ಎಲ್ಲರಿಗೂ ನಮಸ್ಕಾರ. ಕನ್ನಡ ಭಾಷೆಯಲ್ಲಿ ವೈದ್ಯಕೀಯ ವಿಜ್ಞಾನ ಹಾಗೂ ವೈದ್ಯಕೀಯ ಕಲಿಕೆ, ಅಂದರೆ ಕನ್ನಡದಲ್ಲಿ ಮೆಡಿಕಲ್ ಎಜುಕೇಷನ್ ಮತ್ತು ಮೆಡಿಕಲ್ ಟ್ರಾನ್ಸ್ಲೇಷನ್ಸ್, ಇದು ಸಾಧ್ಯವಿದೆಯಾ? ಸಾಧ್ಯವಿಲ್ಲದ್ರೆ ಯಾಕೆ ಸಾಧ್ಯವಿಲ್ಲ? ಸಾಧ್ಯವಿದ್ದರೆ ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಅಂಥೇಳಿ ನನ್ನ ಒಂದು ಎರಡು ನುಡಿಗಳನ್ನು ಹೇಳ್ತಾ ಇದ್ದೇನೆ. ಮೊದಲು ಒಂದು ಸಣ್ಣ ಸಂಭಾಷಣೆ, ಒಂದು ವೈದ್ಯರು ಒಂದು ರೋಗಿ ಅಥವಾ ರೋಗಿಯ ಸಂಬಂಧಿಕರೊಂದಿಗೆ ವೈದ್ಯರು ಹೇಗೆ ಸಂಭಾಷಣೆ ಮಾಡ್ತಾರೆ ಅಂಥೇಳಿ ನಾನೊಂದು ಹೇಳ್ತೇನೆ. ಒಂದು ವೈದ್ಯರು ಒಂದು ರೋಗಿಗೆ ಒಂದು ಶಸ್ತ್ರಚಿಕಿತ್ಸೆ ಅಗತ್ಯ ಇರ್ತದೆ, ಆವಾಗ ವೈದ್ಯರು ಬಂದು ವೈದ್ಯರ ರೋಗಿಯ ಮತ್ತು ರೋಗಿಯ ಸಂಬಂಧಿಕರಿಗೆ ಹೀಗೆ ಹೇಳ್ತಾರೆ, ನಿನಗೆ ಪ್ಯಾಂಕ್ರಿಯಾಸಿನ ಹೆಡ್ ಅಲ್ಲಿ ಒಂದು ಟ್ಯೂಮರ್ ಆಗಿದೆ, ಅದಕ್ಕೆ ವಿಪಲ್ಸ್ ಆಪರೇಷನ್ ಮಾಡಬೇಕಾಗ್ತದೆ, ಅದನ್ನು ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮುಖಾಂತರನೂ ಮಾಡಲು ಸಾಧ್ಯವಿದೆ, ಆಮೇಲೆ ಅದಕ್ಕೆ ಕೀಮೋಥೆರಪಿ ಕೊಡಬೇಕಾಗುತ್ತದೆ, ನಂತರ ರೇಡಿಯೋಥೆರಪಿಯೂ ಕೊಡಬೇಕಾಗುತ್ತದೆ, ಕಾಲಕಾಲಕ್ಕೆ ನೀನು ಫಾಲೋ ಅಪ್ಗೆ ಬರಬೇಕಾಗುತ್ತದೆ, ಸುಮಾರು ಸಮಯಗಳವರೆಗೆ ಈ ಟ್ರೀಟ್ಮೆಂಟು ನಡೀತದೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಿನಗೆ ಮೇಧೋಜೀರಕದ ತಲೆಯ ಅರ್ಬುದ ರೋಗ ಉಂಟಾಗಿದೆ, ನಿನಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ, ಇದನ್ನು ಉದರದರ್ಶಕ ಶಸ್ತ್ರಚಿಕಿತ್ಸೆಯಲ್ಲೂ ನೆರವೇರಿಸಲು ಸಾಧ್ಯವಿದೆ, ನಂತರ ರಾಸಾಯನಿಕ ಔಷಧ ನೀಡಬೇಕಾಗುತ್ತದೆ, ವಿಕಿರಣ ಚಿಕಿತ್ಸೆಯ ಅಗತ್ಯವೂ ಬೇಕಾಗಬಹುದು, ಇದು ಎಲ್ಲೆಡೆ ಸ್ಥಾನಾಂತರಗೊಂಡಿರುವುದರಿಂದ ಸುಮಾರು ಸಮಯದ ಚಿಕಿತ್ಸೆ ಬೇಕಾಗುತ್ತದೆ. ಈ ಎರಡು ಸಂವಾದಗಳಲ್ಲಿ ನಾವು ನೋಡ್ಕೊಳ್ಬೇಕಾದ್ದು ಏನಂತ ಹೇಳಿದರೆ, ಮೊದಲನೇದ್ದು ಎಲ್ಲ ಆಂಗ್ಲ ವೈದ್ಯಕೀಯ ಪದಗಳನ್ನು ಬಳಸಿದ್ದು, ಎರಡನೇದ್ದು ಸಂಪೂರ್ಣವಾಗಿ ಅನುವಾದಗೊಳಿಸಿ ಹೇಳಿರುವಂಥದ್ದು. ಎರಡೂ ಸಂವಾದಗಳಲ್ಲಿ ರೋಗಿಗೆ ಮನದಟ್ಟಾಗಿರುವ ಸಾಧ್ಯತೆ ಕಡಿಮೆ. ಇನ್ನೊಂದು ಕಾರಣ ಯಾಕೆ ಮನದಟ್ಟಾಗಿರುವುದಿಲ್ಲ ಅಂತ ಹೇಳಿದರೆ, ಒಂದು ಶಸ್ತ್ರಚಿಕಿತ್ಸೆ ಆಗಬೇಕು ಅಥವಾ ಒಂದು ನಿನಗೆ ಕ್ಯಾನ್ಸರ್ ಇನ್ನು ಅಂತ ಹೇಳಿದ ತಕ್ಷಣ ರೋಗಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಒಮ್ಮೆಲೆ ತಳಮಳವಾಗುವ ಸಾಧ್ಯತೆ ಜಾಸ್ತಿ. ಈ ಸ್ಥಿತಿಗೆ ಬಂದಾಗ ವೈದ್ಯರು ಏನು ಹೇಳಿದರೋ ಅದನ್ನು ಸ್ವೀಕರಿಸುವ ಮನೋಭಾವ ಅವರಿಗೆ ಇರುವುದಿಲ್ಲ. ಸೊ ನಾವು ಎಷ್ಟು ಮನದಟ್ಟಾಗಿ ಹೇಳಿದರೂ ಅವರಿಗೆ ಕಷ್ಟವೇ ಆಗ್ತದೆ. ಆದ್ದರಿಂದಾಗಿ ಇದನ್ನು ರೋಗಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಹೇಳಬೇಕಾದ್ದು ನಮ್ಮ ಸಂಪೂರ್ಣ ಕರ್ತವ್ಯ. ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದರೆ, ವೈದ್ಯರಿಗೆ ಇದನ್ನು ಸಂಪೂರ್ಣವಾಗಿ ತಿಳಿಸಿ ಹೇಳಲು ಯಾಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದರೆ, ಎಲ್ಲ ನಿಪುಣ ವೈದ್ಯರಿಗೆ ಸ್ಥಳೀಯ ಭಾಷೆ ಅಂದರೆ ನಮ್ಮಲ್ಲಿ ಕನ್ನಡ ಭಾಷೆಯ ಅಷ್ಟೊಂದು ಪರಿಜ್ಞಾನವಿರುವುದಿಲ್ಲ. ಎಲ್ಲರೂ ನಿಪುಣ ವೈದ್ಯರು ತುಂಬ ಕಾರ್ಯನಿರತರಾಗಿರ್ತಾರೆ. ಎಲ್ಲರಿಗೂ ಯಾರು ಜಾಸ್ತಿ ನಿಪುಣರಿರುತ್ತಾರೆ ಅವರೇ ಬೇಕು, ಸಾಧಾರಣ ವೈದ್ಯರು ಬೇಕಾಗೋದಿಲ್ಲ. ನಿಪುಣ ವೈದ್ಯರಿಗೆ ಈ ಸಮಯಾವಕಾಶವೂ ಇರುವುದಿಲ್ಲ. ಆಮೇಲೆ ಇದನ್ನು ಸ್ವೀಕರಿಸುವವರಿಗೆ ಅಂದರೆ ರೋಗಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಜ್ಞಾನ ಮಾಹಿತಿ, ಈ ವೈದ್ಯ ವಿಜ್ಞಾನದ ಮಾಹಿತಿಯೇ ಇರುವುದಿಲ್ಲ. ಹಾಗಂದರೆ ಇದನ್ನು ಹಾಗೆ ಬಿಡುವುದಾ? ಇದಕ್ಕೇನಾದರೂ ಪರಿಹಾರ ಇದೆಯಾ? ಪರಿಹಾರ ಇದೆ. ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಸುಲಭ ಪದಗಳನ್ನು ಬಳಸಿ ಮಾಹಿತಿ, ಇಲ್ಲಿ ನಾನು ಹೇಳ್ತಾ ಇರೋದು ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲಿ ಸುಲಭ ಪದಗಳನ್ನು ರೀತಿ ಮಾಹಿತಿ ನೀಡುವುದು, ಅದು ಒಂದನೇ ಕ್ರಮವಾದರೆ, ಎರಡನೇ ಕ್ರಮ ಅತಿ ಮುಖ್ಯವಾದ ಕ್ರಮ, ಸಮಗ್ರ ವೈದ್ಯಕೀಯ ಶಿಕ್ಷಣವನ್ನೇ ಕನ್ನಡದಲ್ಲಿ ನಡೆಸುವುದು. ಈ ಎರಡು ವಿಷಯಗಳ ಬಗ್ಗೆ ನಾವು ನಾವು ಯೋಚನೆ ಮಾಡುವ. ಮೊದಲನೇದು, ವೈದ್ಯರು ಕನ್ನಡ ಅಥವಾ ಮಾತೃಭಾಷೆಯಲ್ಲಿ ಯಾಕೆ ಸಂಭಾಷಣೆ ನಡೆಸುತ್ತಿಲ್ಲ? ಒಂದು ಮುಖ್ಯವಾದ ಕಾರಣ ಏನಿರ್ಬೋದು ಅಂತೇಳಿ, ಸುಮಾರು ಜನರ ಹತ್ರ ಕನ್ನಡ ಪ್ರೇಮ ಕಡಿಮೆ. ಈ ನಮ್ಮ ಸಾಧಾರಣವಾಗಿ ನಮಗೆ ಕನ್ನಡ ಪ್ರೇಮ, ನಾವು ಬೇರೆ ರಾಜ್ಯಗಳಿಗೆ ಇದು ಮಾಡಿದ ಕಂಪೇರ್ ಮಾಡಿದರೆ, ನಾವು ಒಂದು ಪರೀಕ್ಷಕರಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೇವೆ. ಅಲ್ಲಿ ತಮಿಳುನಾಡಿಗೆ ಹೋದರೆ ನಮ್ಮ ಇಡೀ ಪರೀಕ್ಷಾ ಪದ್ಧತಿಯನ್ನೇ ಅವರು ಅನಧಿಕೃತವಾಗಿ ತಮಿಳಿನಲ್ಲಿ ನಡೆಸಿಬಿಡ್ತಾರೆ. ನಮಗೆ ಅಲ್ಲಿ ಹೇಗೆ ಪ್ರಶ್ನೆ ಕೇಳಬೇಕನ್ನೋ ಅವಕಾಶನೂ ಇರೋದಿಲ್ಲ. ಅಂದರೆ ಅವರ ಹತೋಟಿನೂ ಅಷ್ಟು ಇದೆ, ಅವರ ಭಾಷಾ ಪ್ರೇಮನೂ ಅಷ್ಟು ಇದೆ. ನಾವು ಆ ಥರ ಭಾಷಾ ಪ್ರೇಮ ಬೆಳೆಸಿಕೊಳ್ಳಬೇಕಾದ್ದು. ಕನ್ನಡ ಬರಹಗಳು ಬರಬೇಕು. ಕನ್ನಡ ವೈದ್ಯರು ಕನ್ನಡದಲ್ಲಿ ಬರಹಗಳನ್ನು ಬರಬೇಕು. ಕನ್ನಡ ಪುಸ್ತಕಗಳು ಬರಬೇಕು. ಪತ್ರಿಕಾ ಮಾಧ್ಯಮದ ಇದರಲ್ಲಿರೋದು ತುಂಬ ಮುಖ್ಯವಾಗಿದೆ. ಉದಯವಾಣಿಯಲ್ಲಿ ಅಥವಾ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಈ ಬರಹಗಳು ಬರ್ತಾ ಇದೆ. ಆದರೆ ಮುಖ್ಯವಾದ್ದು ಎಷ್ಟು ಜನ ಅದನ್ನು ಓದ್ತಾರೆ, ಅದು ಮುಖ್ಯವಾದ. ಯಾವಾಗಲೂ ಪ್ರತಿ ಆದಿತ್ಯವಾರ ದಿವಸ ಉಪಯುಕ್ತ ಮಾಹಿತಿಗಳು ಬರ್ತದೆ. ಅದು ಕೆಲವೊಮ್ಮೆ ಈ ಅವರು ಏನು ಬರೀತಾರೆ ಅದು ಒಂದು ಅನುವಾದೀಕರಣವೇ ಇರ್ತದೆ. ಆದ್ದರಿಂದಾಗಿ ಆ ಶಬ್ದಗಳು ಸ್ವಲ್ಪ ಅರ್ಥವಾಗದಿರಬಹುದು. ಆದರೂ ಜನ ಓದುವ ಹವ್ಯಾಸ ಇಟ್ಕೊಳ್ಬೇಕು. ನಮ್ಮಲ್ಲಿ ಈ ದಿಸೆಯಲ್ಲಿ ಪ್ರಯತ್ನಗಳು ಆಗಿದೆ. ನಮ್ಮಲ್ಲಿ ಎಷ್ಟೋ ಕನ್ನಡ ಬರಹಗಾರರಿದ್ದಾರೆ. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ನಿಮ್ಯಾನ್ಸ್ನ ನಿವೃತ್ತ ಪ್ರೊಫೆಸರ್, ಡಾಕ್ಟರ್ ಪಿ ಎಸ್ ಶಂಕರ್ ಕಲಬುರ್ಗಿ ಅವರು ಮೆಡಿಸಿನ್ ಪ್ರೊಫೆಸರ್, ಡಾಕ್ಟರ್ ಎಚ್ ಎಸ್ ಮೋಹನ್ ಶಿವಮೊಗ್ಗದವರು, ಡಾಕ್ಟರ್ ತಟ್ ಅಂತ ಹೇಳಿ ಖ್ಯಾತಿಯ ನಾ ಸೋಮೇಶ್ವರ್ ಅವರು, ಇಂಥವರು ಪುಸ್ತಕಗಳನ್ನು ಬರೆದಿದ್ದಾರೆ, ಇದರ ಬಗ್ಗೆ ಪ್ರಯೋಗ ಮಾಡಿದ್ದಾರೆ. ನಮ್ಮ ಭಾರತೀಯ ವೈದ್ಯಕೀಯ ಸಂಘದಲ್ಲೂ ಕೂಡ ಇದರ ಬಗ್ಗೆ ಪ್ರಯತ್ನಗಳು ನಡೆದಿವೆ. ನಮ್ಮಲ್ಲಿ ಕನ್ನಡ ವೈದ್ಯ ಬರಹಗಾರರ ಸಂಘ ಅಂತೇಳಿದೆ. ಅದನ್ನು ಶುರು ಮಾಡಿದವರು ನಮ್ಮ ಮುಂದೆ ಇಲ್ಲಿದ್ದಾರೆ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರೇ ಇದನ್ನು ಶುರು ಮಾಡಿದ್ದಾರೆ. ಇದರ ಮುಖಾಂತರ ವೈದ್ಯಕೀಯ ಸಂಪದಗಳು, ಬೇರೆ ಬೇರೆ ಲೇಖನಗಳು ಬರ್ತಾ ಇದ್ದಾವೆ. ಅಂದರೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಜನರು ಇದರ ಪ್ರಯೋಜನ ಪಡೆಯಬೇಕು. ಸುಲಭವಾದ ಆಡುಭಾಷೆಯಲ್ಲಿರುವಂತಹ ಸಂವಾದಗಳು, ಬರಹಗಳು ಮತ್ತು ಪುಸ್ತಕಗಳು ಬರೀಬೇಕು. ನಾನು ಹೇಳಿದಾಗೆ ಓದುವ ಹವ್ಯಾಸವನ್ನು ಜನರು ಮೂಡಿಸಿಕೊಳ್ಬೇಕು. ಈಗ ಓದುವ ಹವ್ಯಾಸ ಬಹಳ ಕಡಿಮೆ, ಹಾಗಾದರೆ ಇದಕ್ಕೆ ಏನಾದರೂ ಸಮಾನಾಂತರವಾದ ಇಲ್ವಾ? ಇದೆ. ಈಗ ಸಾಮಾಜಿಕ ಜಾಲತಾಣದ ಯುಗ. ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಸಣ್ಣ ಸಣ್ಣ ಬರಹಗಳನ್ನು ಬರೀಬೋದು. ಉದ್ದ ಬರಹ ಬರೆದ್ರೆ ಯಾರು ಓದುವುದಿಲ್ಲ. ಚುಟುಕು ಬರಹಗಳನ್ನು ಬರೀಬೇಕು. ಯಾಕೆಂದರೆ ಇದು ಬಹಳ ಮುಖ್ಯವಾದ ಮಾಧ್ಯಮ. ಈಗ ಒಂದರಿಂದ ಒಬ್ಬರಿಗೆ ಬಹಳ ವೇಗವಾಗಿ ಇದು ಹರಡುತ್ತದೆ. ಇನ್ನು ಕೆಲವು ನನ್ನ ಅಭಿಪ್ರಾಯದ ಪ್ರಕಾರ, ನಾನೀಗ ಒಂದು ಎರಡನೆಯ ರೀತಿಯ ಸಂಭಾಷಣೆ ನಾನು ಹೇಳಿದ ಹಾಗೆ, ನಾವು ಪೂರ್ಣವಾಗಿ ಅನುವಾದ ಮಾಡಿದರೆ, ಅಂದರೆ ಕನ್ನಡ ಭಾಷೆಯ ಸಮೃದ್ಧಿ ಕಡಿಮೆಯಾಗಬಹುದು ಅಂತೇಳಿ ಪೂರ್ಣವಾಗಿ ಅನುವಾದ ಮಾಡಿದರೆ ಅದು ಅರ್ಥವಾಗುವ ಸಾಧ್ಯತೆ ಕಡಿಮೆ. ಕೆಲವು ಪದಗಳು, ನಮ್ಮ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಪದಗಳು ನಮ್ಮಲ್ಲಿ ಆಡುಭಾಷೆಯಾಗಿ ಅದು ಆಮದ ಪದಗಳು ಅಂತೇಳಿ ಆಗಿಬಿಟ್ಟವೆ. ನಮಗೆ ಉದಾಹರಣೆ ಹೇಳಬೇಕಾದ್ರೆ, ನಾವು ಕಾರಿಗೆ ಕಾರ್ ಅಂತೇಳಿ ಹೇಳೋದು, ಬಸ್ಸಿಗೆ ಬಸ್ ಅಂತ ಹೇಳೋದು. ಬಸ್ಸಿಗೆ ನಾವು ಷಟ್ ಚಕ್ರ ವಾಹನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಹೇಳಿದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅದೇ ತರಹ ನಾವು ಕ್ಯಾನ್ಸರಿಗೆ ಕ್ಯಾನ್ಸರ್ ಅಂತ ಹೇಳಿದ್ರೇ ಒಳ್ಳೆಯದು. ಅರ್ಬುದ ರೋಗ ಅಂತ ಹೇಳಿದರೆ ಸುಮಾರು ಜನರಿಗೆ

ಒಪ್ಪಿಸುವುದು ಸಾಧ್ಯವಾಗ್ತದೆ. ಆಮೇಲೆ ರೋಗದ ತೀವ್ರತೆಯನ್ನು ಜನರಿಗೆ ಹೇಳಿಕೊಳ್ಳುವುದು ಸುಲಭವಾಗ್ತದೆ. ಎಷ್ಟೋ ಸಲ ಪೇಷಂಟ್ ತುಂಬ ಸೀರಿಯಸ್ ಆಗಿ ಇರ್ತದೆ, ಆದರೆ ಜನರಿಗೆ ಅದನ್ನು ಅರ್ಥ ಮಾಡಿ ಹೇಳಿಕೊಳ್ಳುವುದು ಬಹಳ ಕಷ್ಟವಾಗ್ತದೆ. ಹಾಗಾದರೆ ಕನ್ನಡದಲ್ಲಿ ಸಮಗ್ರ ವೈದ್ಯಕೀಯ ಶಿಕ್ಷಣ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮೆಡಿಕಲ್ ಎಜುಕೇಷನ್, ಇದರ ಅಗತ್ಯತೆ ಏನಿದೆ, ಯಾಕೆ ಬೇಕು ಅಂತ ಹೇಳಿದ್ರೆ, ಈ ಪ್ರಾಥಮಿಕ ಹಂತ, ನಾನು ಪ್ರಾಥಮಿಕ ಹಂತ ಅಂತ ಹೇಳ್ದಂತ ಹೇಳಿದ್ರೆ ಮೆಡಿಕಲ್ ಎಜುಕೇಷನಿನ ಪ್ರೈಮರಿ ಮೊದಲನೇ ವರ್ಷ ಅಥವಾ ಎರಡನೇ ವರ್ಷಗಳಲ್ಲಿ. ಆವಾಗ ನಮಗೆ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ, ಆಮೇಲೆ ಜೀವರಸಾಯನಶಾಸ್ತ್ರ, ಎರಡನೇ ಮತ್ತು ಮೂರನೇ ವರ್ಷಗಳಲ್ಲಿ ರೋಗಶಾಸ್ತ್ರ ಮತ್ತು ಸಾಮಾನ್ಯ ವೈದ್ಯಕೀಯ ಶಾಸ್ತ್ರ, ಹೀಗೆ ಬೇರೆ ಬೇರೆ ಶಾಸ್ತ್ರಗಳಿರ್ತದೆ. ಈಗ ಮೊದಲನೆಯ ವರ್ಷದಲ್ಲಿಯೇ ಕನ್ನಡವನ್ನು ನಾವು ಬಳಸಿದರೆ ನಮ್ಮ ವೈದ್ಯರಿಗೆ ಕನ್ನಡ ಪ್ರಚಲಿತವಾಗಿ ಅವರ ಒಂದು ಜೀವನಾಡಿಯಾಗಿಯೇ ಇದ್ದರೆ ಆ ಈ ಸಂಭಾಷಣೆಗಳಲ್ಲಿ ಒಂದು ನೈಜತೆ ಇರ್ತದೆ. ಅದು ಅನುವಾದೀಕರಣ ಅಂತೇಳಿ ಆಗೋದಿಲ್ಲ, ನೈಜ ಇರ್ತದೆ. ನಾವು ಹೇಳಿದ್ದು ತುಂಬ ಪರಿಣಾಮಕಾರಿಯಾಗಿರಬಹುದು. ಇದು ಈ ಥರ ಆದರೆ ಮುಖ್ಯವಾಗಿ ಈ ಗ್ರಾಮೀಣ ಜನರಲ್ಲಿ, ಅಂದರೆ ಇಂಗ್ಲೀಷ್ ಆಂಗ್ಲ ಭಾಷೆಯ ಜಾಸ್ತಿ ಇದು ಇಲ್ಲದವರಿಗೆ ಈ ವಿಷಯಗಳನ್ನು ತಿಳಿಸಿ ಹೇಳಲಿಕ್ಕೆ ತುಂಬ ಪ್ರಯೋಜನಕರ ಆಗ್ತದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಆಮೇಲೆ ನಮ್ಮ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಏನಿದ್ದಾವೆ, ಈ ಚುಚ್ಚುಮದ್ದು ನೀಡುವಂತಹ ಕಾರ್ಯಕ್ರಮಗಳು, ಗರ್ಭಿಣಿ ಸ್ತ್ರೀಯರನ್ನು ಅವರ ಆರೋಗ್ಯದ ಬಗ್ಗೆ ಇರುವ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಿ ಹೇಳಲಿಕ್ಕೂ ಖಂಡಿತವಾಗಿಯೂ ಉಪಯೋಗವಾಗ್ತದೆ. ರೋಗಿಗಳೊಂದಿಗೆ ವೈದ್ಯರ ಸಂಬಂಧ ಅಂತ ಹೇಳಿದರೆ ಚೆನ್ನಾಗಿ ಸಂಬಂಧ ಚೆನ್ನಾಗಿ ಬೆಳೆದರೆ ಆವಾಗ ವೈದ್ಯರ ಮೇಲೆ ತಪ್ಪು ಅಭಿಪ್ರಾಯ ಬರುವ ಸಾಧ್ಯತೆಯೂ ಕಡಿಮೆ ಆಗ್ತದೆ. ಹಾಗಾದರೆ ಇದು ಯಾಕೆ ಸದ್ಯಕ್ಕೆ ಯಾಕೆ ಸಾಧ್ಯವಾಗಲಿಲ್ಲ, ಈ ಕನ್ನಡದಲ್ಲೇ ವೈದ್ಯಕೀಯ ಶಿಕ್ಷಣ ಯಾಕೆ ಸಾಧ್ಯವಾಗಲಿಲ್ಲ? ಒಂದನೆಯದ್ದು, ಸಮಗ್ರ ಕನ್ನಡದಲ್ಲಿ ಸಮಗ್ರ ಪಠ್ಯಪುಸ್ತಕಗಳು ಈವರೆಗೆ ಇಲ್ಲ. ನಾನು ಹೇಳಿದ ಜೀವರಚನಾ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ ಇಂತಹದರಲ್ಲಿ ಸಮಗ್ರ ವೈದ್ಯಕೀಯ ಪುಸ್ತಕಗಳಿಲ್ಲ. ಇದನ್ನು ಮಾಡಲು ಪ್ರಯತ್ನ ಇನ್ನಷ್ಟೇ ಮಾಡಬೇಕಾಗಿದೆ. ಕನ್ನಡದ ಬೋಧಕರ ಕೊರತೆ, ಕನ್ನಡದಲ್ಲಿ ಜನರನ್ನು ಟೀಚರ್ಸ್ ಆಗಿ ಮಾಡುವಂಥದ್ದು ಸ್ವಲ್ಪ ಕಷ್ಟದ ಕೆಲಸ, ಅವರನ್ನು ಒಪ್ಪಿಸುವುದು ಕಷ್ಟದ ಕೆಲಸ. ಅವರನ್ನು ಒಪ್ಪಿಸಿದರೂ ಅವರು ಆಸಕ್ತಿಯಲ್ಲಿ ಬೋಧನೆ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೂ ಆಗುವುದಿಲ್ಲ. ಇನ್ನೊಂದು, ಕನ್ನಡ ಮಾಧ್ಯಮದ ಬಗ್ಗೆ ಕೀಳರಿಮೆ, ಅದು ಇರುವಂಥದ್ದೇ. ಒಂದು ಇಂಗ್ಲೀಷ್ ಜಾಸ್ತಿ ಕಲಿತವನಿಗೆ ಕನ್ನಡದ ಬಗ್ಗೆ ಸ್ವಲ್ಪ ಇರುವ ಸಾಧ್ಯತೆ ಯಾವಾಗಲೂ ಇರ್ತದೆ. ಇನ್ನು ಕೆಲವು ಪರ್ಯಾಯ ಪದಗಳು, ಅಷ್ಟು ಸುಲಭದಲ್ಲಿ ಅದಕ್ಕೆ ಪರ್ಯಾಯ ಪದಗಳನ್ನು ಹುಡುಕುವುದು ಕಷ್ಟ. ನಾನು ನಿಮಗೆ ಒಂದು ಉದಾಹರಣೆ ಹೇಳಬೇಕಾಗಿದ್ರೆ, ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿತಿದ್ದೇವೆ, ಹೃದಯದಲ್ಲಿ ಎರಡು ಹೃತ್ಕರಣಗಳಿವೆ, ಎರಡು ಹೃತ್ಕುಕ್ಷಿಗಳಿವೆ, ಒಂದು ದೊಡ್ಡ ಮಹಾ ಅಪಧಮನಿ ಇದೆ, ದೊಡ್ಡ ಮಹಾ ಅಭಿಧಮನಿ ಇದೆ. ಇದು ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ, ಹಾರ್ಟ್ನಲ್ಲಿ ನಾಲ್ಕು ಚೇಂಬರ್ಸ್ ಇದೆ, ಅದರ ಹೆಸರು ಎರಡು ಐಟ್ರಿಯಾ, ಎರಡು ವೆಂಟ್ರಿಕಲ್ಸ್, ಇನ್ಫೀರಿಯರ್ ವಿನಕ ಸುಪೀರಿಯರ್, ಇದಕ್ಕೆ ಈ ಶಬ್ದಗಳನ್ನು ಎಷ್ಟೋ ಮೊದಲೇ ಮಾಡಿದ್ದಾರೆ. ಆದರೆ ಜನರು ಅದನ್ನು ಅರ್ಥೈಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ. ಈ ಪದಗಳನ್ನು ಬಳಸಿ ನಾವು ರೋಗಿಗಳಿಗೆ ಹೇಳಿದರೆ ಅರ್ಥವಾಗುವ ಸಾಧ್ಯತೆ ಬಹಳ ಕಡಿಮೆ. ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ ಅಂತ ಹೇಳಿದರೆ, ನೀವು ಕನ್ನಡದಲ್ಲಿ ಈ ಶುರು ಮಾಡಿದರೆ ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ ಬರುವ ಸಾಧ್ಯತೆ. ನಮ್ಮ ಈಗ ಕನ್ನಡ ಶಾಲೆಗಳೇ ಮುಚ್ಚಿ ಕನ್ನಡ ಶಾಲೆಗಳಲ್ಲಿ ಆಂಗ್ಲ ಮೀಡಿಯಂ ಶುರುವಾಗುವ ಸಂದರ್ಭದಲ್ಲಿ ಇದನ್ನು ನಾವು ಬಹಳ ಮುಖ್ಯವಾಗಿ ನಾವು ಯೋಚಿಸಬೇಕಾದಂತಹ ಅಗತ್ಯ. ಇನ್ನೊಂದು, ಜಾಗತಿಕ ಮಟ್ಟದಲ್ಲಿ ಆಂಗ್ಲ ಭಾಷೆ ಒಂದು ಅತ್ಯಂತ ಪ್ರಸ್ತುತವಾಗಿರುವಂತಹ ಭಾಷೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಸಮ್ಮೇಳನಗಳು, ಕಾನ್ಫರೆನ್ಸ್ಗಳು ನಡೀತಾ ಇರೋದು ಆಂಗ್ಲ ಭಾಷೆಯಲ್ಲಿ, ಸಂವಾದಗಳು ಆಮೇಲೆ ಈ ಅಂತರ್ಜಾಲದಲ್ಲಿ ಇಂಟರ್ನೆಟ್ಟಲ್ಲಿ ಎಲ್ಲ ನಡೀತಾ ಇರೋದು ಆಂಗ್ಲ ಭಾಷೆಯಲ್ಲಿ. ನಮ್ಮದು ವೈದ್ಯಕೀಯ ಚಿಕಿತ್ಸೆ ಏನಿದೆ ಅದು ಸಂಶೋಧನೆ

ಅಂತಾರಾಷ್ಟ್ರೀಯ ಆಂಗ್ಲ ಭಾಷೆಯ ಅಂತಾರಾಷ್ಟ್ರೀಯ ಪ್ರಭಾವ ಅಷ್ಟೊಂದಿದೆ. ಈಗ ಕನ್ನಡದಲ್ಲಿ ಅವನು ಮೆಡಿಕಲ್ ಎಜುಕೇಷನ್ ಮಾಡಿದರೆ ಅವನಿಗೆ ಉದ್ಯೋಗಾವಕಾಶ ಸಿಗಬಹುದಾ? ಈಗ ಕರ್ನಾಟಕದ ಇದರಲ್ಲಿ ಸಿಗಬಹುದು, ಆದರೆ ಕರ್ನಾಟಕದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಿವೆ, ಅಲ್ಲಿ ಏನು ತೊಂದರೆ? ನಾವು ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಸಿಲೆಕ್ಟ್ ಮಾಡುವಾಗ ನೀಟ್ ಪಿ ಜಿ ಎಕ್ಸಾಮ್ ಇದೆ, ಅಲ್ಲಿ ಏನು ಇದಕ್ಕೆ ಪರ್ಯಾಯ, ಏನು ಸೂತ್ರ, ಇಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಿ. ಅಂದರೆ ಬೇರೆ ದೇಶಗಳಲ್ಲಿ ಈ ಥರ ಪದ್ಧತಿ ಇಲ್ವಾ? ಇದೆ. ಜಪಾನ್, ರಷ್ಯಾ, ಚೀನಾ ಮುಂತಾದ ದೇಶಗಳಲ್ಲಿ ಅವರ ಭಾಷೆಯಲ್ಲಿ, ಜರ್ಮನಿ ಮುಂತಾದ ದೇಶಗಳಲ್ಲಿ ಅವರ ಭಾಷೆಯಲ್ಲಿ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ನಡೀತಾ ಇದೆ. ನಮ್ಮ ಭಾರತ ದೇಶದಲ್ಲಿಯೂ ಕೂಡ ರಾಷ್ಟ್ರಮಟ್ಟದಲ್ಲಿ ಒಂದು ಏನು ಮಾಡಿದ್ದಾರೆ ಅಂಥೇಳಿ, ಒಂದು ದ್ವಿಭಾಷಾ ಪದ್ಧತಿಯಲ್ಲಿ ಅಂಥೇಳಿದರೆ ಆಂಗ್ಲ ಭಾಷೆಯೂ ಇರಲಿ, ಅಲ್ಲಿನ ರಾಜ್ಯ ಭಾಷೆಯೂ ಇರಲಿ ಅಂತೇಳಿ ಮಾಡಿದ್ದಾರೆ. ಇದರಲ್ಲಿ ಕೂಡ ಏನಾಗ್ತದೆ ಅಂತೇಳಿದರೆ, ಎರಡು ಭಾಷೆಗೆ ಅವಕಾಶ ಕೊಟ್ಟಾಗ ಸುಲಭವಾಗಿರುವಂತಹ ಆಂಗ್ಲ ಭಾಷೆಯಲ್ಲೇ ಜನರು ಆ ಕಡೆ ವಾಲುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ನಾವು ಎಲ್ಲದಕ್ಕೂ ತಯಾರಾಗಿರಬೇಕಾಗ್ತದೆ. ನಮ್ಮದು ಈಗ ಪಾಲಿಸಿ, ಕೇಂದ್ರ ಸರ್ಕಾರದ ಪಾಲಿಸಿ ಏನಿದೆ, ಮೇಕ್ ಇನ್ ಇಂಡಿಯಾ ಅಂತೇಳಿದ ಪಾಲಿಸಿ ಅಂತೇಳಿದರೆ, ಕನ್ನಡ ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಒತ್ತು ಬರುವ ಸಾಧ್ಯತೆ ಖಂಡಿತವಾಗಿ ಇದೆ. ತಮಿಳುನಾಡು, ನಮ್ಮ ಮಧ್ಯಪ್ರದೇಶದಲ್ಲಿ 2022 ಹಿಂದಿ ಮಾಧ್ಯಮದಲ್ಲಿ ಕನ್ನಡ ವೈದ್ಯಕೀಯ ಹಿಂದಿ ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಶುರು ಹಚ್ಚಿಬಿಟ್ಟಿದ್ದಾರೆ. ಅವರು ಆಲ್ರೆಡಿ ಶುರುವಾಗಿದೆ. ಅಲ್ಲಿ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಂದರೆ ಅಂಗರಚನಾಶಾಸ್ತ್ರ, ಜೀವಕ್ರಿಯಾಶಾಸ್ತ್ರ ಇಂಥ ಪಠ್ಯಪುಸ್ತಕಗಳು ಬಂದಾಗಿದೆ. ನಂತರದ ಪಠ್ಯಪುಸ್ತಕಗಳು ಬರುವ ಹಾದಿಯಲ್ಲಿದೆ. ಇನ್ನು ತಮಿಳುನಾಡಿನವರು ಕೂಡ ಇದನ್ನು ಶುರು ಮಾಡ್ತಾ ಇದ್ದಾರೆ. ತಮಿಳುನಾಡಿನವರ ನೀತಿ ಏನಂತ ಹೇಳಿದರೆ, ಅವರು ನಮಗೆ ಸ್ವಾಯತ್ತತೆ ಬೇಕು ಅಂತೇಳಿ. ನಮ್ಮ ಕರ್ನಾಟಕದವರು ಸಾಧಾರಣ ಸದ್ಯದ ಕರ್ನಾಟಕ ಸರ್ಕಾರ ಕೂಡ ಅದೇ ಇದರಲ್ಲಿ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದರೆ, ಯಾವ ಸಂದರ್ಭದಲ್ಲಿ ನಾವು ಕನ್ನಡದಲ್ಲಿ ಶುರು ಮಾಡಬಾರ್ದು ಅಂತೇಳಿ ಯೋಚನೆ ಬರುವ ಸಾಧ್ಯತೆ ಇರ್ತದೆ. ಆದ್ದರಿಂದಾಗಿ ನಾವು ಇದಕ್ಕೆ ತಯಾರಾಗಿರಬೇಕು ಅಂಥೇಳಿ ನಾನು ಹೇಳೋದು. ಬಹಳ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ, ನಮಗೆ ಜನಸಾಮಾನ್ಯರಿಗೆ ನಮ್ಮನ್ನು ಒಡಗೂಡಿ ಅಂತ ಹೇಳಿದರೆ, ವೈದ್ಯರನ್ನು ಒಡಗೂಡಿ ಎಲ್ಲರಿಗೂ ಬೆಳವಣಿಗೆಗೆ ನಾವು ಪ್ರಯತ್ನಿಸಬೇಕು. ನಮ್ಮ ಆಗುವುದಿಲ್ಲ ಅಂತ ಹೇಳಿದರೆ, ನಮ್ಮ ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಇದು ಒಂದು 15-20 ವರ್ಷಗಳಿಂದ ಇತ್ತೀಚೆಗೆ ಶುರುವಾದಂತಹ ವಿಶ್ವವಿದ್ಯಾನಿಲಯ. ಇಲ್ಲಿ ಕನ್ನಡದ ಕಾರ್ಯಕ್ರಮ ಅಂತೇಳಿ ಏನಿರಲಿಲ್ಲ. ಅಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ನನ್ನ ಒಂದು ಪ್ರಯತ್ನದಿಂದ ಅಂತೇಳಿ ನಾವು ಶುರು ಮಾಡಿದ್ದೇವೆ. ಅದು ಪ್ರತಿ ವರ್ಷವೂ ಈಗ ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ, ಧ್ವಜಾರೋಹಣ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಆಮೇಲೆ ನಮ್ಮ ಪೂರ್ವ ಉಪಕುಲಪತಿಗಳು ಕನ್ನಡ ತುಳು ಸಂಘ ಒಂದು ಶುರು ಮಾಡಬೇಕು ಅಂತೇಳಿ ಕೂಡ ಯೋಚನೆ ಮಾಡಿದ್ದಾರೆ ಅಂಥೇಳಿ. ನಾನು ಹೇಳುವುದೇನಂತೇಳಿದರೆ, ಯೋಚನೆ ಬೇಕು, ಪ್ರಯತ್ನ ಬೇಕು, ಅದನ್ನು ಮುಂದುವರಿಸುವಂತಹ ಒಂದು ಕಾರ್ಯಕ್ಷಮತೆ ನಮ್ಮಲ್ಲಿ ಬೇಕು. ಇದರಲ್ಲಿ ಜನಸಾಮಾನ್ಯರ ಕರ್ತವ್ಯವೂ ಇದೆ. ನಾನೀಗ ಅಲ್ಲಿ ಪುಸ್ತಕ ಭಂಡಾರಕ್ಕೆ ಹೋಗಿ ನೋಡಿದೆ, ಯಾವುದಾದರೂ ವೈದ್ಯಕೀಯ ಪುಸ್ತಕಗಳು ಇದೆಯಾ ಅಂತೇಳಿ. ಇಲ್ಲ, ಒಂದು ಇಲ್ಲ. ಕನ್ನಡ ವೈದ್ಯಕೀಯ ಪುಸ್ತಕಗಳು ಒಂದೂ ಕಾಣಲಿಲ್ಲ ನನಗೆ. ನನಗೆ ಕಾರಣ ತಿಳಿಯಿತು, ಯಾಕೆಂತ ಹೇಳಿದರೆ ಅದು ಅಲ್ಲಿ ಏನು ಸೇಲ್ ಆಗೋದಿಲ್ಲ. ಕನ್ನಡ ವೈದ್ಯಕೀಯ ಪುಸ್ತಕ ತಂದರೆ ಸೇಲ್ ಆಗೋದಿಲ್ಲ. ಆದ್ದರಿಂದಾಗಿ ಅವನು ತಂದು ಇಡುವುದಿಲ್ಲ. ನಾನು ಅವನಿಗೂ ಅವನ ಬಾಯಿಯಲ್ಲಿ ಅದು ಬರಲಿಲ್ಲ, ಆದರೆ ನನಗೆ ಅರ್ಥವಾಯಿತು. ಸೊ ನಮಗೆ ಕನ್ನಡ ಪುಸ್ತಕಗಳನ್ನು ಖರೀದಿಸಿ ಓದುವ ಮನೋಭಾವ ಬೇಕು. ಅದಕ್ಕೆ ನಾವು ಸ್ವಲ್ಪ ಇದು ಮಾಡಬೇಕು. ಮತ್ತು ಹಾಗೆಯೇ ಓದುವ ಹವ್ಯಾಸ ಬೇಕು. ಇದು ಮಾಡಿದರೆ ಇನ್ನೊಂದು ಮುಖ್ಯ ಪ್ರಯೋಜನ ಏನಂತ ಹೇಳಿದರೆ, ಮೂಢನಂಬಿಕೆಗಳು ದೂರ ಹೋಗ್ತವೆ. ನಮ್ಮ ವೈದ್ಯಕೀಯದ್ದು ಮುಖ್ಯ ಒಂದು ತೊಂದರೆ ಏನಂತ ಹೇಳಿದರೆ, ನಾನೀಗ ಕ್ಯಾನ್ಸರ್ನ ವಿಷಯನೇ ಹೇಳಿದೆ, ಅವನಿಗೆ ಏನೂ ಅರ್ಥ ಆಗೋದಿಲ್ಲ. ಅವ ಏನು ಅರ್ಥ ಆಗದಾಗ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವ ಸಮಾನಾಂತರ ಏನಾದರೂ ಕ್ರಮ ಇದೆಯಾ ಅಂತ ನೋಡ್ತಾನೆ. ಹೋಗ್ತಾನೆ ಹಳ್ಳಿ ವೈದ್ಯರ ಹತ್ರ ಹೋಗ್ತಾನೆ, ಪಂಡಿತರ ಹತ್ರ ಹೋಗ್ತಾನೆ, ಅಥವಾ ಮಾಯಾಮಂತ್ರಗಾರರ ಹತ್ರ ಹೋಗ್ತಾನೆ. ಯಾಕೆಂದರೆ ಅದು ಅವನಿಗೆ ಕಡಿಮೆ ಖರ್ಚಿನಲ್ಲಿ ಸುಲಭದಲ್ಲಿ ಆಗ್ತದೆ. ಅಲ್ಲಿ ಹೋಗಿ ಏನೂ ಪ್ರಯೋಜನವಿಲ್ಲ ಅಂಥೇಳಿ ಕೊನೆಗೆ ವಾಪಸ್ ಬರುವುದು ಯಾವಾಗ ಅಂತ ಹೇಳಿದರೆ, ಇನ್ನೂ ಇಲ್ಲಿ ವೈದ್ಯರ ಹತ್ರ ಬಂದ್ರೂ ಅವರು ಅದಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಬರ್ತಾನೆ. ಆದ್ದರಿಂದ ಹೀಗಾಗಬಾರದು. ನಾವು ಕನ್ನಡದ ಬಗ್ಗೆ, ವೈದ್ಯರು ಮತ್ತು ಜನಸಾಮಾನ್ಯರು ವೈದ್ಯಕೀಯ ಶಿಕ್ಷಣದ ಬಗ್ಗೆ ಆದಷ್ಟು ಅಭಿರುಚಿ
ಬೆಳೆಸಿಕೊಳ್ಳಬೇಕು, ಕನ್ನಡವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ನನಗೆ ಒಂದು

0: ಅವಕಾಶವನ್ನು ಮಾಡಿಕೊಟ್ಟಂತಹ ಕಾರ್ಯಕ್ರಮದ ಈ ಸಮ್ಮೇಳನದ ಸಂಘಟಕರಿಗೆ ನನ್ನ ಅಭಾರಿತನವನ್ನು ನಾನು ತೋರಿಸಿ ನಾನು ವಿರಮಿಸುತ್ತೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ ಮಾತೆ.
1: ಪ್ರೊಫೆಸರ್ ಆನಂದ ಬಂಗೇರ, ಧನ್ಯವಾದಗಳು. ಮಾನ್ಯರೇ, ಭಾಷೆಯ ಶಕ್ತಿ, ವೈದ್ಯಕೀಯ ಜ್ಞಾನದ ಅಗತ್ಯತೆ ಮತ್ತು ಭವಿಷ್ಯದ ದಿಕ್ಕು, ಇವು ನಾವು ಕಂಡದ್ದು, ನಮಗೆ ಮನಗಾಣಿದ್ದು. ಚಿಂತನೆಗೆ ಪ್ರೇರೇಪಿಸುವಂತಹ ಅಮೂಲ್ಯ ಮಾತುಗಳಿಗೆ ಧನ್ಯವಾದಗಳು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಅಂಬಾಪ್ರಸಾದ್ ಪಾತಾಳ, ರಾಜರಜಕ, ದಿನೇಶ್ ರೈ ಕಡಬ, ದ್ರೌಪದಿ, ರಾಮಚಂದ್ರ ಮುಕ್ಕ, ಕೌಂಡ್ಲಿಕ, ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜ

0: ಸ್ಪಷ್ಟವಾಗಿ
1: ನೇರ
0: ಕಮಲಾವತಿ ಪಟ್ಟಣ ಬಂದು ಪ್ರವೇಶ ಮಾಡುತ್ತೇನೆ. ಮಾವನವರಲ್ಲೊಂದು ಮಾತನ್ನು ಕೇಳ್ತೇನೆ.
1: ಹೇಗೆ
0: ಮಾವಯ್ಯೋ?

0: ಒಬ್ಬರಿಬ್ಬರು ಇರುವುದಲ್ಲ, ಒಂದು ಕಡೆ ಪಾಂಡವರು ಒಂದು ಕಡೆ ಯಾದವರು ಅಲ್ಲಲ್ಲಿ ತಂಗುದಾನದಲ್ಲಿ ನಿಂತಿದ್ದಾರೆ.
1: ಬೀಡು ಬಿಟ್ಟಿದ್ದಾರ ಯಾದವರನ್ನು ಪಾಂಡವರನ್ನು ಮುಖ್ಯ ಉಳಿದವರನ್ನೆಲ್ಲ ಬಡಿ ಬಡಿದು ಕಡಿ ಕಡಿದು ರಕ್ತದ ಓಕುಳಿಯನ್ನೇ ಹರಿಸಿ ಏನು
0: ಒಂದು ರಕ್ತದಾನ ಶಿಬಿರ ಮಾಡಬೇಕಲ್ಲ.
1: ಅಷ್ಟೇ ಅಲ್ಲ, ಅಲ್ಲಿರುವಂತಹ ಮಾಂಸಗಳನ್ನು ಎಲುಬುಗಳನ್ನು ತಿನ್ನಿಸುವುದು ಯಾರಿಗೆ? ಹಸಿ ಹಸಿ ತಿನ್ನಬೇಕು, ಬಿಸಿ ಬಿಸಿ ರಕ್ತ ಕುಡಿಯಬೇಕು. ಶಾಕಿನಿ ದಾಕಿನಿ ದೇವತೆಗಳಿಗೆ ಉಣಪಡಿಸ್ತೇನೆ ಉಣಪಡಿಸ್ತೇನೆ. ಮುಖ ನೋಡುವುದು ಎಲ್ಲುಂಟ ಬಾಸಿಂಗ ಕಟ್ಟೆ ಕಟ್ಟು ತಲೆಗೆ ಕಟ್ಟು ಹಣೆಗೆ ಎಲ್ಲರೊಂದಾಗಿ ಹೇಳಿ ಆಯುಧಾಗಿ ಆದಷ್ಟು ಬೇಗ

0: ಹಿಂದಿನಿಂದಲೇ ವಿದ್ಯಾಭ್ಯಾಸವನ್ನು ನಾವು ಕರಗತ ಮಾಡಿಕೊಂಡವರು. ಇವತ್ತ ಕಳ್ಳತನದ ವಿದ್ಯೆ ಯಾರಿಂದ ಕಲಿತೆ, ಎಲ್ಲಿಂದ ಕರಗತ ಮಾಡಿದೆ? ಏನೋ ಇದು ಇಲ್ಲಿ ನಡೆಯುವುದೇನು? ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದಿ.
1: ಕಮಲಾವತಿ ಶೃಂಗಾರವಾಗಿದೆ.
0: ಹೌದು ಹೌದು, ಒಳ್ಳೇದಾಯ್ತು.
1: ಯಾಕೆ
0: ಎಲ್ಲಿ ತಾಳಿನ ಮಗಳು ಬರಲಿಕ್ಕೆ ಹೇಳು. ಕಲಿಸವಳನ್ನು ಒಲಿಸ್ತೇನೆ.

0: ರಥವೆಯಲ್ಲಿ ನನ್ನ ಮಗಳಾದಂತಹ ರತಿಯನ್ನು ಕೌಂಡಲಿಕನಿಗೆ ಕೊಟ್ಟು ವಿವಾಹ ಮಾಡ್ತೇನೆ ಎಂದು ಅಲ್ವೇ ಇವತ್ತು.
1: ಅದು ಯಾವ ಕಾಲಕ್ಕೆ?
0: 60
1: ಎಳವೆಯ ಕಾಲದಲ್ಲಿ ಹೇಳಿದ ಮಾತಲ್ಲವೇನು?
0: ಹೌದಲ್ವಾ?
1: ಓಹೋ,
0: ಅದೇ ಹೇಳಿದ್ ನಾನು.
1: ಆವತ್ತಿರ್ತದೆ ಇವತ್ತು ಇರ್ತದೆ
0: ನೆನಪು.
1: ಆ ಕಾಲ ಕುಂಟಾದ್ರೆ ಈ ಕಾಲ ಕುಂಟ
0: ಇರ್ಲಿಕ್ಕಿಲ್ಲ.
1: ಮತ್ತೆ
0: ಅದಕ್ಕೆ ಹೇಳಿದ್ದ
1: ಏನು?
0: ಮಾವ, ನೀನು ಇವತ್ತು ಮರುಳಾದೆಯಾ? 60 ಕಳೆದರೆ ಅರೆ ಮರುಳು ಎಂಬ ಹಾಗೆ ಈ ಹೊತ್ತು ನಿನ್ನ ಈ ಕೃತ್ಯದಿಂದ ನೀನು ತೋರಿಸಿಕೊಟ್ಟಿದ್ದೀಯ,
1: ಅಂದ್ರೆ
0: ಪ್ರತ್ಯಕ್ಷದರ್ಶಿಯಾಗಿದ್ದೀಯ. ಈ ಹೊತ್ತು ನಿನ್ನ ಮಗಳಾದಂತಹ ರತಿಯ ಕೊರಳಿಗೆ ಮಂಗಳ ಸೂತ್ರ ನಾನು ಕಟ್ಟುವುದು. ಕೈ ತಡೆಯುವವರು ಯಾರಿದ್ದಾರೆ ಅಂತ ಹೇಳಿ.

0: ಕೊಡ್ಲಿಕ್ಕೆ ದೋಸೆ ಕಳಿಸಿಟ್ಟದ್ದು. ಏನು
1: ಮಾತಾಡುವುದಕ್ಕೆ ಅವಕಾಶ ಕೊಟ್ರೆ ಎಷ್ಟು ಬೇಕಿದ್ರು ಮಾತಾಡ್ತೀವಿ.
0: ಅವಕಾಶ ಇದ್ರೆ ಮಾತಾಡಬಹುದು, ಮಾಡೋಣ. ಸಮಯ ಇರಲ್ಲ.
1: ಹೆಡ್ಡೆ ಮುಂಡಿ ಬಂಧಿಸಿ ರತ್ತಿಗೆ ಮಂಗಳ ಸೂತ್ರ ಕಟ್ಟುವಾಗ ಕೈ ತಡಿಯುವವರು ಯಾರು ನೋಡಿ.
2: ಯಾ ಹುಡುಗ

0: ಪ್ರಾಯ ಆಗಿದೆ. ವಿಷಕ್ಕೆ ಬರಡು ಬರಗಾಲ ಆಗಲಿಲ್ಲ, ಹಾಗಾಗಿ ಯುವನ ಜೊತೆ ಎಂಬ ಹಾಗೆ
1: ಉಂಟು.

ಮಾತಾನ ನೀನು? ನಿನಗೆ ಹುಡುಗಿಯನ್ನು ನಾನು ನಿಶ್ಚಯ ಮಾಡಿದ್ದೇನೆ. ಯಮನ ತಂಗಿದ್ದಾಳೆ, ಮೃತ್ಯು ದೇವತೆ. ಅವಳನ್ನು ನಿನಗೆ ಮದುವೆ ಮಾಡಿಸುವಾಗ ಯಾರಿದ್ದಾಳೆ?

ಮದುವಗಳಾಗಿ ತಲೆಗೆ ಭಾಷಿಕ ಒಂದು ಮುಗಿದು ಇನ್ನೇನು ಮುಹೂರ್ತ ಹತ್ತಿರ ಸಮಯ ಬಿಟ್ಟಿರುವಂತಹ ಕಾಲಕ್ಕೆ ದುರ್ಘಟನೆ ಒದಗಿತಲ್ಲ ನಿನ್ನ

0: 반갑다.
1: 행렬해라 하게.
0: 이것도
1: 내가 놓았다간 하게. 간이를 따이디. 이라 봐. 난날리 라나번도 거두. 칼라가번도 거두. 일라. 니니 이것도 간이를 따리인데 소리 쏟다. 카파타다. 나타가번 알따이디. 에이! ನನಗೆ ಗೊತ್ತಿಲ್ವೇನು ನೀನು ಯಾರು ನಾನು ಯಾರು ಎಲ್ಲವನ್ನೂ ತಿಳಿದಿದ್ದೇನೆ ಈ ಹಿಂದೆ ಕಾಲನೇಣಿಯಾಗಿ ಹುಟ್ಟಿದ್ದೆ ಆ ಹೊತ್ತಿಗೆ ನಾರಾಯಣನಾಗಿ ನೀನು ಬಂದು ಶಿವಮಂದಿರ ಛೇದಿಸಿದಿ ಅಷ್ಟೆಯೋ ಅಲ್ಲ ಎರಡನೇ ಜನ್ಮ ಥವ ಯಾರದು ನಿನ್ನ ಸೋದರ ಮಾವ ಆಕಂಸಾಸುರ ಬಿಲ್ಲ ಹಬ್ಬದ ನೆಪದಲ್ಲಿ ಅವನನ್ನು ಕೂಡ ನೀನು ಕೊಂಡವ ಮಾವನೆಂದು ಕರುಣೆ ತೋರದೆ ಅವನ ಇತಿಶ್ರೀಗೆ ಕಾರಣನಾದವ

ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ 8ನೇ ಕಂತು ಕೇಳಿತೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.

रेडियो सारंग 107.8 FM

न पूछो सनम हाल क्या है दिलों का, न पूछो सनम आपका।

ಮಳೆಗಾಲದಲ್ಲಿ ರಚಿಸಿ ನೀರನ್ನು ನಾಡಾಗಿ ಸಂರಕ್ಷಿಸೋಣ.

ಸಹಾಯ

ಶ್ರಾವಣ ಶ್ರಾವಣ ಶ್ರಾವಣ.

0: रेडियो सारंग 107.8 FM। ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: रेडियो सारंग 107.8 FM
1: एक सावले सी चेड़ू

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಬಂದಲ್ಲಿ ಬಾತೇರ್ನು ನಿಗಳು ಕೇಳೋಂದಿಲ್ಲ ರೀ 107.8 FM.

0: ಜಾಜಿತೋಟು ಕುಲ್ದು ನಿನದು ಎನ್ನದು ಒಂಜಿ ಪ್ರೇಮ ಕವಿತೆ ಬರೆತೆ ಐಕೆ ಸ್ವರನು ಕುರುಲ ಪೊಣ್ಣೆ.
1: ಯಾನೆ ಹುಸೇನ್ ಕಾಟಿಪಳ್ಳ ಪಾತ್ರಂದುಲ್ಲ ಕನ್ನಡ ತುಳು ಬೊಕ್ಕ ಬ್ಯಾರಿ ಭಾಷೆಡಿ ಯಾನೆ ಸಾಹಿತ್ಯ ಕೃಷಿ ಮಲ್ದೆ ತುಳು ಭಾಷೆದ ಮಸ್ತ್ ಪದ್ಯಳು ಸಾರಂಗ್ ರೇಡಿಯೋದ ಮೂಲಕ ನಿಕ್ಲಿಕ್ಕೆ ಎಂದು ಪೋರು. ತುಳು ಭಾಷೆ ಎಂಕ್ಲನ ಅಪ್ಪೆ ಭಾಷೆ ಆಯ್ನದಾತ್ರ ನಿಕ್ಲು ಮಾತ್ರ ತುಳು ಭಾಷೆದ ಕಾರ್ಯಕ್ರಮ ನಿರಂತರ ಕೇನಂದುಪ್ಲೆ ಸಾರಂಗ್ ರೇಡಿಯೋಡು ಈ ತುಳು ಕಾರ್ಯಕ್ರಮ ಪ್ರಸಾರ ಹೊಂದಿಕೊಂಡು ಅಕ್ಲೆಗೆ ನಿಕ್ಲನ ಪ್ರೋತ್ಸಾಹ ಕೊರ್ಲೆ

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲ್ಲಿ ಬಾತೇರ್ನ ಈಗಲೂ ಕೇಳೋಂದಿಲ್ಲಾರೆ 107.8 FM. ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.

ನಮಸ್ಕಾರ, ಯಾನ್ ಸಾಯಿಕೃಷ್ಣ ಕುಡ್ಲ ಪಾತ್ರದಲ್ಲ ನಿಖಿಲ್ ಕೇನೊಂದಲ್ಲರು 107.8 FM ಸಾರಂಗ್ ಒಂದು ರಂಗರಂಗದ ಬದಲು.